0: ವಂದೇ ಮಾತರಂ.
1: ವಂದೇ ಮಾತರಂ ಸುಜಲ ಸುಫಲ ಮಲಯಜ ಶೀತಲ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಈ ದಿನ 1948 ಶಕವರ್ಷ ವೈಶಾಖ ಮಾಸದ 15ನೇ ದಿನ, ಅಂದರೆ 2026ನೇ ಇಸವಿ ಮೇ ತಿಂಗಳ 5ನೇ ತಾರೀಖು ಮಂಗಳವಾರ ನಮ್ಮ ನಿಲಯದ ಪ್ರಸಾರ ಕಾರ್ಯವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಈಗ ವೇಳೆ ಸರಿಯಾಗಿ 5:58:43 ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್ ಮಾಡುವ ನಮಸ್ಕಾರಗಳು, ಹಾಗೂ ಈ ದಿನದ ಪ್ರಸಾರ ಕಾರ್ಯಕ್ಕೆ ಆತ್ಮೀಯ ಕೇಳುಗರೆಲ್ಲರಿಗೂ ಸ್ವಾಗತ.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ 21,866 ಮತಗಳಿಂದ ಗೆಲುವು ಸಾಧಿಸಿದ್ದಾರೆ. ಉಮೇಶ್ ಮೇಟಿ ಅವರಿಗೆ 96,941 ಮತಗಳು ಲಭಿಸಿವೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರಿಗೆ 76,075 ಮತಗಳು ದೊರೆತಿವೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರ್ ಮಲ್ಲಿಕಾರ್ಜುನ್ ಗೆಲುವು ಸಾಧಿಸಿದ್ದಾರೆ. ಸಮರ್ಥ ಅವರು 5,708 ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಅವರನ್ನು ಸೋಲಿಸಿದ್ದಾರೆ. ಬಾಗಲಕೋಟೆ ಮತ್ತು ದಾವಣಗೆರೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ಕಾರಣರಾದ ಮತದಾರರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧನ್ಯವಾದ ಸಲ್ಲಿಸಿದ್ದಾರೆ. ನಾಗಾಲ್ಯಾಂಡ್ನ ಕೋರಿಡಂಗ್ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಸಾಧಿಸಿದೆ. ಬಿಜೆಪಿ ಅಭ್ಯರ್ಥಿ ದಾವೋಚಿರ್ ಇಮ್ಚನ್ ಅವರು ಪಕ್ಷೇತರ ಅಭ್ಯರ್ಥಿ ತೊಶಿಕಾಬಾ ವಿರುದ್ದ 4,000 ಅಧಿಕ ಮತಗಳಿಂದ ಜಯ ಗಳಿಸಿದ್ದಾರೆ. ತ್ರಿಪುರಾದ ಧರ್ಮನಗರ್ ಕ್ಷೇತ್ರದಲ್ಲಿ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಜಹರ್ ಚಕ್ರವರ್ತಿ ಗೆಲುವು ಸಾಧಿಸಿದ್ದಾರೆ. ಚಕ್ರವರ್ತಿ ಅವರು ತಮ್ಮ ಸಮೀಪದ ಪ್ರತಿಸ್ಪರ್ಧಿ ಸಿಪಿಎಂನ ಅಮಿತಾಬ್ ದತ್ತ ವಿರುದ್ದ 18 ಮತಗಳಿಂದ ಗೆಲುವು ಸಾಧಿಸಿದ್ದಾರೆ.

ಗುಜರಾತ್ನ ಉಮ್ರೆತ್ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಬಿಜೆಪಿಯ ಹರ್ಷಭಾಯ್ ಗೋವಿಂದಭಾಯ್ ಪಾರ್ಮರ್ ಜಯಗಳಿಸಿದ್ದಾರೆ. ಮಹಾರಾಷ್ಟದ ಬಾರಾಮತಿ ಕ್ಷೇತ್ರದಲ್ಲಿ ಹಾಲಿ ಉಪಮುಖ್ಯಮಂತ್ರಿ ಎನ್ಸಿಪಿಯ ಸುನೇತ್ರಾ ಅಜಿತ್ ಪವಾರ್ 2 ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಗೆಲುವು ಸಾಧಿಸಿದ್ದಾರೆ. ಹಾಸನ ಜಿಲ್ಲೆ ಯಸಳೂರು ವಲಯದಲ್ಲಿ 2023 ಡಿಸೆಂಬರ್ 4 ಆನೆ ಸೆರೆ ಕಾರ್ಯಾಚರಣೆ ವೇಳೆ ಹೋರಾಡಿ ಪಶುವೈದ್ಯರು ಸಿಬ್ಬಂದಿ ಜೀವ ಉಳಿಸಿ ಹುತಾತ್ಮನಾದ ಅರ್ಜುನ ಆನೆಯ ಸಮಾಧಿ ಸ್ಥಳದಲ್ಲಿ ನಿರ್ಮಿಸಿರುವ ಸ್ಮಾರಕವನ್ನು ಇದೇ 6 ಉದ್ಘಾಟಿಸಲಾಗುವುದು ಎಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇನ್ನೀಗ ಈ ದಿನ ನಮ್ಮ ನಿಲಯದಿಂದ ಮೂಡಿಬರ್ತಾ ಇರುವಂತಹ ಕಾರ್ಯಕ್ರಮಗಳು ಯಾವ್ಯಾವುದು ಅಂತ ಹೇಳಿ ತಿಳ್ಕೊಳ್ಳೋಣ ಕಾರ್ಯಕ್ರಮ ವಿವರಣೆಯಲ್ಲಿ. ಈ ಕಾರ್ಯಕ್ರಮ ವಿವರಣೆಯ ನಂತರ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ ಮೂಡಿಬರುತ್ತೆ. 7:15 ಶುಭೋದಯ ಕರ್ನಾಟಕ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಮೊದಲಿಗೆ, ಆನಂತರ ಭಾವಗೀತೆಗಳು, ಚಿತ್ರಗೀತೆಗಳು, ದಿನ ವಿಶೇಷಗಳು ನಿಮಗಾಗಿ. 9:00 ಕೇಳಿ ಕಾರ್ಯಕ್ರಮ ಇಂದಿನ ವಿಶೇಷ. ಈ ದಿನ ಜೊತೆಯಾಗ್ತಾರೆ ಡಾಕ್ಟರ್ ಮಂಜುನಾಥ್. ವಿಶ್ವ ಅಸ್ತಮಾ ದಿನದ ಕುರಿತಾಗಿ ಮಾತನಾಡ್ತಾರೆ. 10:02 ಹಳೆಯ ಸುಮಧುರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್. 11:02 ಚಿತ್ರಗೀತೆಗಳು. 11:30 ಕಲಾಭಾರತಿ ಕಾರ್ಯಕ್ರಮ. 12:05 ಕೇಳಿ ಕೇಳುಗರ ಕೋರಿಕೆಯ ಚಿತ್ರಗೀತೆಗಳು ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ. 1:02 ಚಿತ್ರಗೀತೆಗಳು. 1:20 ಮಂಗಳವಾರದ ವಿಶೇಷ ಗೇಮ್ ಶೋ ಕಾರ್ಯಕ್ರಮ ರಸಪ್ರಶ್ನೆ ಇರುತ್ತೆ ಈ ದಿನ. 2:15 ಸ್ಪಂದನ ಇಮೇಲ್ ಆಧಾರಿತ ಕಾರ್ಯಕ್ರಮ. 2:40 ಒಂದೇ ಚಿತ್ರದ ಗೀತೆಗಳನ್ನು ಕೇಳುವ ಸಮಯ ಚಿತ್ರತಾನ ಕಾರ್ಯಕ್ರಮದಲ್ಲಿ. ಅನಂತರ 3:00 ಹಿಂದಿಯಲ್ಲಿ ಕಾರ್ಯಕ್ರಮಗಳು. 4:00 ಪರಿಮಳ, ಇದು ಮುಕ್ತ ಮಾತುಕತೆಯ ಕಾರ್ಯಕ್ರಮ. ಇನ್ನು ಸಂಜೆಯ ಪ್ರಸಾರ ಕಾರ್ಯದಲ್ಲಿ 5:02 ಕಾರ್ಯಕ್ರಮ ವಿವರಣೆ, 5:05 ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್. ಕೇಳಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 5:45 ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಮುಂದುವರಿಯುತ್ತೆ. 6:02 ಕೇಳಿ ಸೇಫ್ ಡ್ರೈವ್ ಗಾನಾ ಭಜಾನ ಕಾರ್ಯಕ್ರಮ. 6:55 ಗಾನಾ ಭಜಾನ ಕಾರ್ಯಕ್ರಮದಲ್ಲಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರವನ್ನು ನೀವು ಆಲಿಸಬಹುದು. 7:02 ಸೇಫ್ ಡ್ರೈವ್ ಗಾನಾ ಭಜಾನ ಕಾರ್ಯಕ್ರಮವನ್ನು ನೀವು ಕೇಳ್ತೀರಿ. 7:07 ಆಕಾಶ ಬುಟ್ಟಿ, ಇದು ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ. ಬಾನುಲಿ ಕಲಿಗಳು ಕಾರ್ಯಕ್ರಮವನ್ನು ಕೇಳ್ತೀರಿ. ಪ್ರಸ್ತುತಪಡಿಸ್ತಾರೆ ಬಿಕೆ ಸುಮತಿ. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:45 ಗಾನಾ ಭಜಾನ ಕಾರ್ಯಕ್ರಮ ಮುಂದುವರಿಯುತ್ತೆ. 8:02 ಮಂಗಳವಾರದ ವಿಶೇಷ ನಿಮ್ಮ ಆಯ್ಕೆ, ಕರೆ ಮಾಡಿ ಹಾಡನ್ನು ಕೇಳಿ. ಹಿಂದಿ ಮೆಲೋಡೀಸ್, ಸುಮಧುರವಾದ ಹಿಂದಿ ಚಿತ್ರಗೀತೆಗಳು ನಿಮಗಾಗಿ. ಇನ್ನು 10:02 ಎಂದಿನಂತೆ ಪ್ರೇಮ ಗೀತೆಗಳ ಕಾರ್ಯಕ್ರಮ ಪ್ರೇಮ ನಿನಾದ. ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ. ಟ್ಯೂನ್ ಮಾಡಿ ಕೇಳ್ತಾರೆ ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಕಾರ್ಯಕ್ರಮ ವಿವರಣೆ ಕೇಳಿದಿರಿ.

6:07 ಮುಂಜಾನೆಯ ಸಮಯ. ಆತ್ಮೀಯ ಕೇಳುಗರೆಲ್ಲರಿಗೂ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆಗೆ ಸ್ವಾಗತವನ್ನು ಹೇಳ್ತಾ ಇದ್ದೀನಿ.

ಭಗವಂತನ ಆರಾಧನೆಯ ಮೂಲಕ ಭಕ್ತಿ ಎನ್ನುವಂತಹ ಶಕ್ತಿಯನ್ನು ನಮ್ಮದಾಗಿಸಿಕೊಳ್ಳುವಂತಹ ಸುಸಮಯ ಮುಂಜಾನೆಯ ಸಮಯ ಹೌದು. ಯಾವುದೇ ಒಂದು ಆತಂಕ ಯೋಚನೆ ಇಲ್ಲದೆ ಮನಸ್ಸು ನಿರ್ಮಲವಾಗಿರುತ್ತೆ. ಹಾಗಾಗಿ ನಿರ್ಮಲವಾದ ಮನಸ್ಸನ್ನು ಭಗವಂತನ ಪಾದಕ್ಕೆ ಸಮರ್ಪಿಸಿ ಭಾವ ಪರವಶತೆಯನ್ನು ಪಡೆಯುವಂತಹ ಸುಂದರವಾದ ನಿರ್ಮಲವಾದ ಹಾಗೆ ಪ್ರಶಾಂತ ಚಿತ್ತವಾದಂತಹ ಸುಸಮಯ ಅಂತ ಹೇಳಿದ್ರೆ ಮುಂಜಾನೆ. ನಾದದ ಉಪಾಸನೆಯ ಮೂಲಕ ಭಗವಂತನನ್ನು ಆರಾಧಿಸೋಣ. ನಾದ ಉಪಾಸನೆ ಕಾರ್ಯಕ್ರಮಕ್ಕೆ ಕೇಳುಗರೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವಿಘ್ನ ವಿನಾಶಕನ ಒಂದು ಸ್ತೋತ್ರದೊಂದಿಗೆ ಕಾರ್ಯಕ್ರಮ ಆರಂಭ.

0: ಒಂದು ನಾಡು ತನ್ನ ಇತಿಹಾಸವನ್ನು ಮರೆಯುವುದೆಂದರೆ ನಾಡಿನ ಭವ್ಯ ಸಿರಿವಂತಿಕೆಯನ್ನು ಅದು ಕಳೆದುಕೊಂಡಿತು ಎಂದೇ ಅರ್ಥ.
1: ದೇಶ ಕ್ಯಾ ಹೇ ತೀರ್ಥ ಕಾ ಸ್ಥಾನ ಹೇ ಮೇರಾ ಯೇ ದೇಶ ಮೇರಿ ಜಾನ್ ಹೇ.
2: ನಮ್ಮ ಪರಂಪರೆಯ ಭವ್ಯತೆಯನ್ನು ತಿಳಿಯುವುದು ಪ್ರಾಚೀನರ ರುಚಿ ಅಭಿರುಚಿ ಪ್ರತಿಭೆ ಪರಿಶ್ರಮ ಕಾಣಿಕೆ ಮತ್ತು ಕಾಣಿಕೆಯನ್ನು ಮುಂದಿನ ಪೀಳಿಗೆಗೆ ಜೋಪಾನವಾಗಿ ಕೈದಾಟಿಸುವುದು ಪ್ರತಿ ಪ್ರಜೆಯ ಜವಾಬ್ದಾರಿ.
0: ಸಾಹಿತ್ಯ ಲಲಿತ ಕಲೆ ಶಿಲಾಶಾಸನಗಳು ತಾಡವೋಲೆ ವಾಸ್ತುಶಿಲ್ಪ ಪ್ರಾಚೀನ ವಿಗ್ರಹಗಳು ನಾಣ್ಯಗಳು ಮತ್ತು ಸ್ಮಾರಕಗಳ ರಕ್ಷಣೆ ಪ್ರತಿಯೊಬ್ಬನ ಹೊಣೆ.

6:18:03 ಮುಂಜಾನೆಯ ಸಮಯ ಇದು. ಆಲಿಸ್ತಾ ಇದ್ದೀರಿ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ. ನಾದೋಪಾಸನೆಯ ಮುಂದಿನ ಗೀತೆ ಎಸ್ ಜಾನಕಿಯವರ ಧ್ವನಿಯಲ್ಲಿದೆ. ಇದು ಆರ್ ಎನ್ ಜಯಗೋಪಾಲ್ ಅವರ ರಚನೆ.

0: ಮಹಾಭಾರತ ಹೀಗೆನ್ನುತ್ತದೆ, ಮನುಷ್ಯನನ್ನ ಕೆಡಿಸುವ ಮುಖ್ಯ ಪ್ರವೃತ್ತಿ ಕೋಪ. ಕೋಪಿಷ್ಟ ಪಾಪಕಾರ್ಯಗಳಲ್ಲಿ ತಾನಾಗಿ ತೊಡಗುತ್ತಾನೆ. ಕಠಿಣ ಮಾತಿನಿಂದ ಪೂಜ್ಯರನ್ನು ಅವಮಾನಿಸುತ್ತಾನೆ. ಕೋಪ ಬಂದವನಿಗೆ ಈ ಮಾತನ್ನ ಹೇಳಬಹುದು, ಈ ಮಾತನ್ನು ಹೇಳಬಾರದು ಎಂಬ ಪರಿಜ್ಞಾನ ಇರುವುದಿಲ್ಲ. ಕೋಪದಲ್ಲಿ ಮನುಷ್ಯ ಒಳ್ಳೆಯವರನ್ನ ಹಿಂಸಿಸುತ್ತಾನೆ, ಕೆಟ್ಟವರನ್ನ ಪೂಜಿಸುತ್ತಾನೆ, ತನ್ನನ್ನೇ ತಾನು ವಿನಾಶಕ್ಕೆ ಒಡ್ಡಿಕೊಳ್ಳುತ್ತಾನೆ. ಆದ್ದರಿಂದ ತಾಳ್ಮೆಯೇ ಮನುಷ್ಯನಿಗೆ ಏಳಿಗೆಗೆ ದಾರಿ.
1: ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ ಕೇಳ್ತಾ ಇದ್ದೀರಿ. ಮುಂದೆ ಎಂಎಸ್ ಶೀಲಾ ಅವರ ಧ್ವನಿಯಲ್ಲಿ ಪುರಂದರದಾಸರ ಕೃತಿ

0: ಪುರಂದರದಾಸರ ಕೀರ್ತನೆಯನ್ನ ವೃಂದಗಾನದಲ್ಲಿ ನೀವು ಕೇಳಿದ್ರಿ. ಆಲಿಸ್ತಾ ಇದ್ದೀರಿ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ. ಇನ್ನು ಮುಂದೆ ಚಲನಚಿತ್ರಗಳಿಂದ ಆಯ್ದಂತಹ ಭಕ್ತಿಗೀತೆಗಳು ನಿಮಗಾಗಿ. ಹಾಗೆಯೇ ಈ ದಿನ ಮಂಗಳವಾರ, ಜೊತೆಗೆ ಸಂಕಷ್ಟಹರ ಚತುರ್ಥಿ ಕೂಡ. ಮಂಗಳವಾರ ಬರುವಂತಹ ಸಂಕಷ್ಟಹರ ಚತುರ್ಥಿ ತುಂಬಾ ವಿಶೇಷವಾದ್ದು. ಗಣಪನಿಗೆ ತುಂಬ ಪ್ರೀತಿಯ ದಿನ ಈ ದಿನ ಅಂತ ಕೂಡ ಹೇಳ್ತಾರೆ. ಈ ಕುರಿತಾಗಿ ಒಂದಷ್ಟು ಮಾಹಿತಿ. ಹೌದು, ಈ ದಿನವನ್ನು ಅಂಗಾರಕ ಸಂಕಷ್ಟಹರ ಚತುರ್ಥಿ ಅನ್ನುವಂತಹ ಹೆಸರಿನಲ್ಲಿ ನಾವು ಪೂಜೆಯನ್ನು ಮಾಡ್ತೀವಿ. ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಪಡಿತಾ, ಹಾಗೆ ಹಾಡುಗಳನ್ನು ಕೇಳ್ತಾ, ಭಕ್ತಿಗೀತೆಗಳನ್ನು ಕೇಳ್ತಾ ಸಾಗೋಣ ಈ ಭಾಗದ ನಾದೋಪಾಸನೆ ಕಾರ್ಯಕ್ರಮದಲ್ಲಿ.
1: ವಿಘ್ನೇಶ್ವರನಿಗೆ
2: ಜಯವಾಗಲಿ, ಗಣಪತಿಗೆ
1: ಜಯವಾಗಲಿ, ಗಜಮುಖನಿಗೆ
2: ಜಯ.

ಚೌತಿಯ ದಿನ ಅಂತ ಹೇಳಿದ್ರೆ ಗಣೇಶನಿಗೆ ಹೆಚ್ಚು ಪ್ರಿಯವಾದದ್ದು. ಪ್ರತಿ ತಿಂಗಳ ಕೃಷ್ಣ ಪಕ್ಷದಲ್ಲಿ ಹಾಗೆ ಶುಕ್ಲ ಪಕ್ಷದಲ್ಲಿ ಎರಡು ಬಾರಿ ಚತುರ್ಥಿ ತಿಥಿ ಬರುತ್ತೆ. ಕೃಷ್ಣ ಪಕ್ಷದಲ್ಲಿ ಬರುವಂತಹ ಚತುರ್ಥಿ ತಿಥಿಯನ್ನು ಪ್ರತಿ ತಿಂಗಳು ಸಂಕಷ್ಟಹರ ಚತುರ್ಥಿ ಅಂತ ಹೇಳಿ ನಾವು ಪೂಜೆ ಮಾಡ್ತೀವಿ. ಹಾಗೆಯೇ ಶುಕ್ಲ ಪಕ್ಷದಲ್ಲಿ ಒಮ್ಮೆ ಮಾತ್ರ ಬರುವಂತಹ ಚತುರ್ಥಿ ತಿಥಿಯನ್ನು ನಾವು ವಿನಾಯಕ ಚತುರ್ಥಿ ಅಂತ ಹೇಳಿ ಪ್ರತಿ ವರ್ಷ ಗಣೇಶನ ಹಬ್ಬವನ್ನು ಮಾಡುವಂಥದ್ದು. ಅದೇ ರೀತಿಯಾಗಿ ಸಂಕಷ್ಟಹರ ಚತುರ್ಥಿ ಏನಾದರೂ ಮಂಗಳವಾರದ ದಿನ ಬಂದಾಗ ಅದನ್ನು ಅಂಗಾರಕ ಸಂಕಷ್ಟಹರ ಚತುರ್ಥಿ ಅಂತ ಹೇಳಿ ಕರೀತಾರೆ. ಈ ದಿನದ ವಿಶೇಷ ಯಾಕೆ ಈ ಮಂಗಳವಾರ ಬರುವಂತಹ ಸಂಕಷ್ಟಹರ ಚತುರ್ಥಿ ಅಷ್ಟೊಂದು ವಿಶೇಷ ಅಂತ ಹೇಳಿದ್ರೆ ಒಂದು ಕಾರಣ ಇದೆ. ಈ ದಿನ ಗಣೇಶನನ್ನು ಏಕದಂತ ರೂಪದಲ್ಲಿ ಪೂಜೆ ಮಾಡಲಾಗತ್ತಂತೆ. ಇದರಲ್ಲಿ ಅವನು ತನ್ನ ಒಂದು ಹಲ್ಲಿನ ರೂಪದಲ್ಲಿ ಅಡೆತಡೆಗಳನ್ನು ನಾಶ ಮಾಡ್ತಾನೆ ಅನ್ನುವಂತಹ ನಂಬಿಕೆ ಇದೆ. ಈ ದಿನ ಭಕ್ತರು ಉಪವಾಸವನ್ನು ಮಾಡ್ತಾರೆ ಬೆಳಗಿನಿಂದಲೇ. ಆನಂತರ ಸಂಜೆ ಚಂದ್ರನನ್ನು ನೋಡಿದ ಮೇಲೆ ಉಪವಾಸವನ್ನು ತ್ಯಜಿಸ್ತಾರೆ. ಸಂತೋಷ, ಸಮೃದ್ಧಿ ಮತ್ತು ಸಮಸ್ಯೆಗಳಿಂದ ಮುಕ್ತಿಯನ್ನು ನಾವು ಪಡ್ಕೊಳ್ಬಹುದು ಈ ದಿನ ನಾವು ಸಂಕಷ್ಟಹರ ವ್ರತವನ್ನು ಕೈಗೊಂಡ್ರೆ ಅನ್ನುವಂತಹ ಒಂದು ನಂಬಿಕೆ ಎಲ್ಲ ಭಕ್ತರಲ್ಲೂ ಕೂಡ ಇದೆ.

0: ಪುಸ್ತಕ ಮನುಷ್ಯನ ಅತ್ಯುತ್ತಮ ಸ್ನೇಹಿತ. ಓದು ನಮ್ಮ ತಿಳಿವಳಿಕೆಯನ್ನು ಹೆಚ್ಚಿಸುವುದರ ಜೊತೆಗೆ ನಮ್ಮ ಸಂವೇದನೆಯನ್ನು ಹರಿತಗೊಳಿಸುತ್ತದೆ.
1: ಲೇಖಕಿ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಹೀಗೆನ್ನುತ್ತಾರೆ, ಪುಸ್ತಕ ಪ್ರೀತಿಯು ಪರಿಸರ ಪ್ರೀತಿಯನ್ನು, ಮನುಷ್ಯ ಪ್ರೀತಿಯನ್ನು, ಆ ಮೂಲಕ ವಿಶ್ವ ಪ್ರೀತಿಯನ್ನು ಮೂಡಿಸುತ್ತದೆ, ಜೀವನ ಮೌಲ್ಯಗಳನ್ನು, ಆದರ್ಶಗಳನ್ನು ಕಲಿಸುತ್ತದೆ.
0: ಪುಸ್ತಕಗಳನ್ನು ಓದುವ, ಗ್ರಹಿಸುವ ಮತ್ತು ವಿಶ್ಲೇಷಿಸುವ ಸಾಮರ್ಥ್ಯ, ಅಭಿರುಚಿ ಬೆಳೆಸುವುದು ಪ್ರಜ್ಞಾವಂತ ಸಮಾಜದ ಲಕ್ಷಣ ಮತ್ತು ಕರ್ತವ್ಯ.

ಭಗವಂತ ಭಕ್ತನಿಂದ ಅಪೇಕ್ಷಿಸೋದು ಏನನ್ನ ಅನ್ನುವಂತಹ ಭಾವ ಇದ್ದಂತಹ ಒಂದು ಚಂದದ ಗೀತೆ ನೀವೀಗ ಕೇಳಿದ್ರಿ. ಧರ್ಮಚಿತ್ರದ್ದು, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ. ಹೌದು, ಅವನು ನಮ್ಮಿಂದ ನಿರೀಕ್ಷಿಸೋದು ಅಂತ ಹೇಳಿದ್ರೆ, ಅಪೇಕ್ಷೆ ಪಡೋದು ಅಂತ ಹೇಳಿದ್ರೆ ನಿರ್ಮಲವಾದಂತಹ ಭಕ್ತಿ. ಎಷ್ಟು ಚಂದದ ಸಾಲುಗಳನ್ನು ಈ ಗೀತೆಗೆ ಚಿವುದಯಶಂಕರ್ ಅವರು ಬರೆದಿದ್ದಾರೆ. ಕೇಳಿದ್ರಲ್ಲ, ಮನದ ಗಂಗೆಯಿಂದ ಅಭಿಷೇಕವನ್ನು ಮಾಡು, ಹಾಗೆ ನಯನ ಕಮಲಗಳಿಂದ ಅವನನ್ನು ಅರ್ಚಿಸು ಅಂತ ಹೇಳಿ, ಹಾಗೆ ಶಿರವನ್ನು ಅವನ ಪಾದದಡಿಯಲ್ಲಿ ಇಟ್ಟು ಧನ್ಯನಾಗು ನೀನು ಅಂತ ಹೇಳಿ, ತುಂಬ ಚಂದದ ಸಾಲುಗಳಾಗಿತ್ತು. ಇದು ಧರ್ಮಚಿತ್ರದ ಈ ಹಾಡನ್ನು ಡಾಕ್ಟರ್ ರಾಜ್ ಅವರು ಹಾಡಿದರು. ಸತ್ಯಂ ಅವರ ಸಂಗೀತ ಈ ಗೀತೆಗಿತ್ತು. ಇನ್ನು ಈ ದಿನ ಸಂಕಷ್ಟಹರ ಚತುರ್ಥಿ, ವಿಶೇಷವಾದಂಥದ್ದು ಅಂಗಾರಕ ಸಂಕಷ್ಟಹರ ಚತುರ್ಥಿ ಅಂತ ಹೇಳಿ ಭಕ್ತರು ಈ ದಿನ ಗಣಪನನ್ನು ಪೂಜಿಸುವಂಥದ್ದು. ಇನ್ನು ನಮ್ಮ ಧರ್ಮ ಗ್ರಂಥಗಳ ಪ್ರಕಾರ ವಿಘ್ನೇಶ್ವರನನ್ನು ಎಲ್ಲರಿಗೂ ಗೊತ್ತಿರೋ ಹಾಗೆ ವಿಘ್ನಹರ್ತ ಅಂತ ಹೇಳಿ ನಾವು ಕರಿತೀವಿ. ಯಾಕಂತ ಹೇಳಿದ್ರೆ ಯಾವುದೇ ವಿಘ್ನಗಳು ಇದ್ದರೂ ಸಹ ಗಣಪತಿ ಅದನ್ನು ದೂರ ಮಾಡ್ತಾನೆ ಅಂತ ಹೇಳಿ. ನಾವು ಮಾಡುವಂತಹ ಯಾವುದಾದ್ರೂ ಕೆಲಸ ಇದ್ದರೆ, ಅದರಲ್ಲಿ ಯಾವುದಾದ್ರೂ ವಿಘ್ನಗಳು ಬರುವಂತಿದ್ದರೆ, ಮೊದಲೇ ನಾವು ಗಣಪನನ್ನು ಪೂಜೆ ಮಾಡಿ ಆನಂತರ ಆ ಕೆಲಸವನ್ನು ಪ್ರಾರಂಭ ಮಾಡಿದ್ರೆ ಯಾವುದೇ ವಿಘ್ನಗಳಿಲ್ಲದೆ ಸುಸೂತ್ರವಾಗಿ ಆ ಕೆಲಸ ಸಾಗತ್ತೆ ಅನ್ನುವಂತಹ ನಂಬಿಕೆ ಇದೆ. ಹಾಗೆಯೇ ಈ ದಿನ ಏನಿದೆ, ಅಂಗಾರಕ ಸಂಕಷ್ಟಹರ ಚತುರ್ಥಿ, ಈ ದಿನದಂದು ಧಾರ್ಮಿಕ ಪೂಜೆ ಮತ್ತು ಉಪವಾಸ ಮಾಡೋದ್ರಿಂದ ವ್ಯಕ್ತಿ ಜೀವನದಲ್ಲಿ ಸಮಸ್ಯೆಗಳು, ಆರ್ಥಿಕ ತೊಂದರೆಗಳು, ಮಾನಸಿಕ ಒತ್ತಡ ಈ ಎಲ್ಲವುಗಳಿಂದ ಅವನು ದೂರ ಆಗ್ತಾನೆ ಅಂತ ಹೇಳ್ತಾರೆ. ಹಾಗೆ ಶುದ್ಧವಾದ ಮನಸ್ಸಿನಿಂದ ಗಣಪನನ್ನು ಈ ದಿನ ಪೂಜಿಸಿದ್ರೆ ಬುದ್ಧಿವಂತಿಕೆಯನ್ನು, ಜ್ಞಾನವನ್ನು, ಯಶಸ್ಸನ್ನು ಮತ್ತು ಸಂತೋಷವನ್ನು ಪಡ್ಕೊಳ್ತಾರೆ ಅನ್ನುವಂಥದ್ದು. ಗಣಪ ವಿದ್ಯೆ ಬುದ್ಧಿಯನ್ನು ನೀಡ್ತಾನೆ ಅನ್ನುವಂತಹ ಒಂದು ನಂಬಿಕೆ ಇದೆ. ಹಾಗಾಗಿಯೇ ವಿದ್ಯಾರ್ಥಿಗಳಿಗೆ ಅತಿ ಪ್ರಿಯವಾದ ದೇವರು ಅಂತ ಹೇಳಿದ್ರೆ ವಿಘ್ನೇಶ್ವರ ಅಂತ ಹೇಳಿ. ಈ ದಿನ ಸಂಕಷ್ಟಹರ ಚತುರ್ಥಿ, ಅದರಲ್ಲೂ ಅಂಗಾರಕ ಸಂಕಷ್ಟ ಚತುರ್ಥಿ, ತುಂಬ ವಿಶಿಷ್ಟವಾದ ದಿನ ಗಣಪನನ್ನು ಆರಾಧಿಸೋಕೆ.

ನಾವು ನಿನ್ನ ಕೀರ್ತಿ ತುಂಬಿ ಸರಿಯಲಿ ಕಂಗಳಲ್ಲಿ ಸ್ವಾಮಿ ನಿನ್ನ ದಿವ್ಯ ಮೂರ್ತಿ ತುಂಬಲಿ ಕಿವಿಗಳಲ್ಲಿ ದಿನವು ನಿನ್ನ ಕೀರ್ತಿ ತುಂಬಿ ಸರಿಯಲಿ ನಮ್ಮ ಮನವು

ಗಣೇಶ ಮಹಿಮೆ ಹಾಗೂ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಚಿತ್ರದ ಎರಡು ಗೀತೆಗಳು ಮೂಡಿಬಂತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಕೆ ಜೆ ಯೇಸುದಾಸ್ ಅವರ ಧ್ವನಿಗಳಲ್ಲಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಚಿತ್ರದ ಈ ಗೀತೆಯನ್ನು ಬರೆದವರು ವಿಜಯ ನರಸಿಂಹ, ಕೆ ವಿ ಮಹಾದೇವನ್ನವರ ಸಂಗೀತ ಈ ಹಾಡಿಗಿತ್ತು. ಆತ್ಮೀಯ ಕೇಳುಗರೆ, ಇದರೊಂದಿಗೆ ಇಂದಿನ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದ ಉಪಾಸನೆ ಮುಕ್ತಾಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಕಾರ್ಯಕ್ರಮವನ್ನು ಕೇಳಿದಂತಹ ನನ್ನೆಲ್ಲ ಆತ್ಮೀಯರಿಗೆ ಧನ್ಯವಾದಗಳು. ಸಮಯ 7ಕ್ಕೆ ನಾವು ಸಮೀಪಿಸ್ತಾ ಇದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕರ್ನಾಟಕ ಮಾಹಿತಿ ಆಯೋಗದ ರಾಜ್ಯ ಮುಖ್ಯ ಮಾಹಿತಿ ಆಯುಕ್ತರಾಗಿ ನಿನ್ನೆ ಜಿ ಸತ್ಯವತಿ ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಬೆಂಗಳೂರಿನ ಲೋಕಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರಮಾಣವಚನ ಬೋಧಿಸಿದರು. ಈ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಸ್ಥಿತರಿದ್ದರು. 2025-26 ಸಾಲಿನ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ರಾಮನಗರ ಜಿಲ್ಲೆಯಲ್ಲಿ ತಾಲೂಕುವಾರು ತೆರೆಯಲಾಗಿರುವ 5 ಖರೀದಿ ಕೇಂದ್ರಗಳಲ್ಲಿ ರಾಗಿ ಸರಬರಾಜು ಮಾಡಲು ಬಾಕಿ ಇರುವ ನೋಂದಾಯಿತ ರೈತರು ಸಂಬಂಧಪಟ್ಟ ತಾಲೂಕು ರಾಗಿ ಖರೀದಿ ಕೇಂದ್ರಗಳಿಗೆ ಭೇಟಿ ನೀಡಿ ರಾಗಿಯನ್ನು ಸರಬರಾಜು ಮಾಡಬಹುದು ಎಂದು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ ಜಿಲ್ಲಾ ವ್ಯವಸ್ಥಾಪಕರು ತಿಳಿಸಿದ್ದಾರೆ. ಸರ್ಕಾರದ ಆದೇಶದಂತೆ ಉಡುಪಿ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಪ್ರಸಕ್ತ ಸಾಲಿನ ಆಸ್ತಿ ತೆರಿಗೆಯನ್ನು ಪೂರ್ಣವಾಗಿ ಪಾವತಿಸುವ ತೆರಿಗೆದಾರರಿಗೆ ಶೇಕಡ 5% ರಿಯಾಯಿತಿ ನೀಡಲು ಕಲ್ಪಿಸಿರುವ ಅವಕಾಶದ ಅವಧಿಯನ್ನು ಇದೇ 31ರವರೆಗೆ ವಿಸ್ತರಿಸಲಾಗಿದೆ ಎಂದು ಉಡುಪಿ ನಗರಸಭೆ ಪೌರಾಯುಕ್ತರ ಕಚೇರಿ ಪ್ರಕಟಣೆ ತಿಳಿಸಿದೆ. ದೇಶಾದ್ಯಂತ ಎಲ್ಪಿಜಿ ವಿತರಕರಲ್ಲಿ ಯಾವುದೇ ಸಮಸ್ಯೆಯಾಗಿಲ್ಲ ಮತ್ತು ವಾಣಿಜ್ಯ ಎಲ್ಪಿಜಿ ಪೂರೈಕೆಯನ್ನು ಸುಮಾರು ಶೇಕಡ 70% ಪುನಃಸ್ಥಾಪಿಸಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಕಾಂಗ್ರೆಸ್ ಅಭ್ಯರ್ಥಿಗಳಾದ ಸಮರ್ಥ್ ಶಾಮನೂರು ಹಾಗೂ ಉಮೇಶ್ ಮೇಟಿ ಅವರಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿನಂದನೆ ಸಲ್ಲಿಸಿದ್ದಾರೆ. ಹಾರ್ಮುಜ್ ಜಲಸಂಧಿಯನ್ನು ಪ್ರವೇಶಿಸದಂತೆ ಅಮೆರಿಕಕ್ಕೆ ಇರಾನ್ ಎಚ್ಚರಿಕೆ ನೀಡಿದೆ. ಈ ಪ್ರದೇಶವನ್ನು ಪ್ರವೇಶಿಸುವ ಯಾವುದೇ ಪ್ರಯತ್ನವನ್ನು ಬಲಪ್ರಯೋಗದಿಂದ ಎದುರಿಸಲಾಗುವುದು ಎಂದು ಇರಾನ್ ತಿಳಿಸಿದೆ. ಉಕ್ರೇನ್ನ ಈಶಾನ್ಯ ಕಾರ್ಕಿವ್ ಪ್ರದೇಶದ ಮೆರೆಫಾ ಪಟ್ಟಣದ ಮೇಲೆ ರಷ್ಯಾ ನಡೆಸಿದ ಕ್ಷಿಪಣಿ ದಾಳಿಯಲ್ಲಿ 5 ಸಾವನ್ನಪ್ಪಿದ್ದು 18 ಜನರು ಗಾಯಗೊಂಡಿದ್ದಾರೆ.

ಕ್ರಿಕೆಟ್ ನಿನ್ನೆ ಮುಂಬೈನ ವಾಂಕಡೆ ಕ್ರೀಡಾಂಗಣದಲ್ಲಿ ನಡೆದ ಐಪಿಎಲ್ ಟಿ20 ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು 6 ವಿಕೆಟ್ಗಳಿಂದ ಮಣಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8:00.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಬದುಕು ರಸಪೂರ್ಣವಾಗಿರಲಿ, ಮೌಲ್ಯಯುಕ್ತವಾಗಿರಲಿ, ಕೇವಲ ಉಂಡು ಉಟ್ಟು ಮಲಗುವ ನಿಸ್ಸಾರ ದೈನಿಕಕ್ಕಿಂತ ಅರ್ಥಪೂರ್ಣವಾದ, ಆತ್ಮಾನಂದಕರವಾದ ಬಾಳು ನಮ್ಮದಾಗಬೇಕು. ನಮ್ಮ ಜನಸೇವೆ ಜನಜೀವನವನ್ನು ಇನ್ನಷ್ಟು ಹಸನುಗೊಳಿಸಬೇಕು. ಪರೋಪಕಾರ ಅತಿ ಶ್ರೇಷ್ಠ ಧರ್ಮ ಎಂದಿದೆ ಮಹಾಭಾರತ.
3: ಟ್ಯೂನ್ ಮಾಡಿದರೆ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 7:05. ಇನ್ನು ಮುಂದೆ ಪ್ರದೇಶ ಸಮಾಚಾರ ಮೂಡಿಬರಲಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು: ಮಾಹಿತಿ ತಂತ್ರಜ್ಞಾನ ಸೇವೆಗಳ ರಾಜ್ಯದ ಒಟ್ಟು ರಫ್ತು ವಹಿವಾಟು 6.2 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆ. ಕೇಂದ್ರ ಕನಿಷ್ಠ ಬೆಂಬಲ ಬೆಲೆ ಯೋಜನೆ, ಸೂರ್ಯಕಾಂತಿ ಖರೀದಿಗೆ ಕೇಂದ್ರದ ಒಪ್ಪಿಗೆ. ರೈತ ಉತ್ಪಾದಕರ ಸಂಸ್ಥೆ ವಿಜಯಪುರದಲ್ಲಿ ರಫ್ತು ಗುಣಮಟ್ಟದ ತೋಟಗಾರಿಕೆ ಬೆಳೆಗಾರರಿಗೆ ತರಬೇತಿ. ಅಮೃತ ಸರೋವರ ಯೋಜನೆ, ತುಮಕೂರು ಜಿಲ್ಲೆಯ ಕೆರೆಗಳ ಪುನಶ್ಚೇತನ. ಇಂದು ವಿಶ್ವ ಅಸ್ತಮಾ ಜಾಗೃತಿ ದಿನಾಚರಣೆ. ಈಗ ವಾರ್ತೆಗಳ ವಿವರ. ನವೋದ್ಯಮ ಕ್ಷೇತ್ರದಲ್ಲಿ ಕರ್ನಾಟಕ ವಿಶ್ವಕ್ಕೆ 8ನೇ ಸ್ಥಾನದಲ್ಲಿದೆ, ಮುಂಬರುವ 5 ವರ್ಷಗಳಲ್ಲಿ 3ನೇ ಸ್ಥಾನಕ್ಕೇರಲಿದೆ ಎಂದು ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಫೇಸ್ಬುಕ್ನಲ್ಲಿ ಈ ವಿಷಯ ತಿಳಿಸಿರುವ ಸಚಿವರು, ಮಾಹಿತಿ ತಂತ್ರಜ್ಞಾನಗಳ ಸೇವೆಗಳ ರಫ್ತಿನಲ್ಲಿ ಕರ್ನಾಟಕ ಪ್ರಥಮ ಸ್ಥಾನದಲ್ಲಿದೆ. ರಾಜ್ಯದ ಐಟಿ ಸೇವೆಗಳ ರಫ್ತು ವಹಿವಾಟು 6.2 ಲಕ್ಷ ಕೋಟಿ ರೂಪಾಯಿ ದಾಟಿದೆ ಎಂದಿದ್ದಾರೆ. ಎಲಿವೇಟ್, ಬಿಯಾಂಡ್ ಬೆಂಗಳೂರು, ಲೀಪ್ ಮುಂತಾದ ಯೋಜನೆಗಳು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಹೂಡಿಕೆಯನ್ನು ಆಕರ್ಷಿಸಿ ಉದ್ಯಮಗಳನ್ನು ವಿಸ್ತರಿಸುತ್ತಿವೆ ಎಂದು ಹೇಳಿದ್ದಾರೆ. ಕೇಂದ್ರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿ ಕ್ವಿಂಟಾಲ್ ಸೂರ್ಯಕಾಂತಿಗೆ 7,721 ರೂಪಾಯಿ ರೈತರಿಗೆ ನೀಡಿ ಖರೀದಿಸಲು ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಕಿರು ಆಹಾರ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯಡಿ ರೈತ ಉತ್ಪಾದಕರ ಸಂಸ್ಥೆಗಳ ಮೂಲಕ ವಿಜಯಪುರ ಜಿಲ್ಲೆಯ ರೈತರಿಗೆ ತರಬೇತಿ ಹಾಗೂ ರಫ್ತು ಮಾಹಿತಿ ನೀಡಿ ಪ್ರೋತ್ಸಾಹಿಸಲಾಗುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಎಕ್ಸ್ ಮಾಧ್ಯಮದಲ್ಲಿ

0: ತಿಳಿಸಿದ್ದಾರೆ. ಮಹಾರಾಷ್ಟ್ರ ರಾಜ್ಯದ ನಾಸಿಕ್ನ ಸಹ್ಯಾದ್ರಿ ಫಾರ್ಮ್ ಸಹಯೋಗದಲ್ಲಿ ತಿಕೋಟಾದಲ್ಲಿ 100 ಎಕರೆಯಲ್ಲಿ ಉತ್ಕೃಷ್ಟ ದರ್ಜೆಯ R36 ತಳಿ ದ್ರಾಕ್ಷಿಯನ್ನು ಪ್ರಗತಿಪರ ಕೃಷಿಕ ಮಹಿಳೆ ಕೃಷ್ಣವೇಣಿ ಬೆಳೆಯುತ್ತಿದ್ದಾರೆ, ಉತ್ತಮ ಇಳುವರಿ ಸಹ ಪಡೆಯುತ್ತಿದ್ದಾರೆ ಎಂದು ಸಚಿವರು ಶ್ಲಾಘಿಸಿದ್ದಾರೆ. ರಾಷ್ಟ್ರೀಯ ಜೀವನೋಪಾಯ ಮಿಷನ್ NRLM ಅಡಿ ಸ್ವಸಹಾಯ ಸಂಘದ ಮಹಿಳೆಯರೇ ನಿರ್ವಹಿಸುವ ಅಕ್ಕಾ ಕೆಫೆ ದುಡಿಯುವ ಮಹಿಳೆಯರ ಸ್ವಾವಲಂಬನೆ ಹಾಗೂ ಆರ್ಥಿಕ ಪ್ರಗತಿಗೆ ಕಾರಣವಾಗಿದೆ ಎಂದು ಚಾಮರಾಜನಗರ ಸಂಸದ ಸುನೀಲ್ ಬೋಸ್ ತಿಳಿಸಿದ್ದಾರೆ. ಗುಂಡ್ಲುಪೇಟೆ ತಾಲೂಕು ತೆರಕಣಅಂಬಿಯಲ್ಲಿ ನೂತನ ಅಕ್ಕಾ ಕೆಫೆ ಉದ್ಘಾಟಿಸಿ ಅವರು ಮಾತನಾಡಿದರು. ಮತ್ತೊಂದು ಅಕ್ಕಾ ಕೆಫೆಯನ್ನು ಮಲೈ ಮಹದೇಶ್ವರ ಬೆಟ್ಟದಲ್ಲಿಯೂ ಶೀಘ್ರ ಆರಂಭಿಸಲಾಗುವುದು ಎಂದರು. ಕೇಂದ್ರ ಪುರಸ್ಕೃತ ಅಮೃತ ಸರೋವರ ಯೋಜನೆಯಡಿ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಕೆರೆಗಳ ಹೂಳೆತ್ತಿಸಿ ಜಲಪಾತ್ರವನ್ನು ವಿಸ್ತರಿಸಲು ಯೋಜಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ತಿಳಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಕರ್ನಾಟಕದ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ನ್ಯಾಯಾಲಯ ಸಭಾಂಗಣದಲ್ಲಿ ಜರುಗಿದ ಸಭೆಯಲ್ಲಿ ಈ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಎಕ್ಸ್ ಮಾಧ್ಯಮದಲ್ಲಿ ಮಾಹಿತಿ ನೀಡಿದ್ದಾರೆ. ಕೆರೆಗಳ ಹೂಳನ್ನು ರೈಲ್ವೆ ಹಾಗೂ ರಾಷ್ಟೀಯ ಹೆದ್ದಾರಿ ಕಾಮಗಾರಿಗಳಿಗೆ ಬಳಸುವ ಕುರಿತು ಚಿಂತನೆ ನಡೆದಿದೆ ಎಂದು ಹೇಳಿದ್ದಾರೆ. ಅಸ್ತಮಾ ಬಾಧಿತ ಪ್ರತಿಯೊಬ್ಬರಿಗೂ ಅಲರ್ಜಿ ನಿವಾರಕ ಔಷಧಿಗಳ ತುರ್ತು ಪೂರೈಕೆ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಅಸ್ತಮಾ ಜಾಗೃತಿ ದಿನಾಚರಣೆ. ಅಸ್ತಮಾ ಬಗ್ಗೆ ಭಯ ಹೋಗಲಾಡಿಸಿ ಜನಜಾಗೃತಿ ಮೂಡಿಸುವ ಹಲವು ಕಾರ್ಯಕ್ರಮಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಜ್ಯಾದ್ಯಂತ ಇಂದು ಆಯೋಜಿಸಿದೆ. ವಿಶ್ವಾದ್ಯಂತ 25 ಕೋಟಿ ಹಾಗೂ ಭಾರತದಲ್ಲಿ 1 ಕೋಟಿ 50 ಲಕ್ಷ ಜನ ಅಸ್ತಮಾ ಬಾಧಿತರಾಗಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ಮಂಗಳೂರಿನ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಅಸ್ತಮಾ ಎನ್ನುವುದು ಶ್ವಾಸಕೋಶಗಳಿಗೆ ಸಂಬಂಧಿಸಿದ ದೀರ್ಘಕಾಲಿಕ ಕಾಯಿಲೆಯಾಗಿದ್ದು ಶ್ವಾಸಕೋಶಗಳು ನಮ್ಮ ದೇಹದ ಅತ್ಯಂತ ವೈಟಲ್ ಆರ್ಗನ್ ಆಗಿರುವ ಕಾರಣದಿಂದ ದೇಹದ ಜೀವಕೋಶಗಳಿಗೆ ಆಮ್ಲಜನಕ ಪೂರೈಸುವ ಕೆಲಸವನ್ನ ನಿರಂತರವಾಗಿ ಮಾಡುತ್ತಿರುತ್ತದೆ. ಯಾವುದೋ ಅಲರ್ಜಿಕಾರಕ ವಸ್ತುವಿನಿಂದಾಗಿ ಅಲರ್ಜಿ ಉಂಟಾಗಿ ಗಾಳಿ ಚೀಲಗಳಿಗೆ ಆಮ್ಲಜನಕ ಹೋಗದೇ ಇದ್ದಾಗ ಈ ರೀತಿಯ ಅಸ್ತಮಾ ಆಘಾತ ಉಂಟಾಗುತ್ತದೆ. ಯಾವ ಕಾರಣಕ್ಕೆ ಈ ಅಲರ್ಜಿ ಆಗುತ್ತದೆ ಅನ್ನೋದನ್ನ ತಿಳಿದುಕೊಂಡು ಅದು ಧೂಳಿನ ಕಣ ಇರಬಹುದು, ಪರಾಗದ ಕಣಗಳಿರಬಹುದು, ಸಾಕು ಪ್ರಾಣಿಗಳ ರೋಮಗಳಿರ್ಬೋದು, ಶೀತ ಗಾಳಿ, ತಂಪು ಗಾಳಿ, ವಾಯು ಮಾಲಿನ್ಯ, ವಿಪರೀತವಾದಂತ ಹೊಗೆ, ಶ್ವಾಸಕೋಶ ಕೆರಳುವಿಕೆ ಆಗಿ ಅಸ್ತಮಾ ಅಟ್ಯಾಕ್ ಆಗುವ ಸಾಧ್ಯತೆ ಇದೆ. ಇದಕ್ಕೆ ಸೂಕ್ತವಾದಂತಹ ಚಿಕಿತ್ಸೆಯನ್ನು ಸಕಾಲದಲ್ಲಿ ತೆಗೆದುಕೊಳ್ಳತಕ್ಕದ್ದು. ಅಸ್ತಮಾ ರೋಗವನ್ನ ಸಂಪೂರ್ಣವಾಗಿ ಗುಣಪಡಿಸಲು ಸಾಧ್ಯವಾಗುವುದಿಲ್ಲ, ಆದರೆ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪಶ್ಚಿಮ ಬಂಗಾಳ, ಅಸ್ಸಾಂ ಹಾಗೂ ಪುದುಚೇರಿಯಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಜಯಗಳಿಸಿದ ಹಿನ್ನೆಲೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ದುರ್ಗದ ಬೈಲಿನಲ್ಲಿ ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ ಬೆಲ್ಲದ್, ಶಾಸಕ ಮಹೇಶ್ ತೆಂಗಿನಕಾಯಿ ನೇತೃತ್ವದಲ್ಲಿ ಪಕ್ಷದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದರು. ಹಜ್ ಯಾತ್ರಿಕರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಶುಭ ಕೋರಿ ಬೀಳ್ಕೊಟ್ಟರು. ಕರ್ನಾಟಕ ಹಜ್ ಸಮಿತಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಹಜ್ ಯಾತ್ರಿಕರು ತಮ್ಮ ಪ್ರಾರ್ಥನೆಯಲ್ಲಿ ರಾಜ್ಯದ ಅರಣ್ಯದ ಅಂಚಿನಲ್ಲಿ ಅಗ್ನಿ ಅವಘಡಗಳನ್ನು ನಿಯಂತ್ರಿಸಲು ಸನ್ನದ್ದತೆ ಹಾಗೂ ಉದ್ದೇಶಪೂರ್ವಕ ಬೆಂಕಿ ಹಚ್ಚುವ ಕಿಡಿಗೇಡಿಗಳ ವಿರುದ್ದ ಕಟ್ಟುನಿಟ್ಟಿನ ಕಾನೂನು ಕ್ರಮಕ್ಕೆ ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ಸೂಚಿಸಿದ್ದಾರೆ. ಎಕ್ಸ್ ಮಾಧ್ಯಮದಲ್ಲಿ ಈ ಮಾಹಿತಿ ನೀಡಿರುವ ಸಚಿವರು, ಬೀದರ್ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ನಡೆಸಿ ಜಿಲ್ಲೆಯ ಎಲ್ಲ ತಾಲೂಕುಗಳ ಕುಡಿಯುವ ನೀರಿನ ಸಮಸ್ಯೆ ನಿರ್ವಹಿಸಲು ಸೂಕ್ತ ಸಿದ್ದತೆ ಕೈಗೊಳ್ಳಲು ಜಿಲ್ಲಾಡಳಿತಕ್ಕೆ ಸೂಚಿಸಿದ್ದಾಗಿ ತಿಳಿಸಿದ್ದಾರೆ. 9ನೇ ರಾಷ್ಟೀಯ ಜಾನುವಾರು ರೋಗ ತಡೆ ಕಾಲುಬಾಯಿ ರೋಗ ವಿರುದ್ಧದ ಲಸಿಕೆ ನೀಡಿಕೆ ಮಾಸಿಕ ಅಭಿಯಾನ ಈ ತಿಂಗಳ 22

0: 2022ರವರೆಗೆ ರಾಜ್ಯಾದ್ಯಂತ ನಡೆಯಲಿದೆ. ಈ ಅಭಿಯಾನದ ಕುರಿತು ಪಶುಪಾಲನಾ ಇಲಾಖೆಯ ಹಾವೇರಿ ಜಿಲ್ಲೆ ಉಪನಿರ್ದೇಶಕ ಡಾಕ್ಟರ್ ಶಿವಯೋಗಿ ಎಲಿ ಮಾಹಿತಿ ನೀಡಿದ್ದಾರೆ.
1: ಜಿಲ್ಲೆಯಲ್ಲಿ ಒಟ್ಟು 289,626 ಜಾನುವಾರುಗಳು ಇದ್ದು ಇವುಗಳಿಗೆ ಲಸಿಕೆ ಹಾಕಲು ಸರ್ಕಾರದಿಂದ 318,500 ಡೋಸ್ ಲಸಿಕೆ ಮತ್ತು ಸಿರಿಂಜ್ಗಳು ಸರಬರಾಜಾಗಿರುತ್ತವೆ. 2,952 ಬ್ಲಾಕ್ಗಳಾಗಿ ವಿಂಗಡಿಸಿ ಮೈಕ್ರೋ ಪ್ಲಾನ್ ಅನ್ನು ತಯಾರಿಸಲಾಗಿದ್ದು 468 ಲಸಿಕಾದಾರರನ್ನು ನೇಮಕ ಮಾಡಿಕೊಳ್ಳಲಾಗಿದೆ. 171 ತಂಡಗಳಾಗಿ ವಿಂಗಡಿಸಿ ಆದೇಶ ನೀಡಲಾಗಿದೆ. ಈ ತಂಡದ ಸದಸ್ಯರುಗಳು ನಿಗದಿಪಡಿಸಿದ ದಿನಾಂಕದಂದು ನಿಗದಿಪಡಿಸಿದ ಹಳ್ಳಿಗೆ ಪ್ರಯಾಣಿಸಿ ರೈತರ ಮನೆ ಮನೆಗೆ ತೆರಳಿ ಉಚಿತವಾಗಿ ದನ ಮತ್ತು ಎಮ್ಮೆಗಳಿಗೆ ಕಾಲು ಮತ್ತು ಬಾಯಿ ಬೇನೆ ಲಸಿಕೆಯನ್ನು ಹಾಕಿ ಭಾರತ್ ಪಶುಧನ್ ತಂತ್ರಾಂಶದಲ್ಲಿ ಇಂಡೀಕರಣಗೊಳಿಸುತ್ತಾರೆ.
0: ಚಿಕ್ಕಮಗಳೂರು ತಾಲೂಕು ಅರಳೆಗುಪ್ಪೆ ಗ್ರಾಮದ ಕಾರಂಜಿ ಕೆರೆಯಲ್ಲಿ ಮುಳುಗಿ 4 ಮಕ್ಕಳು ಮೃತಪಟ್ಟ ದುರ್ಘಟನೆ ನಿನ್ನೆ ಸಂಜೆ ನಡೆದಿದೆ. ಒಟ್ಟು 5 ಮಕ್ಕಳು ಕೆರೆ ಬಳಿ ಆಟವಾಡುತ್ತಾ ನೀರಿಗೆ ಬಿದ್ದಿದ್ದು ಓರ್ವ ಬಾಲಕಿಯನ್ನು ಸ್ಥಳೀಯರು ರಕ್ಷಿಸಿದ್ದಾರೆ. ನೀರಿಗೆ ಬಿದ್ದವರೆಲ್ಲರೂ 8-12 ವರ್ಷ ಮಕ್ಕಳಾಗಿದ್ದಾರೆ. ಬೆಂಗಳೂರಿನ ಕ್ರಾಂತಿವೀರ ಶ್ರೀ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣ ಹಾಗೂ ರಾಯಚೂರು ಜಿಲ್ಲೆ ಸಿಂಧನೂರು ರೈಲು ನಿಲ್ದಾಣಗಳ ಮಧ್ಯೆ ದಿನಂಪ್ರತಿ ಮಧ್ಯರಾತ್ರಿ 12:15 ಸಂಚರಿಸುವ ರೈಲಿನ ವೇಳೆ ಬದಲಿಸಲಾಗಿದ್ದು ಜೂನ್ 20ನೇ ತಾರೀಖಿನಿಂದ ರಾತ್ರಿ 11:40 ಹೊರಡಲಿದೆ ಎಂದು ನೈರುತ್ಯ ರೈಲ್ವೆ ತಿಳಿಸಿದೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಬೇಸೂರು ಗ್ರಾಮದಲ್ಲಿ ಪರಮಾಣು ವಿದ್ಯುತ್ ಸ್ಥಾವರ ಸ್ಥಾಪನೆಯಾಗಲಿದೆ ಎಂಬ ಊಹಾಪೋಹಗಳನ್ನು ಜಿಲ್ಲಾಧಿಕಾರಿ ಎನ್ ಹೇಮಂತ್ ಅಲ್ಲಗಳೆದಿದ್ದಾರೆ. ಕೆಲ ಸಾಮಾಜಿಕ ಜಾಲತಾಣಗಳಲ್ಲಿ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಬೇಸೂರು ಗ್ರಾಮದಲ್ಲಿ ಪರಮಾಣು ವಿದ್ಯುತ್ ಸ್ಥಾವರ ಸ್ಥಾಪಿಸಲು ಜಮೀನು ಗುರುತಿಸಿದೆ ಹಾಗೂ ಈ ಸಂಬಂಧ ಪ್ರಕ್ರಿಯೆಗಳು ನಡೆಯುತ್ತಿವೆ ಎಂಬ ಮಾಹಿತಿ ವದಂತಿಯಾಗಿದೆ. ಸಾರ್ವಜನಿಕರು ಆತಂಕಕ್ಕೆ ಒಳಗಾಗಬಾರದು ಎಂದು ಜಿಲ್ಲಾಧಿಕಾರಿ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾಹಿತಿ ತಂತ್ರಜ್ಞಾನ ಸೇವೆಗಳ ರಾಜ್ಯದ ಒಟ್ಟು ರಫ್ತು ವಹಿವಾಟು 6.2 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆ. ಕೇಂದ್ರ ಕನಿಷ್ಠ ಬೆಂಬಲ ಬೆಲೆ ಯೋಜನೆ, ಸೂರ್ಯಕಾಂತಿ ಖರೀದಿಗೆ ಕೇಂದ್ರದ ಒಪ್ಪಿಗೆ. ರೈತ ಉತ್ಪಾದಕರ ಸಂಸ್ಥೆ ವಿಜಯಪುರದಲ್ಲಿ ರಫ್ತು ಗುಣಮಟ್ಟದ ತೋಟಗಾರಿಕೆ ಬೆಳೆಗಾರರಿಗೆ ತರಬೇತಿ. ಅಮೃತ ಸರೋವರ ಯೋಜನೆ, ತುಮಕೂರು ಜಿಲ್ಲೆಯ ಕೆರೆಗಳ ಪುನಶ್ಚೇತನ. ಇಂದು ವಿಶ್ವ ಅಸ್ತಮಾ ಜಾಗೃತಿ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿ ಕಿವಿಯಾನಿಸಿರುವಂತಹ ಕನ್ನಡದ ಚುರುಕು ಕಿವಿಗಳಿಗೆ ಹಾಗೆ ಸಿಹಿಯಾದ ಮನಸ್ಸುಗಳಿಗೆ ಶುಭೋದಯ ಕರ್ನಾಟಕ. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಜೊತೆಯಾಗ್ತಾ ಇದ್ದೀನಿ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಆತ್ಮೀಯ ಕೇಳುಗರೆಲ್ಲರಿಗೂ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಸ್ವಾಗತ.

0: ಶುಭೋದಯ ಕರ್ನಾಟಕದಲ್ಲಿ ಮೊದಲಿಗೆ
1: ಕನ್ನಡ ರತ್ನ ಭಂಡಾರ ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಚಿಂತಲಪಲ್ಲಿ ವೆಂಕಟರಾವ್. ಕರ್ನಾಟಕದ ಸಂಗೀತ ವಿದ್ವಾಂಸರ ಪರಂಪರೆಯನ್ನ ಗಮನಿಸುವಾಗ ಕಂಡುಬರುವ ಮಹಾನ್ ವಿದ್ವಾಂಸರು ಚಿಂತಲಪಲ್ಲಿ ವೆಂಕಟರಾಯರು. ಸೌಜನ್ಯ ಸರಳತೆಯ ಮೂರ್ತಿ. ಅವರು ದೇವರ ನಾಮಗಳನ್ನ ಹಾಡುತ್ತಿದ್ರೆ ಗಂಟೆಗಟ್ಟಲೆ ಅಭಿಮಾನಿಗಳು ಕೇಳುತ್ತಿದ್ರು. ಶಿಷ್ಯಂದಿರನ್ನು ಬೆಳೆಸಿದರು. ಸಂಗೀತದಲ್ಲಿ ಅಗ್ರಸ್ಥಾನದಲ್ಲಿ ಇದ್ದವರು ಚಿಂತಲಪಲ್ಲಿ ವೆಂಕಟರಾವ್ ಅವರು. ಚಿಂತಲಪಲ್ಲಿ ಎಂದೇ ಖ್ಯಾತರು.
2: ಆವಾಗ ನಿರ್ಮಲು ಸ್ವರ ಹಾಡೋದಿಲ್ಲ, ಬರೀ ಕೀರ್ತನೆ ರಾಗ ಹಾಡಿ ಕೀರ್ತನೆ ಹಾಡಿ ಮತ್ತೆ ಸ್ವಾಮಿ ದಯಿಸ್ಕೊಂಡು ಮನಸ್ಸು ಚೆನ್ನಾಗಿ ಆ ಭಾವನೆಯಿಂದ ಹಾಡೋ ಪಂಚಿತ್ತು. ಭಾವ ಬೇಕು ಅದಕ್ಕೆ. ಮಿಕ್ಕಿನ ಮಿಕ್ಕಿನದು ಪಲ್ಲವಿಗಿದ್ವಿ ಆಡಿದಾಗ ಅವಾಗ ಕಾರ್ವೇ ಗಿರ್ಬೇಕು ನೆರಳು ಗಿರುಗಳು ಮಾಡಿಕೊಂಡು ಅದಕ್ಕೆ ಬೇಕಾದ ಕೆಲಸ ಮಾಡ್ತೀವಿ. ಕೀರ್ತನೆ ಹೆಚ್ಚೆಲ್ಲ ಮಾಡ್ತಾ ಇರಲಿಲ್ಲ, ಕೀರ್ತನೆ ಹೆಚ್ಚಾಗಿ ಹಾಡ್ತಾಲೂ ಇರಲಿಲ್ಲ. ಲಯಕ್ಕೆ ಅಂದರೆ ಭಾವಕ್ಕೆ ಅನುಗುಣ್ಯವಾದ ಲಯ.

0: ಇಂದ ಭಾವ ಪೋಷಣೆ ಮಾಡ್ತಾಯಿದ್ರು. ಭಾವಕ್ಕೆ ಹೆಚ್ಚು ಪ್ರಾಶಸ್ತ್ಯ ಇರಬೇಕು, ಲಯ ಬಿಡಬಾರ್ದು. ಆ ಲಯ ಭಾವನ ಅಂತರಿಸ್ಕೊಂಡಿರ್ಬೇಕಾದ್ರೆ ಈ ಗಂಡಿ ಸಂಬಂಧವಾದ ಲೆಕ್ಕಗಳು ಆವಾಗ ಅಷ್ಟು ಇರಲಿಲ್ಲ. ಏನಿದ್ರೂ ಲಯಕ್ಕೆ ಅನ್ನಿಸ್ಕೊಂಡು ಭಾವಕ್ಕೆ ಇರಬಾರ್ದು. ಮುಖ್ಯವಾದ ಸಂಗೀತಕ್ಕೆ ಬೇಕಾದ ಭಾವ, ಭಾವಕ್ಕೆ ಬೇಕಾದ ಸಾಹಿತ್ಯವನ್ನು ಪಾಲನೆ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಆ ಸಾಹಿತ್ಯವನ್ನು ಪಾಲನೆ ಮಾಡಿಕೊಂಡು ಭಕ್ತಿಯಿಂದ ಭಾವದಿಂದ ಹಾಡಬೇಕು. ಒಂದು ಕಚೇರಿ ಈ ಸಭಾ ಕಚೇರಿಗೆ ಅವ್ರಿಗೆ ಟೈಮ್ ಇಟ್ಕೊಂಡಿರೋರು, ಮಿಕ್ಕಿನಂತೆ ಬೆಳಗಿನ ಜಾವ ಆಗೋತಿ, 3 ಗಂಟೆ ಆಯಿತು, 4 ಗಂಟೆ ಲೆಕ್ಕವೇ ಇರಲಿ, ಎಷ್ಟು ತಾಗಿ ಜನಗಳು ಕೇಳ್ತಾಯಿದ್ರು. ಆವಾಗಿನ ಕಾಲದಲ್ಲೇ ಆಗಿತ್ತು, 1,000 ಜನ 2,000 ಜನ ಕೂತ್ಕೊಂಬರು. ಆವಾಗಿನ ಶ್ರುತಿಗಳೇ ಬೇರೆ. ಆಗಿನ ಶ್ರುತಿ ಹೇಗೆ ಅಂದರೆ, ತಂಬೂರಿ ಮ್ಯಾಲ ಕುದುರೆ ಬಂದಿರೋದು, ಅದನ್ನು ಎಳೆದು ಬೆಳೆದು ಎಲ್ಲಿಗಂದಲ್ಲಿ ಶ್ರುತಿ ಇತ್ತು. ಆ ಶ್ರುತಿ ಯಾವಾಗ ಆ ಟೈಮ್ ಅವತ್ತಿನ ದಿನಕ್ಕೆ ಶಾರೀರಿಕ ಯಾವ ಶ್ರುತಿ ಆ ಶ್ರುತಿ ಇಟ್ಕೊಂಡು ಹಾಡೋ ಪದ್ಧತಿ ಇತ್ತು. ಆ ಮೈಕೂ ಇಲ್ಲ, ಏನೂ ಇಲ್ಲ, 1,000 ಜನ ಕೇಳ್ತಾ ಇದ್ರು ಸ್ವಾಮಿ.
1: ಭೈರವಿ ಅಂತ ಹೇಳಿದ್ರೆ ಆ ಭೈರವಿ ಕೊಂಚ ಆಗಿನ ಕಾಲದಲ್ಲಿ ಭೈರವಿ ಯಾವ ಮಟ್ಟದಲ್ಲಿ ಇತ್ತು ಅಂತ ಸ್ವಲ್ಪ ನಾವು ತಿಳ್ಕೊಳ್ಳೋಣ.
0: ವಯಸ್ಸಾಗಿದೆ, ನಾನು ಹಾಡಿದ್ರೆ ಅಷ್ಟು ಚೆನ್ನಾಗಿತ್ತು ಇಲ್ವೋ ನಂಗೆ ತಿಳಿದು
1: ಹಾಡಿ.

0: ಚಿಂತಲಪಲ್ಲಿ ಶೈಲಿ ಅಂತಾನೆ ನಾವು ಇವತ್ತು ಕರ್ನಾಟಕ ಸಂಗೀತದಲ್ಲಿ ಕೇಳ್ತೇವೆ. ಚಿಂತಲಪಲ್ಲಿ ವೆಂಕಟರಾವ್ ಅವರ ಗಾಯನದ ಸಣ್ಣ ಝಲಕ್ ಮತ್ತು ಧ್ವನಿಯನ್ನು ಆಲಿಸಿದಿರಿ ಇವತ್ತಿನ ಕನ್ನಡ ರತ್ನ ಭಂಡಾರದಲ್ಲಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
1: ಸರ್ವೋದಯವಾಗಲಿ ಸರ್ವರಲಿ.
2: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮವನ್ನು ಮರುಪ್ರಸಾರದಲ್ಲಿ ನೀವು ಆಲಿಸಬಹುದು 6:55 ಕ್ಕೆ.

ಹಿತವಾದ ಮಾತು, ಮಧುರವಾದ ಹಾಡುಗಳು ನಿಮಗಾಗಿ ವಿವಿಧ ಭಾರತಿಯಲ್ಲಿ ಸದಾ ಜೊತೆಯಾಗುತ್ತೆ. ಇನ್ನೀಗ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಆಲಿಸೋಣ.

ಮಳೆಯೊಡನೆ ಆಟವನ್ನು ಆಡೋಣ, ಯಾಕೆ ಒಳಗಡೆ ಕೂತ್ಕೋಬೇಕು, ಮತ್ತೊಮ್ಮೆ ನಾವು ಬಾಲ್ಯಕ್ಕೆ ಜಾರೋಣ ಅನ್ನುವಂತಹ ಒಂದು ಚಂದದ ಭಾವ ಇದ್ದಂತಹ ಭಾವಗೀತೆ. ದರಾ ಬೇಂದ್ರೆ ವಿರಚಿತ ಈ ಭಾವಗೀತೆಯನ್ನು ನೀವು ಗೀತಾ ಬಿ ಆರ್ ಅವರ ಧ್ವನಿಯಲ್ಲಿ ಕೇಳಿದ್ರಿ.

ಸಾಮಾನ್ಯವಾಗಿ ಅಂದರೆ ವಿಜ್ಞಾನದ ಮೂಲಕ ನಾವು ಮಳೆಯನ್ನು ನೋಡೋದಾದರೆ ಏನಂತ ಹೇಳ್ತೀವಿ, ಮಳೆ ಅಂದರೆ ವಾತಾವರಣದಲ್ಲಿ ಇರುವಂತಹ ತೇವಾಂಶ ತಂಪಾಗಿ ದ್ರವರೂಪದಲ್ಲಿ ಭೂಮಿಗೆ ಬೀಳುವಂತಹ ಒಂದು ಪ್ರಕ್ರಿಯೆ ಅಂತ ಹೇಳಿ. ಹಾಗೆಯೇ ಜಲಚಕ್ರ ಏನಿದೆ ಅದರ ಒಂದು ಪ್ರಮುಖವಾದ ಭಾಗ ಈ ಒಂದು ಮಳೆ. ಹಾಗೆ ಶುದ್ಧ ನೀರಿನ ಮೂಲ ಕೂಡ ಮಳೆ. ಇದು ವಿಜ್ಞಾನದಲ್ಲಿ ಒಂದು ಮಳೆಯ ಸ್ವರೂಪ. ಆದರೆ ನಮ್ಮ ಕವಿ ಭಾಷೆಯಲ್ಲಿ ಮಳೆ ಹೇಗೆಲ್ಲ ಬಿಂಬಿತ ಆಗಿದೆ, ಯಾವುದಕ್ಕೆಲ್ಲ ಹೋಲಿಕೆಯಾಗಿದೆ, ಯಾವೆಲ್ಲ ಸ್ವರೂಪಗಳನ್ನು ಪಡ್ಕೊಂಡಿದೆ, ಈ ಎಲ್ಲವನ್ನು ಸಹ ನಾವು ತಿಳಿಯೋಣ ಚಂದದ ಮಳೆ ಹಾಡಿನ ಭಾವಗೀತೆಗಳ ಮೂಲಕ ಇಂದಿನ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ. ಈಗ MD ಪಲ್ಲವಿಯವರ ಧ್ವನಿಯಲ್ಲಿ ಮೂಡಿಬರ್ತಾ ಇರುವಂತಹ ಈ ಗೀತೆನ ಕೇಳಿ. ಡಾಕ್ಟರ್ ಕಾವ್ಯಂ ಶ್ರೀನಿವಾಸಮೂರ್ತಿಯವರ ರಚನೆ ಇದು.

ಅಂತಹ ಸ್ಥಾನ ಇದೆ. ಮಳೆ ಅನ್ನೋದು ಕೇವಲ ಪ್ರಕೃತಿಯ ಕ್ರಿಯೆ ಅಲ್ಲ, ಇದು ಬದಲಾಗಿ ಪ್ರೀತಿ, ವಿರಹ, ಹಂಬಲ ಮತ್ತು ಬದುಕಿನ ಸಂಕೇತವಾಗಿ ಕಾವ್ಯ, ಕಥೆ ಮತ್ತು ಲೇಖನಗಳಲ್ಲಿ ಮೂಡಿಬಂದಿರುವಂಥದ್ದು ಮಳೆ. ಅರ್ಚನಾ ಉಡುಪ ಹಾಗೂ ಪಲ್ಲವಿ ಎಂಡಿಯವರ ಧ್ವನಿಗಳಲ್ಲಿ ಇದೆ ಜಯಶ್ರೀ ಅರವಿಂದ್ ಅವರ ರಚನೆ.

0: ಸಮಯ 7:35. ಇನ್ನೀಗ ರಾಷ್ಟ್ರೀಯ ವಾರ್ತೆಗಳು ಕನ್ನಡದಲ್ಲಿ, ಆನಂತರ ಮುಂದುವರಿಯತ್ತೆ ಭಾವಗೀತೆಗಳ ಕಾರ್ಯಕ್ರಮ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು. ಇತ್ತೀಚಿನ ಚುನಾವಣಾ ಫಲಿತಾಂಶ ಭಾರತದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಜಯ, ಪ್ರಧಾನಿ ನರೇಂದ್ರ ಮೋದಿ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ದಿಗ್ವಿಜಯ, ತಮಿಳುನಾಡಿನಲ್ಲಿ ವಿಜಯ್ ನೇತೃತ್ವದ ಡಿವಿಕೆ ಅತಿದೊಡ್ಡ ಪಕ್ಷವಾಗಿ ಉದಯ. ಜಮೈಕಾದ ಸಚಿವರೊಂದಿಗೆ ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಉನ್ನತ ಮಟ್ಟದ ಸಭೆ, ಹಲವು ಕ್ಷೇತ್ರಗಳಲ್ಲಿ ಸಹಕಾರ ಬಲವರ್ಧನೆಗೆ ಒತ್ತು. ಪಶ್ಚಿಮ ಏಷ್ಯಾ ಸಂಘರ್ಷ, ಅಮೆರಿಕ ಇರಾನ್ ನಡುವೆ ಮುಂದುವರೆದ ಉದ್ವಿಗ್ನತೆ. ಮಧ್ಯಪ್ರಾಚ್ಯ ಪರಿಸ್ಥಿತಿ ಹಿನ್ನೆಲೆ, ಜಾಗತಿಕ ತೈಲ ಬೆಲೆಯಲ್ಲಿ ಭಾರೀ ಏರಿಕೆಯ ನಂತರ ಇಂದು ಅಲ್ಪ ಇಳಿಕೆ. ವಾರ್ತೆಗಳ ವಿವರ. ಸೋಲು ಗೆಲುವುಗಳು ಪ್ರಜಾಪ್ರಭುತ್ವದ ಭಾಗವಾಗಿದ್ದು, ಈ ಚುನಾವಣೆಯ ಫಲಿತಾಂಶ ಭಾರತದ ಪ್ರಜಾಪ್ರಭುತ್ವ ಮತ್ತು ಭಾರತೀಯ ಸಂವಿಧಾನದ ಜಯವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ನವದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ನಿನ್ನೆ ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಬಿಜೆಪಿ ಹಿರಿಯ ನಾಯಕ ಹಾಗೂ ಪ್ರಧಾನಿ ನರೇಂದ್ರ ಮೋದಿ, ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿ, ಕೇರಳಂ, ತಮಿಳುನಾಡು ಹಾಗೂ ರಾಜ್ಯಗಳ ಜನತೆ ಮತ್ತು ಪಕ್ಷದ ಕಾರ್ಯಕರ್ತರಿಗೆ ಕೃತಜ್ಞತೆ ಸಲ್ಲಿಸಿದರು. ಜನತೆ ಭಾರತದ ಪ್ರಜಾಪ್ರಭುತ್ವದ ಮೇಲೆ, ಕಾರ್ಯಕ್ಷಮತೆಯ ರಾಜಕೀಯದ ಮೇಲೆ ಹಾಗೂ ಏಕ ಭಾರತ್ ಶ್ರೇಷ್ಠ ಭಾರತ್ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಎಂದ ಅವರು, ಜನರ ವಿಶ್ವಾಸದಿಂದ ಮತ್ತೊಮ್ಮೆ ಕಮಲ ಅರಳಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲಿ ದಾಖಲೆ ಮಟ್ಟದ ಮತದಾನದ ಪ್ರಮಾಣ ದೇಶದ ಪ್ರಜಾಪ್ರಭುತ್ವದ ಉಜ್ವಲ ಚಿತ್ರಣವನ್ನು ನೀಡುತ್ತದೆ ಎಂದ ಅವರು, ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು.
2: ಪಾಂಚ್ ಪ್ರದೇಶೋ ಕಿ ಜನತಾ ನೆ ಪೂರೆ ವಿಶ್ವಕ್ಕೂ ದಿಖಾಯಾ ಹೈ ಕಿ ಯೇ ಹಮಾರಾ ಭಾರತ್ ಮದರ್ ಆಫ್ ಡೆಮೋಕ್ರೆಸಿ ಕ್ಯೋಂ ಹೈ ಲೋಕತಂತ್ರ ಡೆಮೋಕ್ರೆಸಿ ಹಮಾರೇ ಲಿಯೆ ಸಿರ್ಫ್ ಏಕ್ ತಂತ್ರ ನಹೀ ಹೈ ಯೆ ಹಮಾರಿ ರಗೋ ಮೇ ದೌಡ್ತಾ ಹುವಾ ಸಂಸ್ಕಾರ ಹೈ ಔರ್ ಆಜ್ ಸಿರ್ಫ್ ಭಾರತ್ ಕಾ ಲೋಕತಂತ್ರ ಹಿ ನಹೀ ಜೀತಾ ಹೈ ಆಜ್ ಭಾರತ್ ಕಾ ಸಂವಿಧಾನ ಭಿ ಜೀತಾ ಹೈ.

0: ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಅಧ್ಯಕ್ಷ ನಿತಿನ್ ನಬೀನ್, ನಾಲ್ಕು ರಾಜ್ಯಗಳು ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶದ ಜನತೆ ನೀಡಿದ ಬೆಂಬಲ ಹಾಗೂ ವಿಶ್ವಾಸಕ್ಕೆ ಧನ್ಯವಾದ ಸಲ್ಲಿಸಿ, ಅಸ್ಸಾಂ, ಪಶ್ಚಿಮ ಬಂಗಾಳ ಮತ್ತು ಪುದುಚೇರಿ ರಾಜ್ಯಗಳ ವಿಧಾನಸಭೆ ಚುನಾವಣಾ ಫಲಿತಾಂಶ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವದ ಮೇಲೆ ಜನತೆ ಹೊಂದಿರುವ ಅಚಲವಾದ ಬೆಂಬಲ ಮತ್ತು ನಂಬಿಕೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಭಾರಿ ಜಯ ಗಳಿಸಿರುವುದಕ್ಕೆ ಪಕ್ಷದ ಕಾರ್ಯಕರ್ತರ ನಿರಂತರ ಪರಿಶ್ರಮ ಮತ್ತು ಸಮರ್ಪಣೆಯ ಫಲವಾಗಿದೆ ಎಂದು ಕೃತಜ್ಞತೆ ವ್ಯಕ್ತಪಡಿಸಿದ್ದಾರೆ. ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ವಿಧಾನಸಭಾ ಚುನಾವಣೆಗಳಲ್ಲಿ ಅಭೂತಪೂರ್ವ ಬೆಳವಣಿಗೆಯಾಗಿದ್ದು ಭಾರತೀಯ ಚುನಾವಣಾ ಇತಿಹಾಸದಲ್ಲಿ ಹೊಸ ದಾಖಲೆ ನಿರ್ಮಾಣವಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಮೊದಲ ಬಾರಿಗೆ ಭಾರತೀಯ ಜನತಾ ಪಕ್ಷ ಬಿಜೆಪಿ ಭರ್ಜರಿ ಬಹುಮತದೊಂದಿಗೆ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದರೆ, ತಮಿಳುನಾಡಿನಲ್ಲಿ ನಟ ವಿಜಯ್ ನೇತೃತ್ವದ ನೂತನ ಪಕ್ಷವಾದ ತಮಿಳಿಗ ವೆಟ್ರಿ ಕಳಗಂ ಟಿವಿಕೆ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಇನ್ನುಳಿದಂತೆ ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಆಡಳಿತಾರೂಢ ಸರ್ಕಾರಗಳು ಮತ್ತೆ ಅಧಿಕಾರವನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದರೆ, ಕೇರಳಂನ ಮತದಾರರು ಹೊಸ ಸರ್ಕಾರಕ್ಕೆ ಮನ್ನಣೆ ನೀಡಿದ್ದಾರೆ. ಪಶ್ಚಿಮ ಬಂಗಾಳದ ಒಟ್ಟು 293 ವಿಧಾನಸಭಾ ಕ್ಷೇತ್ರಗಳ ಪೈಕಿ 292 ಕ್ಷೇತ್ರಗಳ ಫಲಿತಾಂಶ ಪ್ರಕಟವಾಗಿದ್ದು, ಬಿಜೆಪಿ 206 ಕ್ಷೇತ್ರಗಳನ್ನು ಗೆಲ್ಲುವ ಮೂಲಕ ಮೂರನೇ ಎರಡರಷ್ಟು ಬಹುಮತದೊಂದಿಗೆ ತೃಣಮೂಲ ಕಾಂಗ್ರೆಸ್ನ 15 ವರ್ಷಗಳ ಸುದೀರ್ಘ ಆಡಳಿತಕ್ಕೆ ತೆರೆ ಎಳೆದಿದೆ. ಕಳೆದ ಚುನಾವಣೆಯಲ್ಲಿ ಭಾರೀ ಪೈಪೋಟಿ ನೀಡಿದ್ದ ಟಿಎಂಸಿ ಈ ಬಾರಿ ಕೇವಲ 80 ಕ್ಷೇತ್ರಗಳಲ್ಲಿ ಗೆದ್ದು ಒಂದು ಸ್ಥಾನದಲ್ಲಿ ಮುನ್ನಡೆ ಕಾಯ್ದುಕೊಳ್ಳುವಲ್ಲಿ ಸಫಲವಾಗಿದೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯ ನಂತರ ನಡೆದ ಈ ಮೊದಲ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಆಮ್ ಜನತಾ ಉನ್ನಯನ್ ಪಕ್ಷ ತಲಾ 2 ಸ್ಥಾನಗಳನ್ನು ಗಳಿಸಿದರೆ ಸಿಪಿಐಎಂ 1 ಸ್ಥಾನವನ್ನು ಪಡೆದಿದೆ. ಪ್ರಮುಖ ಬೆಳವಣಿಗೆಯಲ್ಲಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಭವಾನಿಪುರ ಕ್ಷೇತ್ರದಲ್ಲಿ ಬಿಜೆಪಿಯ ಸುವೇಂದು ಅಧಿಕಾರಿ ವಿರುದ್ಧ 15,000 ಹೆಚ್ಚು ಮತಗಳ ಅಂತರದಿಂದ ಸೋಲನುಭವಿಸಿದ್ದಾರೆ. ತಮಿಳುನಾಡಿನ ರಾಜಕೀಯ ರಂಗದಲ್ಲಿ ನಟ ವಿಜಯ್ ಅವರ ತಮಿಳಿಗ ವೆಟ್ರಿ ಕಳಗಂ ಟಿವಿಕೆ ಪಕ್ಷ ಇತಿಹಾಸ ಬರೆದಿದೆ. ತನ್ನ ಚೊಚ್ಚಲ ಚುನಾವಣೆಯಲ್ಲೇ 108 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಟಿವಿಕೆ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಪಕ್ಷದ ಮುಖ್ಯಸ್ಥ ಹಾಗೂ ನಟ ಸಿ ಜೋಸೆಫ್ ವಿಜಯ್ ಸ್ಪರ್ಧಿಸಿದ್ದ ಪೆರಂಬೂರು ಮತ್ತು ತಿರುಚಿ ಪೂರ್ವ ಎರಡೂ ಕ್ಷೇತ್ರಗಳಲ್ಲಿ ಜಯ ದಾಖಲಿಸಿದ್ದಾರೆ. 234 ಸದಸ್ಯ ಬಲದ ವಿಧಾನಸಭೆಯಲ್ಲಿ ಆಡಳಿತಾರೂಢ ಡಿಎಂಕೆ 59 ಸ್ಥಾನಗಳನ್ನು ಹಾಗೂ ಎಐಎಡಿಎಂಕೆ 47 ಸ್ಥಾನಗಳನ್ನು ಪಡೆದುಕೊಂಡಿವೆ. ವಿಶೇಷವೆಂದರೆ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಕೊಳತ್ತೂರು ಕ್ಷೇತ್ರದಲ್ಲಿ ಟಿವಿಕೆ ಅಭ್ಯರ್ಥಿ ವಿಎಸ್ ಬಾಬು ವಿರುದ್ದ ಪರಾಭವಗೊಂಡಿದ್ದಾರೆ. ಅಸ್ಸಾಂನಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಸತತ 3ನೇ ಬಾರಿಗೆ ಅಧಿಕಾರಕ್ಕೆ ಬರುವ ಮೂಲಕ ಐತಿಹಾಸಿಕ ಸಾಧನೆ ಮಾಡಿದೆ. 126 ಸದಸ್ಯ ಬಲದ ವಿಧಾನಸಭೆಯಲ್ಲಿ ಬಿಜೆಪಿ ಏಕಾಂಗಿಯಾಗಿ 82 ಸ್ಥಾನಗಳನ್ನು ಗೆದ್ದಿದರೆ, ಅದರ ಮಿತ್ರಪಕ್ಷವಾದ ಅಸೋಂ ಗಣ ಪರಿಷತ್ ಎಜಿಪಿ 9 ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ ಬಿಪಿಎಫ್ 10 ಸ್ಥಾನಗಳಲ್ಲಿ ಜಯ ಸಾಧಿಸಿದೆ. ಕೇರಳಂನಲ್ಲಿ ಯುಡಿಎಫ್ ಮೈತ್ರಿಕೂಟ ಭರ್ಜರಿ ಜಯ ದಾಖಲಿಸಿದ್ದು, ಕಾಂಗ್ರೆಸ್ 63 ಮತ್ತು ಐಯುಎಂಎಲ್ 22 ಸ್ಥಾನಗಳನ್ನು ಪಡೆಯುವ ಮೂಲಕ ರಾಜ್ಯದಲ್ಲಿ ಪ್ರಾಬಲ್ಯ ಮೆರೆದಿವೆ. ಎಡಪಕ್ಷಗಳ ಆಡಳಿತಕ್ಕೆ ಇಲ್ಲಿ ಹಿನ್ನಡೆಯಾಗಿದ್ದು, ಸಿಪಿಎಂ ಹೊರತುಪಡಿಸಿ ಕೇವಲ ಸಿಪಿಐ ಮತ್ತು ಆರ್ಜೆಡಿ ಅಲ್ಪ ಸ್ಥಾನಗಳನ್ನು ಗಳಿಸಿವೆ. ಬಿಜೆಪಿ 3 ಕ್ಷೇತ್ರಗಳಲ್ಲಿ ಗೆದ್ದಿದೆ. ಇನ್ನು ಕೇಂದ್ರಾಡಳಿತ ಪ್ರದೇಶವಾದ ಪುದುಚೇರಿಯಲ್ಲಿ ಎನ್ಡಿಎ ಮೈತ್ರಿಕೂಟ 30 ಕ್ಷೇತ್ರಗಳ ಪೈಕಿ 18ರಲ್ಲಿ ಜಯ ಗಳಿಸುವ ಮೂಲಕ ಸರಳ ಬಹುಮತದೊಂದಿಗೆ ಸರ್ಕಾರ ರಚಿಸಲು ಸಜ್ಜಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್, ಜಮೈಕಾ ವಿದೇಶಾಂಗ ಸಚಿವೆ ಕಮೀನಾ ಜಾನ್ಸನ್ ಸ್ಮಿತ್ ಹಾಗೂ ಅಲ್ಲಿನ ಇತರ ಸಚಿವರೊಂದಿಗೆ ಉನ್ನತ ಮಟ್ಟದ ಸಭೆ ನಡೆಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಸಭೆಯಲ್ಲಿ ಭಾರತ ಮತ್ತು ಜಮೈಕಾ ನಡುವಿನ ದ್ವಿಪಕ್ಷೀಯ ಸಹಭಾಗಿತ್ವದ ವಿವಿಧ ಆಯಾಮಗಳ ಕುರಿತು ಪರಾಮರ್ಶೆ ನಡೆಸಲಾಯಿತು. ವಿಶೇಷವಾಗಿ ಶಿಕ್ಷಣ, ಆರೋಗ್ಯ, ಕೃಷಿ, ಡಿಜಿಟಲ್ ಪ್ರವಾಸೋದ್ಯಮ, ಕ್ರೀಡೆ, ಮನೋರಂಜನೆ, ಮೂಲಸೌಕರ್ಯ ಮತ್ತು ಸಾಮರ್ಥ್ಯವೃದ್ಧಿ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಸಹ ಸಹಕಾರ ಬಲವರ್ಧಿಸುವ ಕುರಿತು ಚರ್ಚಿಸಲಾಯಿತು ಎಂದಿದ್ದಾರೆ. ಜಮೈಕಾದ ಪ್ರಮುಖ ಉದ್ದಿಮೆಗಳು ಹಾಗೂ ವಾಣಿಜ್ಯ ಕ್ಷೇತ್ರದ ನಾಯಕರೊಂದಿಗೆ ಸಚಿವ ಡಾ ಎಸ್ ಜೈಶಂಕರ್ ಸಂವಾದ ನಡೆಸಿದರು. ಉಭಯ ರಾಷ್ಟಗಳ ನಡುವಿನ ಆರ್ಥಿಕ ಸಹಕಾರದ ಸಾಮರ್ಥ್ಯವನ್ನು ದ್ವಿಪಕ್ಷೀಯ ಮತ್ತು ಪ್ರಾದೇಶಿಕ ಹಿತದೃಷ್ಟಿಯಿಂದ ಮತ್ತಷ್ಟು ಸಕ್ರಿಯವಾಗಿ ಬಳಸಿಕೊಳ್ಳುವ ಅವಶ್ಯಕತೆ ಇದೆ ಎಂದು ಈ ಸಂದರ್ಭದಲ್ಲಿ ಸಚಿವರು ತಿಳಿಸಿದ್ದಾರೆ. ಹಾರ್ಮಸ್ ಜಲಸಂಧಿಯಲ್ಲಿ ಅಮೆರಿಕ ಇರಾನ್ ನಡುವೆ ಮಿಲಿಟರಿ ಸಂಘರ್ಷ ತೀವ್ರಗೊಂಡಿದ್ದು ಉಭಯ ದೇಶಗಳ ನಡುವೆ ಎಚ್ಚರಿಕೆಗಳ ಸರಣಿ ಮುಂದುವರೆದಿದೆ. ಅಮೆರಿಕದ ಹಡಗುಗಳ ಮೇಲೆ ದಾಳಿ ನಡೆಸಿದರೆ ಇರಾನ್ ಕಠಿಣ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಸಿದ್ದಾರೆ. ಅಮೆರಿಕದ ಪಡೆಗಳು ಹೆಲಿಕಾಪ್ಟರ್ ಬಳಸಿ ಇರಾನ್ನ 7 ವೇಗದ ದೋಣಿಗಳನ್ನು ನಾಶಪಡಿಸಿವೆ. ಆಯಕಟ್ಟಿನ ಜಲಮಾರ್ಗದಲ್ಲಿ ಹಡಗುಗಳ ಸುರಕ್ಷಿತ ಸಂಚಾರಕ್ಕಾಗಿ ಹಮ್ಮಿಕೊಂಡಿರುವ ಪ್ರಾಜೆಕ್ಟ್ ಫ್ರೀಡಂನ ಭಾಗವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ. ಮತ್ತೊಂದೆಡೆ ಜಲಸಂಧಿಯನ್ನು ಮುಚ್ಚಿರುವುದಾಗಿ ಪ್ರತಿಪಾದಿಸಿರುವ ಇರಾನ್ ಅಮೆರಿಕದ ಯುದ್ದ ನೌಕೆಗಳತ್ತ ಎಚ್ಚರಿಕೆಯ ಗುಂಡುಗಳನ್ನು ಹಾರಿಸುವುದಾಗಿ ಹೇಳಿಕೊಂಡಿದೆ. ಈ ನಡುವೆ ಸಂಘರ್ಷದ ವಲಯದಲ್ಲಿ ಸುಮಾರು 87 ರಾಷ್ಟಗಳ ಹಡಗುಗಳು ಸಿಲುಕಿಕೊಂಡಿವೆ ಎಂದು ವರದಿಯಾಗಿದೆ. ಅಧ್ಯಕ್ಷ ಟ್ರಂಪ್ ಅಮೆರಿಕದ ಮಿಲಿಟರಿ ಸಾಮರ್ಥ್ಯವನ್ನು ಪುನರುಚ್ಚರಿಸುವ ಮೂಲಕ ಇರಾನ್ಗೆ ಮತ್ತೆ ಎಚ್ಚರಿಕೆ ನೀಡಿದ್ದಾರೆ. ಏಪ್ರಿಲ್ 8 ಅಮೆರಿಕ ಮತ್ತು ಇರಾನ್ ನಡುವೆ ಕದನ ವಿರಾಮ ಜಾರಿಗೆ ಬಂದ ಬಳಿಕ ಹಲವು ವಾರಗಳ ಶಾಂತ ವಾತಾವರಣ ನಿನ್ನೆಯ ದಾಳಿಯಿಂದ ಭಂಗಗೊಂಡಿದೆ. ಯುಎಇ ಫುಜೈರಾ ತೈಲ ಕೈಗಾರಿಕಾ ವಲಯದಲ್ಲಿ ನಿನ್ನೆ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಅಧಿಕಾರಿಗಳ ಪ್ರಕಾರ ಇರಾನ್ನ ಡ್ರೋನ್ ದಾಳಿಯಿಂದಾಗಿ ಈ ಬೆಂಕಿ ಕಾಣಿಸಿಕೊಂಡಿದೆ. ಕಳೆದ ತಿಂಗಳು ಜಾರಿಗೆ ಬಂದ ಯುದ್ದ ವಿರಾಮದ ನಂತರ ಯುಎಇ ಭೂಭಾಗದಲ್ಲಿ ಗಂಭೀರ ಹಾನಿ ಉಂಟುಮಾಡಿದ ಮೊದಲ ದಾಳಿ ಇದಾಗಿದೆ. ಕಳೆದ ವಹಿವಾಟಿನಲ್ಲಿ ಭಾರೀ ಏರಿಕೆ ಕಂಡಿದ್ದ ಜಾಗತಿಕ ತೈಲ ಬೆಲೆಗಳು ಇಂದು ಅಲ್ಪ ಪ್ರಮಾಣದ ಇಳಿಕೆ ಕಂಡಿದೆ. ಅಮೆರಿಕ ಮತ್ತು ಇರಾನ್ ನಡುವೆ ಉದ್ವಿಗ್ನತೆಯ ಹಿನ್ನೆಲೆಯಲ್ಲಿ ತೈಲ ಪೂರೈಕೆಯಲ್ಲಿ ಉಂಟಾಗಬಹುದಾದ ಅಪಾಯಗಳನ್ನು ಮಾರುಕಟ್ಟೆಗಳು ಸೂಕ್ಷ್ಮವಾಗಿ ಗಮನಿಸುತ್ತಿವೆ. ಜುಲೈ ತಿಂಗಳ ವಿತರಣೆಯ ಬ್ರೆಂಟ್ ಕಚ್ಚಾ ತೈಲದ ಭವಿಷ್ಯ ಬೆಲೆ ಇಂದು ಶೇಕಡ 0.6 ಇಳಿಕೆಯಾಗಿದ್ದು ಪ್ರತಿ ಬ್ಯಾರೆಲ್ಗೆ $113.77 ತಲುಪಿದೆ. ಅದೇ ರೀತಿ ಡಬ್ಲ್ಯೂಟಿಐ ಕಚ್ಚಾ ತೈಲ ಬೆಲೆ ಶೇಕಡ 1.35 ಕುಸಿತ ಕಂಡು ಪ್ರತಿ ಬ್ಯಾರೆಲ್ಗೆ $105.06 ತಲುಪಿದೆ. ಇದಕ್ಕೂ ಮುನ್ನ ನಿನ್ನೆ ಪೂರೈಕೆ ವ್ಯತ್ಯಯ ಆತಂಕದಿಂದಾಗಿ ತೈಲ ಬೆಲೆಗಳು ಗಣನೀಯವಾಗಿ ಏರಿಕೆ ಕಂಡಿದ್ದವು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇತ್ತೀಚಿನ ಚುನಾವಣಾ ಫಲಿತಾಂಶ ಭಾರತದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಜಯ, ಪ್ರಧಾನಿ ನರೇಂದ್ರ ಮೋದಿ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ದಿಗ್ವಿಜಯ, ತಮಿಳುನಾಡಿನಲ್ಲಿ ವಿಜಯ್ ನೇತೃತ್ವದ ಡಿವಿಕೆ ಅತಿದೊಡ್ಡ ಪಕ್ಷವಾಗಿ ಉದಯ. ಜಮೈಕಾದ ಸಚಿವರೊಂದಿಗೆ ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಉನ್ನತ ಮಟ್ಟದ ಸಭೆ, ಹಲವು ಕ್ಷೇತ್ರಗಳಲ್ಲಿ ಸಹಕಾರ ಬಲವರ್ಧನೆಗೆ ಒತ್ತು. ಪಶ್ಚಿಮ ಏಷ್ಯಾ ಸಂಘರ್ಷ, ಅಮೆರಿಕ ಇರಾನ್ ನಡುವೆ ಮುಂದುವರೆದ ಉದ್ವಿಗ್ನತೆ. ಮಧ್ಯಪ್ರಾಚ್ಯ ಪರಿಸ್ಥಿತಿ ಹಿನ್ನೆಲೆ ಜಾಗತಿಕ ತೈಲ ಬೆಲೆಯಲ್ಲಿ ಭಾರೀ ಏರಿಕೆಯ ನಂತರ ಇಂದು ಅಲ್ಪ ಇಳಿಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.

0: ನಾನು ನಿಮ್ಮ ಆಕಾಶವಾಣಿ
1: ಸಂಗೀತವೇ ನನ್ನ ದೇವರು ಚಪ್ಪಾಳೆ ನನ್ನ ಉಸಿರು
0: ನಂಗೀಗ 90ರ ಸಂಭ್ರಮ
1: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು
0: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು
1: ಹೊರತಂಬೆ ನಿನ್ನ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದ ದಿನ
0: ಗಾಂಧಿ ಸುಭಾಷರು ನೆಹರು ಅಂಬೇಡ್ಕರರು ಕುವೆಂಪು ಟ್ಯಾಗೂರರು ಬೇಂದ್ರೆ ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು
2: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ ನಾನು ನನಗೆ ನಾನು ದೇವರು ಕಂಡಿದ್ದೀನಿ ನೀವೆಲ್ಲ ಒಪ್ಪುಗೊತ್ತೀರಾ ಅಂತ ಹೇಳಿ ಅವರುಗಳಿಗೆಲ್ಲ ಆಶ್ಚರ್ಯ ಹೇಳಕ್ಕಾಗಲ್ಲ ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ ನನ್ನ ದೇವರುಗಳೆಲ್ಲ
0: ಸಂಗೀತಕ್ಕೆ ತವರಂತೆ ನಾನು ಮನೆ ಮನೆಯ ಗಡಿಯಾರ ನಾನು ಮಕ್ಕಳಿಗೆ ಮಾಹಿತಿ ಹಿರಿಯರಿಗೆ ಸಾರಥಿ ರೈತರಿಗೆ ಮಿತ್ರ ಸೈನಿಕರಿಗಂತೂ ಆಪ್ತ ಮಿತ್ರ ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ
1: ಹೀಗೆ ಸಾಗಲಿ ನಮ್ಮಿ ಪಯಣ ಹಾಡಿನಲ್ಲಿ
0: ನಿಮ್ಮ ಸಂಗಾತಿ ಈಗ 90ರ ಕಿಶೋರನು ನಿಮ್ಮ ಆಕಾಶವಾಣಿ ನಾನು

ಭಾವಗೀತೆಗಳ ಕಾರ್ಯಕ್ರಮವನ್ನ ನೀವು ಕೇಳ್ತಾ ಇದ್ದೀರಿ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಕೇಳುಗರೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಕವಿ ಭಾಷೆಯಲ್ಲಿ ಮಳೆಯ ವರ್ಣನೆ ಹೇಗೆಲ್ಲ ಇರುತ್ತೆ ಅನ್ನೋದರ ಕುರಿತಾಗಿ ನಾವು ಮಾತನಾಡ್ತಾ ಇದ್ದೀವಿ. ಇನ್ನು ಕುವೆಂಪು ಅವರ ಕವಿತೆಗಳಲ್ಲಿ ಮಳೆ ಅನ್ನೋದು ಒಂದು ಪ್ರಕೃತಿಯ ಸಂಭ್ರಮ. ಮಳೆ ಕವಿತೆಗಳಲ್ಲಿ ಅವರು ಮೋಡಗಳ ಆಟ, ಮಣ್ಣಿನ ವಾಸನೆ ಮತ್ತು ಹಚ್ಚ ಹಸಿರಿನ ವರ್ಣನೆಗಳನ್ನು ಮನೋಹರವಾಗಿ ನಮಗೆ ಕಟ್ಟಿಕೊಟ್ಟಿದ್ದಾರೆ. ಈ ಕವಿತೆ ಬಿ ಆರ್ ಲಕ್ಷ್ಮಣರಾವ್ ಅವರದು, ಮೈಸೂರು ಅನಂತಸ್ವಾಮಿಯವರ ಧ್ವನಿಯಲ್ಲಿದೆ.

ಬಿ ಆರ್ ಲಕ್ಷ್ಮಣರಾವ್ ಅವರ ಕವಿತೆಯನ್ನು ನೀವು ಕೇಳ್ತಾ ಇದ್ದೀರಿ. ಇನ್ನು ಇವರ ಒಂದು ಕವಿತೆಗಳಲ್ಲಿ ಮಳೆ ಅನ್ನೋದು ಪ್ರಣಯದ ಹನಿಗಳನ್ನು ಸುರಿಸುವಂಥದ್ದು

ಕುವೆಂಪು ಅವರ ಕವಿತೆಗಳಲ್ಲಿ ಮಳೆ ಅನ್ನೋದು ಪ್ರಕೃತಿಯ ಸಂಭ್ರಮ, ಆದರೆ ಬೇಂದ್ರೆ ಅವರ ಕವಿತೆಗಳಲ್ಲಿ, ಮಳೆಯ ಕವಿತೆಗಳಲ್ಲಿ, ಮಳೆ ಅನ್ನೋದು ಆನಂದದ ಸಂಕೇತ. ಹಾಗೆ ಅವರ ಕಾವ್ಯದಲ್ಲಿ ಮಳೆ ಬದುಕಿನ ಜಲದ ಹಾಗೆ ಕಂಡುಬರುತ್ತೆ ನೋಡುಗರಿಗೆ. ಇನ್ನು ಗೋಪಾಲಕೃಷ್ಣ ಅಡಿಗರು ತಮ್ಮ ಕಾವ್ಯಗಳಲ್ಲಿ ಮಳೆಯನ್ನು ಕೆಲವೊಮ್ಮೆ ತೀವ್ರವಾದ ಭಾವನೆಗಳನ್ನು ಹಾಗೆ ಆತ್ಮಾವಲೋಕನವನ್ನು ಪ್ರತಿನಿಧಿಸುವ ಒಬ್ಬ ವ್ಯಕ್ತಿಯ ಹಾಗೆ ಅಥವಾ ಭಾವನೆಯ ಹಾಗೆ ಚಿತ್ರಣವನ್ನು ಕೊಟ್ಟಿರ್ತಾರೆ. ಮಳೆ ಅನ್ನೋದು ರೈತನ ಪಾಲಿಗೆ ಸಂಭ್ರಮವನ್ನು ತರುವಂಥದ್ದು. ಹಾಗೆಯೇ ಇನ್ನು ನವ್ಯ ಸಾಹಿತ್ಯದಲ್ಲಿ ಮಳೆ ಹೇಗೆಲ್ಲ ತನ್ನ ಸ್ವರೂಪವನ್ನು ಪಡ್ಕೊಂಡಿದೆ ಅಂತ ಹೇಳಿದ್ರೆ, ಅದು ಕೇವಲ ಪ್ರಣಯದ ಸಂಕೇತ ಅಲ್ಲ, ಕೆಲವೊಮ್ಮೆ ಏಕಾಂತ, ಗೊಂದಲ ಮತ್ತು ಅಸ್ತಿತ್ವದ ಸಂಕೇತವಾಗಿಯೂ ಕೂಡ ಕಂಡುಬರುತ್ತೆ ಮಳೆ. ಆ ಮಳೆಯ ಪಾತ್ರ ಅಂದರೆ ಮಳೆಯ ಶಬ್ದ ಆ ಪಾತ್ರಗಳ ಆಂತರಿಕ ಸಂಘರ್ಷವನ್ನು ಕೂಡ ಹೆಚ್ಚಿಸುತ್ತೆ. ಅಂದರೆ ಯಾವುದೋ ಒಂದು ಪಾತ್ರ ಬ್ಯಾಕ್ಗ್ರೌಂಡಲ್ಲಿ ಜೋರಾಗಿ ಸುರಿಯುವಂತಹ ಮಳೆ, ಆ ಒಂದು ಪಾತ್ರಗಳ ನಡುವೆ ಇರುವಂತಹ ಸಂಘರ್ಷವನ್ನು ಅದು ಅಲ್ಲಿ ಪ್ರತಿನಿಧಿಸುತ್ತೆ. ಹೀಗೆ ಆ ಮಳೆಯನ್ನು ಎಷ್ಟೆಲ್ಲ ರೀತಿಗಳಲ್ಲಿ ಹೇಗೆಲ್ಲ ಕವಿಯವರು ಬಳಸ್ಕೊಂಡಿದ್ದಾರೆ, ಕವಿಗಳು ಬಳಸ್ಕೊಂಡಿದ್ದಾರೆ, ಎಷ್ಟೊಂದು ಚಂದದ ಚಿತ್ರಣಗಳನ್ನು ನಮಗಾಗಿ ಕಟ್ಕೊಟ್ಟಿದ್ದಾರೆ. ಹಾಗೆ ಅದಕ್ಕೆ ಅಲ್ವಾ ಹೇಳೋದು, ಕವಿ ಕಾಣದ್ದನ್ನು, ಕ್ಷಮಿಸಿ, ರವಿ ಕಾಣದ್ದನ್ನು ಕವಿ ಕಾಣ್ತಾನೆ ಅಂತ ಹೇಳಿ. ಹಾಗಾಗಿ ಕನ್ನಡ ಸಾಹಿತ್ಯದಲ್ಲಿ ಮಳೆ ಅನ್ನೋದು ಕೇವಲ ಒಂದು ಹವಾಮಾನದ ವಿದ್ಯಮಾನ ಖಂಡಿತ ಅಲ್ಲ. ಇದು ಕವಿಗಳ ಕಲ್ಪನೆಗೆ ರೆಕ್ಕೆಯನ್ನು ಮೂಡಿಸುವಂತಹ, ಹಾಗೆ ಓದುಗರ ಮನಸ್ಸನ್ನು ಮಂತ್ರಮುಗ್ಧಗೊಳಿಸುವಂತಹ ಮಾಂತ್ರಿಕ ಶಕ್ತಿ ಅಂತ ಹೇಳಿ ಹೇಳಲಾಗತ್ತೆ. ಭಾವಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಹಾಗೆ ಕವಿಗಳು ಹೇಗೆಲ್ಲ ಮಳೆಯನ್ನು ವರ್ಣಿಸಿದ್ದಾರೆ ಅಂತ ಹೇಳಿ ನಾವು ತಿಳ್ಕೊಳ್ತಾ ಇದ್ದೀವಿ. ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಕೊನೆಯ ಗೀತೆಯಾಗಿ ಮುಡಿ ಬರ್ತಾ ಇದೆ. ಮೋಹನ ಜಯವರ ಧ್ವನಿಯಲ್ಲಿ ಪೂತಿ ನರಸಿಂಹಚಾರವರ ರಚನೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸೋಲು ಗೆಲುವುಗಳು ಪ್ರಜಾಪ್ರಭುತ್ವದ ಭಾಗವಾಗಿದ್ದು ಈ ಚುನಾವಣೆಯ ಫಲಿತಾಂಶ ಭಾರತದ ಪ್ರಜಾಪ್ರಭುತ್ವ ಮತ್ತು ಭಾರತೀಯ ಸಂವಿಧಾನದ ಜಯವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ನವದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ನಿನ್ನೆ ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಅವರು, ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿ, ತಮಿಳುನಾಡು ಹಾಗೂ ಕೇರಳಂ ರಾಜ್ಯಗಳ ಜನತೆ ಮತ್ತು ಪಕ್ಷದ ಕಾರ್ಯಕರ್ತರಿಗೆ ಕೃತಜ್ಞತೆ ಸಲ್ಲಿಸಿದರು. ಪಶ್ಚಿಮ ಬಂಗಾಳದಲ್ಲಿ ಮೊದಲ ಬಾರಿಗೆ ಭಾರತೀಯ ಜನತಾ ಪಕ್ಷ ಬಿಜೆಪಿ ಭರ್ಜರಿ ಬಹುಮತದೊಂದಿಗೆ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದರೆ, ತಮಿಳುನಾಡಿನಲ್ಲಿ ನಟ ವಿಜಯ್ ನೇತೃತ್ವದ ನೂತನ ಪಕ್ಷವಾದ ತಮಿಳಗ ವೆಟ್ರಿ ಕಳಗಂ ಟಿವಿಕೆ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಇನ್ನುಳಿದಂತೆ ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಆಡಳಿತಾರೂಢ ಸರ್ಕಾರಗಳು ಮತ್ತೆ ಅಧಿಕಾರವನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದರೆ, ಕೇರಳಂನಲ್ಲಿ ಮತದಾರರು ಹೊಸ ಸರ್ಕಾರಕ್ಕೆ ಮನ್ನಣೆ ನೀಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ತಮ್ಮ ಗೃಹ ಕಚೇರಿ ಕೃಷ್ಣಾದಲ್ಲಿ ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಸಾಮಾಜಿಕ ಜಾಲತಾಣ ಮಾಧ್ಯಮದ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಯಸಳೂರು ವಲಯದಲ್ಲಿ ಕಳೆದ 2023 ಡಿಸೆಂಬರ್ 4 ಕಾಡಾನೆ ಸೆರೆ ಕಾರ್ಯಾಚರಣೆ ವೇಳೆ ವೀರಾವೇಶದಿಂದ ಹೋರಾಡಿ ಪಶುವೈದ್ಯರು ಸಿಬ್ಬಂದಿಗಳ ಜೀವ ಉಳಿಸಿ ಹುತಾತ್ಮನಾದ ಅರ್ಜುನ ಆನೆಯ ಸಮಾಧಿ ಸ್ಥಳದಲ್ಲಿ ನಿರ್ಮಿಸಿರುವ ಸ್ಮಾರಕದ ಉದ್ಘಾಟನಾ ಕಾರ್ಯಕ್ರಮ ನಾಳೆ ಹಮ್ಮಿಕೊಳ್ಳಲಾಗಿದೆ. ಕಳೆದ ವಹಿವಾಟಿನಲ್ಲಿ ಭಾರೀ ಏರಿಕೆ ಕಂಡಿದ್ದ ಜಾಗತಿಕ ತೈಲ ಬೆಲೆಗಳು ಇಂದು ಅಲ್ಪ ಪ್ರಮಾಣದ ಇಳಿಕೆ ಕಂಡಿದೆ. ಅಮೆರಿಕ ಮತ್ತು ಇರಾನ್ ನಡುವೆ ಉದ್ವಿಗ್ನತೆಯ ಹಿನ್ನೆಲೆಯಲ್ಲಿ ತೈಲ ಪೂರೈಕೆಯಲ್ಲಿ ಉಂಟಾಗಬಹುದಾದ ಅಪಾಯಗಳನ್ನು ಮಾರುಕಟ್ಟೆಗಳು ಸೂಕ್ಷ್ಮವಾಗಿ ಗಮನಿಸುತ್ತಿವೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

8:04 ಸಮಯ ಇದು. ಟ್ಯೂನ್ ಮಾಡಿದ್ದೀರಿ ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ, ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಇದು. ಮತ್ತೊಮ್ಮೆ ಕೇಳುಗರೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ದಿನ ವಿಶೇಷಗಳು ನಿಮ್ಮ ಜೊತೆಯಾಗತ್ತೆ ಸೊಗಸಾದ ಚಿತ್ರಗೀತೆಗಳೊಂದಿಗೆ. ಹಾಗೆ ಈ ದಿನ ವಿಶ್ವ ಅಸ್ತಮಾ ಜಾಗೃತಿ ದಿನ, ಹಾಗಾಗಿ 9 ಗಂಟೆಗೆ ಪ್ರಸಾರ ಆಗುವಂತಹ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನೇರ ಪ್ರಸಾರದಲ್ಲಿ ನಮ್ಮ ನಿಮ್ಮ ಜೊತೆಯಾಗ್ತಾರೆ ಡಾಕ್ಟರ್ ಮಂಜುನಾಥ್ ಅವರು. ಅಸ್ತಮಾ ಕುರಿತಾದಂತಹ ನಿಮ್ಮ ಪ್ರಶ್ನೆಗಳು ಏನಿದ್ರೂ ಕೂಡ ನೀವು ವಾಟ್ಸಪ್ ಮೂಲಕ ಕಳಿಸಿ ಪರಿಹಾರವನ್ನು ತಿಳ್ಕೋಬಹುದು. ಕೇಳ್ತಾ ಇರಿ, ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.

ಕರಟಕ ದಮನಕ ಚಿತ್ರದ ಹಾಡು. ಶ್ರುತಿ ಪ್ರಹ್ಲಾದ್ ಹಾಗೂ ಮಾಳು ನಿಪ್ಪಾಲ್ ಅವರ ಧ್ವನಿಯಲ್ಲಿ ನೀವು ಕೇಳಿದ್ರಿ. ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸ್ವರ ಸಂಯೋಜನೆ ಹೌದು. ಜೊತೆಗೆ ಈ ಚಿತ್ರದ ಹೈಲೈಟ್ ಅಂತ ಹೇಳಿದ್ರೆ ಚಿತ್ರದ ನೃತ್ಯ ಕೂಡ. ನಮ್ಮ ಭಾರತದ ಮೈಕೇಲ್ ಜಾಕ್ಸನ್ ಅಂತಲೇ ಹೆಸರಾಗಿರುವಂತಹ ಪ್ರಭುದೇವ ಅವರು ನೃತ್ಯ ಮಾಡಿರುವಂತಹ ಈ ಒಂದು ಗೀತೆಯನ್ನು ನೀವು ಈಗಷ್ಟೇ ಕೇಳಿದ್ರಿ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಮುಂದಿನ ಗೀತೆ ವಿಕ್ಟರಿ ಚಿತ್ರದ್ದು. ಸೋನು ನಿಗಮ್ ಅವರ ಧ್ವನಿಯಲ್ಲಿದೆ. ಜಯಂತ್ ಕಾಯ್ಕಿನಿಯವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸ್ವರ ಕಲ್ಪನೆ.

0: ಮಧುರವಾದ ಅನುಭವವನ್ನು ನೀಡುವಂತಹ ವಿವಿಧ ಭಾರತಿ ನಿಮ್ಮ ಜೊತೆಯಾಗಿದೆ 102.9 FM ಮೂಲಕ. ಸಮಯ 8:30:40 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ತವರಿನ ತೊಟ್ಟಿಲು ಚಿತ್ರದ ಈ ಒಂದು ಸೊಗಸಾದ ಗೀತೆ ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರ ಧ್ವನಿಗಳಲ್ಲಿ ಮೂಡಿಬಂತು. ಎಸ್ ನಾರಾಯಣ್ ಅವರ ಗೀತ ರಚನೆಗೆ ರಾಜೇಶ್ ರಾಮನಾಥ್ ಅವರ ಸ್ವರ ಸಂಯೋಜನೆ ಇತ್ತು. ಕೇಳ್ತಾ ಇದ್ದೀರಿ ಶುಭೋದಯ ಕರ್ನಾಟಕ. 8:38 ಈ ಸಮಯದಲ್ಲಿ ಮುಂದಿನ ಗೀತೆ ಸಿಪಾಯಿ ಚಿತ್ರದ್ದು. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಹಾಡಿಗೆ.

ಆತ್ಮೀಯ ಕೇಳಿದರೆ, ಶುಭೋದಯ ಕರ್ನಾಟಕದಲ್ಲಿ ನಾವಿದ್ದೀವಿ. ಈ ದಿನ ವಿಶೇಷತೆಗಳು ಏನು ಅಂತ ಹೇಳಿ ನೋಡೋದಾದರೆ, ಈ ದಿನ ಮೇ 5ನೇ ತಾರೀಕು ವಿಶ್ವಾದ್ಯಂತ ವಿಶ್ವ ಅಸ್ತಮಾ ಜಾಗೃತಿ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಈ ವರ್ಷದ ಥೀಮ್ ಏನು ಅಂತ ಹೇಳಿದ್ರೆ, ಅಸ್ತಮಾ ಹೊಂದಿರುವ ಪ್ರತಿಯೊಬ್ಬ ವ್ಯಕ್ತಿಯು, ವಿಶೇಷವಾಗಿ ಅಸ್ತಮಾ ಹೊಂದಿರುವ ಹೆಚ್ಚಿನ ಪ್ರೀಸ್ಕೂಲ್ ಮಕ್ಕಳನ್ನು ಒಳಗೊಂಡಂತೆ ಎಲ್ಲರೂ ಸಹ ಇನ್ಹೇಲ್ಡ್ ಕಾರ್ಟಿಕೋಸ್ಟೆರಾಯ್ಡ್ಸನ್ನು ಪಡೀಬೇಕು ಅನ್ನುವಂತಹ ವಿಷಯವನ್ನು ಬಲಪಡಿಸುತ್ತೆ. ಆತ್ಮೀಯ ಕೇಳುಗರೆ, ಈ ದಿನ ವಿಶ್ವ ಅಸ್ತಮಾ ದಿನ. ಈ ಕುರಿತಾಗಿ ನಿಮಗೆ ಹೆಚ್ಚು ಮಾಹಿತಿಯನ್ನು ನೀಡೋದಕ್ಕೆ ಅಂತ ಹೇಳಿ 9 ಗಂಟೆಗೆ ನೇರ ಪ್ರಸಾರದಲ್ಲಿ ಜೊತೆಯಾಗ್ತಾರೆ ಡಾಕ್ಟರ್ ಮಂಜುನಾಥ್ ಅವರು, ಮಕ್ಕಳ ತಜ್ಞರು ಹಾಗೂ ಮಕ್ಕಳ ಶ್ವಾಸಕೋಶ ಶಾಸ್ತ್ರದಲ್ಲಿ ವಿಶೇಷ ಪರಿಣಿತಿಯನ್ನು ಪಡೆದಿದ್ದಾರೆ. ಕೇಳಿ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ, ವಿಶೇಷವಾದ ಕಾರ್ಯಕ್ರಮ ನಿಮಗಾಗಿ. ಮುಂದಿನ ಗೀತೆ ರಿಷಿ ಚಿತ್ರದು, ರಾಜೋನಂತ ಸ್ವಾಮಿ ಆರಾಧನಾ ಹಾಗೂ ಗುರುಕಿರಣ್ ಅವರು ಹಾಡಿದ್ದಾರೆ. ವಿ ಮನೋಹರ್ ಅವರ ಸಾಹಿತ್ಯ, ಗುರುಕಿರಣ್ ಅವರದೇ ಸಂಗೀತ.

ಆತ್ಮೀಯ ಕೇಳುಗರೆ, ಈ ದಿನ ಮೇ 5ನೇ ತಾರೀಕು ಮತ್ತೊಂದು ದಿನ ವಿಶೇಷ ಇದೆ. ಯಾಕೆ ಅಂತ ಹೇಳಿದ್ರೆ ಇವರು ತುಂಬಾ ಮುಖ್ಯ ಆದವರು, ನಾವೆಲ್ಲ ನೆನಪಿಸ್ಕೊಳ್ಬೇಕಾದಂಥವರು. ಯಾಕಂದರೆ ಹೆರಿಗೆಯಲ್ಲಿ ವೈದ್ಯರಷ್ಟೇ ಮಹತ್ವದ ಪಾತ್ರವನ್ನು ನಿರ್ವಹಿಸೋರು ಸೂಲಗಿತ್ತಿಯರು. ಈ ದಿನ ಅಂತಾರಾಷ್ಟ್ರೀಯ ಮಿಡ್ ವೈಫ್ಸ್ ಡೇ ಅಂತ ಹೇಳಿ ಎಲ್ಲೆಡೆ ಆಚರಣೆ ಮಾಡ್ತಾರೆ. ಈ ಒಂದು ದಿನದ ಆಚರಣೆಯ ಉದ್ದೇಶ ಏನು ಅಂತ ಹೇಳಿದ್ರೆ, ಹೆರಿಗೆಯ ಸಂದರ್ಭದಲ್ಲಿ ಸೂಲಗಿತ್ತಿಯರ ಶ್ರಮವನ್ನು ಗೌರವಿಸೋದು, ಹಾಗೆ ಅವರ ಸೇವೆಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸೋದು. ಮೇ 5ನೇ ತಾರೀಕು ಅಂತಾರಾಷ್ಟ್ರೀಯ ಸೂಲಗಿತ್ತಿಯರ ದಿನ. ಹಾಗೆ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಈ ದಿನ ವಿಶ್ವ ಅಸ್ತಮಾ ಜಾಗೃತಿ ದಿನ. ನಮ್ಮ ಜೊತೆಯಾಗ್ತಾರೆ ಡಾಕ್ಟರ್ ಮಂಜುನಾಥ್ ಅವರು, ಮಕ್ಕಳ ತಜ್ಞರು ಹಾಗೂ ಮಕ್ಕಳ ಶ್ವಾಸಕೋಶ ಶಾಸ್ತ್ರ ವಿಚಾರದಲ್ಲಿ ವಿಶೇಷ ಪರಿಣಿತಿಯನ್ನು ಪಡೆದಿರುವವರು. ಇಂದಿನ ವಿಶೇಷ ಕಾರ್ಯಕ್ರಮ 9 ಗಂಟೆಯಿಂದ 10 ಗಂಟೆಯವರೆಗೂ ನೇರ ಪ್ರಸಾರದಲ್ಲಿ ನಿಮ್ಮ ಜೊತೆ ಡಾಕ್ಟರ್ ಮಂಜುನಾಥ್ ಅವರು.

ಆತ್ಮೀಯ ಕೇಳುಗರೇ, ಇದರೊಂದಿಗೆ ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಯಿತು. ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾದದ್ದು ನಿಮ್ಮ ಹೇಮಾ ಹರೀಶ್. ಕಾರ್ಯಕ್ರಮ ಕೇಳಿದಂತಹ ನನ್ನೆಲ್ಲ ಆತ್ಮೀಯರಿಗೆ ಧನ್ಯವಾದಗಳು.

ಬೊಜ್ಜು ಹಲವು ಕಾಯಿಲೆಗಳಿಗೆ ಮೂಲ ಕಾರಣ. ಸಿಹಿ ತಿಂಡಿ, ತಂಬಾಕು, ಕರಿದ ಪದಾರ್ಥಗಳ ಸೇವನೆ, ನಿಯಮಿತ ವ್ಯಾಯಾಮದ ಕೊರತೆ, ಇವು ಬೊಜ್ಜು ಬೆಳೆಯಲು ಮುಖ್ಯ ಕಾರಣ. ತಜ್ಞ ವೈದ್ಯರಿಂದ ಮಾರ್ಗದರ್ಶನ ಪಡೆದು ಆರೋಗ್ಯ ಕಾಪಾಡಿಕೊಳ್ಳಿ.

0: ಆತ್ಮೀಯ ಕೇಳುಗರೆಲ್ಲರಿಗೂ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಯಾಗಿದ್ದೀನಿ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಈ ದಿನ ಅಂತಾರಾಷ್ಟ್ರೀಯ ಅಸ್ತಮಾ ಜಾಗೃತಿ ದಿನ. ನೇರ ಪ್ರಸಾರದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟ್ರೆ.
1: ಧನ್ಯವಾದಗಳು.
0: ಇವರು ಶ್ವಾಸಕೋಶ, ಮಕ್ಕಳ ಶ್ವಾಸಕೋಶ ತಜ್ಞರು, ಹಾಗೆಯೇ ಅಲರ್ಜಿ ಮತ್ತು ಅಸ್ತಮಾ ಕೇರ್ನಲ್ಲೂ ಕೂಡ ವಿಶೇಷ ಪರಿಣಿತಿಯನ್ನು ಪಡೆದಿರುವಂಥವರು. ನೀವು ಕೂಡ ಕಾರ್ಯಕ್ರಮವನ್ನು ಕೇಳ್ತಾ ನಿಮಗೇನಾದರೂ ಪ್ರಶ್ನೆಗಳು ಬಂದರೆ ನಮ್ಮ ಜೊತೆ ಹಂಚ್ಕೋಬಹುದು. ನಿಮ್ಮ ಪ್ರಶ್ನೆಗಳಿಗೆ ಡಾಕ್ಟರ್ ಅವರು ಉತ್ತರಗಳನ್ನು ನೀಡ್ತಾರೆ. ನಮ್ಮ ವಾಟ್ಸಪ್ ಸಂಖ್ಯೆ 9483091029. ಡಾಕ್ಟ್ರೆ, ಈ ಅಸ್ತಮಾ ಅಂತ ಅಂದರೆ ಏನು?
1: ಅಸ್ತಮಾ ಅಂದರೆ ಉಸಿರಾಡೋದಕ್ಕೆ ಮಕ್ಕಳಿಗೆ ಕಷ್ಟ ಆಗುತ್ತೆ, ಮಕ್ಕಳ ಅಂತೆ ಅಲ್ಲ ಎಲ್ಲರಿಗೂ ಕಷ್ಟ ಆಗುತ್ತೆ. ಕನ್ನಡದಲ್ಲಿ

0: ಈ ಹೇಳೋದು ಸ್ವಲ್ಪ ಕಷ್ಟ ನನಗೆ ಈ ವಿಚಾರ, ಬಟ್ ಆದಷ್ಟು ಅದನ್ನ ತಿಳಿಪಡಿಸ್ತೀನಿ. ಉಸಿರಾಟದ ನಳಿಕೆಗಳಲ್ಲಿ ಊತ ಆಗುತ್ತೆ, ಸ್ವಲ್ಪ ಊದ್ಕೊಳ್ಳುತ್ತೆ, ಹಾಗಾಗಿ ಗಾಳಿ ಒಳಗಡೆ ಮತ್ತು ಹೊರಗಡೆ ಬರೋದಕ್ಕೆ ಕಷ್ಟ ಆಗುತ್ತೆ. ಆ ಸಂದರ್ಭದಲ್ಲಿ ಬರೋ ಶಬ್ದನ ವೀಸಿಂಗ್ ಅಂತ ಕರಿತೀವಿ. ಸೊ ಅದು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ, ಇನ್ನೇ ಸ್ವಲ್ಪ ವಿಷದವಾಗಿ ಹೇಳಬೇಕು ಅಂದರೆ ಏರ್ವೇ ಹೈಪರ್ ರೆಸ್ಪಾನ್ಸಿವ್ನೆಸ್, ಇನ್ಫ್ಲಮೇಷನ್ ಆ್ಯಂಡ್ ಏರ್ವೇ ಲಿಮಿಟೇಷನ್ ಅಂತ ಕರಿತೀವಿ. ಅಂದರೆ ಈ ಕಡೆ ಸ್ವಲ್ಪ ತೊಂದರೆ ಆದರೂ ಸಹ ಉಸಿರಾಟದ ಪೈಪುಗಳು ತುಂಬ ಚಿಕ್ಕದಾಗೋಗುತ್ತೆ, ಗಾಳಿ ಒಳಗಡೆ ಹೊರಗಡೆ ಹೋಗಬೇಕಾದ್ರೆ ಕಷ್ಟ ಆಗುತ್ತೆ, ಕೆಮ್ಮು, ಉಸಿರಾಡುವುದಕ್ಕೆ ಕಷ್ಟ ಎಲ್ಲವೂ ಆಗುತ್ತೆ.
1: ನೋಡಿ, ನಮಗೆ ಏನೇ ಆದರೂ ಕೂಡ ಮೊದಲು ಅದು ಪರಿಣಾಮ ಹೊರಗಡೆ ಗೊತ್ತಾಗೋದು ಅಂತ ಹೇಳಿದ್ರೆ ಉಸಿರಾಟ. ಈಗ ನಮಗೊಂದು ಆತಂಕ ಆಗಿರಬಹುದು, ಭಯ ಆಗಿರಬಹುದು, ಅಥವಾ ಜೋರಾಗಿ ಓಡಿದಾಗ ನಡೆದಾಗ ಇಮಿಡಿಯೇಟ್ ಆಗಿ ನಮಗೆ ಉಸಿರಾಡೋದಕ್ಕೆ ಸ್ವಲ್ಪ ಕಷ್ಟ ಅಂತ ಹೇಳಿ ಅನಿಸುತ್ತೆ. ಹಾಗಾಗಿನೇ ಇನ್ನು ಶ್ವಾಸಕೋಶದಲ್ಲಿ ನೀವು ಹೇಳಿದ ಹಾಗೆ ಆದರೆ ಅದು ಅಸ್ತಮಾ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ ಅಂತ ಹೇಳ್ತೀರಾ?
0: ಹಾಂ, ಅಂದರೆ ದೊಡ್ಡವರಲ್ಲಿ ಉಸಿರಾಟದ ಪೈಪುಗಳು, ನಳಿಕೆಗಳು ಸ್ವಲ್ಪ ದೊಡ್ಡದಾಗಿರತ್ವೆ, ಹಾಗಾಗಿ ಸ್ವಲ್ಪ ಕಾಂಪ್ರಮೈಸ್ ಆದ್ರೂ, ಸ್ವಲ್ಪ ಚಿಕ್ಕದಾದ್ರೂ ದೊಡ್ಡವರಿಗೆ ಅದು ಮ್ಯಾನೇಜ್ ಮಾಡೋ ಹಾಗಿರತ್ತೆ. ಆದರೆ ಸಣ್ಣ ಮಕ್ಕಳಲ್ಲಾಯಿತು ಅಂತ ಹೇಳಿದ್ರೆ ಮೊದಲೇ ನಳಿಕೆಗಳು ಚಿಕ್ಕದಿರುತ್ತೆ, ಹಾಗಾಗಿ ಅವರಿಗೆ ಬಹಳ ಕಷ್ಟ ಆಗುತ್ತೆ. ನಮಗೇನು ತಲೆಯಲ್ಲಿರುತ್ತೆ, ಆಸ್ತ್ಮಾ ಅಂತ ಹೇಳಿದ್ರೆ ಬರೀ ದೊಡ್ಡವರಲ್ಲಷ್ಟೇ ಬರುತ್ತೆ ಅನ್ನೋ ಒಂದು ಮನೋಭಾವನೆ ಇರುತ್ತೆ. ಹಾಗಲ್ಲ, ಬಹಳ ಮಟ್ಟಿಗೆ ಕೇಸಸ್ ಇರೋದು ಪಿಡಿಯಾಟ್ರಿಕ್ಸ್ ಅಥವಾ ಮೊದಲು 5 ವರ್ಷದ ಒಳಗಿನ ಮಕ್ಕಳಲ್ಲೇ ಇದು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಈಗ ಒಂದು ಸರಿಸುಮಾರು 100 ಮಕ್ಕಳಲ್ಲಿ ನಾವು ಆಸ್ತ್ಮಾ ಅಂತ ನಾವೇನಾದರೂ ಡಯಾಗ್ನೋಸ್ ಮಾಡಿದರೆ ಅದರಲ್ಲಿ ಸುಮಾರು 60-65% ಮಕ್ಕಳು ಆಸ್ತ್ಮಾದಿಂದ ಕಂಪ್ಲೀಟಾಗಿ ಹೊರಗೆ ಬಂದ್ಬಿಡುತ್ತವೆ.
1: ಅಂದರೆ ನೀವು ಹೇಳೋದು ಅಸ್ತಮಾ ಕಾಯಿಲೆನ ಗುಣಪಡಿಸ್ಬೋದು ಅಂತನಾ?
0: ಗುಣಪಡಿಸೋದು ಕಷ್ಟ, ಬಟ್ ಕಂಪ್ಲೀಟಾಗಿ ತಂತಾನೇ ಹೋಗಿಬಿಡುತ್ತೆ. ಇನ್ನು 30-35% ಮಕ್ಕಳು ಅದೇನಿರುತ್ತವೋ ಅವು ಸ್ವಲ್ಪ ವರ್ಷಗಳ ಕಾಲ ಅವಕ್ಕೆ ತೊಂದರೆ ಆಗ್ತಾನೆ ಇರುತ್ತೆ. ಕೆಲವರಿಗೆ 8 ವರ್ಷಕ್ಕೆ ಹೋಗ್ಬೋದು, ಕೆಲವರಿಗೆ 12 ವರ್ಷಕ್ಕೆ ಹೋಗ್ಬೋದು, ಇನ್ನು ಕೆಲವರಿಗೆ ನಿರಂತರವಾಗಿ ಜೀವನದುದ್ದಕ್ಕೂ ತೊಂದರೆ ಕೊಡಬಹುದು. ಯಾರಿಗೆ ಎಷ್ಟು ಪರಿಣಾಮ ಆಗುತ್ತೆ ಅನ್ನೋದು ಸ್ವಲ್ಪ ಕಷ್ಟ. ವಾಸಿ ಪಡಿಸ್ತೀವಿ ಅನ್ನೋದಕ್ಕಿಂತಲೂ ಒಳ್ಳೆ ಕಂಟ್ರೋಲಲ್ಲಿ ಇಟ್ಟಿರ್ತೀವಿ ಅವರ ಜೀವನ. ಯಾವುದೇ ಕಾರಣಕ್ಕೂ ಆಸ್ತ್ಮಾದಿಂದ ಕುಂಠಿತವಾಗೋದಿಲ್ಲ, ಅದರ ಪ್ರಯತ್ನ ನಮ್ಮ ಕಡೆ ಇರುತ್ತೆ.
1: ಹಾಗಾದ್ರೆ ಆಸ್ತ್ಮಾ ಅನ್ನೋದು ಕಾಯಿಲೆನ ಅಥವಾ ಡಿಸಾರ್ಡರ್ ಡಾಕ್ಟರ್?
0: ಇಟ್ ಈಸ್ ಎ ಸಿಸ್ಟಮಿಕ್ ಡಿಸೀಸ್ ವಿತ್ ಲೋಕಲ್ ಮ್ಯಾನಿಫೆಸ್ಟೇಷನ್. ಅಂದರೆ ಪೂರ್ತಿ ದೇಹದ ಕಾಯಿಲೆ ಇರುತ್ತೆ, ಅದರ ಒಂದು ಅಂಗವಾಗಿ ನಿಮಗೆ ಶ್ವಾಸಕೋಶದಲ್ಲೂ ಕಾಣುತ್ತೆ. ಆಸ್ತ್ಮಾ ಸುಮಾರು ಕಾರಣಗಳಿಂದ ಬರುತ್ತೆ, ಅಲರ್ಜಿ ಅದಕ್ಕೆ ಪ್ರಮುಖವಾದ ಒಂದು ಕಾಯಿಲೆ. ಈಗ ಅಲರ್ಜಿ ಅಂತ ಹೇಳಿದ್ರೆ ಬರೀ ಶ್ವಾಸಕೋಶದಲ್ಲಷ್ಟೇ ಆಗತ್ತಾ? ಇಲ್ಲ, ಶುರುವಾಗೋದು ಸಾಮಾನ್ಯಕ್ಕೆ ಚರ್ಮದಿಂದ ಶುರುವಾಗತ್ತೆ, ಕಣ್ಣಲ್ಲಿರುತ್ತೆ, ಮೂಗಲ್ಲಿರುತ್ತೆ, ಬಟ್ ಅದರ ಒಂದು ಭಾಗ ಮಾತ್ರ ಆಸ್ತ್ಮಾ. ಬಟ್ ಯಾಕೆ ಬೇರೆ ಎಲ್ಲ ಕಾಯಿಲೆಗಳಿಗಿಂತಲೂ ಇದು ಜಾಸ್ತಿ ತೊಂದರೆ ಆಗುತ್ತೆ ಅಂದರೆ ಉಸಿರಾಟ, ಗಾಳಿ, ಶ್ವಾಸ, ಇದರಿಂದ ಮಕ್ಕಳಿಗೆ ತೊಂದರೆ ಆಗುತ್ತೆ, ಹಾಗಾಗಿ ಅದು ನಮಗೆ ಪ್ರಮುಖವಾಗಿ ಗೊತ್ತಾಗುತ್ತೆ.
1: ಹೇಗೆ ನೀವು ಗುರುತಿಸ್ತೀರಾ, ಅಂದರೆ ಇದರ ಪ್ರಮುಖ ಲಕ್ಷಣಗಳು ಅಂತ ಏನಾದ್ರು ಇದೆಯಾ ಅಸ್ತಮಾಗೆ?
0: ಮೊದಲನೇದಾಗಿ ಕೆಮ್ಮು, ಕೆಮ್ಮು, ಕೆಮ್ಮು, ಕೆಮ್ಮು, ಮೋಸ್ಟ್ಲಿ ಡ್ರೈ ಕಾಫ್ ಅಥವಾ ಕಫ ಇಲ್ಲದೆ ಕೆಮ್ಮೋದೇ ಹೆಚ್ಚು. ಕೆಲವೊಮ್ಮೆ ಕಫ ಕೂಡ ಬರಬಹುದು, ಬಟ್ ಮೋಸ್ಟ್ಲಿ ಅದು ಕೆಮ್ಮು ಇಲ್ಲದೇ ಇರೋದು, ಕಫ ಇಲ್ಲದೇ ಇರುವಂತಹ ಕೆಮ್ಮು. ಸಲದಕ್ಕೆ ಸ್ವಲ್ಪ ಉಸಿರಾಟ ಜೋರಾಗುತ್ತೆ, ಓಡಾಡಿದಾಗ ಕೆಮ್ಮು ಬರುತ್ತೆ, ಮೆಟ್ಲು ಹತ್ತಿಳಿದಾಗ ಸ್ವಲ್ಪ ಏದುಸಿರು ಬರುತ್ತೆ. ಇದು ಸಾಮಾನ್ಯಕ್ಕೆ ಕಾಣಿಸ್ಕೊಳ್ಳುವಂತಹ ಒಂದು ಸಿಂಪ್ಟಮ್ಸ್ ಇರುತ್ತೆ. ಇನ್ನು ಕೆಲವೊಮ್ಮೆ ರಾತ್ರಿ ಹೊತ್ತು ಮಗು ಕೆಮ್ಮುವಂಥದ್ದು, ನಿದ್ದೆ ಕೆಟ್ಟು ಕೆಮ್ಮುವಂಥದ್ದು, ಬೆಳಗ್ಗೆ ಎದ್ದ ತಕ್ಷಣ ಕೆಮ್ಮುವಂಥದ್ದು, ಮೂಲತಃ ಕೆಮ್ಮು ಕೆಮ್ಮು ಕೆಮ್ಮು ಕೆಮ್ಮು.
1: ಅಂದರೆ ಈಗ ಮಕ್ಕಳಲ್ಲಿ ಕೆಮ್ಮು ಸಾಮಾನ್ಯವಾಗಿ ಬರುವಂಥದ್ದು ಅಲ್ವಾ, ಕಾಮನ್ ಆಗಿ ಅಂತ ಹೇಳ್ತೀವಲ್ಲ ನಾವು, ಸಾಮಾನ್ಯ ಒಂದು ತಿಂಗಳಿಗೆ ಒಂದ್ಸಲನಾದರೂ ಬಂದೇ ಬರುತ್ತೆ.
0: ಹೌದು.
1: ಹೇಗೆ ಇದು ಆಸ್ತಮಾ ಅಂತ ಹೇಳಿ ನೀವು ಗುರುತಿಸ್ತೀರಾ?
0: ಇದು ಎಲ್ಲ ಪ್ರಶ್ನೆಗಳಿಗಿಂತಲೂ ಮುಖ್ಯವಾದ ಪ್ರಶ್ನೆ.
1: ಹೌದು, ಯಾಕಂದ್ರೆ ಅವಾಗ ರೋಗ ನಿರೋಧಕ ಶಕ್ತಿ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಡಿಮೆ ಇರುತ್ತೆ ಅಲ್ವಾ. ಪದೇ ಪದೇ ಕೆಮ್ಮು ಬರುವಂಥದ್ದು, ಐಸ್ ಕ್ರೀಮ್ ತಿಂದ್ರೆ ಕೆಮ್ಮು ಬರುತ್ತೆ, ಎಲ್ಲೋ ಮಳೆನಲ್ಲಿ ನಿಂದ್ರೆ ಕೆಮ್ಮು ಬರುತ್ತೆ. ಹಾಗಾಗಿ
0: ಈಗ ಗ್ಲೋಬಲ್ ಇನಿಷಿಯೇಟಿವ್ ಫಾರ್ ಆಸ್ತಮಾ ಅಂತ ಒಂದಿದೆ, ಅದು ಇಟ್ಸ್ ಎ ಗ್ಲೋಬಲ್ ಬಾಡಿ ವಿತ್ ಸೇಸ್ ಇಂತಿಂಥ ಸಿಂಪ್ಟಮ್ಸ್ ಇತ್ತು ಅಂದರೆ ಇಂಥಿಂಥದನ್ನು ನೀವು ಆಸ್ತಮಾ ಅಂತ ಪರಿಗಣಿಸಬಹುದು ಅಂತ ಹೇಳಿಬಿಟ್ಟು ಒಂದು ನಮಗೆ ಗೈಡ್ಲೈನ್ಸ್ ಕೊಡುತ್ತೆ. ಈ ಕಡೆ ಬ್ರಿಟಿಷ್ ಥೊರಾಸಿಕ್ ಸೊಸೈಟಿ ಇದೆ, ಯುರೋಪಿಯನ್ ರೆಸ್ಪಿರೇಟರಿ ಸೊಸೈಟಿ ಇದೆ, ಅಮೇರಿಕನ್ ಥೊರಾಸಿಕ್ ಸೊಸೈಟಿ ಇದೆ, ಎಲ್ಲದಕ್ಕಿಂತಲೂ ಮೇಲಾಗಿ ಇದು ಗ್ಲೋಬಲ್ ಇನಿಷಿಯೇಟಿವ್ ಫಾರ್ ಆಸ್ತಮಾ. ಇವರು ಏನು ಮಾಡಿದ್ದಾರೆ, 5 ವರ್ಷಗಳ ಒಳಗಿನ ಮಕ್ಕಳಲ್ಲಿ ಒಂದು, ಅದಾದ ಮೇಲೆ ಒಂದು, ಮತ್ತು ದೊಡ್ಡವರಲ್ಲಿ ಒಂದು, ಈ 3 ಅಂಗವಾಗಿ ಅದನ್ನು ವಿಂಗಡಿಸಿದ್ದಾರೆ. ಈಗ ಸಣ್ಣ ಮಕ್ಕಳಲ್ಲಿ ಅಂದರೆ 5 ವರ್ಷದ ಒಳಗಿನ ಮಕ್ಕಳಲ್ಲಿ ನಾವು ಆಸ್ತಮಾ ಅಂತ ಕಂಡುಹಿಡಿಯೋದು ಏನಿದ್ರೂ ಅವರು ತಂದೆ ತಾಯಂದರು ಹೇಳಿದ ಸಿಂಪ್ಟಮ್ಸ್, ಅವರು ಕೆಮ್ಮು ಕೆಮ್ಮು ಕೆಮ್ಮು ಅಂತ ಹೇಳಿದ್ದಕ್ಕೆ ಎಲ್ಲ ಮಕ್ಕಳಿಗೂ ನಾವು ಆಸ್ತಮಾ ಅಂತ ಬರೆಯೋಕ್ಕಾಗಲ್ಲ, ಎಲ್ಲ ಮಕ್ಕಳಿಗೂ ನೀವು ಇದು ಇನ್ಹೇಲರ್ ತೊಗೊಳ್ಳಿ ಅಂತ ಹೇಳಕ್ಕೆ ಬರಲ್ಲ. ಹಾಗಾಗಿ ಒಂದು ಸೆಟ್ ಆಫ್ ಕ್ರೈಟೀರಿಯಾಸ್ ಮಾಡಿದ್ದಾರೆ, ಒಂದು ಕೆಮ್ಮು, ವೀಸಿಂಗ್, ಜೊತೆಗೆ ನಕ್ಕಾಗ ಓಡಾಡಿದಾಗ ಕೆಮ್ಮು ಬರುವಂಥದ್ದು, ಅದು ಕಡೇ ಪಕ್ಷ 10 ದಿವಸ ಪ್ರತಿ ಸಲ ಬಂದಾಗ್ಲೂ ಅದು ಬರುವಂಥದ್ದು. ಹಾಗೆ ಆಸ್ತಮಾ ಹೊರತಾಗಿ ಬೇರೆ ಕಾಯಿಲೆಗಳು ಕೆಲವೊಂದಿರುತ್ತೆ, ಅದು ಸಹ ಆಸ್ತಮಾ ಥರನೇ ಇರುತ್ತೆ,
1: ಆದರೆ ಆಸ್ತಮಾ ಆಗಿರೋದಿಲ್ಲ.
0: ಆಸ್ತಮಾ ಆಗಿರೋದಿಲ್ಲ. ಈ ಕಡೆ ವ್ಯಾಸ್ಕ್ಯುಲರ್ ರಿಂಗ್ಸ್ ಇರುತ್ತೆ, ಗ್ಯಾಸ್ಟ್ರೋ ಇಸೋಫೇಜಿಯಲ್ ರಿಫ್ಲಕ್ಸ್ ಡಿಸೀಸ್ ಇರುತ್ತೆ, ಕೆಲವೊಂದಷ್ಟು ಕಾಯಿಲೆಗಳಿದೆ. ಆ ಥರದ್ದು ಯಾವುದೂ ಕಾಯಿಲೆಗಳಿಲ್ಲ. ಮತ್ತು ಮೂರನೇದಾಗಿ, ನಾನು ಮೆಡಿಸಿನ್ ಕೊಟ್ಟ ತಕ್ಷಣ ನಾನೀಗ ಆಸ್ತಮಾ ಸಸ್ಪೆಕ್ಟ್ ಮಾಡಿದ್ದೀನಿ, ಆಸ್ತಮಾಗೆ ಅಂತ ಮೆಡಿಸಿನ್ ಕೊಟ್ಟಿದ್ದೀನಿ, ರೆಸ್ಪಾನ್ಸ್ ಬಂತು, ಈ 3 ಕ್ರೈಟೀರಿಯಾಸ್ ಇತ್ತು ಅಂತ ಹೇಳಿದ್ರೆ ಅಂಥ ಮಗುಗೆ ಆಸ್ತಮಾ ಇದೆ ಅಂತ ನೀವು ಹೇಳಬಹುದು. ಇನ್ನು ದೊಡ್ಡ ಮಕ್ಕಳಲ್ಲಿ ಸಿಂಪ್ಟಮ್ಸ್ ಅದು ವೀಸಿಂಗ್ ಇದೆ, ಕೆಮ್ಮಿದೆ, ಅಂಥ ಮಕ್ಕಳಿಗೆ ನಾವು ಒಂದಷ್ಟು ಪರೀಕ್ಷೆ ಮಾಡಬಹುದಿರುತ್ತೆ.
1: ಅಂದರೆ ಈಗ ಮನೆಯಲ್ಲಿ ತಾಯಿ ಪದೇ ಪದೇ ಮಗುಗೆ ಕೆಮ್ಮು ಬರ್ತಾ ಇದೆ, ಡಾಕ್ಟರ್ ಬಳಿ ಹೋಗ್ತಾ ಇರ್ತಾರೆ, ಆದರೂ ಕೂಡ ನೀವು ಹೇಳಿದ ಹಾಗೆ ಆ ಒಂದು ಉಸಿರಾಟದಲ್ಲಿ ಏನಾದರೂ ಶಬ್ದವನ್ನು ಅವಳು ಗಮನಿಸಿದ್ರೆ ಅಸ್ತಮಾ ಅಂತ ಹೇಳಿ ಅಂದ್ಕೊಳ್ಬಹುದಾ?
0: ಹಾಂ, ದಿಸ್ ಈಸ್ ಆಸ್ ಇಂಪಾರ್ಟೆಂಟ್ ಕ್ವಶನ್ ಆಸ್ ದ ಪ್ರೀವಿಯಸ್ ಕ್ವಶನ್. ಹಿಂದಿನ ಪ್ರಶ್ನೆ ಅಷ್ಟೇ ಮುಖ್ಯವಾದದ್ದು. ವೀಸಿಂಗ್ ಇದೆ ಅಂದ ಮಾತ್ರಕ್ಕೆ ಎಲ್ಲರಿಗೂ ಆಸ್ತಮಾ ಅಂತಲ್ಲ. ಒಂದು ಅಂದಾಜು ಪ್ರಕಾರ 100 ಮಕ್ಕಳಲ್ಲಿ ಕನಿಷ್ಠ ಪಕ್ಷ 50% ಮಕ್ಕಳಲ್ಲಿ ಕಡೆ ಪಕ್ಷ 1 ಬಾರಿಯಾದರೂ ಸಹ ವೀಸಿಂಗ್ ಬಂದೇ ಬರುತ್ತೆ. ಅಂದ ಮಾತ್ರಕ್ಕೆ ಎಲ್ಲರಿಗೂ ವೀಸಿಂಗ್ ಇದೆ ಅಂತ ಆಸ್ತಮಾ ಇದೆ ಅಂತಲ್ಲ, ಇಲ್ಲ, ವೀಸಿಂಗ್ ಇದೆ ಅಂದ ಮಾತ್ರಕ್ಕೆ ಆಸ್ತಮಾ ಇದೆ ಅಂತಲ್ಲ. ಅದರ ಜೊತೆಗೆ ವೀಸಿಂಗ್ ಜೊತೆಗೆ ಕೆಮ್ಮು, ಆ ಒಂದು ಡ್ಯುರೇಷನ್ ಅಂದರೆ ಬಹಳ ದಿವಸಗಳ ಮಟ್ಟಿಗೆ ಇರುವಂಥದ್ದು, ಪದೇ ಪದೇ ಕಾಣಿಸ್ಕೊಳ್ತಿರುವಂಥದ್ದು, ನಾನು ಮೆಡಿಸಿನ್ ಕೊಟ್ಟ ತಕ್ಷಣ ರೆಸ್ಪಾನ್ಸ್ ಬರುವಂಥದ್ದು, ಫ್ಯಾಮಿಲಿ ಹಿಸ್ಟ್ರಿ ಇರುವಂಥದ್ದು, ಈಗ ತಂದೆಗೋ ತಾಯಿಗೋ ಅಜ್ಜಿಗೋ ಅಜ್ಜಿಯಂದಿರಿಗೋ ಯಾರಿಗೋ ಒಬ್ಬರಿಗೆ ಕಾಯಿಲೆ ಇದೆ ಅಂದಾಗ ಈ ಒಂದು ಸಂದರ್ಭದಲ್ಲಿ ಹೌದಪ್ಪ ಇಂಥ ಮಗುಗೆ ವೀಸಿಂಗ್ ಅಲ್ಲದೆ ಆಸ್ತಮಾನೂ ಇದೆ ಅಂತ ಹೇಳಬಹುದು.
1: ನೋಡಿ, ಈ ಒಂದು ಪ್ರಶ್ನೆ ನಮ್ಮ ಕೇಳುಗರು ಕೇಳಿದರು, ನಾಗರಾಜ್ ಶರ್ಮಾ ಅವರು, ಅಸ್ತಮಾ ಇದು ಅಂಟ್ರೋಗನ ಹಾಗೆ ವಂಶಾವಳಿಯಾಗಿ ಬರುವಂತಹ ಕಾಯಿಲೆನಾ ಅಂತ ಹೇಳಿದರು. ಅವರ ಆ ಒಂದು ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅಂದ್ಕೊಳ್ತೀನಿ. ನೀವು ಹೇಳಿದ್ರಲ್ಲ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೂ ಕೂಡ ನಾವು ತಿಳ್ಕೊಬೋದು. ಹಾಗೆ ಅಂಟ್ರೋಗನ ಡಾಕ್ಟರ್, ಇದು
0: ಖಂಡಿತವಾಗಿ ಅಲ್ಲ, ಒಬ್ಬರಿಂದ ಒಬ್ಬರಿಗೆ ಬರುವಂಥದ್ದಲ್ಲ ಇದು. ಒಂದು ಮಗುಗೆ ಆಸ್ತಮಾ ಇದೆ ಅಂದ ಮಾತ್ರಕ್ಕೆ ಆ ಮಗುವಿನಿಂದ ಬೇರೆ ಮಗುನ ಪ್ರತ್ಯೇಕ ಮಾಡೋ ಅವಶ್ಯಕತೆ ಇಲ್ಲ. ಆಯಿತಾ, ಅದು ಅನುವಂಶಿಕವಾಗಿ ಬರುವಂಥದ್ದಷ್ಟೇ ಹೊರತು ಒಬ್ಬರಿಂದ ಒಬ್ಬರಿಗೆ ಹರಡೋಂಥ ಕಾಯಿಲೆ ಅಲ್ಲ.
1: ಮನೆಯಲ್ಲಿ ಅಪ್ಪನಿಗೋ ಅಜ್ಜನಿಗೋ ಅಮ್ಮನಿಗೋ ಇದ್ದರೆ ಈ ಮಗುಗೆ ಬರುವಂತಹ ಸಂಭವ ಹೆಚ್ಚಿರುತ್ತೆ ಅಂತ ನೀವು ಹೇಳ್ತೀರಿ.
0: ಹೌದು. ಈಗ ತಂದೆ ಅಥವಾ ತಾಯಿಗೆ ಯಾರಿಗಾದರೂ ಒಬ್ಬರಿಗಿತ್ತು ಅಂತ ಹೇಳಿದ್ರೆ ಮಗುವಿಗೆ ಬರೋ ಸಾಧ್ಯತೆ ಸುಮಾರು 25% ಇರುತ್ತೆ. ತಂದೆ ಮತ್ತು ತಾಯಿ ಇಬ್ಬರಿಗೂ ಇತ್ತು ಅಂತ ಹೇಳಿದ್ರೆ ಸುಮಾರು 50%.
1: ಓಹ್,

0: ಯಾರಿಗೂ ಇಲ್ಲ ಅಂತ ಹೇಳಿದ್ರೆ ಆಗಲೂ ಸಹ 10%. ಅಂದರೆ ಇರಲೇಬೇಕು ಅಂತೇನಿಲ್ಲ, ಇದ್ದರೆ ಸಂತೋಷ, ಅಂದರೆ ಇದ್ದರೆ ನಮಗೆ ಪೂರಕವಾಗಿರುತ್ತೆ, ಇಲ್ಲ ಅಂತ ಹೇಳಿದರೂ ಸಾಧ್ಯತೆ ಇರುತ್ತೆ.
1: ಆತ್ಮೀಯ ಕೇಳುಗರೆ, ಇಂದು ವಿಶ್ವ ಅಸ್ತಮಾ ಜಾಗೃತಿ ದಿನದ ಪ್ರಯುಕ್ತ ಸ್ಟುಡಿಯೋದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು, ಮಕ್ಕಳ ತಜ್ಞರು ಹಾಗೂ ಮಕ್ಕಳ ಶ್ವಾಸಕೋಶ ಶಾಸ್ತ್ರದಲ್ಲಿ ಪರಿಣಿತಿಯನ್ನು ಪಡೆದಿರುವವರು. ನಿಮ್ಮ ಪ್ರಶ್ನೆಗಳನ್ನು ನೀವು ಕೇಳಬಹುದು, ನಮ್ಮ ವಾಟ್ಸಪ್ ಸಂಖ್ಯೆಗೆ ಅದನ್ನು ಕಳಿಸ್ಕೊಡಿ, 9483091209. ಡಾಕ್ಟರ್ ಅವರ ಜೊತೆ ಮಾತುಕತೆ ಮುಂದುವರಿಯುತ್ತೆ ಈ ಒಂದು ಗೀತೆಯ ನಂತರ. ಕೇಳ್ತಾ ಇರಿ, ಜೊತೆಯಾಗಿರಿ, ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.

0: 9:16:35 ನಾವಿದ್ದೇವೆ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ. ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು. ಡಾಕ್ಟರ್ ಮಂಜುನಾಥ್ ಅವರೇ, ನೀವೀಗಾಗಲೇ ಹೇಳಿದ ಹಾಗೆ ಎಷ್ಟೊಂದು ರೀತಿ ಇರುತ್ತೆ ಅಂದರೆ ಬರುವಂತಹ ಎಲ್ಲ ಕೆಮ್ಮು ಕೂಡ ಅಸ್ತಮಾ ಆಗಿರೋದಿಲ್ಲ, ಹಾಗೆಯೇ ಬೇರೆ ಒಂದು ಕಾರಣಗಳು ಕೂಡ ಈ ಅಸ್ತಮಾ ರೀತಿಯ ಒಂದು ಸಿಂಪ್ಟಮ್ಸನ್ನೇ ತೋರಿಸುತ್ತೆ ಅಂತ ಹೇಳಿ. ಹಾಗಾಗಿ ಇದು ಅಸ್ತಮಾನೇ ಅಂತ ಹೇಳಿ ಕಂಡುಹಿಡಿಯೋದು ಸ್ವಲ್ಪ ನಿಮಗೂ ಕೂಡ ಕಷ್ಟ ಆಗಬಹುದು ಅಂತ ಅನಿಸುತ್ತೆ. ಅದೇ ರೀತಿ ರಾಂಗ್ ಡಯಾಗ್ನೈಸ್ ಕೂಡ ಆಗುವಂತಹ ಸಾಧ್ಯತೆ ಇದೆಯಾ?
1: ಅಂದರೆ ನಮ್ಮ ದೇಶದಲ್ಲಿ ಅಂಡರ್ ಡಯಾಗ್ನೋಸಿಸ್ ಅಥವಾ ಆಸ್ತಮಾ ಇದ್ದರೂ ಸಹ ಇಲ್ಲ, ನಮ್ಗೆ ಯಾವ ಕಾಯಿಲೆ ಇಲ್ಲ ಅಂತ ಹೇಳೋ ಸಾಧ್ಯತೆ ಹೆಚ್ಚು. ಹಾಗಂತ ಮಾತ್ರಕ್ಕೆ ರಾಂಗ್ ಡಯಾಗ್ನೋಸಿಸ್ ಆಗಿ ಇದು ಆಸ್ತಮಾ ಅಂತ ಮಾಡೋ ಸಾಧ್ಯತೆಗಳು ಕೂಡ ಬಹಳ ಬಹಳ ಹೆಚ್ಚಿರುತ್ತವೆ. ಉದಾಹರಣೆಗೆ ಆಗಲೇ ಹೇಳಿದ ಹಾಗೆ ಗ್ಯಾಸ್ಟ್ರೋ ಇಸೋಫೇಜಿಯಲ್ ರಿಫ್ಲಕ್ಸ್ ಡಿಸೀಸ್ ಅಥವಾ ಅದು ಒಂದು ಕಾಯಿಲೆ ಏನಪ್ಪ ಅಂದರೆ ಹೊಟ್ಟೆಯಿಂದ ತಿಂದ ಕಣಗಳು ಮೇಲೆ ಬರೋವಂಥದ್ದು, ಅದು ಸಹ ಅದೇ ಥರ ಕಾಯಿಲೆ ಸಿಂಪ್ಟಮ್ಸ್ ಇರುತ್ತೆ. ಪರ್ಸಿಸ್ಟೆಂಟ್ ಬ್ರಾಂಕಿಯಲ್ ಬ್ರಾಂಕೈಟಿಸ್ ಅಂತ ಒಂದು ಕರಿತೀವಿ. ಅಥವಾ ಶ್ವಾಸಕೋಶಕ್ಕೆ ಏನಾದರೂ ಫಾರಿನ್ ಬಾಡಿ ಅದೇನಾದರೂ ಹೋಗಿದ್ದರೆ ಅದು ಸಹ ಅದೇ ಥರ ಸಿಂಪ್ಟಮ್ಸ್ ಕಾಣಿಸ್ಕೊಳುತ್ತೆ. ಕೆಲವೊಮ್ಮೆ ಟ್ಯೂಬರ್ಕ್ಯುಲೋಸಿಸ್ ಇರುತ್ತೆ, ಎಂಡೋಬ್ರಾಂಕಿಯಲ್ ಟ್ಯೂಬರ್ಕ್ಯುಲೋಸಿಸ್ ಅಂತ ಕರಿತೀವಿ ಅದನ್ನು. ವ್ಯಾಸ್ಕ್ಯುಲರ್ ರಿಂಗ್ಸ್ ಅಂತ ಕೆಲವು ಅಥವಾ

0: ಅಂದರೆ ಏನೆಂದರೆ ನರಗಳಲ್ಲಪ್ಪ, ಈ ರಕ್ತ ವ್ಯಾಸ್ಕ್ಯುಲರ್ ರಿಂಗ್ಸ್, ಅದು ಕವರಿಂಗ್ ಯುವರ್ ಬ್ರಾಂಕೈ, ಆ ರೀತಿ ಇತ್ತು ಅಂತ ಹೇಳಿದೆ. ಇದೆಲ್ಲ ಕನ್ನಡದಲ್ಲಿ ಹೇಳೋದು ಸ್ವಲ್ಪ ಕ್ಲಿಷ್ಟಕರ, ನಮಗೆ ಅದು ಸ್ವಲ್ಪ ಕಷ್ಟ ಹೇಳೋದು. ಬಟ್ ಇದನ್ನು ಅರ್ಥ ಮಾಡ್ಕೋಬೇಕೇನೆಂದರೆ ಸುಮಾರು ಕಾಯಿಲೆಗಳು ಆಸ್ತಮ ಥರನೇ ಇರುತ್ತೆ. ಹಾಗಾಗಿ ಪರಿಣಿತಿ ಇದ್ದರೆ ಇದನ್ನು ಆಸ್ತಮ ಅಥವಾ ಆಸ್ತಮ ಅಲ್ಲ ಅಂತ ಹೇಳೋದು ಸುಲಭ ಆಗುತ್ತೆ. ಉದಾಹರಣೆಗೆ ಈಗ ಅಲರ್ಜಿ ಇತ್ತು, ಜೊತೆಗೆ ಕಣ್ಣಲ್ಲಿ ಸ್ವಲ್ಪ ಕೆಂಪಿದೆ, ಸದಾ ಮೂಗಲ್ ಸೋರ್ತಿದೆ, ಡ್ರೈ ಸ್ಕಿನ್ ಇದೆ, ಎಕ್ಸಿಮಾ ಇದೆ, ಜೊತೆ ಕೆಮ್ಮಿದೆ, ಆವಾಗ ನಿಮ್ಮ ಡಯಾಗ್ನೋಸಿಸ್ ತುಂಬ ನ್ಯಾರೋ ಆಗೋಗುತ್ತೆ, ಎಸ್ ದಿಸ್ ಇಸ್ ಆಸ್ತಮಾ ಅಂತ ಹೇಳಬಹುದು.
1: ಅಂದರೆ ಈಗ ನೀವು ಹೇಳಿದ್ರಿ ಕೆಲವೊಂದು ಫಾರಿನ್ ಬಾಡೀಸ್ ಅಂತ ಹೇಳಿ, ಫಾರಿನ್ ಬಾಡೀಸ್ ಅಂತ ಹೇಳಿದ್ರೆ ನಾವು ಕೇಳ್ದಂಗೆ ಕೆಲವ್ರಿಗೆ ಅಲರ್ಜಿ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಈ ಪ್ರಾಣಿಗಳ ರೋಮ ಇರಬಹುದು, ಹಾಗೆಯೇ ಹೂವಿನ ಒಂದು ಪರಾಗ ಇರಬಹುದು, ಅದನ್ನೆಲ್ಲ ನೀವು ಫಾರಿನ್ ಬಾಡೀಸ್ ಅಂತ ಹೇಳ್ತೀರಾ?
0: ನೋ, ಅವೆಲ್ಲ ಫಾರಿನ್ ಬಾಡೀಸ್ ಅಲ್ಲ. ಈಗ ಸಾಮಾನ್ಯಕ್ಕೆ ನಮ್ಮ ಭಾರತ ದೇಶದಲ್ಲಿ ಮ್ಯಾಕ್ಸಿಮಮ್ ಫಾರಿನ್ ಬಾಡೀಸ್ ಆಗುವಂಥದ್ದು ಅಂತ ಹೇಳಿದ್ರೆ ಕಡಲೆ ಬೀಜ.
1: ಹಾಂ,
0: ಈಗ ಬಾಯಿಗೆ ಹಾಕೋತಿರುತ್ತೆ, ತಿಂತಿರುತ್ತೆ, ಸಡನ್ ಆಗಿ
1: ಒಳಗಡೆ ಹೋಗ್ಬಿಡುತ್ತೆ
0: ಅದಿಲ್ಲದೇ ಬೇರೆ ಬೇರೆ ಫಾರಿನ್ ಬಾಡೀಸ್ ಹೋಗ್ಬೋದು, ಬಟನ್ ಬ್ಯಾಟರೀಸ್ ಇರಬಹುದು,
1: ಶ್ವಾಸಕೋಶಕ್ಕೆ ಹೋಗುವಂಥದ್ದನ್ನ ಫಾರಿನ್ ಬಾಡೀಸ್ ಅಂತ
0: ಹೇಳೋದು. ಈಗ ಅಲರ್ಜೆನ್ಸ್ ಬೇರೆ, ಫಾರಿನ್ ಬಾಡೀಸ್ ಬೇರೆ.
1: ಅಲರ್ಜಿ ಮತ್ತೆ ಆಸ್ತಮಾ ಅಂದ್ರೆ ಒಂದೇನಾ ಡಾಕ್ಟರ್?
0: ಅಲರ್ಜಿಯ ಒಂದು ಭಾಗ ಆಸ್ತಮಾ.
1: ಯಾಕಂತ ಹೇಳಿದ್ರೆ ಕೆಲವರಿಗೆ ಏನೋ ಈ ಪ್ರಾಣಿಗಳ ಅದರಲ್ಲೂ ಬೆಕ್ಕಿನ ರೋಮ ಏನಾದ್ರು ಹೋಗ್ಬಿಟ್ರೆ ತಕ್ಷಣ ಕೆಮ್ಮು ಬರುವಂಥದ್ದಾಗತ್ತೆ. ಹಾಗೆ ಯಾವುದೋ ಒಂದು ಸ್ಟ್ರಾಂಗ್ ಪರ್ಫ್ಯೂಮ್ ಅಂದರೆ ಒಂದು ಸುಗಂಧ ದ್ರವ್ಯದ ವಾಸನೆಗೆ ಅವರಿಗೆ ಅಲರ್ಜಿ ಬರುತ್ತೆ.
0: ಈಗ ಇಲ್ಲೇ ಸ್ವಲ್ಪ ಕನ್ಫ್ಯೂಷನ್ ಇರೋದು ಸಾಮಾನ್ಯ ಸುಮಾರು ಜನ ಡಾಕ್ಟರ್ಸ್ಗಾಗಲಿ ಅಥವಾ ಸಾಮಾನ್ಯ ಜನಕ್ಕಾಗಿ ಇಲ್ಲೇ ಕನ್ಫ್ಯೂಷನ್ ಬರೋಂಥದ್ದು. ಅಲರ್ಜೆನ್ಸ್ ಅಂದರೆ ಕಾರಣ ಬಂದು ಒಂದು ಸ್ಮಾಲ್ ಪ್ರೋಟೀನೇಷಸ್ ಅಥವಾ ಪ್ರೋಟೀನ್ನ ಒಂದು ಸ್ಮಾಲ್ ಕಣಗಳು, ಅವು ಅಲರ್ಜೆನ್ಸ್ ಅಂತ ಕರಿತೀವಿ. ಈ ಇದರಲ್ಲಿ ಹೌಸ್ ಡಸ್ಟ್ ಮೈಟ್, ಈ ನಮ್ಮ ಬೆಡ್ಶೀಟ್ಸಲ್ಲಿ ದೇ ಆರ್ ದ ಒನ್ಸ್ ವಿಚ್ ಆರ್ ಮೋರ್ ಕಾಮನ್ಲಿ ಸೀನ್ ಇನ್ ಇಂಡಿಯಾ. ಅಂದರೆ 100 ಮಕ್ಕಳಿಗೆ ಅಲರ್ಜಿ ಇದೆ ಅಂತ ಹೇಳಿದ್ರೆ ಸುಮಾರು 70-80% ಬರೀ ಹೌಸ್ ಡಸ್ಟ್ ಮೈಟೇ ಇರುತ್ತೆ, ಅದರ ಅಲರ್ಜಿನೇ ಹೆಚ್ಚು. ಇನ್ನು ಕೆಲವೊಮ್ಮೆ ಪೋಲನ್ಸ್ ಆಗಿರಬಹುದು, ಇದು ಗ್ರಾಸ್ ಪೋಲನ್ ಆದರೂ ಆಗಿರಬಹುದು, ವೀಡ್ ಪೋಲನ್ ಆದರೂ ಆಗಿರಬಹುದು, ಅಥವಾ ಟ್ರೀ ಪೋಲನ್ ಆದರೂ ಆಗಿರಬಹುದು, ಸ್ವಲ್ಪ ಫಂಗಸ್ ಇರಬಹುದು, ಆಯಿತಾ. ಈ ಇವು ಈ ಪೆಟ್ ಡ್ಯಾಂಡರ್ ಅಥವಾ ರೋಮ ಅಂತ ಹೇಳಿದ್ರಲ್ಲ, ಅದು ನಮ್ಮ ದೇಶದಲ್ಲಿ ಅದರ ಸಂಖ್ಯೆ ಬಹಳ ಕಡಿಮೆ, ಆಗದೇ ಇಲ್ಲ ಅಂತಲ್ಲ, ಕಡಿಮೆ ಇರುತ್ತೆ.
1: ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಬಹುದು ನಗರಗಳಲ್ಲಿ ಪೆಟ್ಗಳನ್ನ ಇಟ್ಕೊಳ್ಳುವಂಥ ಒಂದು ಪ್ರವೃತ್ತಿ ಹೆಚ್ಚಾಗ್ತಾ ಇದೆ. ಈಗ ಒಂದು ಮನೆಯಲ್ಲಿ ಅವರು ಒಂದು ಮುದ್ದಿನ ನಾಯಿನ ಸಾಕೊಂಡಿದ್ದಾರೆ, ತುಂಬ ಅತೀವ ಪ್ರೀತಿಯನ್ನು ಕೊಟ್ಟು ಬೆಳೆಸಿರುವಂಥದ್ದು. ಅದೇ ಮನೆಯಲ್ಲಿ ಅವರದೇ ಮಗು ಇದೆ, ಆ ಮಗುಗೆ ಅಸ್ತಮಾ ಇದೆ ಅಥವಾ ಒಂದು ಅಲರ್ಜಿ ಇದೆ, ಆಗ ಅವರೇನು ಮಾಡಬಹುದು? ಇಲ್ಲ, ನಾಯಿನ ಅವರ ಮುದ್ದು ನಾಯಿನ ಹೊರಗಡೆ ಕಳಿಸ್ಬೇಕಾ ಅಥವಾ ಜೊತೇಲಿ ಇಟ್ಕೊಂಡೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗತ್ತಾ?
0: ಬ್ಯೂಟಿಫುಲ್ ಕ್ವಶನ್. ಅಂದರೆ ಆಸ್ತಮಾ ಆಗಲೇ ಹೇಳಿದ ಹಾಗೆ 90-95% ಭಾಗ ಬೇರೆ ಬೇರೆ ಕಾರಣನೇ ಇರುತ್ತೆ. ನಿಮ್ಮ ನಾಯಿ ಅಥವಾ ನಿಮ್ಮ ಮುದ್ದಾದ ನಾಯಿ ಅಥವಾ ಯಾವುದೇ ಪ್ರಾಣಿ ಆಗಿದ್ದರೆ ಅದರಿಂದ ಬರೋ ಸಾಧ್ಯತೆ ಬಹುಶಃ 100,000 ಅಥವಾ 10,000 ಇರಬಹುದು. ನಾವು ಅದನ್ನು ಪೂರ್ತಿಯಾಗಿ ಅಂದರೆ ಪ್ರತಿ ಸಲ ಎಕ್ಸ್ಪೋಷರ್ ಆದಾಗ ಅದೇ ನಾಯಿ ಅಥವಾ ಅದೇ ಬೆಕ್ಕಿಂದ ಆಗ್ತಾ ಇದೆ ಅಂತ ಖಾತ್ರಿ ಆದರೆ ಮಾತ್ರ ಬೆಕ್ಕು ಅಥವಾ ನಾಯಿನ ಹೊರಗಡೆ ಇಡಬೇಕಷ್ಟೇ ಹೊರತು, ಆನ್ ಮೋಸ್ಟ್ ಅಕೇಶನ್ಸ್ ಬಹಳ ಬಹಳ ಕಡಿಮೆ ಸಾಧ್ಯತೆ ನಾಯಿ ಅಥವಾ ಬೆಕ್ಕು ನಿಮಗೆ ತೊಂದರೆ ಕೊಡೋ ಸಾಧ್ಯತೆ ಬಹಳ ಬಹಳ ಕಡಿಮೆ.
1: ಅಂದರೆ ಸಾಮಾನ್ಯವಾಗಿ ಬೆಕ್ಕು ಸಾಕೊಂಡಾಗಲೂ ಕೂಡ ಎಲ್ಲರೂ ಹೇಳೋದನ್ನು ಕೇಳಿದ್ವಿ, ನಾಯಿ ಪರವಾಗಿಲ್ಲ, ಬೆಕ್ಕಿನ ಕೂದಲು ಒಳಗಡೆ ಹೋಗಬಾರ್ದು, ಹೋದರೆ ತುಂಬ ತೊಂದರೆ ಆಗಿಬಿಡುತ್ತೆ ಅಂತ ಹೇಳಿ.
0: ಅಂದರೆ ಅಲರ್ಜಿ ಇತ್ತು ಅಂದರೆ,
1: ಅಲರ್ಜಿ ಇದ್ದಂತಹ ಮಕ್ಕಳಿಗೆ,
0: ಅಲರ್ಜಿ ಇರೋ ಮಕ್ಕಳಿಗೆ ಅಷ್ಟೇ ಅದು ತೊಂದರೆ ಕೊಡುತ್ತೆ ಹೊರತು ಎಲ್ಲರಿಗೂ ಅದು ತೊಂದರೆ ಕೊಡೋದಿಲ್ಲ, ಎಲ್ಲರಿಗೂ ತೊಂದರೆ ಕೊಡೋದಿಲ್ಲ. ಬಟ್ ಏನಪ್ಪ ಈ ಬೆಕ್ಕಿಂದ ಏನಪ್ಪ ಅಂತ ಹೇಳಿದ್ರೆ ಈ
1: ರೋಮ
0: ಅದರದ್ದು ಅಂಟ್ಕೊಂಡ್ಬಿಡುತ್ತೆ, ಆ ಪ್ರೋಟೀನ್ ಏನಿದೆಯೋ ಕಾರ್ಪೆಟ್ಸು ಮ್ಯಾಟ್ಸಲ್ಲಿ ಅದರ ಅಟ್ಯಾಚ್ಮೆಂಟ್ ಹೆಚ್ಚು. ಹಾಗಾಗಿ ನೀವು ಒಂದು

0: ಬೆಳೆ ಬೆಕ್ಕನ್ನ ಹೊರಗಡೆ ಹಾಕಿದ್ರು ಸುಮಾರು 6 ತಿಂಗಳು ಅದು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ.
1: 6 ತಿಂಗಳ ನಂತರವೂ ಕೂಡ ಕಾಣಿಸ್ಕೊಳ್ಬಹುದು ಅಂತ
0: ಹೇಳ್ತೀರಾ? ಹಾಗಾಗಿ ಯಾರಿಗೆ ತೊಂದರೆ ಇದೆಯೋ ಅಂಥ ಮಕ್ಕಳನ್ನಷ್ಟೇ ಸಪ್ರೇಟ್ ಮಾಡಬೇಕಿರತ್ತೆ. ಇಲ್ಲದಿದ್ರೆ ಮೆಜಾರಿಟಿ ಟೈಮ್ಸ್ ನಮಗೆ ಈ ಪೆಟ್ಸ್ ಅಥವಾ ಸಾಕು ಪ್ರಾಣಿಗಳಿಂದ ತೊಂದರೆ ಆಗೋ ಸಾಧ್ಯತೆ ಬಹಳ ಕಡಿಮೆ. ಈ ಸಂದರ್ಭದಲ್ಲಿ ನಾನು ನಮ್ಮ ಕೇಳುವರಿಗೆ ಎಲ್ಲರಿಗೂ ಹೇಳೋದು ಇಷ್ಟೇ, ನೋಡಿ, ಬೆಕ್ಕು ಅಥವಾ ನಾಯಿ ಇದ್ದಷ್ಟು ಸಹ ಆಸ್ತಮಾ ಬರೋ ಸಾಧ್ಯತೆ ಕಡಿಮೆ ಆಗುತ್ತೆ ಹೊರತು ಜಾಸ್ತಿ ಆಗಲ್ಲ.
1: ಹಾಗಿದ್ರೆ ಪೆಟ್ ಲವರ್ಸ್ಗೆ ಒಂದು ಒಳ್ಳೆ ಮಾತು ಕೊಟ್ಬಿಟ್ಟಿದ್ದೀರಾ ನೀವು ಅಲ್ವಾ. ಎಷ್ಟೋ ಜನ ಭಯ ಪಟ್ಕೊಂಡು ಸಾಕೋದಿಲ್ಲ, ಮಕ್ಕಳಿಗೆ ಎಲ್ಲಿ ತೊಂದರೆ ಆಗುತ್ತೋ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಆದ್ರೆ
0: ಈಗ ಒಂದು ಹೊಸ ಕಾನ್ಸೆಪ್ಟ್ ಬಂದಿದೆ, ಏನಪ್ಪ ಅಂತ ಹೇಳಿದ್ರೆ ಈಸ್ಟರ್ನೈಸೇಷನ್ ಆಫ್ ದ ವೆಸ್ಟ್ ಅಂತ. ಈಗ ನಮ್ಮ ಪಾಶ್ಚಿಮಾತ್ಯ ದೇಶಗಳಲ್ಲಿ ನಾವೇನು ಕಂಡಿದ್ದೀವಿ, ಅಲ್ಲಿ ಇರೋಂಥ ಪದ್ಧತಿಗಳೆಲ್ಲಾನು ಈಗ ಮತ್ತೆ ಅವರು ಪೂರ್ವದ ಕಡೆ ನೋಡಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾದದ್ದು ಏನಪ್ಪ ಅಂತ ಹೇಳಿದ್ರೆ ನಾಯಿ ಮತ್ತು ಬೆಕ್ಕು ಸಾಕುವಂಥದ್ದು. ಯಾಕೆಂದರೆ ನಮ್ಮ ತಲಾಂತರಗಳಿಂದ ನಮ್ಮ ಜೊತೆಗೆ ಇದ್ದು ಬಂದಂತಹ ಪ್ರಾಣಿಗಳು, ಹಸು, ಕುರಿ, ಎಮ್ಮೆ ಎಲ್ಲವೂ ಅದ್ರ ಜೊತೆಗೆ ನಾವು ಬೆಳೆದು ಬಂದಿದ್ದೀವಿ. ಅಂದರೆ ಕೋ ಎಕ್ಸಿಸ್ಟೆನ್ಸ್ ಇಸ್ ವೆರಿ ಕಾಮನ್ ಇನ್ ಇಂಡಿಯಾ. ಸೊ ಅದನ್ನ ಈಗ ಅಲ್ಲೂ ಸಹ ಅದೇ ಕಾನ್ಸೆಪ್ಟ್ ಬಂದಿದೆ, ಈಸ್ಟರ್ನೈಸೇಷನ್ ಆಫ್ ದ ವೆಸ್ಟ್. ಸೊ ಪ್ಲೀಸ್ ಡು ನಾಟ್ ಹೆಸಿಟೇಟ್ ಟು ಹ್ಯಾವ್ ಎ ಪೆಟ್ ಅಟ್ ಹೋಮ್.
1: ಪ್ರಾಣಿ ಪ್ರಿಯರು ಯಾರಿದ್ರೂ ಕೂಡ ತುಂಬಾ ಸಂತೋಷ ಪಟ್ಟಿರ್ತಾರೆ ಡಾಕ್ಟರ್ ನಿಮ್ಮ ಮಾತು ಕೇಳಿ
0: ಸಂತೋಷ.
1: ಮಾತುಕತೆ ಮುಂದುವರಿಸೋಣ ಒಂದು ಗೀತೆಯ ನಂತರ, ಜೊತೆಯಾಗಿರಿ. ಇದು ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ 102.9 FM.

0: ಅಸ್ತಮಾ, ಅಲರ್ಜಿ ಕೇರ್ ಮತ್ತು ಮಕ್ಕಳ ಶ್ವಾಸಕೋಶ ಶಾಸ್ತ್ರದಲ್ಲಿ ವಿಶೇಷ ಪರಿಣಿತಿಯನ್ನು ಪಡೆದಿರುವಂತಹ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಅವರು ಜೊತೆಯಾಗಿದ್ದಾರೆ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ. ಹೌದು, ಇಂದಿನ ವಿಶೇಷ ಏನು? ವಿಶ್ವ ಅಸ್ತಮಾ ಜಾಗೃತಿ ದಿನ. ಡಾಕ್ಟ್ರೇ, ಮತ್ತೊಮ್ಮೆ ಸ್ವಾಗತ. ಇನ್ನು ಈಗಾಗಲೇ ಹೇಳಿದ ಹಾಗೆ ಎಷ್ಟೊಂದು ಸಿಂಪ್ಟಮ್ಸ್ ಅಂದರೆ ಕೆಮ್ಮು ಸಾಮಾನ್ಯವಾದಂತಹ ಸಿಂಪ್ಟಮು, ಅದನ್ನು ನೋಡಿನೇ ನಾವು ಇದು ಅಸ್ತಮಾ ಅಂತ ಹೇಳೋದಕ್ಕಾಗಲ್ಲ ಅಂತ ನೀವು ಹೇಳಿದ್ರಿ. ಹಾಗೆಯೇ ತಾಯಂದಿರಿಗೆ ಒಂದು ಗೊತ್ತಿರುತ್ತೆ, ಸಾಮಾನ್ಯವಾಗಿ ಒಂದು ಮಗು ಏನಾದರೂ ಚಾಕ್ಲೇಟ್ ತಿಂದಾಗ ಕೆಮ್ಮು ಬರುವಂಥದ್ದು, ಐಸ್ ಕ್ರೀಮ್ ತಿಂದಾಗ ಕೆಮ್ಮು ಬರುವಂಥದ್ದು, ಎಲ್ಲೋ ಈಜಾಡಿದಾಗ, ನೀರಲ್ಲಿ ನೆನೆದಾಗ ಕೆಮ್ಮು ಬರುವಂಥದ್ದು, ನೆಗಡಿ ಆಗುವಂಥದ್ದು, ಈ ರೀತಿ ಎಲ್ಲ ಇರುತ್ತೆ. ಹಾಗಾಗಿನೇ ಈ ರೀತಿ ಯಾವುದಾದ್ರೂ ಒಂದು ಆಹಾರ ತಿಂದಾಗ ಆ ಮಗುವಿಗೆ ಅದು ಒಗ್ದೇ ಇದ್ರೆ ಅದರಿಂದ ಆಸ್ತಮಾ ಬರುತ್ತಾ?
1: ಸ್ವಲ್ಪ ಕಷ್ಟ ಇದೆ ಆನ್ಸರ್ ಮಾಡೋದು, ಯಾಕೆಂದ್ರೆ ಇದು ಯಾವುದು ಇಲ್ಲ, ಯಾವುದು ಕಾರಣ ಅಲ್ಲ ಅಂತ ನನಗೆ ಗೊತ್ತಿದ್ರು ಸಹ ಅದನ್ನ ನಿಮಗೆ ತಿಳಿಸಿ ಹೇಳೋದು ಕಷ್ಟ.
0: ಹೌದು, ಯಾಕಂದ್ರೆ ಅದರಲ್ಲೂ ಮಕ್ಕಳಲ್ಲಿ ಇಂಥ ತಿನ್ಬೇಡ ಅಂತ ತಿನ್ಬೇಡ ಈ ಅಂತ ಹೇಳೋದು ತಾಯಂದರಿಗೆ ತುಂಬಾ ತುಂಬಾ ಕಷ್ಟವಾದಂತಹ ಕೆಲಸ.
1: ಅಂದ್ರೆ ಈಗ ಆಗ್ಲಿಂದ ಅದನ್ನ ಹೇಳ್ಕೊಂಬರ್ತೀನಿ, ಏನಪ್ಪಾ ಅಂದ್ರೆ ಬರೀ ಕೆಮ್ಮೊಂದೇ ಅಲ್ಲ, ಒಂದು ಸೆಟ್ ಆಫ್ ಸಿಂಪ್ಟಮ್ಸ್ ಇರುತ್ತೆ. ಅದ್ರ ಜೊತೆಗೆ ಡ್ರೈ ಸ್ಕಿನ್ ಇರುವಂಥದ್ದು, ಕಣ್ಣು ಸಲ ಆಗಾಗ ಕೆಂಪಾಗುವಂಥದ್ದು, ಹಾಗೆ ಮೂಗು ಸದಾ ಸೋರ್ತಿರುವಂಥದ್ದು,
0: ಒಟ್ಟಿನಲ್ಲಿ ಮಗು ಕಷ್ಟಪಡ್ತಾ ಇರುತ್ತೆ, ಯಾವುದೋ ಒಂದು ರೀತಿ ಕಷ್ಟಪಡ್ತಾ ಇರುತ್ತೆ,
1: ಕಷ್ಟಪಡ್ತಿರತ್ತೆ. ಅದಕ್ಕೆ ಆ ಟೈಮಲ್ಲಿ ಏನು ತಿಂದಾಗಲೂ ಕೆಮ್ಮು ಬರುತ್ತೆ. ಅಂದರೆ ಅದರ ಅರ್ಥ ಏನು ಅಂದರೆ ಇಟ್ ಈಸ್ ಎ ಅನ್ಕಂಟ್ರೋಲ್ಡ್ ಆರ್ ಪಾರ್ಷಲಿ ಕಂಟ್ರೋಲ್ಡ್ ಆಸ್ತಮಾ ಇರುತ್ತೆ ಹೊರತು ಆಹಾರದಿಂದ ತೊಂದರೆ ಅಲ್ಲ, ಕಾಯಿಲೆಯಿಂದ ತೊಂದರೆ. ಸೊ ನನ್ನ ಹತ್ರ ಬರೋ ಪೇರೆಂಟ್ಸ್ಗೆಲ್ಲ ನಾನು ಅದನ್ನೇ ಹೇಳೋದು, ಫಸ್ಟು ನಾನು ಮೆಡಿಸಿನ್ಸ್ ಕೊಡ್ತೀನಿ, ಪ್ರಯೋಗ ಮಾಡಿ, ನಿಮಗೆ ಸಮಾಧಾನ ಬರೋ ತನಕ ನೀವು ಶುರು ಮಾಡಬೇಡಿ ಆಹಾರನ, ನಿಮಗೆ ಆ ಮಗುಗೆ ಇಷ್ಟವಾಗಿರೋಂಥದ್ದು. ಆಮೇಲೆ ತಿರ್ಗ ನಾನು ಚಾಲೆಂಜ್ ಮಾಡ್ತೀನಿ, ನೀವು ತಿನ್ನಿಸಿ ನೋಡಿ, ಆಗ್ಲೂ ಸಹ ಕೆಂಬಂತು ಅಂದ್ರೆ ಆಮೇಲೆ ನೋಡೋಣ ಅಂತ ಹೇಳ್ತೀನಿ.
0: ಈ ಪ್ರಶ್ನೆ ಯಾಕೆ ಬಂತು ಅಂತ ಹೇಳಿದ್ರೆ ಡಾಕ್ಟರ್, ಈಗ ನಮ್ಮ ಪರಿಚಯದ ಒಂದು ಮಗು, ಆ ಮಗುಗೆ ಚಿಪ್ಸ್ ತಿಂದಾಗ, ಹಾಗೇನೆ ಈ ಪಾನೀಯಗಳೆಲ್ಲ ಬರುತ್ತಲ್ಲ ಅದನ್ನ ಕುಡಿದಾಗ ತಕ್ಷಣವೇ ಕೆಮ್ಮು ಬರುವಂಥದ್ದು, ಅಂದ್ರೆ ಇದು ಕೋಇನ್ಸಿಡೆನ್ಸಾ ಅಥವಾ ನಿಜವಾಗ್ಲೂ ಆ ಮಗುಗೆ ಅದರಿಂದ ತೊಂದರೆ ಆಗ್ತಿದ್ಯಾ ಅಂತ ಹೇಳಿ ಗೊತ್ತಾಗೋದಿಲ್ಲ, ಹಾಗಾಗಿ ಸಂಪೂರ್ಣವಾಗಿ ಅದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ ಅವರು ಮಗುಗೆ ಕೊಡೋದನ್ನ.
1: ಅಂದ್ರೆ ಕೆಲವೊಮ್ಮೆ ಅದು ಗ್ಯಾಗ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ, ಅಂದ್ರೆ ಗಂಟ್ಲ ಹತ್ರ ಹೋಗಿದ ತಕ್ಷಣ ಅದು ಕ್ಲಾಸೋಫರೆಂಜಲ್ ನಾವು ಸ್ವಲ್ಪ ಸ್ಟಿಮ್ಯುಲೇಟ್ ಆಗುತ್ತೆ, ಅದನ್ನ ಗ್ಯಾಗ್ ರಿಫ್ಲೆಕ್ಸ್ ಅಂತ ಕರಿತೀವಿ. ಕೆಲವೊಮ್ಮೆ ಬರೀ ಗ್ಯಾಗ್ ರಿಫ್ಲೆಕ್ಸ್ ಇರುತ್ತೆ, ಇನ್ ಕೆಲವೊಮ್ಮೆ ಅನ್ಕಂಟ್ರೋಲ್ಡ್ ಆಸ್ತಮಾ ಇರುತ್ತೆ. ಮಗುವಿನ ಪರೀಕ್ಷೆ ಮಾಡ್ದಲೆ ಸುಮ್ಮನೆ ಹೇಳೋದು ಕಷ್ಟ, ಎಲ್ಲ ಸಿಂಪ್ಟಮ್ಸ್ ಜೊತೆಗೆ ಅದೂ ಇದೆ ಅಂತ ಹೇಳಿದ್ರೆ ನೋಡ್ಬೇಕಿರುತ್ತೆ. ಬರೀ ಅದೊಂದೇ ಇದೆ ಅಂತ ಹೇಳಿದ್ರೆ ಬಹುಶಃ ಗ್ಯಾಗ್ ರಿಫ್ಲೆಕ್ಸ್ ಇರುತ್ತೆ.
0: ಆಮೇಲೆ ಕೇಳುಗರೊಬ್ರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ, ನೆಗಡಿ ಅಂದರೆ ಅವರವರೇ ಅಂದ್ಕೊಂಡು ಬಿಡ್ತಾರೆ, ಓ ಹೀಟಿಂದ ನೆಗಡಿ ಆಗಿದೆ, ಕೋಲ್ಡಿಂದ ನೆಗಡಿ ಆಗಿದೆ ಅಂತ ಹೇಳಿ. ಹಾಗಾಗಿ ಹೀಟ್ ನೆಗಡಿ ಅಂದ್ರೇನು, ಕೋಲ್ಡ್ ನೆಗಡಿ ಅಂದ್ರೇನು, ಅದರಿಂದ ಅದಕ್ಕೂ ಹಾಗೇನೆ ಅಸ್ತಮಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತ ಹೇಳಿ ಕೇಳ್ತಿದ್ದಾರೆ ಅವರು.
1: ಅಂದರೆ ಈ ಸ್ಟೇಟ್ಮೆಂಟ್ಸ್ ಇದೆಯಲ್ಲ, ಅದು ನನಗೆ ಖಂಡಿತವಾಗಿ ನನಗೆ ಗೊತ್ತಿಲ್ಲ. ಆ್ಯಸ್ ಎ ಡಾಕ್ಟರ್ ನಮಗೆ ಇದು ಅಂದರೆ ಈಗ ಉದಾಹರಣೆಗೆ ವಾಟ್ ಈಸ್ ಎ ವೈರಲ್ ಇನ್ಫೆಕ್ಷನ್, ವಾಟ್ ಈಸ್ ಎ ಅಲರ್ಜಿ, ವಾಟ್ ಈಸ್ ಅಲರ್ಜಿಕ್ ರೈನೈಟಿಸ್ ಅಂತ ನಾವು ಒಂದೊಂದನ್ನ ನಾವು ಕುಲಂಕುಷವಾಗಿ ನೋಡಿ ಅಭ್ಯಾಸ ಹೊರತು ಉಷ್ಣಂ ಉಷ್ಣಾತಿ ಉಷ್ಣಲಂ ಶೀತಲಂ ಶೀತಲಂ ಅವೆಲ್ಲ ನನಗೆ ಗೊತ್ತಿಲ್ಲ.
0: ಅವರವರು ಅನ್ಕೊಂಡ್ಬಿಟ್ಟಿರ್ತಾರೆ.
1: ನನ್ನ ಅನುಭವಕ್ಕೆ ಅದು ಯಾವುದು ಅಥವಾ ನನ್ನ ಎಕ್ಸ್ಪೀರಿಯನ್ಸ್ಗೆ ಅದು ಯಾವುದು ಒಗ್ಗುತ್ತೆ ಅಂತ ಅನ್ಸೋದಿಲ್ಲ. ನನಗೀಗ ಒಂದು ಮಗು ಮೂಗಲ್ಲಿ ಸೋರ್ತಿದೆ ಅಂತ ಹೇಳಿದ್ರೆ ಅಲರ್ಜಿಕ್ ರೈನೈಟಿಸ್ ಇದೆಯಾ, ನಾನ್ ಅಲರ್ಜಿಕ್ ರೈನೈಟಿಸ್ ಇದೆಯಾ, ಅಥವಾ ವ್ಯಾಸಮೋಟರ್ ರೈನೈಟಿಸ್ ಇದೆಯಾ, ಅಥವಾ ಫಾರಿನ್ ಬಾಡಿ ಇದೆಯಾ ಅಂತ, ಅಥವಾ ವೈರಲ್ ಸಿಂಪಲ್ ವೈರಲ್ ಇನ್ಫೆಕ್ಷನ್ಸಾ ಯಾವುದು ಅಂತ ಆ ರೀತಿ ನೋಡೋದಕ್ಕೆ ನನ್ನ ಮನಸ್ಸು ಅಥವಾ ನನ್ನ ಮೈಂಡು ನನಗೆ ಟ್ಯೂನ್ ಆಗಿದೆಯಾ ಹೊರತು ಅದು ಉಷ್ಣ ಇದು ಶೀತ ಅದು ನನಗೆ ಅರ್ಥ ಆಗಲ್ಲ. ಅಂದರೆ ಆ್ಯಸ್ ಎ ಡಾಕ್ಟರ್ ಇಟ್ ರಿಯಲಿ ಡಸ್ ನಾಟ್ ಫೀಲ್ ರೈಟ್ ಫಾರ್ ಮೀ.
0: ಹೌದು,
1: ಅಂದರೆ ಸೈಂಟಿಫಿಕ್ ಪ್ರಕಾರ, ಸೈನ್ಸ್ ಪ್ರಕಾರ ನಾವು ಇನ್ವೆಸ್ಟಿಗೇಟ್ ಮಾಡಿ ಎವಿಡೆನ್ಸ್ ಬೇಸ್

0: ಮಾಡೋಕ್ಕೆ ಹೋದಾಗ ಆ ಸ್ಟೇಟ್ಮೆಂಟ್ಸ್ನ ಎಕ್ಸ್ಪ್ಲೈನ್ ಮಾಡೋದು ಬಹಳ ಬಹಳ ಕಷ್ಟ.
1: ಹೌದಲ್ವಾ ಡಾಕ್ಟರ್, ಎಷ್ಟೋ ಕಾಯಿಲೆಗಳು ಅದರಲ್ಲಿ ಸತ್ಯ ಮಿಥ್ಯ ಅಂತ ಹೇಳಿ ಇರುತ್ತೆ. ಅಂದರೆ ಜನರು ತಾವೇ ತಾವಾಗಿ ಅಂದ್ಕೊಂಡ್ಬಿಟ್ಟಿರ್ತಾರೆ, ಹೀಗಾಗಿ ನಂಗೆ ಈ ಥರ ಆಗಿಬಿಟ್ಟಿದೆ, ಇದನ್ನು ತಿಂದೆ ಹೀಗಾಯಿತು, ಅಲ್ಲಿಗೆ ಹೋಗಿದ್ದೆ ಹೀಗಾಯಿತು ಅನ್ನುವಂಥದ್ದು ಅವ್ರಾಗವರೇ ಅಂದ್ಕೊಳ್ಳುವಂಥದ್ದು. ಅದೇ ರೀತಿ ಈ ಒಂದು ಚಿಕಿತ್ಸೆ ಯಾವ್ಯಾವುದು ಅಂತ ಹೇಳಿ ನಾವು ಮುಂದಿನ ಭಾಗದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ಈ ಅಸ್ತಮಾ ಕಾಯಿಲೆ ಬಂದರೆ ಒಂದ್ಸಲ ಹೋಗಲ್ಲ, ಎಲ್ಲೋ ಒಂದು ಕಡೆ ಔಷಧಿ ಕೊಡ್ತಾರೆ, ಅದು ಇಂಥ ನಕ್ಷತ್ರದಲ್ಲೇ ಕೊಡ್ತಾರೆ, ಅಲ್ಲಿ ಹೋಗಿ ತಗೊಂಡ್ರೆ ನೋಡಪ್ಪ ಖಂಡಿತವಾಗಿಯೂ ಅಸ್ತಮ ವಾಸಿಯಾಗತ್ತೆ ಅನ್ನುವಂಥ ನಂಬಿಕೆ ಬಹಳಷ್ಟು ಜನರಲ್ಲಿ ಬಂದ್ಬಿಟ್ಟಿದೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಅಂತ ಹೇಳಿ ನೀವು ಹೇಳ್ತೀರಾ?
0: ಆಸ್ತ್ಮಗೆ ಸದ್ಯಕ್ಕೆ ಇರೋವಂಥದ್ದು ಅಂತ ಹೇಳಿದ್ರೆ ಇನ್ಹೇಲರ್ಸ್, ಇನ್ಹೇಲ್ಡ್ ಕಾರ್ಟಿಕೋಸ್ಟಿರಾಯ್ಡ್ಸ್ ಆರ್ ದ ಪ್ರೈಮರಿ ಮೊಡಾಲಿಟೀಸ್ ಆಫ್ ಟ್ರೀಟ್ಮೆಂಟ್ ಫಾರ್ ದಿ ಕರೆಂಟ್ ಡೇ. ಅಂದರೆ ಅದು ಯಾವುದೋ ಒಂದು ಮದ್ದು, ಯಾವುದೋ ಫಿಶ್ ಕೊಡೋದಾಗಲಿ ಅಥವಾ ಇನ್ನೊಂದೇನೋ ಟ್ರೀಟ್ಮೆಂಟ್ ಕೊಡೋದಾಗಲಿ, ಯಾವುದೋ ಅನೆಕ್ಡೋಟಲ್ ಅಥವಾ ಆಕಸ್ಮಿಕವಾಗಿ ಯಾವುದೋ ಒಂದು ಮಗುಗೆ ಸರಿ ಹೋಗಿದೆ ಅಂದ ಮಾತ್ರಕ್ಕೆ ಎಲ್ಲರಿಗೂ ಸರಿ ಹೋಗುತ್ತೆ ಅಂತ ಬ್ಲಾಂಕೆಟ್ ಸ್ಟೇಟ್ಮೆಂಟ್.
1: ನೀವು ಆಗ್ಲೇ ಹೇಳಿದ್ರಿ ಕೆಲವೊಂದು ಮಕ್ಕಳಲ್ಲಿ, ಅಂದ್ರೆ ಪ್ರತಿಶಃ 35% ಮಕ್ಕಳಿಗೆ ತನ್ನಿಂತಾನೆ ಅದು ವಾಸಿ ಆಗತ್ತೆ ಅಂತ ಹೇಳಿ, ಸೊ ಹಾಗಾಗಿ ಅವರೇ ಅದಕ್ಕೆ ಸಂಬಂಧ ಕಲ್ಪಿಸ್ಕೊಂಡಿರಬಹುದು.
0: ಸಂಬಂಧ ಕಲ್ಪಿಸ್ಕೊಂಡಿರ್ಬೋದು. ಈಗಾಗ್ಲೇ ಹೇಳದ ಹಾಗೆ ಕೆಲವರಿಗೆ 6 ವರ್ಷ ಆಗುತ್ತೆ, ಕೆಲವರಿಗೆ 8 ವರ್ಷ, ಕೆಲವೊಮ್ಮೆ 10 ವರ್ಷ, ಯಾವುದೋ ಒಂದು ವಯಸ್ಸಲ್ಲಿ ಕಡಿಮೆ ಆಗುತ್ತೆ. ಕೆಲವೊಬ್ರು ನತದೃಷ್ಟರಿಗೆ ಅದು ಜೀವನ ಪರ್ಯಂತ ಇರುತ್ತೆ. ಸೊ ಇಂಥವರಿಗೆ ಹೀಗೆ ಆಗುತ್ತೆ ಅಂತ ಹೇಳೋದು ಕಷ್ಟ. ಆ ಸಂದರ್ಭದಲ್ಲಿ ಆ ಮೆಡಿಸಿನ್ ತಗೊಂಡಾಗ ಅದು ವಾಸಿಯಾಗಿದ್ರೆ ಅದಕ್ಕೆ ಹೆಚ್ಚಾಗಿ ಬೆಲೆ ಬರುತ್ತೆ ಹೊರತು ನ್ಯಾಚುರಲ್ ಪ್ರೋಗ್ರೆಷನ್ ಆಫ್ ದ ಡಿಸೀಸ್ ಅನ್ನೋದು ಏನಿದೆಯೋ, ದೇವರು ನಮ್ಮಲ್ಲಿ ಬರೆದು ಕಳಿಸಿರ್ತಾರೆ ನೋಡಿ ಈ ವಯಸ್ಸಿಗೆ ನಿನಗೆ ಸರಿ ಹೋಗುತ್ತೆ ಅಂತ, ಅದಕ್ಕೆ ಬೆಲೆ ಸಿಗದಲೆ ಆ ಮದ್ದಿಗೆ ಬೆಲೆ ಸಿಕ್ಕಿಬಿಡುತ್ತೆ. ಆ ಸಂದರ್ಭದಲ್ಲಿ ಯಾವುದು ಸರಿ ಯಾವ್ದು ಸಲ ತಪ್ಪು ಅಂತ ಪೇಷಂಟ್ಸ್ಗೆ ನಾವು ಎಕ್ಸ್ಪ್ಲೈನ್ ಮಾಡೋದು ಕಷ್ಟ ಆಗುತ್ತೆ.
1: ಹೌದು,
0: ಬಟ್ ಜನರ ನಂಬಿಕೆನ ಅಷ್ಟೊಂದು ಈಸಿಯಾಗಿ ತಳ್ಳಿಹಾಕೋದಕ್ಕೂ ಆಗಲ್ಲ, ಇಲ್ಲ ನೀನು ಮಾಡ್ತಿರೋದೆಲ್ಲವೂ ಸರಿ, ಮಾಡ್ತಿರೋದೆಲ್ಲ ತಪ್ಪು ಅಂತ ಹೇಳೋಕ್ಕೂ ಬರಲ್ಲ. ಅವರ ಭಾವನೆಗಳಿಗೆ ಬೆಲೆ ಕೊಡಬೇಕಿರುತ್ತೆ. ಅಂದ ಮಾತ್ರಕ್ಕೆ ಅದು ವೈಜ್ಞಾನಿಕವಾಗಿ ಅದು ಸರಿ ಅಂತ ಹೇಳೋದು ಕಷ್ಟ.
1: ಅಂದರೆ ಮತ್ತೊಂದು ಪ್ರಶ್ನೆ ಡಾಕ್ಟರ್, ಈಗ ಸಾಮಾನ್ಯವಾಗಿ ಈಗ ಜ್ವರ ಬಂತು, ಡಾಕ್ಟರ್ ಹತ್ರ ಹೋದ್ವಿ, ಮಾತ್ರೆ ಕೊಟ್ಟರು, ವಾಸಿ ಆಯಿತು. ಹಾಗೆ ಎಷ್ಟೊಂದು ಕಾಯಿಲೆಗಳು ಮಾತ್ರೆ ತೊಗೊಳ್ತೀವಿ, ಹಾಗೆ ಡಾಕ್ಟ್ರ್ ಹೇಳಿದ ಹಾಗೆ ನಡ್ಕೊಳ್ತೀವಿ, ವಾಸಿ ಆಗುತ್ತೆ. ಆದರೆ ನೀವು ಹೇಳಿದ್ರಿ ಇದು ಕಂಟ್ರೋಲ್ ಮಾಡಿಕೊಂಡು ಹೋಗಬೇಕಾಗತ್ತೆ, ಕಾಯಿಲೆ ಆಗಿದ್ರೂ ಕೂಡ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಈ ಔಷಧಿಗಳ ಸಹಾಯದಿಂದ ಅಂತ ನೀವು ಹೇಳಿದ್ರಿ. ಇಷ್ಟೊಂದು ತಾಳ್ಮೆ ಈ ಮಕ್ಕಳ ಪೋಷಕರೇನಿರ್ತಾರೆ ಅವರಿಗೆ ಇರುತ್ತಾ? ಅಂದರೆ ನೀವು ಹೇಳುವಂತಹ ಔಷಧಿಗಳನ್ನು ಅವರು ನಿಯಮಿತವಾಗಿ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರಾ ಅಥವಾ ಮಧ್ಯದಲ್ಲೇ ನಿಲ್ಲಿಸ್ತಾರಾ?
0: ಹಾಂ, ಚಾಲೆಂಜ್ ಇರೋದಿಲ್ಲೇ.
1: ಹೌದು,
0: ಮೊದಲನೇದೇನಪ್ಪ ಅಂದರೆ ಇಲ್ಲ ನಿಮ್ಮ ಮಗುವಿಗೆ ಇನ್ಹೇಲರ್ಸ್ ಬೇಕು ತಗೊಳ್ಳಿ ಅಂತ ಹೇಳೋದು ಚಾಲೆಂಜ್ ಅಲ್ಲಿಂದ ಬರುತ್ತೆ. ಫಸ್ಟ್ ಆಫ್ ಆಲ್ ಆಗಲೇ ಹೇಳಿದ ಹಾಗೆ ಆಸ್ತ್ಮನ ಕಂಡುಹಿಡಿಯೋದು ಕಷ್ಟ ಇರುತ್ತೆ.
1: ಹೌದು,
0: ನಂತರ ಅದನ್ನ ಇಲ್ಲ ನೀವು ಇನ್ಹೇಲರ್ ತಗೊಳ್ಳಿ ಅಂತ ಹೇಳೋದು ಕಷ್ಟ ಇರುತ್ತೆ. ಸಾಲದಕ್ಕೆ ಇಷ್ಟು ದಿವಸ ನೀವು ಕೆಲವೊಮ್ಮೆ 3 ತಿಂಗಳು, ಕೆಲವೊಮ್ಮೆ 6 ತಿಂಗಳು, ಕೆಲವೊಮ್ಮೆ ವರ್ಷಾನುಗಟ್ಟಲೆ ತಗೋಬೇಕಿರುತ್ತೆ. ಅಷ್ಟು ವರ್ಷ ನಿರಂತರವಾಗಿ ನೀವು ಬಳಸ್ಕೊಂಡು ಹೋಗಿ ಅಂತ ಹೇಳಿದ್ರೆ ಸುಮಾರು ಪೇರೆಂಟ್ಸ್ಗೆ ಅದು ಜೀರ್ಣ ಆಗಲ್ಲ. ಸಾಲದಕ್ಕೆ ಅಜ್ಜಿ ಅಂದರು, ತಾತಂದರು, ರಿಲೇಟಿವ್ಸ್ ಇಲ್ಲ ಅಲ್ಲಿ ಮದ್ದು ಕೊಡಿಸ್ತೀನಿ, ಇಲ್ಲಿ ಮದ್ದು ಕೊಡಿಸ್ತೀನಿ, ಆಯುರ್ವೇದ ಕೊಡಿಸ್ತೀನಿ, ಹೋಮಿಯೋಪತಿ ಕೊಡಿಸ್ತೀನಿ ಅಂತ ಹೇಳಿ ಪ್ರಯೋಜನ ಆಗುತ್ತೋ ಬಿಡುತ್ತೋ ಅದ್ರ ನಂತರ ಪ್ರಶ್ನೆ. ನಿಲ್ಲಿಸ್ಬಿಡೋ ಚಾಲೆಂಜ್ ಹೆಚ್ಚಿರುತ್ತೆ. ಸೊ ಎಲ್ಲದನ್ನು ಮೀರಿ ಬರೋದು ಬಹಳ ಕಷ್ಟ. ಒಂದು ರಿಸರ್ಚ್ ಪೇಪರ್ ಪ್ರಕಾರ ಈವನ್ ಇನ್ ದ ಬೆಸ್ಟ್ ಆಫ್ ದಿ ಕಂಟ್ರೀಸ್ ಲೈಕ್ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್, ಅಲ್ಲಿ ಫಾಲೋ ಆಫ್ ಟ್ರೀಟ್ಮೆಂಟ್ ಅಥವಾ ಫೇಲ್ಯೂರ್ ಆಫ್ ಟ್ರೀಟ್ಮೆಂಟ್ ವಾಸ್ ನಿಯರ್ಲಿ 35-40%. ಅಂಥ ಎಜುಕೇಟೆಡ್ ಕಂಟ್ರೀಸಲ್ಲಿ ವೇರ್ ದ ಹೆಲ್ತ್ ಕೇರ್ ಇಸ್ ಕಂಪ್ಲೀಟ್ಲಿ ಕಂಟ್ರೋಲ್ಡ್ ಬೈ ದ ಗವರ್ನಮೆಂಟ್, ಅಂಥ ದೇಶದಲ್ಲೂ ಸಹ ಫೇಲ್ಯೂರ್ ರೇಟ್ಸ್ ಆಫ್ ಟ್ರೀಟ್ಮೆಂಟ್ ವಾಸ್ ನಿಯರ್ಲಿ 35-40%. ನಮ್ಮ ದೇಶದಲ್ಲಿ ಇನ್ನ ಎಕ್ಸಾಕ್ಟ್ ನಂಬರ್ ಸಿಗೋದಿಲ್ಲ, ಬಟ್ ದ ಫೇಲ್ಯೂರ್ ರೇಟ್ಸ್ ಆರ್ ವೆರಿ ವೆರಿ ಹೈ.
1: ಯಾಕಂತ ಹೇಳಿದ್ರೆ ಕಂಟಿನ್ಯೂಟಿ ಇರೋದಿಲ್ಲ.

0: ಇವತ್ತಿನ ದಿವಸ ಈ ಡಾಕ್ಟರ್ ನನ್ನ ಮಗುಗೆ ಆಸ್ತಮ ಇದೆ ಅಂತ ಹೇಳಿದ್ರೆ ಪಕ್ಕದಲ್ಲಿರೋ ಡಾಕ್ಟರ್ ಹತ್ರ ಹೋಗಿ ಬರೋ ಸಾಧ್ಯತೆನೇ ಹೆಚ್ಚಿರುತ್ತೆ.
1: ಹೌದು, ಅಯ್ಯೋ ಅವ್ರು ಆಸ್ತಮಾ ಅಂತ ಹೇಳ್ತಿದ್ದಾರೆ, ಇನ್ನೊಂದು ಕಡೆ ಕೇಳೋಣ. ಜೊತೆಗೆ ಅವರೇ ಇವರು ಹೇಳಿದ್ದನ್ನು ಕೇಳುವಂಥದ್ದು ಸ್ವಲ್ಪ ಜಾಸ್ತಿ.
0: ಹೌದು, ಚಾಲೆಂಜಸ್ ನಮ್ಮ ದೇಶದಲ್ಲಿ ಬಹಳ ಜಾಸ್ತಿ ಇರುತ್ತೆ. ಆಗಲೇ ಹೇಳದ ಹಾಗೆ ಎಲ್ಲದರಿಂದನೂ, ಸ್ಟಾರ್ಟಿಂಗ್ ಫ್ರಮ್ ದ ಡಯಾಗ್ನೋಸಿಸ್ ಟಿಲ್ ದ ಟ್ರೀಟ್ಮೆಂಟ್, ಇಟ್ ಈಸ್ ಎ ರಿಯಲ್ ಚಾಲೆಂಜ್ ಇನ್ ಇಂಡಿಯಾ.
1: ಅಂದರೆ ಡಾಕ್ಟರ್, ಈಗ ನೋಡಿ, ಟ್ಯೂಬರ್ ಕ್ಯುಲೋಸಿಸ್ ಇರಬಹುದು, ಅದು ವಾಸಿ ಆಗಬೇಕು ಅಂತ ಹೇಳಿದ್ರೆ ಇಷ್ಟು ದಿನಗಳ ಕಾಲ ನೀವು ತಗೊಳ್ಳೇಬೇಕು ಅನ್ನುವಂತಹ ಒಂದು ಜಾಗೃತಿಯನ್ನು ಸರ್ಕಾರ ಮಾಡ್ತಾ ಇದೆ. ಅದು ಯಶಸ್ಸು ಕೂಡ ಕಂಡಿದೆ. ಅದೇ ರೀತಿ ಆಸ್ತಮ ಕುರಿತಾಗಿಯೂ ಕೂಡ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೀವು ಹೇಳ್ತೀರಾ?
0: ಹೌದು, ಆಸ್ತಮ ಮೇಲೆ ಒಂದು ಇನ್ಸ್ಟಿಟ್ಯೂಟ್ ಆಗಬೇಕು. ಈಗ ನ್ಯಾಷನಲ್ ಟ್ಯೂಬರ್ಕ್ಯುಲೋಸಿಸ್ ಇನ್ಸ್ಟಿಟ್ಯೂಟ್ ನಮ್ಮ ಬೆಂಗಳೂರಲ್ಲೇ ಇದೆ.
1: ಹೌದು,
0: ಹಾಗೆ ಒಂದು ಆಸ್ತಮಾ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಓಪನ್ ಆಗಬೇಕು. ಸರ್ಕಾರ ಅದನ್ನು ಫಂಡ್ ಮಾಡಿ ಅದಕ್ಕೆ ಬೇಕಾದಂಥ ರಿಸರ್ಚ್ ಪೇಪರ್ಸ್ ನಮ್ಮ ಇಂಡಿಯಾದಲ್ಲಿ ಪಬ್ಲಿಷ್ ಆಗಬೇಕು. ಪಬ್ಲಿಷ್ ಆಗ್ತಾ ಇಲ್ಲ ಅಂತಲ್ಲ, ಆಗತ್ತೆ. ಈಗ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಸಿಂದ ಸುಮಾರು ಪಬ್ಲಿಕೇಶನ್ಸ್ ಆಗಿದೆ. ನಾನೇ ಒಂದೆರಡು ಪಬ್ಲಿಕೇಶನ್ಸ್ ಬರೆದಿದ್ದೀನಿ, ನಂದು ರಿಮಾಡ್ಲಿಂಗ್ ಇನ್ ಆಸ್ತಮಾ ಅಂತ ಒಂದು, ಮತ್ತು ಸ್ಮಾಲ್ ಏರ್ವೇಸ್ ಡಿಸೀಸ್ ಇನ್ ಆಸ್ತಮಾ ಅಂತ ಹೇಳಿ ಒಂದು ರಿಸರ್ಚ್ ಆರ್ಟಿಕಲ್ ಪಬ್ಲಿಷ್ ಮಾಡಿದ್ದೀನಿ. ಬಟ್ ಇದು ಸಾಲದು, ಯಾಕೆಂದರೆ ಇದು ಬರೀ ಡಾಕ್ಟರ್ಸಿಗೆ ರೀಚ್ ಆಗ್ತಾ ಇದೆ, ಸಾಮಾನ್ಯ ಜನಕ್ಕೆ ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು, ಪ್ರತಿಯೊಬ್ಬರಿಗೂ ಅದು ಪ್ರಸಾರವಾಗಬೇಕು. ಆಗಲೇ ಅದರ ಪ್ರಾಮುಖ್ಯತೆ ಗೊತ್ತಾಗೋದು. ಅಟ್ಲೀಸ್ಟ್ ಯಾವುದಾದ್ರೂ ಡೊಮೈನ್ ಟ್ರೀಟ್ಮೆಂಟ್ ಆಗಿರಲಿ, ಇದು ಆಯುರ್ವೇದ ಆಗಿರಲಿ, ಹೋಮಿಯೋಪತಿ ಆಗಿರಲಿ, ಒಂದು ಕಾಯಿಲೆಗೆ ಒಂದೇ ಟ್ರೀಟ್ಮೆಂಟ್ ಅಂತಿಲ್ಲ, ಸುಮಾರು ಟ್ರೀಟ್ಮೆಂಟ್ಸ್ ಇರುತ್ತೆ. ಬಟ್ ಇನ್ ಆಸ್ತಮಾ ಇನ್ಹೇಲ್ಡ್ ಕಾರ್ಟಿಕೋಸ್ಟೀರಾಯ್ಡ್ಸ್ ಅಥವಾ ಇನ್ಹೇಲರ್ಸ್ ಏನಿದೆಯೋ ಅದು ಸದ್ಯಕ್ಕೆ ದ ಮೋಸ್ಟ್ ಎಫೆಕ್ಟಿವ್ ವೇ ಆಫ್ ಕಂಟ್ರೋಲಿಂಗ್ ದ ಡಿಸೀಸ್.
1: ಒಟ್ಟಿನಲ್ಲಿ ನೀವು ಹೇಳೋದೇನು ಅಂತ ಹೇಳಿದ್ರೆ, ಆ ಒಂದು ಔಷಧೋಪಚಾರ ಏನಿದೆ ಅದನ್ನು ಅವರು ನಿಯಮಿತವಾಗಿ ತಗೊಳ್ತಾನೆ ಇರಬೇಕಾಗತ್ತೆ. ಎಲ್ಲಿ ಅದರ ಒಂದು ಉಪಯೋಗ ಹಾಗೇನೆ ಬಳಕೆ ನಿಲ್ಲತ್ತೋ, ಮತ್ತೆ ಅದು ಕಾಯಿಲೆಯ ಒಂದು ಸಿಂಪ್ಟಮ್ಸು ಮತ್ತೆ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗುತ್ತೆ ಅಂತ ಹೇಳ್ತೀರಾ. ಅಂದರೆ ತುಂಬ ಮುಖ್ಯವಾದದ್ದು ಈ ಒಂದು ಕಾಯಿಲೆಯಲ್ಲಿ ಡಯಾಗ್ನೋಸಿಸ್ ಹಾಗೆ ಮೆಡಿಕೇಷನ್ನು.
0: ಹೌದು, ಹಾಗೆ ಫಾಲೋಅಪ್.
1: ಫಾಲೋಅಪ್ ಹೌದು. ಮತ್ತಷ್ಟು ವಿಚಾರಗಳನ್ನು ಮಾತನಾಡೋಣ. ನಮ್ಮ ಜೊತೆಯಾಗಿದ್ದರೆ ಡಾಕ್ಟರ್ ಮಂಜುನಾಥ್ ಅವರು. ಇಂದಿನ ವಿಶೇಷ ಕಾರ್ಯಕ್ರಮ ಇದು ವಿವಿಧ ಭಾರತಿ 102.9 FM.

0: ಸಮಯ ಆಗಿದೆ 9:43:35. ನಾವಿದ್ದೇವೆ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ. ಇಂದು ವಿಶ್ವ ಅಸ್ತಮಾ ಜಾಗೃತಿ ದಿನ. ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ಮಂಜುನಾಥ್, ಮಕ್ಕಳ ತಜ್ಞರು ಹಾಗೂ ಮಕ್ಕಳ ಶ್ವಾಸಕೋಶ ಶಾಸ್ತ್ರ ಈ ಒಂದು ವಿಚಾರದಲ್ಲಿ ವಿಶೇಷ ಪರಿಣಿತಿಯನ್ನು ಪಡೆದಿದ್ದಾರೆ. ಡಾಕ್ಟರ್, ಮತ್ತೊಮ್ಮೆ ಸ್ವಾಗತ ಕಾರ್ಯಕ್ರಮಕ್ಕೆ. ನೀವು ಹೇಳಿದ್ರಿ ಇನ್ಹೇಲರ್ಸ್ನ ತಗೋತಾ ಇರಬೇಕಾಗತ್ತೆ ಅಂತ ಹೇಳಿ. ಮತ್ತೊಬ್ಬ ಕೇಳುಗರು ಒಂದು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಆ್ಯಂಟಿಬಯೋಟಿಕ್ನ ತಗೊಂಡು ಈ ಒಂದು ಕಾಯಿಲೆಯನ್ನು ಗುಣಪಡಿಸೋದಕ್ಕೆ ಸಾಧ್ಯ ಇಲ್ವಾ ಅಂತ ಹೇಳಿ. ಇನ್ಹೇಲರ್ಸ್ ಒಂದೇ ಪರಿಹಾರನ ಅಂತ ಹೇಳಿ ಅವ್ರು ಕೇಳ್ತಾ ಇದ್ದಾರೆ.
1: ಬಹಳ ಒಳ್ಳೆ ಕ್ವಶನ್ ಇದು. ಏನಾದರೂ ಹೆಲ್ಪ್ ಮಾಡುತ್ತೆ ಅಂದರೆ ಅದು ಇನ್ಹೇಲರ್ಸ್ ಅಷ್ಟೇ. ಆ್ಯಂಟಿಬಯೋಟಿಕ್ಸ್ ಏನಾದರೂ ಮಾಡೋದೇ ಆದರೆ ಅದು ಕೆಟ್ಟದ್ದೇ ಮಾಡುತ್ತೆ ಹೊರತು ಒಳ್ಳೆಯದಲ್ಲ. ಹಾಗಾಗಿ ಆ್ಯಂಟಿಬಯೋಟಿಕ್ಸ್ ಆಸ್ತಮಾಗೆ ಹೆಲ್ಪ್ ಆಗಲ್ಲ. ಆಗಲೇ ಹೇಳಿದ ಹಾಗೆ ಪರ್ಸಿಸ್ಟೆಂಟ್ ಬ್ರಾಂಕಿಯಲ್ ಬ್ರಾಂಕೈಟಿಸ್ ಅಂತ ಒಂದು ಕಾಯಿಲೆ ಇದೆ. ಅದರಲ್ಲಿ ನಿಮಗೆ ಕಾಫ್ ಇರುತ್ತೆ, ಕೆಮ್ಮು ಕೆಮ್ಮು ಕೆಮ್ಮು, ಆದರೆ ಕಫ ಇರೋ ಕೆಮ್ಮಿರುತ್ತೆ. ಅಂಥ ಸಂದರ್ಭದಲ್ಲಿ ಅದಕ್ಕೆ ಬ್ರಾಂಕಿ ಅಲ್ವಲಾರ್ ಲವಾಜ್ ಅಥವಾ ಶ್ವಾಸಕೋಶದಲ್ಲಿ ಬ್ಯಾಕ್ಟೀರಿಯಾ ಇದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡಿ ಅದಕ್ಕೆ ಆ್ಯಂಟಿಬಯೋಟಿಕ್ ಕೊಟ್ಟರೆ ಅದು ಹೆಲ್ಪ್ ಆಗುತ್ತೆ. ಆಸ್ತಮಾ ಥರನೇ ಇರೋ ಕಾಯಿಲೆ ನೋಡೋದಕ್ಕೆ, ಆದರೆ ಆಸ್ತಮಾ ಅಲ್ಲ. ಸೊ ಅದಕ್ಕೆ ಆ್ಯಂಟಿಬಯೋಟಿಕ್ ಬೇಕು, ಆಸ್ತಮಾಗೆ ಅಲ್ಲ.
0: ಹಾಗಾಗಿ ಆಸ್ತಮಾ ಇರುವಂತಹ ಅಂದರೆ ಈ ಮಗುಗೆ ಆಸ್ತಮಾ ಇದೆ ಅಂತ ಹೇಳಿ ಡಯಾಗ್ನೈಸ್ ಆದಮೇಲೆ ಅದಕ್ಕೆ ಕೊಡುವಂತಹ ಔಷಧಿಗಳನ್ನು ಅವರು ತಗೊಂಡು ಹೋಗಬೇಕಾಗತ್ತೆ ಅಲ್ವಾ. ಇಲ್ಲ ಯಾರೋ ಹೇಳಿದ್ರು ಈ ಔಷಧಿ ಲಾಸ್ಟ್ ಟೈಮ್ ಹೋದಾಗ ನಮಗೆ ಕೊಟ್ಟಿದ್ರು, ನಮಗೆ ವಾಸಿಯಾಗಿತ್ತು ಅಂತ ಹೇಳಿ ಮತ್ತೆ ಅದೇ ಆ್ಯಂಟಿಬಯೋಟಿಕನ್ನು ಡಾಕ್ಟರ್ ಅವರ ಒಂದು ಏನು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಯಾವುದೇ ಒಂದು ಮಗುವಿನ ಮೇಲೆ ಕೊಡೋದಕ್ಕೆ ಹೋಗಬಾರ್ದು ಅಂತ ಹೇಳಿ ನೀವು ಹೇಳ್ತೀರಾ.
1: ಒಂದು ಆ್ಯಂಟಿಬಯೋಟಿಕ್ ಕೊಟ್ಟರೆ ನಮ್ಮ ಕರಳಲ್ಲಿರುವಂತಹ ಎಲ್ಲ ಒಳ್ಳೆ ಬ್ಯಾಕ್ಟೀರಿಯಾನೂ ಅದು ಸಾಯಿಸ್ಬಿಡುತ್ತೆ. ಅದು ಸಾಯಿಸಿದರೆ ಅದನ್ನು ಮತ್ತೆ ರಿಪ್ಲೆನಿಷ್ಮೆಂಟ್ ಅಥವಾ ವಾಪಸ್ ಬರೋದಕ್ಕೆ ಒಂದು 3-4 ವಾರ ಬೇಕು. ಆಯಿತಾ? ಆ್ಯಂಟಿಬಯೋಟಿಕ್ಸ್ ಮಾಡೋದೇ ಆದರೆ ಅದು ಏನಿದ್ರೂ ಹಾನಿ ಈ ವಿಚಾರವಾಗಿ.
0: ಅಂದರೆ ಡಾಕ್ಟರ್, ಈಗ ಇನ್ಹೇಲರ್ನ ಶುರು ಮಾಡಿದ್ರೆ ಅದು ಲೈಫ್ ಲಾಂಗ್ ತಗೋಬೇಕಾಗತ್ತಾ?
1: ಇನ್ಹೇಲರ್ ಲೈಫ್ ಲಾಂಗ್ ಅಂತ ಹೇಳಕ್ ಬರಲ್ಲ. ಆಗಲೇ ಹೇಳದ ಹಾಗೆ ಸುಮಾರು ಜನ ಪೇಷಂಟ್ಸ್ಗೆ ಕಂಟ್ರೋಲಿಗೆ ಬರುತ್ತೆ. ಅದನ್ನು ಮೆಡಿಕಲ್ ಲ್ಯಾಂಗ್ವೇಜಲ್ಲಿ ರೆಮಿಷನ್ ಅಂತ ಕರಿತೀವಿ. ಕ್ಲಿನಿಕಲ್ ರೆಮಿಷನ್ ಆ್ಯಂಡ್ ಕ್ಲಿನಿಕೋ ಪ್ಯಾಥಾಲಜಿಕಲ್ ರೆಮಿಷನ್ ಅಂತ ಕರಿತೀವಿ. ಕ್ಲಿನಿಕಲ್ ರೆಮಿಷನ್ ಅಂದರೆ ಮೆಡಿಸಿನ್ಸ್ ಅಗತ್ಯತೆ ಇರೋದಿಲ್ಲ, ಸಿಮ್ಟಮ್ಸ್ ಇರೋದಿಲ್ಲ, ಲಂಗ್ ಫಂಕ್ಷನ್ ಟೆಸ್ಟ್ ನಿಯರ್ ನಾರ್ಮಲ್ ಇರುತ್ತೆ. ಇನ್ನು ಕ್ಲಿನಿಕೋ ಪ್ಯಾಥಾಲಜಿಕಲ್ ರೆಮಿಷನ್ ಅಂದರೆ ಈವನ್ ದಿ ಏರ್ವೇಸ್ ಅಲ್ಲಿ ಮ್ಯೂಕೋಸಲ್, ಸಬ್ ಮ್ಯೂಕೋಸಲ್, ಮಸ್ಕ್ಯುಲರಿಸ್ ಮ್ಯೂಕೋಸಾ ಎಲ್ಲದರಲ್ಲೂ ಚೇಂಜಸ್ ಕೂಡ ರಿವರ್ಸ್ ಆಗಿರುತ್ತೆ. ಅದು ಕ್ಲಿನಿಕೋ ಪೆಥಾಲಜಿಕಲ್ ರೆಮಿಷನ್ ಇರುತ್ತೆ. ಯಾರಿಗೆ ಪರ್ಸಿಸ್ಟೆಂಟ್ ಪ್ರಾಬ್ಲಮ್ಸ್ ಇರುತ್ತೆ ಅಥವಾ ನಿರಂತರವಾಗಿ ಕಾಯಿಲೆ ಪ್ರೋಗ್ರೆಸ್ ಆಗ್ತಿರುತ್ತೋ ಅಂಥವರಿಗೆ ಇನ್ಹೇಲರ್ಸ್ ಬಹಳ ವರ್ಷಗಳ ಕಾಲ ಕೊಡಬೇಕಾಗತ್ತೆ. ಯಾವ ವ್ಯಕ್ತಿ ಯಾವ ದಿಕ್ಕಿಗೆ ಹೋಗ್ತಾನೆ ಅನ್ನೋದು ಏನಿದ್ರು ಫಾಲೋ ಅಪ್ ಅಥವಾ ನಿರಂತರವಾಗಿ ಅವರನ್ನು ಒಂದು ಫಾಲೋಅಪ್ ಮಾಡ್ತಿದ್ರೆ ಮಾತ್ರ ಗೊತ್ತಾಗುತ್ತೆ, ಹೊರತು ಇಂಥ ಪೇಷಂಟ್ಸ್ ಇದೇ ದಿಕ್ಕಲ್ಲಿ ಹೋಗ್ತಾರೆ ಅಂತ ಹೇಳೋದು
0: ಫಾಲೋಅಪ್ ಕೂಡ ಬಹಳನೇ
1: ಬಹಳ ಮುಖ್ಯ.
0: ಅಂದರೆ ಡಾಕ್ಟರ್, ಈಗ ಒಂದು ಪ್ರಶ್ನೆ, ಈಗ ಮಗುವಿಗೆ ಅಸ್ತಮಾ ಇದೆ, ಡಯಾಗ್ನೈಸ್ ಆಗಿದೆ, ಅದಕ್ಕೆ ನೀವು ಎಲ್ಲ ಔಷಧಗಳನ್ನು ಕೊಟ್ಟಿರ್ತೀರಾ, ಆಮೇಲೆ ಒಂದು 10 ವರ್ಷ ಆದ ಹಾಗೆ ಮಗುವಿಗೆ ಅಸ್ತಮಾ ಹೋಗ್ಬಿಟ್ಟಿರುತ್ತೆ,
1: ಲಾಂಗ್ ಟರ್ಮ್ ರೆಮಿಷನ್ ಬಂದಿರುತ್ತೆ,
0: ಬಂದಿರುತ್ತೆ, ಅದೇ ಮಗುವಿಗೆ ಯಾವಾಗ ಒಂದು 30-40 ವರ್ಷ ಆದಾಗ ಮತ್ತೆ ಅದು ಮರುಕಳಿಸೋ ಸಂಭವ
1: ಇರುತ್ತೆ, ಸಾಧ್ಯತೆ ಇರುತ್ತೆ.
0: ಇಲ್ಲೊಬ್ರು ಕೇಳೋಗ್ರು ಪ್ರಶ್ನೆ ಕೇಳಿದ್ದಾರೆ, ಹುಟ್ಟಿನಿಂದಲೇ ನಾವು ಏನ್ ಮಾಡಬೇಕು ಬರಬಾರ್ದು ಅಸ್ತಮಾ ಕಾಯಿಲೆ ಅಂತ ಹೇಳಿದ್ರೆ ಏನ್ ಪ್ರಿಕಾಷನ್ ತಗೋಬಹುದು ಅಂತ ಹೇಳಿ ಕೇಳಿದ್ದಾರೆ.
1: ಅಂದ್ರೆ ನಿಮಗೆ ಜೆನೆಟಿಕ್ ಟೆಂಡೆನ್ಸಿ ಇದೆ ಅಂತ
0: ಇದ್ದಾಗ ಹೌದು,
1: ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಭೂಮಿಗೆ ಬಹಳ ಹತ್ತಿರವಾಗಿರ್ಬೇಕಾಗತ್ತೆ. ಅಂದ್ರೆ ಭೂಮಿಗೆ ಬಹಳ ಹತ್ತಿರ ಅಂದ್ರೆ ಪ್ರಾಕ್ಟಿಕಲಿ ಅಂದ್ರೆ ಮಗು ಚೆನ್ನಾಗಿ ಮರಳಲ್ಲಿ ಆಟ ಆಡ್ಬೇಕು, ಹುಲ್ಲಲ್ಲಿ ಆಡಬೇಕು, ಜೊತೆಗೆ ಮಕ್ಕಳು ಜಾಸ್ತಿ ಇರಬೇಕು, ಮಕ್ಕಳಿರಲ್ಲವ ಮನೆ ತುಂಬ, ಹಾಗೆ ಪೆಟ್ಸ್ ಇರಬೇಕು, ಸ್ವಿಮ್ಮಿಂಗ್ ಇರಬೇಕು, ಸನ್ಲೈಟ್ ಎಕ್ಸ್ಪೋಜರ್ ಇರಬೇಕು. ಆದಷ್ಟು ಸಹ ನಾವು ಪ್ರಕೃತಿಗೆ ಎಷ್ಟು ಹತ್ತಿರ ಇದ್ರೆ ಅಷ್ಟು ವಾಸಿ ಇರುತ್ತೆ. ಈಗ ಜೆನೆಟಿಕ್ ಟೆಂಡೆನ್ಸಿ ಎಲ್ಲರಿಗೂ ಇರುತ್ತೆ, ಬಟ್ ಅರ್ಬನ್ ಏರಿಯಾಸಲ್ಲಿ ಯಾಕೆ ನಮ್ಮ ನಗರ ಪ್ರದೇಶಗಳಲ್ಲಿ ನಮಗೆ ಕಾಯಿಲೆ ಹೆಚ್ಚಿರುತ್ತೆ ಅಂತ ಹೇಳಿದ್ರೆ, ನಾವು ಆ ಪ್ರಕೃತಿಗೆ ಹತ್ತಿರವಾಗಿರೋದನ್ನ ದೂರ ಆಗ್ಬಿಟ್ಟಿದ್ದೀವಿ. ಈಗ ಸನ್ಲೈಟ್ ಎಕ್ಸ್ಪೋಜರ್ ಇಲ್ಲ, ಇಂಡೋರ್ ಆಕ್ಟಿವಿಟಿ ಇರುತ್ತೆ, ನೋ ಔಟ್ಡೋರ್ ಆಕ್ಟಿವಿಟಿ, ಸಗಣಿ ಇಲ್ಲ, ಗಂಜಲ ಇಲ್ಲ, ನಾಯಿ ಇಲ್ಲ, ಕರು ಇಲ್ಲ, ಇದೆಲ್ಲವೂ ಇತ್ತು ಅಂತ ಹೇಳಿದ್ರೆ ಕಾಯಿಲೆ ಬರೋದನ್ನ ಸುಮಾರು ಮಟ್ಟಿಗೆ ತಡೆಗಟ್ಟಬಹುದು.
0: ಹೈಜೀನ್ ಅನ್ನೋ ಹೆಸರಲ್ಲಿ ಪೋಷಕರೇ, ಅದರಲ್ಲೂ ತಾಯಂದಿರೇ ಮಕ್ಕಳನ್ನ ಅವು ಎಲ್ಲ ಈ ಒಂದು ಪ್ರಕೃತಿಯಿಂದ ದೂರ ಕರ್ಕೊಂಡು ಬರ್ತಾ ಇದಾರೆ ಅಂತ ಹೇಳಿ, ಅದನ್ನ ಮುಟ್ಬೇಡ, ಮಣ್ಣಲ್ಲಿ ಆಟ ಆಡ್ಬೇಡ ಆ ತರ ಎಲ್ಲ. ಹೌದು ಅಲ್ಲ ಡಾಕ್ಟರ್?
1: ಚಪ್ಪಾಳೆ.
0: ಹಾಗೇನೆ ನೋಡಿ, ಬೆಂಗಳೂರು ಅಂತ ಹೇಳಿದ್ರೆ ಎಲ್ಲರಿಗೂ ಅಂದ್ರೆ ವಿಶ್ವಾದ್ಯಂತ ಅದು ಹೆಸರಾಗಿರುವಂಥದ್ದು, ಎಲ್ಲರಿಗೂ ಅಚ್ಚುಮೆಚ್ಚು ಆಗಿರುವಂತಹ ಊರು. ಆದರೆ ಅಸ್ತಮಾ ರೋಗಿಗಳಿಗೆ ಅಲ್ಲ. ಯಾಕಂತ ಹೇಳಿದ್ರೆ ಅಸ್ತಮಾ ರಾಜಧಾನಿ ಅಂತ ಹೇಳಿ ಕುಖ್ಯಾತಿ ಬಂದ್ಬಿಟ್ಟಿದೆ ಬೆಂಗಳೂರಿಗೆ.
1: ಕ್ಯಾಪಿಟಲ್ ಸಿಟಿ ಫಾರ್
0: ರಾಜಧಾನಿ. ಹೌದು ಹೌದು,
1: ಯಾಕೆಂದ್ರೆ ನಮ್ಮಲ್ಲಿ ಡೆನ್ಸಿಟಿ, ಅರ್ಬನ್ ಡೆನ್ಸಿಟಿ ಏನಿದೆ ತುಂಬಾ ಜಾಸ್ತಿ ಇದೆ. ಇಂಡೋರ್ ಆಕ್ಟಿವಿಟೀಸ್ ಜಾಸ್ತಿ, ಜನ ಹೊರಗಡೆನೆ ಬರೋದಿಲ್ಲ ಮನೆಯಿಂದ. ಇಂಡೋರ್ ಆಕ್ಟಿವಿಟೀಸ್ ಇದ್ದಾಗ ಕಾಯಿಲೆ ಜಾಸ್ತಿ ಇರುತ್ತೆ, ಇಮ್ಯುನಿಟಿ ಆ ದಿಕ್ಕಕ್ಕೆ ತಿರುಗ್ಬಿಡುತ್ತೆ, ಅಲರ್ಜಿ ಕಡೆಗೆ ತಿರುಗುತ್ತೆ. ಆಯ್ತಾ?
0: ಹಾಗಾಗಿ
1: ಬರಬಾರ್ದು ಅಂತ ನಿಮ್ಮ ಮಕ್ಕಳಿಗೆ ನೀವು ಆಸೆ ಪಟ್ಟರೆ ಹೈಜೀನ್ ಇರಬೇಕು. ಎಷ್ಟು ಮಟ್ಟಿಗೆ ಇರಬೇಕೋ ಅಷ್ಟಕ್ಕೆ ಇರಬೇಕು, ಅಷ್ಟೇ ಹೊರತು ಪ್ರತಿ ಸಲ ಕೈ ತೊಳಿಲೇಬೇಕು, ಮರಳಲ್ಲಿ ಆಡಬಾರ್ದು, ಮಣ್ಣು ಮುಟ್ಟಬಾರ್ದು, ಅದೆಲ್ಲನೂ ಮಾಡೋದೇ ಆದರೆ ಹಾನಿ ಮಾಡುತ್ತೆ ಅಷ್ಟೇ ಹೊರತು ಹೆಲ್ಪ್ ಆಗಲ್ಲ ಮಗುಗೆ.
0: ನೋಡಿ ಡಾಕ್ಟರ್, ನೀವು ಹೇಳಿದ ಮಾತು ಎಷ್ಟು ಚೆನ್ನಾಗಿದೆ. ನಾವು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ, ಆರೋಗ್ಯವಂತರಾಗಿರ್ಬೇಕು ಅಂತ ಹೇಳಿದ್ರೆ ಪ್ರಕೃತಿಗೆ ಹತ್ತಿರ ಆಗ್ಬೇಕು ಅನ್ನುವಂಥದ್ದು ಎಷ್ಟು ಸತ್ಯದ ಮಾತು ಅಲ್ವಾ?
1: ಹೌದು.
0: ಅದಕ್ಕೆ ನೋಡಿ, ಹಳ್ಳಿ ಮಕ್ಕಳಿಗೆ ಸ್ವಲ್ಪ
1: ಕಾಯಿಲೆಗಳು ಕಡಿಮೆ, ಅಲರ್ಜೀಸ್ ಕಡಿಮೆ ಇರುತ್ತೆ. ಇದೇ ಕಾರಣ ಅವರು ಈ ಕಡೆ ಹಸುವನ್ನ ತೊಳಿತಾರೆ.
0: ಹೌದು,
1: ಸಗಣಿ.
0: ಹೌದು ಹೌದು,
1: ಸಗಣಿ ಜೊತೆ ಆಟ ಆಡ್ತಾರೆ. ಎಲ್ಲವೂ ಮೊದಲಾದ್ರೆ ನಮ್ಮಲ್ಲಿ ಆಗ ನೆಲ ಕೂಡ ಸಗಣಿ ಸಾರಿಸಿದ್ದೆ.
0: ಹೌದು,
1: ಅದೆಲ್ಲವೂ ತುಂಬಾ ಆಂಟಿಬ್ಯಾಕ್ಟೀರಿಯಲ್ ಮತ್ತೆ ಅಲರ್ಜಿಗೆ ಬಹಳ ಹೆಲ್ಪ್ ಆಗೋದು.
0: ಹೌದು,
1: ಈಗ ಅದರಿಂದ ನಾವು ತೀರಾ ದೂರ ಸರಿದು ಬಿಟ್ಟಿದೀವಿ.
0: ಹೌದು,
1: ಹಾಗಾಗಿ ಅಲರ್ಜಿ ಕಾಯಿಲೆಗಳು ಹೆಚ್ಚಾಗ್ತಿವೆ.
0: ನೋಡಿ, ನಮ್ಮ ಪೂರ್ವಜರು ಎಷ್ಟು ಬುದ್ಧಿವಂತರು ಅಂತ ಹೇಳಿದ್ರೆ, ಈ ರೀತಿ ನಮಗೆ ನ್ಯಾಚುರಲ್ ಆಗಿ ಪ್ರೊಟೆಕ್ಷನ್ ಕೊಡುವಂತಹ ಎಲ್ಲ ವಸ್ತುಗಳಿಗೂ ಸಹ ಒಂದು ದೈವಿಕತೆಯ ಹೆಸರು ಕೊಟ್ಬಿಟ್ಟಿದ್ದಾರೆ. ಆ ಮೂಲಕ ಅದನ್ನು ಉಪಯೋಗಿಸೋದ್ರಿಂದ ನಮ್ಮಲ್ಲಿ ಒಂದು ಇಮ್ಯುನಿಟಿ ಅಂತ ನಾವೇನು ಹೇಳ್ತೀವಿ ಅದು ಹೆಚ್ಚಾಗ್ತಾ ಇತ್ತು. ಅಲ್ಲ ಡಾಕ್ಟರ್?
1: ಹೌದು.
0: ಹಾಗೆಯೇ ಈಗ ಮಗುಗೆ ಬಂದ್ಬಿಟ್ಟಿದೆ ಅಸ್ತಮಾ ಅಂತ ಬಂದ್ಬಿಟ್ಟಿದೆ. ಆ ಮಗು ಡೂಸ್ ಅಂಡ್ ಡೋಂಟ್ಸ್ ಅಂತ ಹೇಳ್ತೀವಿ, ಅಂದರೆ ಹೇಗೆಲ್ಲ ಇರಬೇಕಾಗುತ್ತೆ, ಈಜು ಮಾಡಬಹುದಾ ಮಗು, ಎಲ್ಲರಂತೆ ಸಾಮಾನ್ಯ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಇದೆಯಾ ಮಗುಗೆ?
1: ಕರೆಕ್ಟ್. ಗೋಲ್ಸ್ ಆಫ್ ಆಸ್ತ್ಮಾ ಮ್ಯಾನೇಜ್ಮೆಂಟ್ ಅಂತ ನಾವು ಹೇಳ್ತೀವಿ. ಏನಪ್ಪ ಅಂದರೆ ಗೋಲ್ಸ್ ಏನಪ್ಪ ಅಂತ ಹೇಳಿದ್ರೆ, ಮಗು ಶಾಲೆಗೆ ಯಾವುದೇ ಕಾರಣಕ್ಕೂ ಹೋಗೋದನ್ನು ತಪ್ಪಿಸ್ಬಾರ್ದು, ಆಟ ತಪ್ಪಿಸ್ಬಾರ್ದು, ಊಟ ತಪ್ಪಿಸ್ಬಾರ್ದು, ಅವೆಲ್ಲವೂ ಆಗಬೇಕು ಅಂತ ಹೇಳಿದ್ರೆ ಮಗು ಒಂದಷ್ಟು ಮಾಡಬೇಕಿರುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಮೆಡಿಸಿನ್ಸ್ ನಿರಂತರವಾಗಿ ತೊಗೊಳ್ತಿರ್ಬೇಕಾಗಿರುತ್ತೆ, ಫಾಲೋ ಅಪ್ ಬೇಕಿರುತ್ತೆ. ನಾವು ಗೋಲ್ಸ್ ಆಫ್ ಆಸ್ತ್ಮಾ ಮ್ಯಾನೇಜ್ಮೆಂಟಲ್ಲಿ ಹೇಳಿದ್ನಲ್ಲ, ಅದರಲ್ಲಿ ಮುಖ್ಯವಾಗಿ ನಾವು ಹೇಳೋದೇನಂದರೆ, ಮಗು ಆರೋಗ್ಯವಾಗಿರೋದೊಂದೇ ಅಲ್ಲ, ತಂದೆ ತಾಯಂದಿರು ನಿರಾತಂಕವಾಗಿ ರಾತ್ರಿ ಮಲಗಬೇಕು.
0: ಹೌದು,
1: ಅದು ನಮ್ಮ ಟಾರ್ಗೆಟ್. ಅವರ ಭಾವನೆಗಳಿಗೆ ಬೆಲೆ ಕೊಡಬೇಕಿರುತ್ತೆ. ಸೊ ಡೂಸಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ, ಅದರಲ್ಲಿ ಇಷ್ಟೇ, ಮೆಡಿಸಿನ್ಸ್ ತೊಗೊಳ್ಳಿ, ಫಾಲೋ ಅಪ್ ಮಾಡ್ತೀರಿ, ಯಾವುದನ್ನು ತಪ್ಪಿಸ್ಬೇಡಿ, ಆಹಾರ ತಪ್ಪಿಸ್ಬೇಡಿ, ಹೊರಗಡೆ ಹೋಗೋದನ್ನು ತಪ್ಪಿಸ್ಬೇಡಿ, ಈಜಾಡೋದನ್ನು ತಪ್ಪಿಸ್ಬೇಡಿ, ಸ್ಪೋರ್ಟ್ಸ್ ಆಕ್ಟಿವಿಟಿ ತಪ್ಪಿಸ್ಬೇಡಿ. ಎಲ್ಲದಕ್ಕಿಂತಲೂ ಉತ್ತಮವಾದಂಥ ಒಂದು ಆಕ್ಟಿವಿಟಿ ಅಂತ ಹೇಳಿದ್ರೆ ಸ್ವಿಮ್ಮಿಂಗ್. ಅದು ತುಂಬಾ ಹೆಲ್ಪ್ ಮಾಡುತ್ತೆ ಶ್ವಾಸಕೋಶದ ಕೆಪಾಸಿಟಿ ಇನ್ಕ್ರೀಸ್ ಮಾಡೋದಕ್ಕೆ. ಸೊ ಇಟ್ ಈಸ್ ಎ ವೆರಿ ಗುಡ್ ಎಕ್ಸಸೈಸ್. ಈ ಪ್ರಾಣಾಯಾಮ ಆಗಿರಬಹುದು, ಯೋಗ ಆಗಿರಬಹುದು, ಬ್ಯಾಡ್ಮಿಂಟನ್ ಆಗಿರಬಹುದು, ಅಥ್ಲೆಟಿಕ್ಸ್ ಆಗಿರಬಹುದು, ಟೆನ್ನಿಸ್ ಆಗಿರಬಹುದು, ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಆಗಿರಬಹುದು, ಯಾವುದೇ ತರಹದ ಆಕ್ಟಿವಿಟಿಗೆ
0: ತಪ್ಪಿಸಕ್ಕೆ ಹೋಗಿ.
1: ಎಜುಕೇಶನಲ್, ಅಕಾಡೆಮಿಕ್, ನಾನ್ ಅಕಾಡೆಮಿಕ್ ಆಕ್ಟಿವಿಟೀಸ್ ಯಾವುದು

0: ಕುಂಠಿತವಾಗೋದಿಲ್ಲ ಆಸ್ತಮಾ ಇದೆ ಅಂದ ಮಾತ್ರಕ್ಕೆ.
1: ಎಷ್ಟು ಒಳ್ಳೆಯ ಮಾತನ್ನ ಹೇಳಿದ್ರಿ. ಪೋಷಕರು ನಿರಾತಂಕವಾಗಿರಬಹುದು, ನನ್ನ ಮಗುಗೆ ಅಸ್ತಮಾ ಇದೆ ಅನ್ನುವಂತಹ ಬೇಜಾರು ಅವರಿಗೆ ಬೇಡವೇ ಬೇಡ. ನಿಯಮಿತವಾಗಿ ಔಷಧಿಯನ್ನು ತಗೊಂಡು ಫಾಲೋ ಅಪ್ ಮಾಡ್ತಾ ಇದ್ರೆ ಎಲ್ಲ ಮಗುವಿನಂತೆ ಆ ಮಗು ಕೂಡ ಸಾಮಾನ್ಯ ಜೀವನವನ್ನ ನಡೆಸಬಹುದು. ದಪ್ಪ ಆಗ್ಬಿಡುತ್ತೆ ಮಗು ಅನ್ನುವಂತಹ ಭಯ ಇದೆ ಪೋಷಕರಲ್ಲಿ, ಅದು ನಿಜಾನ ಡಾಕ್ಟರ್? ಇನ್ಹೇಲರ್ಸ್ ತುಂಬಾ ತಗೋತಾ ಇದ್ರೆ.
0: ಈಗ ಒಂದು ಎಕ್ಸಾಂಪಲ್ ಹೇಳಬೇಕು.

0: ಆಗುತ್ತೆ. 1 ಮಿಲಿಗ್ರಾಮ್ನ 1000 ಭಾಗ ಮಾಡಿದರೆ ಅದು 1 ಮೈಕ್ರೋಗ್ರಾಮ್ ಆಗುತ್ತೆ. ನಾವು ಇನ್ಹೇಲರ್ಸಲ್ಲಿ ಕೊಡುವಂಥದ್ದು ಬರೀ ಈ ಮೈಕ್ರೋಗ್ರಾಮ್ ಡೋಸಲ್ಲಿರುತ್ತೆ. ಈಗ ಕಣ್ಣಿಗೆ ನೀವು ಒಂದು ಹನಿ ಹಾಕಕ್ಕೆ ಇಷ್ಟಪಡ್ತೀರಾ ಅಥವಾ ಒಂದು ಟ್ಯಾಬ್ಲೆಟ್ ತೊಗೊಳೋದಕ್ಕೆ ಇಷ್ಟಪಡ್ತೀರಾ?
1: ಇಲ್ಲ,
0: ಒಂದು ಹನಿ ಹಾಕೊಳ್ತೀನಪ್ಪ. ಕೈಗೆಲ್ಲ ಏನೋ ಒಂಚೂರು ಕಟ್ಟಾಯಿತು ಅಂತ ಹೇಳಿದ್ರೆ, ಒಂದು ಏಟಾಯಿತು ಅಂತ ಹೇಳಿದ್ರೆ, ನಾನು ಇಲ್ಲ ಇಲ್ಲ ನಾನು ಅದು ಆಯಿಂಟ್ಮೆಂಟ್ ಅಲ್ಲ, ನಾನು ಸಿರಪ್ ಅಥವಾ ಟ್ಯಾಬ್ಲೆಟೇ ತೊಗೊಳ್ತೀನಿ ಅಂತ ಹಠ ಮಾಡ್ತೀರಾ? ಹಾಗೆ ಅದೇ ಪ್ರಕಾರವಾಗಿ ಶ್ವಾಸಕೋಶಕ್ಕೆ ಡೈರೆಕ್ಟ್ ಆಗಿ ನೇರವಾಗಿ ಕೊಡುವಂತಹ ಒಂದು ಮದ್ದು ಬಂದು ಇನ್ಹೇಲರ್ಸ್. ಈಗ ಟ್ಯಾಬ್ಲೆಟ್, ಸಿರಪ್, ಇಂಜೆಕ್ಷನ್ಸ್, ಅದೇ ರೂಪದಲ್ಲಿ ಶ್ವಾಸಕೋಶಕ್ಕೆ ನೇರವಾಗಿ ಕೊಡುವಂತಹ ಮದ್ದು ಅಂತ ಹೇಳಿದ್ರೆ ಇನ್ಹೇಲರ್.
1: ತುಂಬಾ ಒಳ್ಳೆ ಉದಾಹರಣೆ ಕೊಟ್ರಿ ಡಾಕ್ಟರ್.
0: ಆಯ್ತಾ, ಹಾಗಾಗಿ ನಿಮ್ಮ ಸಿರಪ್ಸ್ ಅಲ್ಲಿ 20-50 ಪಟ್ಟು ಹೆಚ್ಚು ಡೋಸ್ ಇರುತ್ತೆ. ಸ್ವೀಟ್ ಇದೆ ಅಂತ ಮಾತ್ರಕ್ಕೆ ಅದು ಹಾನಿಕರ ಅಂತ, ಹಾನಿ ಆಗೋದಿಲ್ಲ ಅಂತ ಭಾವಿಸ್ಬೇಡಿ. ಇನ್ಹೇಲರ್ಸ್ ಈವನ್ ಟುಡೇ ಆರ್ ದ ಮೋಸ್ಟ್ ಸೇಫೆಸ್ಟ್ ಫಾರ್ಮ್ಸ್ ಆಫ್ ಗಿವಿಂಗ್ ಮೆಡಿಸಿನ್ಸ್. ಈಗ ನಿಮಗೆ ಹೇಗೆ ಅಂತ ಹೇಳಿದ್ರೆ, ಅದು ಸ್ವಲ್ಪ ಹಸ್ಕಿ ವಾಯ್ಸ್ ಆಗಬಹುದು, ರೇರ್ ಆಗಿ ಒಂಚೂರು ಓರಲ್ ಕ್ಯಾಂಡಿಡಿಯಾಸಿಸ್ ಆಗಬಹುದು. ಅದು ಬಿಟ್ಟರೆ ಇನ್ನು ಮೇಜರ್ ಸೈಡ್ ಎಫೆಕ್ಟ್ಸ್ ಅನ್ನೋದು ಏನೂ ಇರೋದಿಲ್ಲ.
1: ಅಂದರೆ ಡಾಕ್ಟರ್, ಈಗ ಅಂದರೆ ನೀವು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರೆ, ಅಂದರೆ ಒಂದು ಆ ಅಫೆಕ್ಟೆಡ್ ಏರಿಯಾಗೆ ಮಾತ್ರ ಟ್ರೀಟ್ಮೆಂಟ್ ಕೊಡುವಂಥದ್ದು ಅಂತ ಹೇಳ್ತೀರಾ ಅಲ್ವಾ? ತುಂಬ ಚೆನ್ನಾಗಿ ಹೇಳಿದ್ರೆ, ಅಂದರೆ ಇನ್ಹೇಲರ್ಸ್ ತೊಗೊಳ್ಳೋದ್ರಿಂದ ನೇರವಾಗಿ ಅದು ಶ್ವಾಸಕೋಶದ ಮೇಲೆ ಪರಿಣಾಮವನ್ನು ಬೀರುತ್ತೆ, ಬೇರೆಲ್ಲೂ ಕೂಡ ಅದರ ಅಡ್ಡ ಪರಿಣಾಮ ಆಗೋದಿಲ್ಲ ಅಂತ ನೀವು ಹೇಳಿದ್ರಿ. ಒಂದು ಪ್ರಶ್ನೆ, ಯಾಕಂತ ಹೇಳಿದ್ರೆ ಒಂದು ಮಗು ಅಸ್ತಮಾ ಪೀಡಿತ ಮಗು ಅದು ಅಂತ ಹೇಳೋಣ, ಆ ಮಗುಗೆ ಹಾಡಿನಲ್ಲಿ ತುಂಬ ಆಸಕ್ತಿ, ತುಂಬ ಚೆನ್ನಾಗಿ ಹಾಡು ಹೇಳಬೇಕು ಅಂತ ಆಸೆ, ಅಂಥ ಮಗುವಿಗೆ ಅಸ್ತಮಾದಿಂದ ಏನೋ ಧ್ವನಿ ಕೆಡೋದು ಆ ಥರ ಏನಾದರೂ ಆಗಬಹುದಾ?
0: ಇಲ್ಲ ಇಲ್ಲ, ಎಂಥದ್ದು ಆಗೋದಿಲ್ಲ. ಅಂದರೆ ಈಗ ನಾವು ಅದರಲ್ಲೂ ಸಹ ಲೋ ಡೋಸ್, ಮೀಡಿಯಂ ಡೋಸ್ ಮತ್ತು ಹೈ ಡೋಸ್ ಅಂತ ಇರುತ್ತೆ. ಹೈ ಡೋಸ್ ತೊಗೊಳ್ಳುವಂಥ ಸ್ವಲ್ಪ ವಾಯ್ಸ್ ಸ್ವಲ್ಪ ಚೇಂಜ್ ಆಗುತ್ತೆ, ಯಾಕೆಂದರೆ ಮಸಲ್ಸ್ ಸ್ವಲ್ಪ ಲ್ಯಾಕ್ಸ್ ಆಗುತ್ತೆ. ಆಮೇಲೆ ಹೈ ಡೋಸ್ ಬಹಳ ವರ್ಷ ಕೊಟ್ಟರೆ ಒಂದು 0.5 cm to 0.75 cm ಫೈನಲ್ ಹೈಟ್ ವ್ಯತ್ಯಾಸ ಆಗುತ್ತೆ. ಅದು ಏನು ಲೋ ಡೋಸ್ ಅಲ್ಲ, ಮೀಡಿಯಂ ಡೋಸ್ ಅಲ್ಲ, ಹೈ ಡೋಸ್ ವರ್ಷಾನುಗಟ್ಟಲೆ ಕೊಟ್ಕೊಂಡು ಅಂದರೆ ಅದು ಬೆಳೆಯೋ ವಯಸ್ಸಿನಲ್ಲಿ ಕೊಟ್ಟಾಗ ಆ ಸಂದರ್ಭದಲ್ಲಷ್ಟೇ ಒಂಚೂರು ಈ ಹೈಟ್, ಫೈನಲ್ ಹೈಟ್ ಒಂದು 0.5 to 0.75 cm ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಅದು ಏನು ಲೋ ಡೋಸ್ ಮೀಡಿಯಂ ಡೋಸ್ ಅಲ್ಲ, ಹೈ ಡೋಸ್ ಅಲ್ಲಿ. ಅದು ಒಂದು ಸೈಡ್ ಎಫೆಕ್ಟ್ ಬಿಟ್ಟರೆ ಸಿಗ್ನಿಫಿಕೆಂಟ್ ಆಗಿ ಅಥವಾ ಹೇಳ್ಕೊಳ್ಳುವಂತಹ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ.
1: ಸೊ ಹಾಗಾಗಿ ಆ ಮಗುಗೆ ಹಾಡೋದ್ರಲ್ಲಿ ಇಂಟ್ರೆಸ್ಟ್ ಇದ್ರೆ ಆ ಮಗು ಹಾಡಿ
0: ವಾಯ್ಸ್ ಚೇಂಜ್ ಆಗಲ್ಲ, ಖಂಡಿತವಾಗಿ ವಾಯ್ಸ್ ಚೇಂಜ್ ಆಗಲ್ಲ.
1: ಪಥ್ಯ ಅನ್ನೋದು ಏನು ಇಲ್ಲ,
0: ಖಂಡಿತವಾಗಿಲ್ಲ.
1: ಎಲ್ಲ ಮಕ್ಕಳು ಎಲ್ಲವನ್ನು
0: ಯಾವುದು ಭಜಿಸಬಹುದು ಎಲ್ಲವೂ ಪಚನವೂ ಆಗುತ್ತೆ.
1: ತುಂಬ ಒಳ್ಳೆಯ ಮಾತುಗಳನ್ನು ಹೇಳಿದ್ರಿ ಡಾಕ್ಟರ್. ಹಾಗೆ ಈ ದಿನ ವಿಶ್ವ ಅಸ್ತಮಾ ಜಾಗೃತಿ ದಿನ, ಕಡೆಯದಾಗಿ ನಮ್ಮ ಕೇಳುಗರಿಗೆ ಒಂದು ಕಿವಿ ಮಾತನ್ನು ನೀವು ಹೇಳಬೇಕು ಅಂತ ಹೇಳಿದ್ರೆ ಏನನ್ನು ಹೇಳ್ತೀರಾ?
0: ಅಸ್ತಮಾ ಅಂದರೆ ಬಹಳ ಸಿಂಪಲ್ ಖಾಯಿಲೆ, ಒಂದು ಸಣ್ಣ ಖಾಯಿಲೆ. ಸ್ವಲ್ಪ ಡಯಾಗ್ನೋಸಿಸ್ ಕಷ್ಟ ಆಗಬಹುದು ಅಂದ ಮಾತ್ರಕ್ಕೆ ಡಾಕ್ಟರ್ ಮಾತನ್ನ ನೀವು ಕೇಳಿದ್ರೆ ಬಹಳ ಸುಲಭವಾಗಿ ಅದನ್ನ ಕಂಟ್ರೋಲಲ್ಲಿ ಇಟ್ಕೋಬಹುದು. ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ನಿಮ್ಮ ಸ್ಕೂಲ್ ಆ್ಯಕ್ಟಿವಿಟೀಸ್ ತಪ್ಪಿಸೋದಿಲ್ಲ, ಯಾವುದೇ ರೀತಿಯಲ್ಲಿ ನಿಮ್ಮ ಜೀವನ ಕುಂಠಿತವಾಗದೆ ಮೇಂಟೈನ್ ಮಾಡುವಂತಹ ಒಂದು ಸಣ್ಣ ಖಾಯಿಲೆ ಅದು. ಆದರೆ ಅದರ ಮಿತ್ಸ್ ಅಥವಾ ಟ್ಯಾಬೂಸ್ ಅಂತ ನಾವೇನು ಕರಿತೀವೋ ಅದರಿಂದ ಸುಮಾರು ಜನ ಭಾವುಕರಾಗಿ ವಿಚಲಿತವಾಗಿ ದಾರಿ ತಪ್ಪಿ ಟ್ರೀಟ್ಮೆಂಟ್ ಇಲ್ಲದೆ ಹೋಗಬಾರ್ದು. ದಯವಿಟ್ಟು ನಿಮ್ಮ ಹತ್ತಿರ ಇರೋ ಪೀಡಿಯಾಟ್ರಿಷನ್ನ ಕನ್ಸಲ್ಟ್ ಮಾಡಿ, ಅವರು ನಿಮಗೆ ಖಂಡಿತವಾಗಿ ಸಹಾಯ ಮಾಡ್ತಾರೆ.
1: ಡಾಕ್ಟರ್, ಕೊನೆಯದಾಗಿ ನೋಡಿ, ನೀವು ಕಿವಿ ಮಾತು ಹೇಳಿದ ಮೇಲೆ ಒಂದು ಪ್ರಶ್ನೆ ಬಂದ್ಬಿಡ್ತು. ಅಸ್ತ್ಮಾ ಅಟ್ಯಾಕ್ ಆಯಿತು ಅಂತ ಹೇಳಿ ಹೇಳ್ತಾರೆ, ಅದು ಹೇಗಿರುತ್ತೆ ಅಸ್ತ್ಮಾ ಅಟ್ಯಾಕ್ ಅನ್ನೋದು? ಆ ಸಮಯದಲ್ಲಿ ಹತ್ತಿರ ಇದ್ದವರು ಹೇಗೆ ನಡ್ಕೋಬೇಕಾಗತ್ತೆ?
0: ಅಸ್ತ್ಮಾ ಅಟ್ಯಾಕ್ ಅಂತ ಹೇಳಿದ್ರೆ ಸಡನ್ ಆಗಿ ಉಸಿರಾಟ ಜೋರಾಗುವಂಥದ್ದು, ಸ್ಯಾಚುರೇಷನ್ಸ್ ಅಥವಾ ನಮ್ಮ ಬ್ಲಡ್ ಲೆವೆಲ್ಸ್ ಸ್ಯಾಚುರೇಷನ್ಸ್, ನೀವೆಲ್ಲ ಕೋವಿಡ್ ಟೈಮಲ್ಲಿ ನಿಮ್ಮ ಕೈಯಲ್ಲಿ ಇಟ್ಕೊಂಡಿದ್ರಲ್ಲ ಪಲ್ಸ್ ಆಕ್ಸಿಮೀಟರ್, ಅದರಲ್ಲಿ ಸ್ಯಾಚುರೇಷನ್ಸ್ ಕಡಿಮೆ ಆಗುವಂಥದ್ದು, ನಡೆಯೋಕ್ಕಾಗದೇ ಇರೋವಂಥದ್ದು, ಮಾತಾಡೋಕ್ಕಾಗದೇ ಇರೋವಂಥದ್ದು, ಆಟಾಡೋಕ್ಕಾಗದೇ ಇರೋವಂಥದ್ದು ಇರುತ್ತೆ.

0: ಆಸ್ತ್ಮಾ ಫ್ಲೇರ್ ಅಪ್ ಅಂತ ಕರಿತೀವಿ. ಆಸ್ತ್ಮಾ ಅಟ್ಯಾಕ್ ಅನ್ನೋ ವರ್ಡ್ ಅನ್ನ ನಾವು ಬಹಳ ಕಡಿಮೆ ಯೂಸ್ ಮಾಡೋದು, ಫ್ಲೇರ್ ಅಪ್ ಅಂತ ಯೂಸ್ ಮಾಡ್ತೀವಿ. ಯಾಕೆಂದ್ರೆ ಮೊದಲೇ ಕಾಯಿಲೆ ಇರುತ್ತೆ, ಸ್ವಲ್ಪ ಜಾಸ್ತಿ ಆಗುತ್ತೆ.
1: ಅಂದ್ರೆ ಅದು ಉಲ್ಬಣ ಆಗೋದು ಹೇಗೆ? ಆ ಮಕ್ಕಳು ನೀವು ಹೇಳಿದ್ರೆ ಸಾಮಾನ್ಯ ಜೀವನವನ್ನು ಅವರು ಮಾಡಬಹುದು ಅಂತ ಹೇಳಿದ್ರೆ ಹೊರಗಡೆ ಎಲ್ಲೋ ಹೋಗ್ತಾರೆ ಆ ಸಮಯದಲ್ಲಿ, ಹೀಗಾಗ್ಬಿಟ್ರೆ
0: ಆಗುತ್ತೆ, ಆಗೋ ಸಾಧ್ಯತೆ ಇರುತ್ತೆ. ಉದಾಹರಣೆಗೆ ಈಗ ಡೀಸೆಲ್ ಎಕ್ಸಾಸ್ಟ್ ಇರಬಹುದು, ಅಥವಾ ದೀಪಾವಳಿ ಇರಬಹುದು, ಅಥವಾ ಮನೇಲಿ ಏನೋ ಕ್ಲೀನ್ ಮಾಡ್ತಿರ್ಬೇಕು ಸಡನ್ ಆಗಿ ಧೂಳು ಮೂಗಿಗೆ ಬಂದ್ಬಿಡ್ತು, ಅಥವಾ ಈ ನೀವು ಸ್ಟ್ರಾಂಗ್ ಓಡರ್ಸ್ ಇರುವಂತದ್ದು
1: ಪರ್ಫ್ಯೂಮ್ ಬಳಸ್ತಾರೆ,
0: ಇರೋದು ಅಂಥದ್ದೇನೋ ಬಂತು ಅಂದ್ರೆ ಸಡನ್ ಆಗಿ ಬಂದ್ಬಿಡತ್ತೆ. ಅಂತ ಸಂದರ್ಭದಲ್ಲಿ ಫಸ್ಟ್ ಹೆದರ್ಕೋಬಾರದು, ಆಯ್ತಾ? ಆಸ್ಪತ್ರೆಗೆ ಹೋಗಿ ಅಲ್ಲಿ ಇನ್ಹೇಲರ್ಸ್ ಅಥವಾ ತುಂಬ ಸೀರಿಯಸ್ ಇತ್ತು ಅಂತ ಹೇಳಿದ್ರೆ ನೆಬುಲೈಸೇಷನ್ ಕೊಡಬೇಕಾಗಿರುತ್ತೆ. ಇನ್ನೊಂದು ಪ್ರಶ್ನೆ, ಇನ್ನೊಂದು ಕಿವಿ ಮಾತೇನಪ್ಪ ಅಂತ ಹೇಳಿದ್ರೆ, ಈಗ ಪ್ರತಿಯೊಬ್ಬರು ಮನೆಯಲ್ಲಿ ನೆಬುಲೈಸೇಷನ್ ಅಂತ ಇಟ್ಕೊಂಡಿರ್ತಾರೆ, ದಯವಿಟ್ಟು ಬಳಸಬೇಡಿ, ಆಯ್ತಾ? ನೆಬುಲೈಸೇಷನ್ ಈಸ್ ರಿಸರ್ವ್ಡ್ ಫಾರ್ ಹಾಸ್ಪಿಟಲ್ ಪರ್ಪಸಸ್ ವಿತ್ ಆಕ್ಸಿಜನ್. ಅದು ಆಕ್ಸಿಜನ್ ಮೂಲಕ ಅಷ್ಟೇ ಕೊಡಬೇಕಿರುತ್ತೆ ಹೊರತು, ಹೋಮ್ ನೆಬುಲೈಸೇಷನ್ ವಿಥೌಟ್ ಎನಿ ಗೈಡೆನ್ಸ್ ಶುಡ್ ನಾಟ್ ಬಿ ಯೂಸ್ಡ್. ಅದೇನಿದ್ರೂ ಸಹ ಡಾಕ್ಟರ್ಸ್ ಅಡ್ವೈಸ್ ಮೇಲೆ ಆಸ್ಪತ್ರೆಯಲ್ಲಿ ಎಮರ್ಜೆನ್ಸಿ ರೂಮ್ಸ್ ಅಲ್ಲಿ ವಿತ್ ಆಕ್ಸಿಜನ್ ಮೂಲಕ ಅಷ್ಟೇ ಬಳಸಬೇಕಿರುತ್ತೆ.
1: ತುಂಬಾ ಒಳ್ಳೆಯ ಕಿವಿ ಮಾತನ್ನ ಹೇಳಿದ್ರಿ ಡಾಕ್ಟರ್. ನೋಡಿ, ನೆಬುಲೈಸೇಷನ್ ಉಪಯೋಗ ಸಾಮಾನ್ಯವಾಗಿ ಎಲ್ಲಾ ಮನೆಗಳಲ್ಲೂ ಇಟ್ಕೊಂಡಿರ್ತಾರೆ. ತುಂಬಾ ಕೆಮ್ಮ ಜಾಸ್ತಿ ಆಯ್ತು ಅವರೇ ಮಾಡಿಬಿಡ್ತಾರೆ ನೆಬುಲೈಸೇಷನ್, ತಾಯಂದ್ರೆ ಮಾಡುವಂಥದ್ದು ಕೂಡ ನಾವು ನೋಡಿರ್ತೀವಿ ಎಲ್ಲ ಕಡೆ. ಆದರೆ ಒಂದು ವೈದ್ಯರ ನಿರ್ದೇಶನ ಇಲ್ಲದೆ ಅದನ್ನು ಕೂಡ ಉಪಯೋಗಿಸ್ಬಾರ್ದು ಅಂತ ನೀವು ಹೇಳಿದ್ದೀರಾ. ತುಂಬ ಧನ್ಯವಾದ. ಡಾಕ್ಟರ್ಸ್ ಅಂತ ಹೇಳಿದ್ರೆ ನಾವು ಹೇಳೋ ಹಾಗೆ ಇಲ್ಲ, ತುಂಬ ಬ್ಯುಸಿ ಇರ್ತಾರೆ ಅವರು. ಅಂಥದ್ರಲ್ಲಿ ನಮ್ಮ ರಿಕ್ವೆಸ್ಟನ್ನು ಒಂದು ಕನ್ಸಿಡರ್ ಮಾಡಿ ಅವರು ನಮ್ಮ ಸ್ಟುಡಿಯೋಗೆ ಬಂದು ಈ ದಿನ ತುಂಬ ಉಪಯುಕ್ತ ಮಾಹಿತಿಗಳನ್ನು ಈ ವಿಶ್ವ ಅಸ್ತಮಾ ಜಾಗೃತಿ ದಿನದ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಕೇಳುಗರಿಗೆ ಕೊಟ್ಟಿದ್ದಾರೆ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಡಾಕ್ಟರ್ ಮಂಜುನಾಥ್ ಅವರೇ.
0: ಈ ಅವಕಾಶ ಕೊಟ್ಟಂತಹ ಆಕಾಶವಾಣಿಗೆ ಹೃತ್ಪೂರ್ವಕ ಧನ್ಯವಾದಗಳು.
1: ಧನ್ಯವಾದ ನಿಮಗೆ. ಇದುವರೆಗೂ ಇಂದಿನ ವಿಶೇಷ ಕಾರ್ಯಕ್ರಮ ಪ್ರಸಾರ ಆಯಿತು. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದರು, ಹಾಗೆ ಕೇಳುಗರಿಗೆ ಉಪಯುಕ್ತ ಮಾಹಿತಿಯನ್ನು ಅಸ್ತಮಾ ಕುರಿತಾಗಿ ಕೊಟ್ಟರು ಡಾಕ್ಟರ್ ಮಂಜುನಾಥ್ ಅವರು. ಮಕ್ಕಳ ತಜ್ಞರು ಹಾಗೂ ಮಕ್ಕಳ ಶ್ವಾಸಕೋಶ ಶಾಸ್ತ್ರದಲ್ಲಿ ವಿಶೇಷ ಪರಿಣಿತಿಯನ್ನು ಪಡೆದಂತಹ ಡಾಕ್ಟರ್. ಕಾರ್ಯಕ್ರಮವನ್ನು ಕೇಳಿದಂತಹ ಎಲ್ಲ ಆತ್ಮೀಯರಿಗೂ ಕೂಡ ಧನ್ಯವಾದಗಳು. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಹ್ವಾನದ ಮೇರೆಗೆ ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್ ಅವರು ಇಂದಿನಿಂದ ಭಾರತಕ್ಕೆ 3 ದಿನಗಳ ಅಧಿಕೃತ ಭೇಟಿ ನೀಡುತ್ತಿದ್ದಾರೆ. ವಿಯೆಟ್ನಾಂ ಕಮ್ಯುನಿಸ್ಟ್ ಪಕ್ಷದ ಕೇಂದ್ರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯೂ ಆಗಿರುವ ಟೋ ಲಾಮ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಭಾರತಕ್ಕೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್, ಜಮೈಕಾ ವಿದೇಶಾಂಗ ಸಚಿವೆ ಕಮೀನಾ ಜಾನ್ಸನ್ ಸ್ಮಿತ್ ಹಾಗೂ ಅಲ್ಲಿನ ಇತರ ಸಚಿವರೊಂದಿಗೆ ಉನ್ನತ ಮಟ್ಟದ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಭಾರತ ಮತ್ತು ಜಮೈಕಾ ನಡುವಿನ ದ್ವಿಪಕ್ಷೀಯ ಸಹಭಾಗಿತ್ವದ ವಿವಿಧ ಆಯಾಮಗಳ ಕುರಿತು ಪರಾಮರ್ಶೆ ನಡೆಸಲಾಯಿತು. ಇರಾನ್ ಮೂಲದ ಡ್ರೋನ್ ದಾಳಿಯ ನಂತರ ಯುಎಇಯ ಫುಜೈರಾ ಪೆಟ್ರೋಲಿಯಂ ಕೈಗಾರಿಕಾ ವಲಯದಲ್ಲಿ ನಿನ್ನೆ ಬೆಂಕಿ ಕಾಣಿಸಿಕೊಂಡಿದೆ. ಈ ವೇಳೆ 3 ಭಾರತೀಯರು ಗಾಯಗೊಂಡಿದ್ದಾರೆ ಎಂದು ಸ್ಥಳೀಯ ಮಾಧ್ಯಮ ವರದಿ ಮಾಡಿದೆ. ನೈರುತ್ಯ ರೈಲ್ವೆಯು ಮೈಸೂರಿನ ಕೆಎಸ್ಆರ್ ಬೆಂಗಳೂರು ನಡುವೆ ಸಂಚರಿಸುವ ಒಡೆಯರ್ ಎಕ್ಸ್ಪ್ರೆಸ್ ರೈಲಿಗೆ ರಾಮನಗರ ನಿಲ್ದಾಣದಲ್ಲಿ 1 ನಿಮಿಷ ಪ್ರಾಯೋಗಿಕ ನಿಲುಗಡೆಗೆ ಅವಕಾಶ ಕಲ್ಪಿಸಿದೆ. ಇಂದಿನಿಂದ ಈ ರೈಲು ರಾಮನಗರ ನಿಲ್ದಾಣದಲ್ಲಿ ನಿಲ್ಲಲಿದೆ ಎಂದು ನೈರುತ್ಯ ರೈಲ್ವೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಲ್ಯಾಟರಲ್ ಎಂಟ್ರಿ ಮೂಲಕ ಇಂಜಿನಿಯರಿಂಗ್ 2ನೇ ವರ್ಷ ಅಥವಾ 3ನೇ ಸೆಮಿಸ್ಟರ್ಗೆ ಪ್ರವೇಶ ಪಡೆಯಲು ಡಿಸಿಇಟಿ ಅರ್ಜಿ ಸಲ್ಲಿಸಿರುವ ಡಿಪ್ಲೊಮೋ ಅಭ್ಯರ್ಥಿಗಳು, ಮೀಸಲಾತಿ ಸೇರಿ ಅರ್ಜಿಗಳಲ್ಲಿನ ಲೋಪದೋಷಗಳ ತಿದ್ದುಪಡಿಗೆ ಇದೇ 20ರವರೆಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅವಕಾಶ ಕಲ್ಪಿಸಿದೆ. ಆರ್ಚರಿ ವಿಶ್ವಕಪ್ ಹಂತ 2 ಇಂದು ಚೀನಾದ ಶಾಂಘೈನಲ್ಲಿ ಆರಂಭಗೊಳ್ಳಲಿದೆ. ಇತ್ತೀಚೆಗೆ ಮೆಕ್ಸಿಕೋದಲ್ಲಿ ನಡೆದಿದ್ದ ವಿಶ್ವಕಪ್ ಹಂತ 1ರಲ್ಲಿ ಭಾರತ ನೀರಸ ಪ್ರದರ್ಶನ ನೀಡಿತ್ತು. ಮಹಿಳೆಯರ ಕಾಂಪೌಂಡ್ ತಂಡ ವಿಭಾಗದಲ್ಲಿ ಮಾತ್ರ ಏಕೈಕ ಚಿನ್ನ ಲಭಿಸಿತ್ತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಟ್ಯೂನ್ ಮಾಡಿದಿರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 10:04:50. ಇನ್ನೀಗ ನಿಮಿಷದ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್, ಹಳೆಯ ಸುಮಧುರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಇದು. ಆತ್ಮೀಯ ಕೇಳುಗರೆಲ್ಲರಿಗೂ ಓಲ್ಡ್ ಈಸ್ ಗೋಲ್ಡ್ಗೆ ಸ್ವಾಗತವನ್ನು ಹೇಳ್ತಾ ಜೊತೆಯಾಗ್ತಾ ಇದ್ದೀನಿ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್.
2: ಸ್ವಾಗತ, ಸುಸ್ವಾಗತ, ಸ್ವಾಗತ, ಸುಸ್ವಾಗತ. ನಲ್ಲನೆ ನನ್ನ ನೋಡುತ್ತ ಪ್ರೀತಿಯ ನೀ ತೋರುತ್ತ

ಗಾಯಕಿ ಬೆಂಗಳೂರು ಲತಾ ಅವರು. ರಾಗತಾಳ ಚಿತ್ರದ ಹಾಡಾಗಿತ್ತು ಇದು. ನಂದಗೋಪಾಲ್ ರೆಡ್ಡಿಯವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಈ ಹಾಡಿಗಿತ್ತು. ಇದಕ್ಕೂ ಮೊದಲು ಮೂಡಿ ಬಂದಂತಹ ಗೀತೆಗಳು ಪೆದ್ದಾಗೆದ್ದ ಹಾಗೂ ಜಯಚಂದ್ರನ್ ಅವರ ಧ್ವನಿಯಲ್ಲಿ ನೀವು ಯಾವ ಹಾಡನ್ನು ಕೇಳಿದ್ರಿ? ಸಾವಿರ ಹೂಗಳು ಅನ್ನುವಂತಹ ಒಂದು ಚಂದದ ಗೀತೆಯನ್ನು ಕೇಳಿದ್ರಿ. ಈ ಗೀತೆ ಸುವರ್ಣ ಸೇತುವೆ ಚಿತ್ರದ್ದಾಗಿತ್ತು. ವಾಣಿ ಜಯರಾಮ್ ಅವರ ದನಿಯೋಗು ಕೂಡ ಈ ಒಂದು ಹಾಡಿನಲ್ಲಿ ಇತ್ತು. ಗೀತಪ್ರಿಯ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ಈ ಹಾಡಿಗಿತ್ತು. ನಾವಿದ್ದೇವೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಸಮಯ ಆಗಿದೆ 10:39:39. ಈಗ ಮೂಡಿ ಬರುವಂತಹ ಗೀತೆ ಪ್ರಾಯ ಪ್ರಾಯ ಪ್ರಾಯ ಚಿತ್ರದ್ದು. ಮತ್ತೊಮ್ಮೆ ಜಯಚಂದ್ರನ್ ಹಾಗೂ ವಾಣಿ ಜಯರಾಮ್ ಅವರ ದನಿಗಳು ಈ ಹಾಡಿನಲ್ಲಿ ನೀವು ಕೇಳಬಹುದು. ದೊಡ್ಡ ರಂಗೇಗೌಡರ ರಚನೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತ.

0: ಂತಹ ಗೀತೆ ದೊಡ್ಡರಂಗೇಗೌಡ ಅವರ ರಚನೆಗೆ ರಾಜನ್ ನಾಗೇಂದ್ರ ಅವರ ಸ್ವರ ಸಂಯೋಜನೆ ಇತ್ತು. ಕೇಳ್ತಾ ಇದ್ದೀರಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ, ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ.
1: ಎಲ್ಲರಿಗೂ ಪ್ರೀತಿಯ ನಮಸ್ಕಾರ, ನಾನು ನಿಮ್ಮ ಕೆ ಕಲ್ಯಾಣ್. ನಾನು ಯಾವಾಗಲೂ ವಿವಿಧ ಭಾರತಿಯನ್ನ ಕೇಳ್ತಾ ಇರ್ತೀನಿ. ಯಾವುದೇ ಒಂದು ಹಾಡಿನ ಹಿಂದೆ ಶ್ರಮಿಸಿದಂತ ಪ್ರತಿಯೊಬ್ಬರ ಹೆಸರನ್ನ ಉಲ್ಲೇಖಿಸಿ ಅವರಿಗೆ ಕೊಡೋ ಗೌರವವನ್ನು ಕೊಟ್ಟು ಈ ಹಾಡನ್ನ ಜನಗಳ ಮನಸ್ಸಿಗೆ ಮುಟ್ಟಿಸುವಂತ ತುಂಬಾ ಒಂದು ಪ್ರೀತಿಯ ಕಾರ್ಯಕಲ್ಪವನ್ನು ಮಾಡ್ತಾ ಇರುವಂತಹ ವಿವಿಧ ಭಾರತಿಗೆ ಸದಾ ಕಾಲ ನಾವೆಲ್ಲರೂ ಋಣಿಯಾಗಿರ್ತೀವಿ. ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ, ನೀವು ಕೇಳಿ ವಿವಿಧ ಭಾರತಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಟ್ಯೂನ್ ಮಾಡಿದಿರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋದಲ್ಲಿ ಸಮಯ ಸರಿಯಾಗಿ 10:30. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವು ಸಾಗ್ತಾ ಇದ್ದೇವೆ. ಈಗ ಚಿಕ್ಕದೊಂದು ವಿರಾಮ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ದೇವರು ಚಿತ್ರದ ಹಾಡನ್ನ ನೀವು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಯುಗಳ ಕಂಠಸಿರಿಯಲ್ಲಿ ಚಿವುದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಹಾಡಿಗಿತ್ತು. ಚಿವುದಯಶಂಕರ್ ಅವರು ಬರೆದಿರುವಂತಹ ಈ ಹಾಡು ಈಗ ನಿಮಗಾಗಿ, ಮರೆಯಲಾರದ ಕಥೆ ಚಿತ್ರದಿಂದ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದಾರೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಇದೆ. ಕೇಳಿ ಮರೆಯಲಾಗದ ಕಥೆ ಚಿತ್ರದ ಈ ಚಂದದ ಗೀತೆ ನಿಮಗಾಗಿ.

0: ಏಕೆ?
1: ವೈಯಾರಿ ಮಗವ ನೋಡು, ವೈಯಾರಿ ನಗುವ ನೋಡು,
2: ವೈಯಾರಿ ನಡುವ ನೋಡು, ವೈಯಾರಿ ಸೊಗಸ ನೋಡು.

0: ಏಕೆ?
1: ವಯ್ಯಾರಿ ಮಗವ ನೋಡು, ವಯ್ಯಾರಿ ನಗುವ ನೋಡು,
0: ವಯ್ಯಾರಿ ನಡುವ ನೋಡು, ವಯ್ಯಾರಿ ಸೊಗಸ ನೋಡು,
1: ವಯ್ಯಾರಿ ಆಡುವ
0: ನೋಡಲ್ಲ ನೋಡು ತಕ್ಕ ಭಿನ್ನ ಭಿನ್ನ.

ಈಗಷ್ಟೇ ನೀವು ಕೇಳಿದ್ದು ಜಿಮ್ಮಿಗಲ್ಲು ಚಿತ್ರದ ಹಾಡು, ಅದಕ್ಕೂ ಮೊದಲು ಮುಡಿ ಬಂದದ್ದು ಖದೀಮ ಕಳ್ಳರು ಚಿತ್ರದ ಹಾಡು. ಎಸ್ ಜಾನಕಿ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಇತ್ತು. ಜಿ ವಿದ್ಯಾಶಂಕರ್ ಅವರ ಸಾಹಿತ್ಯಕ್ಕೆ ಶಂಕರ್ ಗಣೇಶ್ ಅವರ ಸಂಗೀತವಿತ್ತು. ಇನ್ನೀಗ ಮುಡಿ ಬರುವ ಹಾಡು ಎಸ್ ಜಾನಕಿಯವರ ಧ್ವನಿಯಲ್ಲಿ ಇದೆ. ಈ ಹಾಡು ಯಾವ ಚಿತ್ರದ್ದು ಗೊತ್ತಾ? ಹೆಣ್ಣು ಹುಲಿ ಚಿತ್ರದ್ದು. ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯ ಇದೆ, ಸತ್ಯಂ ಅವರ ಸಂಗೀತ ಇದೆ.

ಹಲಸೂರಿನ ರಾಜೇಶ್ ಅವರು, ಹಾಗೆಯೇ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಕವಿತಾ ಶ್ರೀನಿವಾಸ್ ವೈಎಸ್ ಕಾಲೋನಿ ಧಾರವಾಡದಿಂದ, ಸಿರಿಗೆರೆಯ ಉಮೇಶ್ ಅವರು, ಮತ್ತಾರು, ಹಿತೇಂದ್ರ, ಮನಶ್, ಸಫಾಲಿ ಹಾಗೂ ಎಲ್ಲ ಕೇಳುಗರು, ಇವರ ಮನೆಯ ಎಲ್ಲ ಕೇಳುಗರು, ಲಕ್ಷ್ಮಣ್ ಮತ್ತು ಮೀನಾ ಸಂಜಯ್ ನಗರದಿಂದ, ವೆಂಕಟೇಶ ಪಾಲಾದಿಯವರು, ಹಾಗೆ ಮತ್ತಾರು, ದೊಡ್ಡಬಳ್ಳಾಪುರದ ವನಿತಾ ಸುರೇಶ್ ಅವರು ಮತ್ತು ಅರುಣಾ ಮೈತ್ರಿಯವರು, ಹಾಗೆಯೇ ನಾಗರತ್ನ ಅವರು ರಾಜಾಜಿನಗರದಿಂದ. ನನಗಂತೂ ಬೆಳಗಿನಿಂದ ಹಾಡುಗಳನ್ನು ಕೇಳ್ತಾ ಮನೆ ಕೆಲಸವನ್ನು ಮಾಡಿಕೊಂಡು ಈಗ ಆಫೀಸ್ಗೆ ಹೋಗಿದ್ದೀನಿ. ಅಲ್ಲೂ ಕೂಡ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ. ಕೆಲಸ ಮಾಡೋದಕ್ಕೆ ಮನಸ್ಸಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಹಾಗೆ ಮಾಡಬೇಡಿ. ಒಂದು ಕಿವಿನಲ್ಲಿ ಹಾಡನ್ನು ಕೇಳ್ತಾ ಇರಿ, ಮತ್ತೊಂದು ಕಿವಿ ಹಾಗೂ ಮನಸ್ಸಿನ ಮೂಲಕ ನಿಮ್ಮ ನಿತ್ಯದ ಕೆಲಸವನ್ನು ಮಾಡ್ತಾ ಇರಿ ಅಂತ ಹೇಳ್ತಾ, ಮತ್ತಿನ್ಯಾರು, ಗಾಯತ್ರಿ ನಗರದ ಕೆ ಆರ್ ರಮೇಶ್ ಅವರು ಮತ್ತು ಸಂಜಯ್ ಕತ್ರಿಗುಪ್ಪೆಯಿಂದ, ಮಂಜುಳಾ ಮುನಿಯಪ್ಪ ಪಂತರಪಾಳ್ಯದಿಂದ, ಆನಂದ ಕುಲಕರ್ಣಿ ಸುಲೇಪೇಟದಿಂದ ಎಲ್ಲರೂ ಸಂದೇಶವನ್ನು ಕಳಿಸ್ಕೊಡ್ತಿದ್ದಾರೆ. ಓಲ್ಡೀಸ್ಗಳನ್ನ ಹಾಡುಗಳು ಚೆನ್ನಾಗಿದೆ ಅಂತ ಹೇಳಿ, ಹಾಗೆಯೇ ಇಂದಿನ ವಿಶೇಷ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು, ಡಾಕ್ಟರ್ ಮಂಜುನಾಥ್ ಅವರು ಅಸ್ತಮಾದ ಬಗ್ಗೆ ಒಳ್ಳೆಯ ಮಾಹಿತಿಯನ್ನು ನೀಡಿದ್ರು ಅಂತ ಹೇಳಿ ಮಮತಾ ಮೇಘ ಬಡ್ನಿ ಕೇಶವಪುರ ಹುಬ್ಬಳ್ಳಿ ಇಲ್ಲಿಂದ ಸಂದೇಶ ಕಳಿಸಿದರೆ, ನಾಗರಾಜ್ ಕೊಡೇಕಲ್ ಅವರು, ಇವರು ಕೂಡ ತುಂಬ ಚೆನ್ನಾಗಿತ್ತು ಕಾರ್ಯಕ್ರಮ, ಒಳ್ಳೆಯ ಮಾಹಿತಿ ಅಂತಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರ ಸಲಹೆಗಳು ಬಹಳ ಉಪಯುಕ್ತವಾಗಿತ್ತು, ಬಹಳಷ್ಟು ಸಂದೇಹಗಳಿಗೆ ಉತ್ತಮ ಉತ್ತರ ದೊರಕ್ತು ಅಂತ ಹೇಳಿ ಸುಮಿತ್ರಾಮೂರ್ತಿ ಮಲ್ಲೇಶ್ವರಂನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಯಾರು ಅಥಣಿಯ ಚಂದ್ರಕಾಂತ್ ಅವರು ಸಂದೇಶವನ್ನು ಕಳಿಸಿದ್ದಾರೆ ಮತ್ತು ಮುದ್ದು ಚುಕ್ಕಿ ಅಚ್ಚು ಈ ಪುಟಾಣಿಗಳು ಕೂಡ ಕಾರ್ಯಕ್ರಮವನ್ನು ಕೇಳಿದ್ರು ಅಂತ ಹೇಳಿ ಅವರ ಅಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ಕಾರ್ಯಕ್ರಮ ಮಾಹಿತಿ ಎಲ್ಲವೂ ಸಹ ತುಂಬ ಚೆನ್ನಾಗಿ ಮೂಡಿ ಬಂತು. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಮಾತುಗಳು ಉಪಯುಕ್ತವಾಗಿತ್ತು ಅಂತ ಹೇಳಿ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಯಾರು ಪಲ್ಲವಿಯವರ ಸಂದೇಶ ನಮ್ಮನ್ನು ತಲುಪಿದೆ, ರವೀಂದ್ರ ವಿದ್ಯಾರಣ್ಯಪುರ ಮೈಸೂರು ಇಲ್ಲಿಂದ, ಗೀತಾ ಜೋಶಿ ಕಲಬುರಗಿಯಿಂದ, ಹಾಗೆಯೇ ಹಳೆಯೂರು ಕಾಕನಕೊಟ್ಟೆ ಇಲ್ಲಿಂದ ವಿಜಯ್ ಕುಮಾರ್ ಆರಾಧ್ಯ ಅವರು ಮತ್ತು ನಿಮ್ಮ ಹೆಸರು ಸ್ಥಳ ಮೊದಲಿಗೆ ಬಂದರೆ ಆ ನಂತರ ನಿಮ್ಮ ಸಂದೇಶ ಓದೋದಕ್ಕೆ ನಮಗೆ ಅನುಕೂಲ ಆಗುತ್ತೆ, ಹಾಗೆ ನಿಮ್ಮ ಹೆಸರನ್ನು ಹಾಕೋದು ದಯವಿಟ್ಟು ಮರಿಬೇಡಿ. ಇವರು ಕೂಡ ಸಂದೇಶ ಕಳಿಸಿದರೆ, ಗಾಯತ್ರಿ ಚಂದ್ರಶೇಖರ್ ಅವರು ಮತ್ತು ಪೂರ್ಣಿಮಾ ಮೇಸ್ತ್ರಿಯವರು, ಹಾಗೆ ಮತ್ತೊಬ್ಬ ನಮ್ಮ ಕೇಳುಗರು ಹೇಳ್ತಾ ಇದ್ದಾರೆ, ನಾನು 83 ವರ್ಷ, ಈಗ ನನಗೆ 73 ವರ್ಷಗಳಿಂದ ಆಕಾಶವಾಣಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ, ಇಂದಿಗೂ ಸಹ ಆಕಾಶವಾಣಿ ಭವ್ಯವಾಣಿಯಾಗೆ ಉಳಿದಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮಂಡಿಕಲ್ನ ಕೃಪಾ ಅವರು, ಮತ್ತಿನ್ಯಾರು, ಬಹಳಷ್ಟು ಜನ ನಮ್ಮ ಕೇಳುಗರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಗದಗ ಬೆಟಗೇರಿಯ ನಾಗರಾಜ್ ರಾಜು ಹಾಗೂ ಅವರ ಕುಟುಂಬದವರ ಸಂದೇಶ ನಮ್ಮನ್ನು ತಲುಪಿದೆ. ಹಾಗೆ ಬೆಳಗಿನಿಂದಲೂ ಕೂಡ ನಾವು ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ, ನಿಮ್ಮ ಜೊತೆಯಾಗಿದ್ದೀವಿ ಅಂತ ಹೇಳಿ ಮತ್ತೊಂದಷ್ಟು ಜನ ಕೇಳುಗರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮದ ಕೊನೆಯ ಗೀತೆ ಕೇಳಿ. ನೋಡಿ ಹೆಣ್ಣು ಕೊಡು ಚಿತ್ರದ ಹಾಡು ಇದು, ಎಸ್ ಜಾನಕಿ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ, ಶ್ಯಾಮ್ ಸುಂದರ್ ಕುಲಕರ್ಣಿ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ.

ಉಡುಗೆ ಏ ಬೆಳಗಿ ಹೂವನ್ನ ಮುಡ್ಕೊಂಡು ಯಾವ

ಇದರೊಂದಿಗೆ ಹಿಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಬೆಳಗಿನ ಪ್ರಸಾರ ಕಾರ್ಯದಲ್ಲಿ ಇಷ್ಟು ಹೊತ್ತು ನಿಮ್ಮ ಚುತಿಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಮುಂದಿನ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಚುತಿಯಾಗ್ತಾರೆ ನಂದಿನಿಯವರು. ಕೇಳ್ತಾ ಇರಿ, ನಮ್ಮೊಂದಿಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಸಮಯ 11:11. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರಿಂದು ನವದೆಹಲಿಯ ಭಾರತ್ ಮಂಟಪದಲ್ಲಿ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ಮದ್ರಾಸ್ ಆಯೋಜಿಸಿರುವ ತಂತ್ರಜ್ಞಾನ ಶೃಂಗಸಭೆಯನ್ನು ಉದ್ಘಾಟಿಸಲಿದ್ದಾರೆ. ಭಾರತದ ಪತ್ರಕರ್ತರು ಈ ಬಾರಿಯ ಪ್ರತಿಷ್ಠಿತ ಪುಲಿಟ್ಸರ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ದೇಶದಲ್ಲಿ ನಡೆಯುತ್ತಿರುವ ಸೈಬರ್ ಅಪರಾಧಗಳ ಕುರಿತಾದ ವರದಿಗಾಗಿ ಆನಂದ್ ಆರ್ಕೆ ಮತ್ತು ಸುಪರ್ಣ ಶರ್ಮಾ ಅವರೊಂದಿಗೆ ನಟಾಲಿ ಒಬಿಕೋ ಪಿಯರನ್ಸ್ ಇಲ್ಲಸ್ಟ್ರೇಟೆಡ್ ರಿಪೋರ್ಟಿಂಗ್ ಮತ್ತು ಕಮೆಂಟ್ರಿ ವಿಭಾಗದಲ್ಲಿ ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಕೀರ್ತಿ ವರ್ಧನ್ ಸಿಂಗ್ ಫಿಲಿಪೈನ್ಸ್ನ ವಲಸೆ ಕಾರ್ಮಿಕರ ಇಲಾಖೆಯ ಕಾರ್ಯದರ್ಶಿ ಹ್ಯಾನ್ಸ್ ಲಿಯೋಕಾಕ್ಲ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಬೆಂಗಳೂರಿನ 53 ಸಂಚಾರ ಠಾಣಾ ವ್ಯಾಪ್ತಿಯಲ್ಲಿ ಮದ್ಯ ಸೇವಿಸಿ ಮತ್ತು ಅತಿವೇಗದಿಂದ ವಾಹನ ಚಲಾಯಿಸಿದವರ ವಿರುದ್ದ ಬೆಂಗಳೂರು ಸಂಚಾರ ಪೊಲೀಸರು 752 ಪ್ರಕರಣಗಳನ್ನು ದಾಖಲಿಸಿ 1.19 ಲಕ್ಷ ರೂಪಾಯಿ ದಂಡ ವಿಧಿಸಿ ಕ್ರಮ ಕೈಗೊಂಡಿದ್ದಾರೆ. ಅಸ್ತಮಾ ಬಾಧಿತ ಪ್ರತಿಯೊಬ್ಬರಿಗೂ ಅಲರ್ಜಿ ನಿವಾರಕ ಔಷಧಗಳ ತುರ್ತು ಪೂರೈಕೆ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಅಸ್ತಮಾ ಜಾಗೃತಿ ದಿನಾಚರಣೆ. ಅಸ್ತಮಾ ಬಗ್ಗೆ ಭಯ ಹೋಗಲಾಡಿಸಿ ಜನಜಾಗೃತಿ ಮೂಡಿಸುವ ಹಲವು ಕಾರ್ಯಕ್ರಮಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಜ್ಯಾದ್ಯಂತ ಇಂದು ಆಯೋಜಿಸಿದೆ. 9ನೇ ರಾಷ್ಟೀಯ ಜಾನುವಾರು ರೋಗ ತಡೆ ಕಾಲುಬಾಯಿ ರೋಗ ವಿರುದ್ಧದ ಲಸಿಕೆ ನೀಡಿಕೆ ಮಾಸಿಕ ಅಭಿಯಾನ ಈ ತಿಂಗಳ 22ರವರೆಗೆ ರಾಜ್ಯಾದ್ಯಂತ ನಡೆಯಲಿದೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಬೇಸೂರು ಗ್ರಾಮದಲ್ಲಿ ಪರಮಾಣು ವಿದ್ಯುತ್ ಸ್ಥಾವರ ಸ್ಥಾಪನೆಯಾಗಲಿದೆ ಎಂಬ ಊಹಾಪೋಹಗಳನ್ನು ಜಿಲ್ಲಾಧಿಕಾರಿ ಎನ್ ಹೇಮಂತ್ ಅಲ್ಲಗೆಳೆದಿದ್ದಾರೆ. ಸಾರ್ವಜನಿಕರು ಆತಂಕಕ್ಕೆ ಒಳಗಾಗಬಾರದು ಎಂದು ಜಿಲ್ಲಾಧಿಕಾರಿ ಮನವಿ ಮಾಡಿದ್ದಾರೆ. ನೈಋತ್ಯ ರೈಲ್ವೆಯು ಈಚೆಗೆ ಹೊರಡಿಸಿರುವ ಸೀಮಿತ ವಿಭಾಗೀಯ ಸ್ಪರ್ಧಾತ್ಮಕ ಪರೀಕ್ಷೆ ಸುತ್ತೋಲೆಯಲ್ಲಿ ಪುನಃ ಕನ್ನಡ ಕೈಬಿಟ್ಟಿರುವುದರ ವಿರುದ್ದ ನಿರ್ಣಾಯಕ ಕ್ರಮ ಕೈಗೊಳ್ಳುವುದಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ತಿಳಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

11:03 ಆತ್ಮೀಯ ಕೇಳುಗರೆಲ್ಲರಿಗೂ ಮಧ್ಯಾಹ್ನದ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಿಮ್ಮ ಗೆಳತಿ ನಂದಿನಿ. ಇಂದಿನ ಮಧ್ಯಾಹ್ನದ ಕಾರ್ಯಕ್ರಮಗಳಲ್ಲಿ ಈಗ 11:04 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಸಾಂಗ್ಸ್ ಕೇಳಲಿದ್ದೀರಿ. ಆನಂತರ ಕಲಾಭಾರತಿ 11:30 ಇಂದು ಗಾಯಕ ಜಿ ವಿ ಅತ್ರಿ ಅವರನ್ನು ಕುರಿತಾದ ಕಾರ್ಯಕ್ರಮವಿದೆ ಕಲಾಭಾರತಿ ಕಾರ್ಯಕ್ರಮದಲ್ಲಿ. ನಂತರ 12:05 ನಿಮ್ಮಿಷ್ಟದ ಹಾಡುಗಳನ್ನು ನೀವು ಕರೆ ಮಾಡಿ ಕೋರಿಕೆಯನ್ನು ಸಲ್ಲಿಸಬಹುದು ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ. 11:10 ಕನ್ನಡದಲ್ಲಿ ವಾರ್ತೆಗಳು, ಆನಂತರ 1:20 ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಬಹುದು. 2:15 ಇಮೇಲ್ ಆಧಾರಿತ ಕಾರ್ಯಕ್ರಮ ಸ್ಪಂದನ. ನಂತರ 2:40 ಚಿತ್ರತಾನ, ಒಂದೇ ಚಿತ್ರದ ಗೀತೆಗಳು ಮೂಡಿಬರಲಿದೆ. ಸಂಜೆಯ 4:00-5:00 ಸಮಯದಲ್ಲಿ ಪರಿಮಳ, ಮುಕ್ತ ಮಾತುಕತೆಯ ಕಾರ್ಯಕ್ರಮ. ಈ ಎಲ್ಲ ಕಾರ್ಯಕ್ರಮಗಳಿಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಹೇಳ್ತಾ ಕಾರ್ಯಕ್ರಮ ಆರಂಭಿಸ್ತಾ ಇದ್ದೇನೆ. ಎಲ್ಲರೂ ವಿವಿಧ ಭಾರತೀಯ ಜೊತೆಯಾಗಿರಿ, ಕೇಳ್ತಾ ಇರಿ ನಿಮ್ಮ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿ.

0: ನಮಸ್ಕಾರ, ನಾನು ಎಸ್ ನಾರಾಯಣ್ ಮಾತಾಡ್ತಾ ಇದ್ದೀನಿ. ನನಗೆ ಬಿಡುವಾದಾಗಲೆಲ್ಲ ನಾನು ವಿವಿಧ ಭಾರತಿಯನ್ನು ಕೇಳ್ತಾ ಇರ್ತೀನಿ. ಬಾಲ್ಯದಿಂದಲೂ ನನಗೆ ವಿವಿಧ ಭಾರತಿ ಅಂದ್ರೆ ಒಂಥರ ಗೆಳತಿ ಇದ್ದ ಹಾಗೆ. ಬೇಜಾರಾದಾಗೆಲ್ಲ ಇದನ್ನ ಟ್ಯೂನ್ ಮಾಡ್ಕೋತೀನಿ. ವಿವಿಧ ಭಾರತಿ ಬರೀ ಮನರಂಜನೆಗೋಸ್ಕರ ಅಲ್ಲ, ಹಲವಾರು ಮಾಹಿತಿಗಳು ಕೂಡ ಕೊಡ್ತಾ ಇರುತ್ತೆ ನಿಮ್ಗೆ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆಯ ಬಗ್ಗೆ, ಕನ್ನಡ ನೆಲ ಜಲದ ಸೊಗಡಿನ ಬಗ್ಗೆ, ಇತಿಹಾಸದ ಬಗ್ಗೆ ಯಾವುದೇ ಮಾಹಿತಿಗಳು ಬೇಕಾದರೂ ಕೂಡ ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ನಾರಾಯಣ ಚಿತ್ರಕ್ಕಾಗಿ ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಅವರ ಸಂಗೀತಕ್ಕೆ ದನಿಯಾಗಿದ್ದವರು ವಿಜಯ್ ಪ್ರಕಾಶ್, ಶಶಾಂಕ್ ಶೇಷಗಿರಿ, ಪಂಚಮ್ ಜೀವ ಹಾಗೂ ಚೇತನ್ ನಾಯಕ್. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ, ಬ್ಯಾಕ್ ಟು ಬ್ಯಾಕ್ ಹಿಟ್ ಸಾಂಗ್ಸ್ ನಿಮಗಾಗಿ ಆಕಾಶವಾಣಿ ಕನ್ನಡ ವಾಹಿನಿಯ ವಿವಿಧ ಭಾರತಿಯಲ್ಲಿ.
1: ಶ್ರೋತೃಗಳ ಮನೆಗೆದ್ದ ಆಕಾಶವಾಣಿಗೀಗ 90ರ ಹರೆಯ
2: ಜೊತೆಯಾಗಿ ಬಹುದೂರ ಹೋಗೋಣ, ಪ್ರಯಾಣ ಎಲ್ಲೆಂದು ನಾ ಹೇಳ.
1: ಅದೇ ಉತ್ಸಾಹ, ನಿರಂತರ ಮನರಂಜನೆ ಆಗಲು, ಈಗಲೂ, ಯಾವಾಗಲೂ.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
1: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
0: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
2: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.

ಮರ್ಫಿ ಚಿತ್ರಕ್ಕಾಗಿ ರಜತ್ ಹೆಗ್ಡೆ, ನಾದಿಯಾ ರೆಬೆಲೋ ಮತ್ತು ಸಂಗಡಿಗರು ಹಾಡಿರುವ, ಅರ್ಜುನ್ ಜನ್ಯ ಅವರ ಸಂಗೀತ, ಧನಂಜಯ್ ರಂಜನ್ ಅವರ ಸಾಹಿತ್ಯ ಇರುವಂತಹ ಗೀತೆ ಮೂಡಿ ಬರ್ತಾ ಇದೆ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ ವಾಹಿನಿ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. 11:30:55 ಕಲಾಭಾರತಿ ಕಾರ್ಯಕ್ರಮ ಆರಂಭಿಸುವ ಸಮಯ. ಈ ದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಜಿವಿ ಅತ್ರಿ ಅವರ ಬಗ್ಗೆ ಮಾತನಾಡ್ತೀನಿ ಅಂತ ಹೇಳಿದ್ದೆ, ಅದರ ಬದಲಿಗೆ ಸಣ್ಣ ಕರೆಕ್ಷನ್ ಇದೆ, ದಯವಿಟ್ಟು ಗಮನಿಸಿ. ಶರತ್ ಲೋಹಿತಾಶ್ವ ಅವರ ಜನ್ಮದಿನ ಇಂದು, 5 May ಇವರು ಹುಟ್ಟಿದ್ದು 1972. ಹಾಗಾಗಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ, ಬಹಳ ಅತ್ಯುತ್ತಮ ನಟನೆಯನ್ನು ನೀಡ್ತಾ ಶರತ್ ಲೋಹಿತಾಶ್ವ ಅವರು ಜನಪ್ರಿಯರಾಗಿದ್ದಾರೆ. ಭಾರತೀಯ ನಟ, ಕನ್ನಡ ಚಿತ್ರರಂಗದಲ್ಲಿ ತಮಿಳು ತೆಲುಗು ಕನ್ನಡ ಮಾತ್ರ ಅಲ್ಲದೆ ತಮಿಳು ತೆಲುಗು ಚಲನಚಿತ್ರಗಳಲ್ಲೂ ಕೂಡ ಪ್ರಮುಖವಾಗಿ ಕೆಲಸ ನಿರ್ವಹಿಸಿ ಹೆಸರುವಾಸಿಯಾಗಿರುವಂತಹ ಒಬ್ಬ ಕಲಾವಿದ. ಅವರ ಬಗ್ಗೆ ಮಾತನಾಡ್ತಾ ಸಾಗೋಣ. ಅವರ ನಟನೆಯ ಪ್ಯಾರಿಸ್ ಪ್ರಣಯ ಚಿತ್ರದ ಒಂದು ಗೀತೆ ಈಗ ಮೂಡಿ ಬರ್ತಾ ಇದೆ. ಶಿವರುದ್ರಪ್ಪನವರ ರಚನೆ, ಕವಿ ಶಿವರುದ್ರಪ್ಪನವರ ರಚನೆಯನ್ನು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಪ್ರಯೋಗ ಅವರು. ನಂದಿತಾ ಅವರು ಈ ಗೀತೆಗೆ ಧ್ವನಿಯಾಗಿದ್ದಾರೆ.

ಖ್ಯಾತ ಕನ್ನಡ ನಟ, ಕ್ಯಾರೆಕ್ಟರ್ ಆರ್ಟಿಸ್ಟ್ ಅಂತ ಹೇಳ್ಬೋದು, ಶರತ್ ಲೋಹಿತಾಶ್ವ ಅವರ ಜನ್ಮದಿನ ಇಂದು. ಖ್ಯಾತ ಪೋಷಕ ನಟರಾದ ಲೋಹಿತಾಶ್ವ ಅವರ ಮಗ. ಕನ್ನಡ ಮಾತ್ರವಲ್ಲ, ತೆಲುಗು ಹಾಗೂ ತಮಿಳು ಚಿತ್ರರಂಗಗಳಲ್ಲೂ ಕೂಡ ಇವರು ನಟನೆಯನ್ನು ಮಾಡಿ ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ದಾರೆ. ಚಿತ್ರರಂಗದಲ್ಲಿ ಜನಪ್ರಿಯತೆಯನ್ನು ಇವರು ಗಳಿಸುವ ಮೊದಲು ಕ್ರಿಕೆಟ್ ಹಾಗೂ ರಂಗಭೂಮಿಯಲ್ಲೂ ಒಲವು ತೋರಿ ಅಲ್ಲೂ ಕೂಡ ಹೆಸರುವಾಸಿಯಾದವರು. ತಂದೆಯವರ ಜೊತೆ ನಾಟಕ ಅಭ್ಯಾಸಕ್ಕೆ ಹೋಗ್ತಾ ಇದ್ದಾಗ ಕ್ರಮೇಣ ಅದರಲ್ಲಿ ಅವರಿಗೂ ಒಲವು ಮೂಡಿತು. ಹಾಗಾಗಿ ಹವ್ಯಾಸಿ ರಂಗಭೂಮಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಅಲ್ಲದೆ ಅನೇಕ ರಂಗಭೂಮಿ ಮತ್ತು ರೇಡಿಯೋ ನಾಟಕಗಳಲ್ಲಿ ಭಾಗವಹಿಸಿದ್ದಾರೆ ಇವರು. ಇವರ ತಂದೆ ಲೋಹಿತಾಶ್ವ ಅವರು ಶರತ್ ಅವರನ್ನು ಪದವಿ ವಿಷಯವಾಗಿ ಇಂಗ್ಲಿಷ್ ಭಾಷೆಯನ್ನು ತೆಗೆದುಕೊಳ್ಳೋದಕ್ಕೆ ಸೂಚಿಸಿದಾಗ ಅವರು ಇಂಗ್ಲಿಷ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಳ್ತಾರೆ. ವೃತ್ತಿ ಜೀವನ ರಂಗಭೂಮಿಯಿಂದ ಪೂರ್ಣ ವಿಚಲಿತರಾಗದೆ ಇರೋದು ಆಗೋದಕ್ಕೆ ಆಗಲಿಲ್ಲ ಅವರಿಗೆ. ಹಾಗಾಗಿಯೇ ರಂಗಭೂಮಿಯನ್ನೇ ತಮ್ಮ ವೃತ್ತಿ ಜೀವನವಾಗಿ ಅವರು ಅದನ್ನು ಸ್ವೀಕಾರ ಮಾಡ್ತಾರೆ. ಹಾಗೆ ಯಶಸ್ವಿಯೂ ಆಗ್ತಾರೆ, ಹಾಗೆ ತೆರೆ ಮೇಲೆ ಅವರ ನಟನೆಯನ್ನು ನಾವು ನೋಡಿರ್ಬೋದು. ಬಹಳಷ್ಟು ಪ್ರಭಾವಶಾಲಿ ನಟನೆಯನ್ನು, ಅದು ಖಳ ಪಾತ್ರ ಇರ್ಬೋದು, ಖಳನಟನ ಪಾತ್ರ ಇರ್ಬೋದು, ಅಥವಾ ಯಾವುದೇ ಪೋಷಕ ಪಾತ್ರ ಇರ್ಬೋದು, ಎಲ್ಲದರಲ್ಲೂ ಕೂಡ ಅವರು ಸೈ

0: ಈಗಷ್ಟೇ ನೀವು ಕೇಳಿದ್ದು ಹುಲಿಯಾ ಚಿತ್ರದ ಗೀತೆ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ರು. ಕೆ ವಿ ರಾಜು ಅವರ ಸಾಹಿತ್ಯ, ಸಾಧು ಕೋಕಿಲ ಅವರ ಸಂಗೀತವಿತ್ತು. ದೇವರಾಜ್, ಅರ್ಚನಾ, ಅವಿನಾಶ್, ಶರತ್ ಲೋಹಿತಾಶ್ವ ಮುಂತಾದವರು ನಟಿಸಿದ ಚಿತ್ರ. 1996 ತೆರೆಗೆ ಬಂದಂತಹ ಚಿತ್ರ ಹುಲಿಯಾ. ಈ ಚಿತ್ರದಲ್ಲಿ ಅವರು ಒಂದು ಪ್ರಮುಖ ಪಾತ್ರದಲ್ಲಿ, ಶರತ್ ಲೋಹಿತಾಶ್ವ ಅವರು ರಾಮ ಅನ್ನುವ ಪಾತ್ರದಲ್ಲಿ ತೆರೆ ಮೇಲೆ ಕಾಣಿಸಿಕೊಂಡಿದ್ದಾರೆ. ಸಮಯ 11:45:20. ಇದು ವಿವಿಧ ಭಾರತಿ, ಆಕಾಶವಾಣಿ, ಕನ್ನಡ ವಾಹಿನಿ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
0: ಶರತ್ ಲೋಹಿತಾಶ್ವ ಅವರ ಕುರಿತಾದ ಕಲಾಭಾರತಿ ಕಾರ್ಯಕ್ರಮ ಅವರ ಜನ್ಮದಿನದ ಅಂಗವಾಗಿ ಈ ದಿನ ನಾವು ಕೇಳ್ತಾ ಇದ್ದೇವೆ. ಇವರಿಗೆ ಇವರ ನಟನೆಯ ಅನೇಕ ಚಿತ್ರಗಳು ತುಂಬ ಹೆಸರು ಕೊಡ್ತು ಇವರಿಗೆ. ಮೊದಲಿಗೆ ಹುಲಿಯಾ ಚಿತ್ರದಲ್ಲಂತೂ ಇವರಿಗೆ ಹುಲಿಯಾ ಪಾತ್ರವನ್ನು ನೀಡಲಾಗಿತ್ತು. ಅದಕ್ಕಾಗಿ ವೇಷಭೂಷಣವೇ ಬೇರೆ ಥರ ಇರಬೇಕಾಗಿತ್ತು. ಆಮೇಲೆ ನಾನು ನನ್ನ ವೃತ್ತಿಯನ್ನು ನಿರ್ವಹಿಸೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ, ಹಾಗಾಗಿಯೇ ನಾನು ರಾಮನ ಪಾತ್ರವನ್ನು ತೆಗೆದುಕೊಳ್ಳಬೇಕಾಯಿತು ಅಂತ ಅವರು ಹೇಳ್ತಾರೆ ಆ ಒಂದು ಸಂದರ್ಶನದಲ್ಲಿ. ಹಾಗೆ ಇವರು ಚಲನಚಿತ್ರಗಳಲ್ಲಿ ಆ ದಿನಗಳು ಅನ್ನುವ ಚಿತ್ರದಲ್ಲಿ 2007 ಇವರು ತೆರೆ ಮೇಲೆ ಕಾಣಿಸ್ಕೊಳ್ತಾರಲ್ಲ, ಅದರಲ್ಲಿ ಕೊತ್ವಾಲ್ ರಾಮಚಂದ್ರ ಅನ್ನುವ ಒಂದು ಪಾತ್ರದಲ್ಲಿ ನಟನೆಯನ್ನು ಮಾಡಿದ್ದಾರೆ. ಈ ಅಭಿನಯ ಬಹಳ ಪ್ರಶಂಸೆಯನ್ನು ಗಿಟ್ಟಿಸಿತು. ಹಾಗೆ ಅದ್ಭುತ ಅಂತ ಕರೆಸಿಕೊಳ್ಳೋಷ್ಟು ಇವರ ಅಭಿನಯ ಪ್ರಭಾವ ಬೀರಿತ್ತು. ಅತ್ಯುತ್ತಮ ಪೋಷಕ ನಟನಿಗಾಗಿ ದಕ್ಷಿಣ ಫಿಲಂ ಫೇರ್ ಪ್ರಶಸ್ತಿ ಸೇರಿದಂತೆ ಇವರು ಅನೇಕ ಪ್ರಶಸ್ತಿಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಇನ್ನು ಇವರ ಚಲನಚಿತ್ರಗಳ ಪಟ್ಟಿಯನ್ನು ನೋಡೋದಾದರೆ ಒಂದು ಗೀತೆಯ ನಂತರ ನೋಡೋಣ ಇವರು ಯಾವ್ಯಾವ ಚಿತ್ರಗಳಲ್ಲಿ ಯಾವ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅಂತ. ಈಗ ಮೂಡಿ ಬರ್ತಾ ಇದೆ ಜ್ಯೇಷ್ಠ ಚಿತ್ರಕ್ಕಾಗಿ ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ, ಕೆ ಕಲ್ಯಾಣ್ ಅವರ ಸಾಹಿತ್ಯವಿರುವ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ.

ಈಗಷ್ಟೇ ಜ್ಯೇಷ್ಠ ಚಿತ್ರದ ಗೀತೆ ಕೇಳಿದ್ರಲ್ಲ, ಇದರಲ್ಲಿ ಭದ್ರಾ ಪಾತ್ರವನ್ನು ನಿರ್ವಹಿಸಿದ್ರು ಶರತ್ ಲೋಹಿತಾಶ್ವ ಅವರು. ಅವರ ಜನ್ಮದಿನದ ಅಂಗವಾಗಿ ಇವತ್ತಿನ ಕಲಾಭಾರತಿ ಕಾರ್ಯಕ್ರಮ ಪೋಷಕ ನಟನ ಅಥವಾ ಒಂದು ಕ್ಯಾರೆಕ್ಟರ್ ಆ್ಯಕ್ಟರ್ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಬಹಳಷ್ಟು ಖಾಸಗಿ ವಾಹಿನಿಯ ಪ್ರಶಸ್ತಿಗಳನ್ನು ಇವರು ಗೆದ್ದುಕೊಂಡಿದ್ದಾರೆ. 2008 ಆ ದಿನಗಳು ಚಿತ್ರದ ನಟನೆಗಾಗಿ ಖಾಸಗಿ ವಾಹಿನಿಯ ಅತ್ಯುತ್ತಮ ಖಳನಾಯಕ ಪ್ರಶಸ್ತಿ ಇವರಿಗೆ ಸಂದಿದೆ. ನಂತರ ಮತ್ತೆ ಸತ್ಯಾಗ್ರಹ ಅನ್ನುವ ಚಿತ್ರಕ್ಕಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ 2013 ಅತ್ಯುತ್ತಮ ಪೋಷಕ ನಟ ಪಾತ್ರಕ್ಕಾಗಿ ಇವರಿಗೆ ಸಂದಿದೆ. ಹಲವಾರು ಚಿತ್ರಗಳಲ್ಲಿ ಇವರಿಗೆ ನಾಮನಿರ್ದೇಶನ ಕೂಡ ಆಗಿದೆ ಇವರ ಒಂದು ಪಾತ್ರಕ್ಕೆ, ಪೋಷಕ ನಟನ ಪಾತ್ರಕ್ಕೆ. ರಂಗಭೂಮಿ ನನಗೆ ತುಂಬಾ ಕಲಿಸಿಕೊಟ್ಟಿದೆ, ನನ್ನ ಬೆಳವಣಿಗೆಗೆ ಸಹಾಯ ಮಾಡಿದೆ ಅಂತ ಬಾರಿ ಬಾರಿ ಶರತ್ ಲೋಹಿತಾಶ್ವ ಅವರು ತಮ್ಮ ಇಂಟರ್ವ್ಯೂಗಳಲ್ಲಿ ಹೇಳಿದ್ದನ್ನು ನಾವು ಕೇಳಬಹುದು. ಇನ್ನು ಇವರು ನಟಿಸಿದ ಕನ್ನಡ ಚಿತ್ರಗಳ ಪಟ್ಟಿಯನ್ನು ನೋಡ್ತಾ ಹೋದರೆ ತುಂಬ ದೊಡ್ಡ ಪಟ್ಟಿ ಇದೆ. 1996 ಹುಲಿಯಾ ಚಿತ್ರದ ಮೂಲಕ ಇವರು ರಾಮಪಾತ್ರವನ್ನು ನಿರ್ವಹಿಸ್ತಾ 1999 ದುರ್ಗಾಶಕ್ತಿಯ ಶಿವಮುತ್ತು ಪಾತ್ರ, 2003 ಖಾಕಿ ಚಿತ್ರಕ್ಕಾಗಿ ಸಿದ್ಧಾರ್ಥ್ ನಾಯಕ್ ಪಾತ್ರವನ್ನು ಇವರು ವಹಿಸಿದ್ರು, 2004 ಜ್ಯೇಷ್ಠ ಮೊಂಡ ಸಾರ್ವಭೌಮ, 2005 ಗಿರಿ ಎನ್ನುವ ಸಿನಿಮಾ, 2006 ಕಲ್ಲರಳಿ ಹೂವಾಗಿ ಚಿತ್ರದ ಪಳನಾಯಕನ ಚಿತ್ರ ಒಂದು ಪಾತ್ರವನ್ನು ನಿರ್ವಹಿಸಿದ್ರು. ಅಷ್ಟೇ ಅಲ್ಲದೆ ಸುಂಟ್ರಗಾಳಿ, ಆ ದಿನಗಳು, ಜನಪದ, ಮಂದಾಕಿನಿ, ಅರ್ಜುನ್, ಯುಗ ಯುಗಗಳೇ ಸಾಗಲಿ, ಚಿಕ್ಕಮಗಳೂರ ಚಿಕ್ಕಮಲ್ಲಿಗೆ, ನಂದ ನಿನ್ನಲ್ಲೇ, ರಾಮ್, ಮತ್ತೆ ಪುಂಡ, ಪೋರ್ಕಿ, ತಮಸ್ಸು, ಜುಗಾರಿ, ಮೇಷ್ಟ್ರು, ನಂಜನಗೂಡು ನಂಜುಂಡ, ಮತ್ತೆ ಸಂಜು ವೇಡ್ಸ್, ಗೀತಾರ್, ಸಾರಥಿ, ವಿಷ್ಣು, ಭೀಮಾತೀರದಲ್ಲಿ, ಹೀಗೆ ಇವರ ನಟನೆಯ ಚಿತ್ರಗಳ ಪಟ್ಟಿ ತುಂಬ ಉದ್ದ ಇದೆ. ಇತ್ತೀಚೆಗೆ 2025 ಗಜರಾಮ, ಭುವನಂ ಗಗನಂ, ಕುಲದಲ್ಲಿ ಕೀಳ್ಯಾವುದೋ, ದಿಲ್ಮಾರ್ ಮುಂತಾದ ಚಿತ್ರಗಳಲ್ಲಿ ಇವರ ಪಾತ್ರವನ್ನು ನಾವು ನೋಡಬಹುದಾಗಿದೆ. ಇಷ್ಟೇ ಅಲ್ಲದೆ ತಮಿಳು ಹಾಗೂ ತೆಲುಗು ಚಿತ್ರಗಳಲ್ಲಿ ಕೂಡ ಕೆಲವು ಪಾತ್ರಗಳನ್ನು ಅಭಿನಯಿಸಿದ್ದಾರೆ. ಸರಿಸುಮಾರು

ವನ್ನ ನಿರ್ವಹಿಸಿದ್ದಾರೆ. ಇವರು ತುಂಬಾ ಅತ್ಯುತ್ತಮ ನಟ ಅನ್ನೋದು ಇವರಿಗೆ ಸಿಕ್ಕ ಪಾತ್ರಗಳಲ್ಲಿ, ಪಾತ್ರಗಳ ವೈವಿಧ್ಯತೆಯನ್ನು ನೋಡಿದಾಗ ಪೋಷಕ ನಟರಾದರೂ ಕೂಡ ಅದೆಷ್ಟು ವೈವಿಧ್ಯತೆ ಇರ್ತಾ ಇತ್ತು ಇವರ ಪಾತ್ರಗಳಲ್ಲಿ ಅಲ್ಲಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಇವರ ನಟನೆ ಸದಾ ನಮ್ಮ ನೆನಪಿನಲ್ಲಿ ಉಳಿಯುವಂಥದ್ದು. ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರೋಣ. ಈ ಒಂದು ಗೀತೆ ಮುಂದೆ ಮೂಡಿ ಬರ್ತಾ ಇದೆ. ರಾಜೇಶ್ ಕೃಷ್ಣನ್ ಮತ್ತು ಚೈತ್ರ ಕೃಷ್ಣನ್ ಇವರುಗಳು ಹಾಡಿದ್ದಾರೆ ಯುಗ ಯುಗಗಳೇ ಸಾಗಲಿ. ಚಿತ್ರಕ್ಕಾಗಿ ಹಂಸಲೇಖ ಅವರ ಸಂಗೀತ ಸಂಯೋಜನೆ ಇದೆ, ಕೇಳಿ. ಕಲಾಭಾರತಿ ಕಾರ್ಯಕ್ರಮ ಇದು, ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ.

0: ಕ್ರಮದಲ್ಲಿ ಖ್ಯಾತ ನಟ ಶರತ್ ಲೋಹಿತಾಶ್ವ ಕ್ಯಾರೆಕ್ಟರ್ ಆಕ್ಟರ್ ಅವರ ಕುರಿತಾಗಿ ಮಾತನಾಡಿದ್ವಿ. ಇವತ್ತು ಅವರ ಜನ್ಮದಿನ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಅಸ್ತಮಾ ಬಾಧಿತ ಪ್ರತಿಯೊಬ್ಬರಿಗೂ ಅಲರ್ಜಿ ನಿವಾರಕ ಔಷಧಗಳ ತುರ್ತು ಪೂರೈಕೆ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಅಸ್ತಮಾ ಜಾಗೃತಿ ದಿನಾಚರಣೆ. ಅಸ್ತಮಾ ಕುರಿತ ಭಯವನ್ನು ಹೋಗಲಾಡಿಸಿ ಜನಜಾಗೃತಿ ಮೂಡಿಸುವ ಹಲವು ಕಾರ್ಯಕ್ರಮಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಜ್ಯಾದ್ಯಂತ ಇಂದು ಆಯೋಜಿಸಿದೆ. ಲ್ಯಾಟ್ರಲ್ ಎಂಟ್ರಿ ಮೂಲಕ ಇಂಜಿನಿಯರಿಂಗ್ ಎರಡನೇ ವರ್ಷ ಅಥವಾ ಮೂರನೇ ಸೆಮಿಸ್ಟರ್ಗೆ ಪ್ರವೇಶಾತಿ ನೀಡುವ ಡಿಸಿಇಟಿ ಅರ್ಜಿ ಸಲ್ಲಿಸಿದ ಡಿಪ್ಲೊಮಾ ವಿದ್ಯಾರ್ಥಿಗಳ ಮೀಸಲಾತಿ ಸೇರಿದಂತೆ ಇತರೆ ತಿದ್ದುಪಡಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ತಿಂಗಳ 20ನೇ ತಾರೀಖಿನವರೆಗೆ ಅವಕಾಶ ಕಲ್ಪಿಸಿದೆ. ಇಂದಿನಿಂದಲೇ ಪ್ರವೇಶಾಕಾಂಕ್ಷಿಗಳು ವೆಬ್ ಪೋರ್ಟಲ್ ಮೂಲಕ ಲಾಗಿನ್ ಆಗಿ ತಮ್ಮ ಅರ್ಜಿಯಲ್ಲಿ ಸೂಕ್ತ ತಿದ್ದುಪಡಿಗಳನ್ನು ಮಾಡಿಕೊಳ್ಳಬಹುದು ಎಂದು ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ತಿಳಿಸಿದ್ದಾರೆ. ಉಡುಪಿ ಜಿಲ್ಲೆಯ ನಗರ ಹಾಗೂ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ 2026-27 ಸಾಲಿನ ಶೇಕಡ 5 ರಿಯಾಯಿತಿ ಆಸ್ತಿ ತೆರಿಗೆ ಪಾವತಿ ಈ ತಿಂಗಳ 31ರವರೆಗೆ ವಿಸ್ತರಿಸಿದ್ದಾಗಿ ನಗರಸಭೆ ಪೌರಾಯುಕ್ತರು ಪ್ರಕಟಿಸಿದ್ದಾರೆ. ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳನ್ನು ಬಲಪಡಿಸಿ ಅಭಿವೃದ್ಧಿಯತ್ತ ಕೊಂಡೊಯ್ಯುವಲ್ಲಿ ಜನಸಮುದಾಯಗಳ ಸಹಭಾಗಿತ್ವ ಮುಖ್ಯ ಎಂದು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಎಸ್ ಬೋಸರಾಜು ಹೇಳಿದ್ದಾರೆ. ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿ ಸ್ಥಳೀಯ ಸಂಸ್ಥೆಗಳ ಬಲವರ್ಧನೆ ಮತ್ತು ಜನರ ಪಾಲ್ಗೊಳ್ಳುವಿಕೆ ಕುರಿತ ಸಭೆಯಲ್ಲಿ ಅವರು ಮಾತನಾಡಿದರು. ರಾಜ್ಯ ವಿಕೇಂದ್ರೀಕರಣ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಡಿಆರ್ ಪಾಟೀಲ್ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ದೇಸೂರು ಸೇರಿದಂತೆ ಪಶ್ಚಿಮಘಟ್ಟ ಪ್ರದೇಶದ ಉತ್ತರ ಕನ್ನಡ ಜಿಲ್ಲೆಯ ಯಾವ ಭಾಗದಲ್ಲಿಯೂ ಬೃಹತ್ ಅಭಿವೃದ್ಧಿ ಯೋಜನೆಗಳನ್ನು ಆರಂಭಿಸಲು ಅಲ್ಲಿನ ಧಾರಣಾಶಕ್ತಿ ದುರ್ಬಲವಾಗಿದೆ ಎಂದು ಭಾರತೀಯ ವಿಜ್ಞಾನ ಸಂಸ್ಥೆಯ ಹಿರಿಯ ವಿಜ್ಞಾನಿ ಪ್ರೊಫೆಸರ್ ಟಿವಿ ರಾಮಚಂದ್ರ ಹಾಗೂ ವೃಕ್ಷಲಕ್ಷ ಆಂದೋಲನ ಕರ್ನಾಟಕದ ಅಧ್ಯಕ್ಷ ಅನಂತ ಹೆಗಡೆ ಅಶೀಸರ್ ಸೇರಿದಂತೆ ಹಲವು ಪರಿಸರಾಸಕ್ತರು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಪತ್ರ ಸಲ್ಲಿಸಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಸಾಗರದ ಕವಲಕೋಡು ವೆಂಕಟೇಶ್.
2: ಶರಾವತಿ ಕಣಿವೆ ಬೃಹತ್ ಜಲವಿದ್ಯುತ್ ಯೋಜನೆಗಳಿಂದ ಜರ್ಜರಿತವಾಗಿದೆ. ಯೋಜನೆಗಳಿಂದ ಭೂಮಿ ಕಳೆದುಕೊಂಡವರಿಗೆ ಈವರೆಗೂ ಭೂಮಿ ಸಿಕ್ಕಿಲ್ಲ. ಲಕ್ಷ ಎಕರೆ ಅರಣ್ಯಗಳು ಜಲಾಶಯದಲ್ಲಿ ಮುಳುಗಿವೆ. ಭೂ ಕುಸಿತ ಅಧ್ಯಯನ ವರದಿಗಳು ಸಹ್ಯಾದ್ರಿಗೆ ಬೃಹತ್ ಯೋಜನೆಗಳು ಸಾಧು ಅಲ್ಲ ಎಂದು ಎಚ್ಚರಿಕೆ ನೀಡಿದೆ. ಶರಾವತಿ ಅಭಯಾರಣ್ಯವಿದೆ. ಬೇಸೂರು ಸುತ್ತಲಿನ 30 ಕಿಲೋಮೀಟರ್ ವ್ಯಾಪ್ತಿಯ ಹೆಗ್ಗೋಡು, ವರದಾಮೂಲ, ಸಿಗುಂದೂರು, ವರದಹಳ್ಳಿ, ಸಾಗರ ಮಾರಿಕಾಂಬ, ಇರುವಕ್ಕಿ ಕೃಷಿ ವಿಶ್ವವಿದ್ಯಾನಿಲಯ, ಲಿಂಗನಮಕ್ಕಿ ಆಣೆಕಟ್ಟು, ಅಮ್ಮನಘಟ್ಟ, 5 ನದಿ ಮೂಲಗಳು, ಕೊಡಚಾದ್ರಿ, ಕೆಳದಿ, ಇಕ್ಕೇರಿಗಳಿಗಿಂತ ಐತಿಹಾಸಿಕ ಜೈನ ಪರಂಪರೆಯ ದೇವಾಲಯಗಳು ಜೀವ ವೈವಿಧ್ಯ ತಾಣಗಳಿಗೆ ಎಂದು ಗುರುತು ಮಾಡಲ್ಪಟ್ಟಿವೆ. ಮಿನಿಸ್ಟಿಕಾ ಶ್ಯಾಂಪ್ ದೇವರ ಕಾಡುಗಳು, ವಿನಾಶದ ಅಂಚಿನಲ್ಲಿರುವ ವೃಕ್ಷ ಜಲಚರ ವೈವಿಧ್ಯಗಳಿವೆ.
1: ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ 14 ಗ್ರಾಮಗಳು, ಕಮಲ್ನಗರದ 11, ಬಸವಕಲ್ಯಾಣದ 10 ಹಾಗೂ ಭಾಲ್ಕಿಯ 8 ಗ್ರಾಮಗಳು ಸೇರಿ ಒಟ್ಟು 43 ಗ್ರಾಮಗಳಲ್ಲಿ ಸದ್ಯಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಿಸಿದೆ. ಈ ತಿಂಗಳಾಂತ್ಯಕ್ಕೆ ಸಮಸ್ಯೆ ತೀವ್ರಗೊಳ್ಳುವ ಸಾಧ್ಯತೆಯಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮಾಹಿತಿ ನೀಡಿ, ಔರಾದ್ನ ತಾಂಡಗಳಲ್ಲಿ ನೀರಿನ ಸಮಸ್ಯೆ ಉಲ್ಬಣಿಸಿದೆ. ಅಂತರ್ಜಲ ಮಟ್ಟ 700-800 ಅಡಿವರೆಗೆ ಕುಸಿದಿದೆ. ಅಧಿಕಾರಿಗಳಿಗೆ ಕೊಳವೆಬಾವಿ ಪುನಶ್ಚೇತನ, ಫ್ಲಷಿಂಗ್ ಹಾಗೂ ಡೀಪನಿಂಗ್ ಕಾರ್ಯ ಕೈಗೊಳ್ಳಲು ಸೂಚಿಸಿದ್ದಾಗಿ ತಿಳಿಸಿದರು. ಬೆಳಗಾವಿ ಜಿಲ್ಲೆ ಐತಿಹಾಸಿಕ ಕಿತ್ತೂರು ಹಾಗೂ ಕಿತ್ತೂರು ರಾಜಮನೆತನದ ಬಗ್ಗೆ ಮಹತ್ವದ ಸಂಶೋಧನೆಗಳು ನಡೆಯಬೇಕಿದೆ ಎಂದು ಗೋವಾ ರಾಜ್ಯದ ಪಣಜಿ ಇಂಡೋ ಪೋರ್ಚುಗೀಸ್ ಸಾಹಿತ್ಯ ಪ್ರತಿಷ್ಠಾನದ ನಿರ್ದೇಶಕ ಡಾ ಅರವಿಂದ್ ಯಾಳಗಿ ಹೇಳಿದ್ದಾರೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹ ದೇಶಪಾಂಡೆ ಸಭಾಂಗಣದಲ್ಲಿ ಕಿತ್ತೂರು ಸಂಸ್ಥಾನದ ವಂಶಜರು ಆಯೋಜಿಸಿದ 1824 ನಂತರ ಕಿತ್ತೂರು ಸಂಸ್ಥಾನದ ಹೊಸ ಸಂಶೋಧನೆಗಳು ಹಾಗೂ ವಂಶಜರು ಕುರಿತ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಖ್ಯಾತ ಲೇಖಕ ಜಿಎಸ್ ಜಯದೇವ.

ಸಾರಥ್ಯದ ಚಾಮರಾಜನಗರದ ದೀನಬಂಧು ಸಂಸ್ಥೆ ಶಾಲೆ ಹಾಗೂ ವಿಜ್ಞಾನವನಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ್ ಬಿಳಿಮಲೆ ನಾಳೆ ಭೇಟಿ ನೀಡಲಿದ್ದಾರೆ. ಬಳಿಕ ವಿಶೇಷ ಸಭೆ ನಡೆಯಲಿದ್ದು ಕನ್ನಡ ಮಾಧ್ಯಮ ಶಾಲೆಗಳ ಕುರಿತು ಅವರು ವರದಿ ಬಿಡುಗಡೆ ಮಾಡಲಿದ್ದಾರೆ. ರಾಜಧಾನಿ ಬೆಂಗಳೂರು ಸೇರಿ ದಕ್ಷಿಣ ಒಳನಾಡಿನ ವಿವಿಧೆಡೆ ಮುಂದಿನ 5 ದಿನಗಳವರೆಗೆ ಗುಡುಗು, ಮಿಂಚು ಮತ್ತು ಬಿರುಗಾಳಿ ಸಹಿತ ಮಳೆಯಾಗಲಿದೆ. ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ನಾಳೆ ಮತ್ತು ನಾಡಿದ್ದು ಚಾಮರಾಜನಗರ, ಮೈಸೂರು ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಯಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

ಇದು ವಿವಿಧ ಭಾರತಿ ಆಕಾಶವಾಣಿಯ ಕರೆಗೊಂದು ಹಾಡು ಕಾರ್ಯಕ್ರಮ ಆರಂಭಿಸೋಣ. ಮೊದಲನೆಯ ಗೀತೆಯೊಂದಿಗೆ ಬದ್ರಿ ಪ್ರಸಾದ್ ಮತ್ತು ಸುಪ್ರಿಯಾ ರಾಮಕೃಷ್ಣ ಅವರು ಹಾಡಿದ್ದಾರೆ. ಲೋಕೇಶ್ ಕೃಷ್ಣ ಅವರ ಸಾಹಿತ್ಯ, ಅಭಿಮಾನ್ ರಾಯ್ ಅವರ ಸಂಗೀತ ಸಂಯೋಜನೆ, ಭೀಮಾ ತೀರದಲ್ಲಿ ಚಿತ್ರದ ಗೀತೆ ಇದು. ಕೇಳಿ ಆನಂದಿಸಿ. ನೀವು ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಗಳನ್ನು ಕೇಳುವ ಸಮಯ ಇದು. 2226112257 ಅಥವಾ 2237788 ಈ ಸಂಖ್ಯೆಗಳಿಗೆ ಕರೆ ಮಾಡಿ ನಿಮ್ಮಿಷ್ಟದ ಗೀತೆ ಯಾವುದು ನೀವು ಕೋರಿಕೆಯನ್ನು ಸಲ್ಲಿಸಬಹುದು.

0: ಕರೆಗೊಂದು ಹಾಡು ಕಾರ್ಯಕ್ರಮ ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ.
1: ವಿವಿಧ ಭಾರತಿ 102.9 ಎಫ್ಎಂ.
0: ಹಲೋ ಹಲೋ, ಯಾರೋ ನಮ್ಮ ಕೇಳುಗರು ಕರೆ ಮಾಡಿದ್ರು ಆದರೆ ಸಂಪರ್ಕ ಕಡಿದು ಹೋಯಿತು. ನೋಡೋಣ ಇನ್ಯಾರಿದ್ದಾರೆ ಅಂತ. ಹಲೋ. ಓಹೋ, ತುಂಬ ಜನ ಪ್ರಯತ್ನ ಮಾಡ್ತಾ ಇದ್ದೀರಾ ಆದರೆ ಯಾಕೋ ಗೊತ್ತಿಲ್ಲ ಕರೆ ಕಟ್ ಆಗ್ತಾ ಇದೆ. ನೋಡೋಣ ಯಾರಿದ್ದಾರೆ, ಇನ್ನೊಬ್ರು ಕರೆ ಮಾಡ್ತಾ ಇದ್ದಾರೆ. ಹಲೋ,
2: ಗುಡ್ ಆಫ್ಟರ್ನೂನ್ ಅಕ್ಕ.
0: ನಮಸ್ಕಾರ, ಶುಭ ಮಧ್ಯಾಹ್ನ. ಯಾರು ಕರೆ ಮಾಡಿರೋದು?
2: ರವಿ ಮಂಜು ಅಂತ, ಚೆಲಘಟ್ಟದಿಂದ. ಅಕ್ಕ,
0: ಚೆಲಘಟ್ಟದಿಂದ ರವಿ ಮಂಜು.
2: ಚೆನ್ನಾಗಿದ್ದೀರಾ?
0: ಚೆನ್ನಾಗಿದ್ದೀವಿ. ಏನು, ಮೆಟ್ರೋ ಸ್ಟೇಷನ್ ಹತ್ರ ಅಲ್ವಾ ನಿಮ್ಗೆ ಚೆಲಘಟ್ಟ?
2: ಹೌದಕ್ಕ, ಅಲ್ಲಿ ಏನು ಮಣ್ಮಗಳಿಗೆ ಕೊಟ್ಟಿದ್ದಾರಕ್ಕ?
0: ಅಲ್ಲೊಂದು ಮನೆ, ಅಲ್ಲೊಂದು ಮೆಟ್ರೋ ಸ್ಟೇಷನ್ ಇದೆ ನಿಮ್ಗೆ ಅಲ್ವಾ?
2: ಇದೆ ಅಕ್ಕ, ರಾಮೂರ್ ದೇವಸ್ಥಾನ ಹಿಂದೆಗಡೆ ನಮ್ಮ ಮಣ್ಮಗಳಿಗೆ ಕೊಟ್ಟಿದ್ದೀರಿ, ವಿಶ್ವನಾಥ ದೇವನಹಳ್ಳಿ ಹತ್ರ. ಅಲ್ಲಿಂದ ನಮ್ಮ ಮಣ್ಮಗಳು ಇಲ್ಲಿ ಕೊಟ್ಟಿದ್ದಾರೆ, ಸಂತದೊಳಗೆ ಕೊಟ್ಟಿದ್ದಾರಕ್ಕ.
0: ಏನ್ ಮಾಡ್ಕೊಂಡಿದ್ದೀರಾ ರವಿ ಮಂಜು ಅವ್ರೆ?
2: ಬ್ಲೈಂಡ್ ಅಕ್ಕ.
0: ಹಾ, ಯಾವ ಗೀತೆಗ ಕರೆ ಮಾಡಿದ್ದೀರಾ ಇವಾಗ?
2: ಅಕ್ಕ, ರಾಮ ಪರಶುರಾಮ.
0: ರಾಮ ಪರಶುರಾಮ ನೋಡಿದ್ದೀರಾ ಸಿನಿಮಾ?
2: ಶ್ರೀನಾಥ ವಿಷ್ಣುವರ್ಧನ್ ನಡೆಸಿದ ಚಿತ್ರ ಅಕ್ಕ.
0: ರಾಮ ಪರಶುರಾಮ ನೋಡಿದಿರಾ ಸಿನಿಮಾ?
2: ನೋಡಿದ್ದೀನಿ.
0: ಸರಿ, ಆದ್ರೆ ಇಷ್ಟ ಅದೇ ಹಾಡು ಯಾಕೆ ಇಷ್ಟ ನಿಮ್ಗೆ?
2: ನಮ್ಗೂ ನಮ್ ಫ್ರೆಂಡ್ಸ್ ಗೋಸ್ಕರ ಅಕ್ಕ. ಕೇಳಿಲ್ವಲ್ಲ ಅಕ್ಕ?
0: ಏನು
2: ನಮ್ ಫ್ರೆಂಡ್ಸ್ ಹೆಸರು ಏನು ಅಂತ ಕೇಳಿಲ್ಲ ನೀರು?
0: ಹೇಳಿ ಹೇಳಿ.
2: ಅದು ಹೆಸರಕ್ಕ ನೀವೇ ಗುರ್ತಿಡಿಬೇಕು, ನಾವು ಹೆಸರಲ್ಲ ಹಾಡು ಹೇಳ್ತೀನಿ, ಹಾಡಲ್ಲೇ ನೀವು ಕಂಡಿಡಿಬೇಕಕ್ಕ.
0: ಓಹೋ, ನನಗೆ ಇದು ಮಾಡ್ತಾ ಇದ್ದೀರಾ. ಈಗ ನೀವು ಕೇಳ್ತಾ ಇರೋ ಗೀತೆ ನಮಗಿಲ್ಲಿ ಸ್ವಲ್ಪ ತಾಂತ್ರಿಕ ತೊಂದರೆಯಿಂದಾಗಿ ಅದು ಪ್ಲೇ ಮಾಡೋದಕ್ಕೆ ಆಗ್ತಾ ಇಲ್ಲ. ಇನ್ನೊಂದು ಹಾಡಿದೆ ಅದ್ರದ್ದೇ, ಇನ್ನೊಂದು ಗೀತೆ ಪ್ರಸಾರ ಮಾಡ್ಬೋದು.
2: ಯುಗ ಪುರುಷದ ಪ್ರಥಮ ಆಯಾಡಕ ಅವ್ರು, ನಾವು ಅವ್ರ ಅಭಿಮಾನಿ ರವಿಚಂದ್ರನ್ ಅವ್ರ ಅಭಿಮಾನಿ. ಇತ್ತೀಗ 30 65ನೇ ವರ್ಷದ ಜನ್ಮದಿನ ಅಕ್ಕ ಅವ್ರದ್ದು. ಏನಾನ ವಿಶೇಷ ಮಾಡಿದಿರಕ್ಕ ವಿವಿಧ ಬರ್ತದೆ ಅವ್ರದ್ದು?
0: ನೋಡೋಣ, ನಿರೀಕ್ಷಿಸಿ. ಈಗ ನೀವು ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ರವಿ ಮಂಜು ಅವರಿಗೆ. ಕೇಳಿ, ನಿಮ್ಗೆ ಗೀತೆ ಮೂಡಿ ಬರ್ತಾ ಇದೆ.

ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ನೀವು ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಗಳನ್ನು ಕೇಳಬಹುದು. ರಾಮಮೂರ್ತಿ ನಗರದ ಸಂಧ್ಯಾ ಮೋಹನ್ ಅವರು ಪರೋಪಕಾರಿ ಚಿತ್ರದ ಒಂದು ಗೀತೆ ದಯವಿಟ್ಟು ಪ್ರಸಾರ ಮಾಡಿ, ತುಂಬ ಕಾಡ್ತಾ ಇದೆ ಆ ಗೀತೆ, ಯಾಕೋ ಕೇಳಬೇಕು ಅಂತ ಅನ್ನಿಸಿದೆ ಅಂತ ಹೇಳಿದ್ರು. ಫೋನ್ ಕನೆಕ್ಟ್ ಮಾಡ್ತೀನಿ, ಮಾತಾಡ್ತೀರಾ ಅನ್ನೋಷ್ಟೊತ್ತಿಗೆ ಅವ್ರ ಕಡೆಯಿಂದ ಉತ್ತರವೇ ಇಲ್ಲ. ಇರಲಿ, ಪರವಾಗಿಲ್ಲ, ಅವರ ಕೋರಿಕೆಯ ಗೀತೆ ಮೂಡಿ ಬರ್ತಾ ಇದೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ, ಪಿ ವಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಹಾಡಿದ್ದಾರೆ. ಪರೋಪಕಾರಿ ಚಿತ್ರದ ಗೀತೆ ಇದು.

0: 90.9 ಎಫ್ಎಂ. ಹಲೋ ವಿವಿಧ್ ಭಾರತಿ.
1: ಹಲೋ,
0: ಯಾರು ಕರೆ ಮಾಡಿರೋದು?
1: ನಾನು ಮೊಹಮ್ಮದ್ ಪಾಷಾ.
0: ಮೊಹಮ್ಮದ್ ಪಾಷಾ, ಎಲ್ಲಿಂದ? ಯಾವ ಗೀತೆಗಾಗಿ ಕರೆ ಮಾಡಿದ್ದೀರಾ? ಯಜಮಾನ ಚಿತ್ರದ. ನೋಡಿದ್ದೀರಾ ಸಿನಿಮಾ? ಹಾ, ಯಾಕೆ ಇದೇ ಗೀತೆ ಇಷ್ಟ ಆ ಚಿತ್ರದಲ್ಲಿ? ಬೇಕಾದಷ್ಟು ಬೇರೆ ಬೇರೆ ಗೀತೆಗಳು. ಸರಿ, ಕೇಳಿ, ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.

0: ಹಲೋ, ಕರೆಗೊಂದು ಹಾಡು ಕಾರ್ಯಕ್ರಮ ಇದು. ಯಾರು ಮಾತಾಡ್ತಾ ಇರೋದು?
1: ಶಾಂತ ಅಂತ, ಬ್ಯಾಂಕ್ ಕಾಲೋನಿ.
0: ಶಾಂತ ಅವರು ಬ್ಯಾಂಕ್ ಕಾಲೋನಿಯಿಂದ ಯಾವ ಗೀತೆಗಾಗಿ ಕರೆ ಮಾಡಿದ್ದೀರಾ?
1: ಪ್ರತಿಧ್ವನಿ ಇದು, ಸರಿ ನಾ ಹೋಗಿ ಬರುವೆ.
0: ಪ್ರತಿಧ್ವನಿ ಇದು, ಓಕೆ. ಯಾಕೆ ಆ ಗೀತೆ ಇಷ್ಟ?
1: ತುಂಬಾ ಇಷ್ಟ ಮೇಡಮ್, ಪಿಕ್ಚರ್ ಇಷ್ಟ, ರಾಜ್ಕುಮಾರ್ ಅಂದ್ರೆ ನಮಗ್ ತುಂಬಾ ಇಷ್ಟ. ರಾಜ್ಕುಮಾರ್ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಆ ಹಾಡಲ್ಲಿ, ಅದಕ್ಕೆ ಮೇಡಮ್.
0: ಅದಕ್ಕೆ ತುಂಬಾ ಇಷ್ಟ.
1: ಹೌದು.
0: ಶಾಂತ ಅವ್ರೆ, ಏನ್ ಮಾಡ್ಕೊಂಡಿದ್ದೀರಾ?
1: ನಾನು ಬಿಲ್ಡರ್ ಕಂಪ್ನಿ ಕೆಲಸ ಮಾಡ್ತೀನಿ ಮೇಡಮ್. ಕರೆಂಟ್ ಇದೆ, ಅದಕ್ಕೆ ಕೂತಿದೀವಿ. ಟ್ರೈ ಮಾಡಿದ್ರೆ ಸಿಕ್ಕೊಂಡ್ಬಿಡ್ತು.
0: ಒಳ್ಳೇದಾಯ್ತು. ಇದೇ ಮೊದಲನೇ ಬಾರಿನಾ ಕರೆ ಮಾಡ್ತಾ ಇರೋದು?
1: ಇಲ್ಲ, ಇದು ಮೂರನೇ ಸಲ ಮೇಡಮ್.
0: ಈ ಕಾರ್ಯಕ್ರಮಕ್ಕೆ?
1: ಈ ಕಾರ್ಯಕ್ರಮಕ್ಕೆ ಮೂರನೇ ಸಲ.
0: ಮೂರನೇ ಸಲ. ತುಂಬಾ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀರಾ, ಥ್ಯಾಂಕ್ಸ್.
1: ಹೌದು, ತಮ್ಮ ಹೆಸರು?
0: ನಂದಿನಿ ಅಂತ.
1: ಕೇಳಿಸ್ಕೊಳ್ಳಿ,
0: ನಮ್ದು ಪಾಳಿ ಮೇಲೆ ಕೆಲಸ ಇರುತ್ತೆ, ಬೇರೆ ಬೇರೆ ಪಾಳಿಗಳಲ್ಲಿ. ನಮ್ಗೆ ನಮ್ಮ ಕಾರ್ಯಕ್ರಮಗಳಲ್ಲಿ ನಿಮ್ಗೆ ಯಾವ್ದು ಇಷ್ಟ ತುಂಬಾ?
1: ನಮ್ಗಿದೆ ಕಡುವ ಹಾಡು, ಓಲ್ಡ್ ಇಸ್ ಗೋಲ್ಡ್ ಮೇಡಮ್.
0: ಓಲ್ಡ್ ಇಸ್ ಗೋಲ್ಡ್
1: ರಜತಾಂತ ರಂಗನು ತುಂಬಾ ಚೆನ್ನಾಗಿ ಬರ್ತಾ ಇದೆ ಮೇಡಮ್. ಅದ್ರಲ್ಲಿ ಹಳೆ ಪಿಕ್ಚರ್ ಇದೆಲ್ಲ ರಜತಾಂತ ರಂಗಲ್ಲಿ ಕಥೆಗಳು ಹಾಕಿದ್ರೆ
0: ಸನ್ನಿವೇಶಗಳು. ಹೌದು, ಸನ್ನಿವೇಶದ ಹಿಂದೆ. ಹೌದು, ಅದ್ರ ಹಿಂದೆ ಏನೇನ್ ನಡೀತು ಅನ್ನೋದು ನಿಮ್ಗೆ ಕೇಳುಗರಿಗೆ ಗೊತ್ತಿರಲ್ಲ ಅಲ್ವಾ? ಅದು ಒಂಥರ ಒಳ್ಳೆ ಅನುಭವ ಅದು ಕೇಳೋದು.
1: ಹೌದು ಹೌದು, ಎರಡು ಕನಸು, ಪ್ರತಿಧ್ವನಿ, ತಾಯಿ ದೇವರು, ಈ ರಾಜ್ಕುಮಾರ್ ಬಲೆ ಜೋಡಿ, ಹಳೆ ಪಿಕ್ಚರ್ಗಳದೆಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ರಜತಾಂತ ರಂಗಲ್ಲಿ ಒಂಚೂರು ಹೇಳಿ ಮೇಡಮ್, ನೋಡೋಣ.
0: ನೀವು ಒಂದ್ ಕೆಲಸ ಮಾಡಿ, ನಮ್ ಕಾರ್ಯಕ್ರಮ ಸ್ಪಂದನ ಅಂತ ಇದೆ, 2:15 ಪ್ರತಿದಿನ ಹೊಸ ಕಾರ್ಯಕ್ರಮ, ಅದರಲ್ಲಿ ನೀವು ಇಮೇಲ್ ಕಳಿಸಿದ್ರೆ ನಾವು ಇದನ್ನ ಸಂಬಂಧಪಟ್ಟವರಿಗೆ ತಲುಪಿಸ್ಬೋದು.
1: ಅದು ಏನ್ ಹೇಳಿ? ವಿವಿ
0: ಕನ್ನಡ ಭಾರತಿ, ಕನ್ನಡ ವಿವಿಧ ಭಾರತಿ @gmail.com.
1: @gmail.com. ಓಕೆ ಓಕೆ ಮೇಡಮ್, ನೋಡೋಣ.
0: ಕಳಿಸಿ
1: ಕನ್ನಡ ವಿವಿಧ ಭಾರತಿ @gmail.com.
0: ಹೌದು, ನಾನು ಅದು ಸ್ಪೆಲ್ಲಿಂಗ್ ಕೂಡ ಮತ್ತೆ ಆಮೇಲೆ ಹೇಳ್ತೀನಿ, ಆನೇರ್ ಹೇಳ್ತೀನಿ. ಈಗ ಸದ್ಯಕ್ಕೆ ನಿಮ್ ಗೀತೆ ಬರ್ತಾ ಇದೆ, ಮೊದಲು ಗೀತೆ ಕೇಳಿ ಆನಂದಿಸಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ಧನ್ಯವಾದಗಳು.
0: ಆತ್ಮೀಯ ಕೇಳುಗರೆ, ಶಾಂತ ಅವರ ಕೋರಿಕೆ ಮೇರೆಗೆ ಪ್ರತಿಧ್ವನಿ ಚಿತ್ರದ ಗೀತೆ ಪಿ ಬಿ ಶ್ರೀನಿವಾಸ್ ಮತ್ತು ಜಾನಕಿ ಹಾಡ್ತಾ ಇದ್ದಾರೆ. ಕೇಳಿಸ್ಕೊಳ್ಳಿ, ಜಿ ಕೆ ವೆಂಕಟೇಶ್ ಅವರ ಸಂಗೀತ, ಚಿವುದಿ ಶಂಕರ್ ಅವರ ಸಾಹಿತ್ಯವಿದೆ. ಇದು ಕರೆಗೊಂದು ಹಾಡು ಕಾರ್ಯಕ್ರಮ.

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನೀವಿದ್ದೀರಾ? ನಮ್ಮ ಕೇಳುಗರೊಬ್ರು ಕರೆ ಮಾಡಿದ್ದಾರೆ, ಅವರ ಇಷ್ಟದ ಗೀತೆ ಯಾವುದು ಕೇಳೋಣ. ಹಲೋ.
1: ಹಲೋ,
0: ನಮಸ್ಕಾರ. ಯಾರು ಕರೆ ಮಾಡಿರೋದು?
1: ನಮಸ್ಕಾರ, ಬೆಂಗಳೂರು ವಿಜಯನಗರದಿಂದ ಮಧು ಕಿರಣ್ ಅಂತ.
0: ಮಧು ಕಿರಣ್ ಅವರೇ, ಈ ಹಿಂದೆ ಯಾವಾಗ ಕರೆ ಮಾಡಿದ್ರಿ ನಮಗೆ?
1: ಹೋದ ವರ್ಷ ಫೆಬ್ರವರಿ 5ನೇ ತಾರೀಕು ಮಾಡಿದ್ದು.
0: ಆಹಾಹಾ, ಎಷ್ಟು ಕರೆಕ್ಟ್ ಆಗಿ ಡೇಟ್ ನೆನಪಿಟ್ಕೊಂಡಿದ್ದೀರಾ.
1: 25 ಇಸ್ವಿ.
0: ಅದಲ್ಲದೆ ಬರೀ ಕರೆ ಮಾಡೋದಷ್ಟೇ ಅಲ್ಲ, ಬೇರೆ ಟೈಮ್ ನಲ್ಲಿ ನಮ್ ಕಾರ್ಯಕ್ರಮನು ಕೇಳ್ತಾ ಇರ್ತೀರಾ?
1: ರಾತ್ರಿ 11 ಗಂಟೆವರೆಗೂ ಕಾರ್ಯಕ್ರಮ,
0: ಎಲ್ಲ ಕಾರ್ಯಕ್ರಮ ಕೇಳ್ತೀರಾ? ಯಾವ್ದು ತುಂಬಾ ಇಷ್ಟ ನಿಮ್ಗೆ ಕಾರ್ಯಕ್ರಮಗಳಲ್ಲಿ?
1: ಹಿಂದಿ ಹಾಡು ಪರವಾಗಿಲ್ಲ, ಚೆನ್ನಾಗಿದೆ ಕೇಳಕ್ಕೆ. ಆಮೇಲೆ ನಿಮ್ಮ ಇಷ್ಟದ ಗೀತೆಗಳು ಅದೊಂದು ಚೆನ್ನಾಗಿದೆ.
0: ಭಾವಗೀತೆಗಳು ಕೇಳ್ತೀರಾ? 7, 15 ಕನ್ನಡ ರತ್ನ ಭಂಡಾರ ಆದ್ಮೇಲೆ
1: ಅಷ್ಟಿಗೆಲ್ಲ ಇಲ್ಲ, 8 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀನಿ.
0: ಕನ್ನಡ ರತ್ನ ಭಂಡಾರ ಕೇಳಲ್ವಾ?
1: ಕೇಳಲ್ಲ, ಅದು ಎದ್ದೊಳಗೆ ಸ್ವಲ್ಪ ಲೇಟ್ ಆಗುತ್ತೆ ಕೆಲಸ ಕಾರ್ಯಗಳು.
0: ಹೌದು, ಸಂಜೆ 6:55 ಪ್ರಸಾರ ಆಗುತ್ತೆ. ಕೇಳಿ, ತುಂಬಾ ಚೆನ್ನಾಗಿರುತ್ತೆ. ಅಪರೂಪದ ಧ್ವನಿಗಳನ್ನ ನೀವು ಕೇಳಿಸ್ಕೋಬಹುದು. ಅದು ಇನ್ನೆಲ್ಲೂ ಸಿಗಲ್ಲ ನಿಮಗೆ, ಆಕಾಶವಾಣಿಲೇ ಅಂತ ಅತ್ಯುತ್ತಮ ಕಾರ್ಯಕ್ರಮ ಸಿಗೋದು. ಹೇಳಿ, ಯಾವ ಗೀತೆಗ ಕರೆ ಮಾಡಿದ್ದೀರಾ ಮಧು ಕಿರಣ್ ಅವರು? ಚಿನ್ನ
1: ದಾರಿ
0: ಯಾಕೋ ಅಲ್ಲ, ಯಾಕೆ ಅಂತ ಕೇಳ್ಬೋದಾ?
1: ಕೇಳ್ಬೋದು, ಕೇಳೋದ್ರಲ್ಲಿ ತಪ್ಪಿದೆ, ಚೆನ್ನಾಗಿದೆ ಅಂತ.
0: ಹಾಡ್ ಕೇಳೋದಲ್ಲ, ನನ್ನ ದಾರಿ ನನ್ನದು ನಿನ್ನ ದಾರಿ ನಿಂದು ಅಂತ ಯಾರಿಗ ಹೇಳ್ತಾ ಇದ್ದೀರಾ, ಯಾಕೆ ಅಂತ ಕೇಳ್ತಾ ಇದ್ದೀನಿ.
1: ಯಾರಿಗೂ ಹೇಳಂಗಿಲ್ಲ, ಯಾರಿಗೂ ಕೇಳಂಗಿಲ್ಲ, ಅದು ಸುಮ್ಮನೆ ಚೆನ್ನಾಗಿದೆ ಅಲ್ವಾ ಕೇಳ.
0: ಅದಕ್ಕೆ ಈ ಹಿಂದಿನ ಗೀತೆ ಸರಿ ನಾ ಹೋಗಿ ಬರುವೆ ಅಂತ ಬಂದಿತ್ತು. ಅದಕ್ಕೆ ಮುಂದಿನ ಭಾಗ ಇದು ಅಂತೀರಾ? ತವಾಷಿಗ ಕೇಳ್ದೆ, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ಕೇಳಿ ನಿಮ್ ಗೀತೆ. ಥ್ಯಾಂಕ್ ಯು, ಬಾಯ್ ಬಾಯ್ ಬಾಯ್. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಹಾಡಿರುವ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಚಿನ್ನ ಚಿತ್ರದ ಗೀತೆ ಇದು.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.
2: ಈ

0: ಕಾರ್ಯಕ್ರಮ ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ. ಸಮಯ 12:20. ನಮ್ಮ ಕೇಳುಗರೊಬ್ರು ಕರೆ ಮಾಡಿ ಇಂಥದೇ ಗೀತೆ ಬೇಕು ಅಂತ ಕೋರಿಕೆಯನ್ನ ಸಲ್ಲಿಸ್ತಾ ಇದ್ದಾರೆ. ಯಾರು ಕರೆ ಮಾಡಿದ್ದಾರೆ ನೋಡೋಣ. ಹಲೋ, ನಮಸ್ಕಾರ, ಯಾರು ಕರೆ ಮಾಡಿರೋದು?
1: ನನ್ನ ಹೆಸರು ಅಸದುಲ್ಲಾ ಅಂತ.
0: ಅಸದುಲ್ಲಾ ಎಲ್ಲಿಂದ?
1: ಬೆಂಗಳೂರು ನೀಲಸಂದ್ರ ಅಂತ.
0: ನೀಲಸಂದ್ರದಿಂದ. ಯಾವ ಗೀತೆಗಾಗಿ ಕರೆ ಮಾಡಿದ್ದೀರಾ?
1: ಅದೇ ಕಟ್ಟು ಚಿತ್ರದಿಂದ. ಅದೇ ಹಾಡಬೇಕಿತ್ತು ರಾಜ್ಕುಮಾರ್ ಬಾಯಿಂದ.
0: ಶೀರ್ಷಿಕೆ ಗೀತೆ.
1: ಹೌದು.
0: ನೋಡಿದೀರಾ ಸಿನಿಮಾ?
1: ನೋಡಿದೀವಿ, ಚೆನ್ನಾಗಿದೆ. ಗೊತ್ತಾಗ್ಲಿಲ್ಲ ಅವರೇ ಹೀರೋನಾ ಅವರೇ ವಿಲ್ಲನ್ ಅಂತ ಆ ತರ ಪಾಠ ಮಾಡಿದ್ದಾರೆ.
0: ಹೌದು. ಆ ಗೀತೆ ನಿಮ್ಗೆ ಇಷ್ಟ?
1: ಬಹಳ ಇಷ್ಟ.
0: ಆ ಚಿತ್ರದಲ್ಲಿ ಆ ಗೀತೆನೆ ತುಂಬಾ ಇಷ್ಟ ನಿಮ್ಗೆ?
1: ಇಲ್ಲ, ಬೇಕಾದ ಗೀತೆ ಇದೆ.
0: ಎಲ್ಲ ಗೀತೆಗಳು ಚೆನ್ನಾಗಿದೆ. ಈ ಗೀತೆ ನಿಮ್ಗೆ ಕೇಳ್ಬೇಕು ಅನ್ಸಿದೆ ಅಲ್ವಾ? ಕರೆ ಮಾಡಿದಕ್ಕೆ ಧನ್ಯವಾದಗಳು. ಕೇಳಿ, ಗೀತೆ ಮೂಡಿ ಬರ್ತಾ ಇದೆ.
1: ನಮಸ್ಕಾರ.
0: ನಮಸ್ತೆ. ಅದೇ ಕಣ್ಣು ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಶೀರ್ಷಿಕೆ ಗೀತೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯವಿದೆ. ಕರೆಗೊಂದು ಹಾಡು ಕಾರ್ಯಕ್ರಮ ಇದು.

0: ಕಡೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನೀವಿದ್ದೀರಾ. 12:45 ಇಲ್ಲೊಬ್ರು ಕರೆ ಮಾಡಿದ್ದಾರೆ, ಕೇಳೋಣ ಯಾರು ಅಂತ. ಹಲೋ,
1: ನಮಸ್ಕಾರ ಮೇಡಮ್.
0: ನಮಸ್ಕಾರ, ಯಾರು ಕರೆ ಮಾಡಿರೋದು?
1: ನಾನು ಮೀರಾ ಸುಭಾಷ್ ಕುಲಕರ್ಣಿ ಅಂತ, ಕೆಂಗೇರಿ ಬೆಂಗಳೂರಿನಿಂದ ಮಾತಾಡ್ತಾ ಇರೋದು.
0: ಮೀರಾ ಅವರೇ, ಯಾವ ಗೀತೆಗೆ ಕರೆ ಮಾಡಿದ್ದೀರಾ?
1: ನಾನು ಸೀತಾ ಚಿತ್ರದ ಮದುವೆಯ ಅನುಬಂಧ ಹಾಡಬೇಕಾಗಿತ್ತು ಮೇಡಮ್.
0: ಗೀತೆ ಬೇಕಾ? ಯಾಕೆ ಆ ಗೀತೆ ಇಷ್ಟ ಆಯ್ತು?
1: ಅದೇನಾಯ್ತು, ಈಗ ಮೊನ್ನೆ 2-3 ದಿನದ ಕೆಳಗೆ ನಮ್ಮ ಮೈದನ ಮಗಳು ಮದುವೆ ಆಯ್ತು. ಅದೆಲ್ಲ ಮದುವೆ ಇದೆಲ್ಲ ಒಂದು ವಾರಾನ್ಗಟ್ಲೆ ಮದುವೆ ನಡೀತಲ್ಲ, ಅದನ್ನ ನೆನ್ಸ್ಕೊಂಡು ಒಂಥರ ಎಷ್ಟೋ ಅನುಬಂಧ, ಇದು ಜನ್ಮ ಜನ್ಮದ ಅನುಬಂಧ ಅಲ್ವಾ ಅದು. ಯಾಕೋ ಈಗಿನ ಕಾಲದಲ್ಲಿ ಸ್ವಲ್ಪ ಬಹಳ ಕಡಿಮೆ ಆಗ್ತಾ ಇದೆ, ಅದನ್ನ ನೆನ್ಸ್ಕೊಂಡು ನಾವೆಲ್ಲ ಅವಾಗ ಅಂದ್ರೆ ಅದೊಂಥರ ನಮ್ದು 7-7 ಜನ್ಮದ ಅನುಬಂಧ ಅಂತಾನೆ ಇತ್ತು ಮದುವೆ ಅಂದ್ರೆ. ಸೊ ಹಾಗಾಗಿ ಈ ಹಾಡು ತುಂಬಾ ಪ್ರಸ್ತುತ
0: ಅಷ್ಟೇ ಅಲ್ಲ, ಮಾಡಿಸ್ಕೊಳ್ಳೋರ್ಗು ಒಂಥರ ಪವಿತ್ರ.
1: ಹೌದು, ತುಂಬಾ ಅದು, ಯಾಕಂದ್ರೆ ಒಂದೊಂದು ನಮ್ಮ ಶಾಸ್ತ್ರಗಳು ಪದ್ಧತಿಗಳು ಅವೆಲ್ಲ ಪ್ರತಿಯೊಂದಕ್ಕೂ ಅಷ್ಟು ಅರ್ಥಪೂರ್ಣವಾಗಿದೆ ಅದೆಲ್ಲ. ಹಾಗೆ ಹಾಗಾಗಿ ಅದನ್ನ ಬಹಳ ನಾವು ಸೀರಿಯಸ್ ಆಗಿ ತಗೊಂಡು ಜೀವನ ಅದೇ ತರನೇ ನಡೆಸ್ಬೇಕು ಅಂತ ಈ ಯುವ ಜನರಿಗೆ ನಾನು ಹೇಳೋದಷ್ಟೇ. ಹಾಗೆ ಅದು ಏನು ಸುಮ್ಮನೆ ಅಲ್ಲ ಮದುವೆ ಮಾಡ್ಕೊಳ್ಳೋದು ಅನ್ನೋದು, ಹುಡುಗಾಟ ಅಲ್ಲ. ನಾವು ಅದೇ ಹೇಳೋದು, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಹೇಳಿ ಅವೆಲ್ಲ ನಮ್ಗೆ ಋಣ ಇದ್ರಷ್ಟೇ ಇದಾಗುತ್ತೆ ಅದು. ಬಟ್ ಈಗಿನ ಕಾಲದಲ್ಲಿ ಸ್ವಲ್ಪ ಯಾಕೋ ಬಹಳ ಅಪರೂಪ ಆಗ್ತಾ ಇದೆಯಲ್ಲ, ಅದೇ ಒಂದು ನಮ್ಗೆಲ್ಲ ತುಂಬಾ ಬೇಜಾರು. ಹಾಗಾಗ್ಬಾರ್ದು ಅದನ್ನೆಲ್ಲ ಒಂಥರ, ಬಹಳ ಸಂಗಾತಿಗಳನ್ನ ತುಂಬಾ ಚೆನ್ನಾಗಿ 100 ವರ್ಷ ಸುಖವಾಗಿ ಬಾಳ್ಲಿ ಅಂತ ಹೇಳಿ ಆಶಿಸ್ತೀನಿ. ಸಹನಾ ಕುಲಕರ್ಣಿ ಮತ್ತೆ ಗುರುರಾಜ್ ದೇಶಪಾಂಡೆ ಅನ್ನೋರ್ದು ಮದುವೆ ಆಯ್ತು ಮೇಡಮ್ 1ನೇ ತಾರೀಕು ಹುಬ್ಳಿನಲ್ಲಿ. ಅದ್ರ ಅವ್ರಿಗೋಸ್ಕರ ಈ ಹಾಡು ಅಂತ ನಾನು ಅನ್ಕೊಳ್ತಾ ಇದ್ದೀನಿ.
0: ತುಂಬಾ ಸಂತೋಷ, ಉದ್ದೇಶ ಚೆನ್ನಾಗಿದೆ, ಒಳ್ಳೆ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ, ಕೇಳಿ ಆನಂದಿಸಿ.
1: ಧನ್ಯವಾದಗಳು
0: ಮಾಡಿದಕ್ಕೆ. ಧನ್ಯವಾದ.
1: ಧನ್ಯವಾದ.

0: ಆರ್ ಎನ್ ಜೆ ಗೋಪಾಲ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತಕ್ಕೆ ದನಿಯಾಗಿದ್ದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. 1970 ಬಂದ ಸೀತಾ ಚಿತ್ರದ ಗೀತೆ ಇದಾಗಿತ್ತು. ಕೇಳ್ತಾ ಇದ್ದೀರಾ ಕರೆಗೊಂದು ಹಾಡು ಕಾರ್ಯಕ್ರಮ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ನಮ್ಮ ಕಾರ್ಯಕ್ರಮದ ಬಗ್ಗೆ ಏನೇ ಇರಲಿ ನೀವು ಇಮೇಲ್ ಮೂಲಕ ತಿಳಿಸಬಹುದು. ಇಮೇಲ್ ವಿಳಾಸ kannadavividabharati@gmail.com kannadavividabharati@gmail.com ಇದಕ್ಕೆ ನೀವು ನಿಮ್ಮ ಅನಿಸಿಕೆಗಳೇನೇ ಇದ್ದರೂ ಕಾರ್ಯಕ್ರಮದ ಕುರಿತು, ಕಾರ್ಯಕ್ರಮಗಳು ಕೇಳ್ತಾ ಇರ್ತಿರಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳು, ಯಾವ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಬೇಕು ಅಂತ ನಿಮ್ಗೆ ಅನಿಸುತ್ತೋ ನೀವು ಇಮೇಲ್ ಕಳಿಸಬಹುದು. ಕೇಳ್ತಾ ಇದ್ದೀರಾ ಕರೆಗೊಂದು ಹಾಡು ಕಾರ್ಯಕ್ರಮ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ.
1: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ. ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು. ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ. ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.
0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರೊಬ್ರು ಕರೆ ಮಾಡಿದ್ದಾರೆ. ಹಲೋ,
2: ಹಲೋ, ನಮಸ್ತೆ ಮೇಡಮ್.
0: ನಮಸ್ಕಾರ, ಯಾರ್ ಕರೆ ಮಾಡಿರೋದು?
2: ನಾವು ಶಿವಶರಣ ಅಂತ ಮೇಡಮ್.
0: ಎಲ್ಲಿಂದ?
2: ವಿಜಯಪುರ ಮೇಡಮ್.
0: ಏನ್ ಮಾಡ್ಕೊಂಡಿದ್ದೀರಿ?
2: ರೈತರು ಇದ್ದೀರಿ ಮೇಡಮ್.
0: ರೈತರು? ಬಿಸಿಲು ಹೇಗಿದೆ ಅಲ್ಲಿ? ಹೇಗಿದೆ ಅಂತ ಕೇಳೋದೆ ಬೇಡ, ವಿಪರೀತ ಬಿಸಿಲು ಇರ್ಬೇಕಲ್ಲ.
2: ಅಯ್ಯೋ ಮಾತಾಡ್ಬೇಡ್ರಿ ಮೇಡಮ್,
0: ಕೇಳ್ಬೇಡ್ರಿ ಅಂತೀರಾ?
2: ಹೌದೌದ್ರಿ, ಯಾಕಂದ್ರೆ ಏನ್ ನಮ್ದು ಯಾಕೆ ಬಯಲು ಸೀಮೆ ಆಗೈತೆ ಅನ್ನೋದು ಗೊತ್ತಾಗಿಲ್ಲ ನಮಗೆ.
0: ಏನೇನ್ ಬೆಳಿತೀರಾ ನೀವು?
2: ನಾವು ದ್ರಾಕ್ಷಿ ಬೆಳಿತೀವಿ ಮೇಡಮ್. ಪೇರು, ನಿಂಬಿ, ಸಪೋಟ.
0: ನಿಂಬೆ ಹಣ್ಣು ಚೆನ್ನಾಗಿ ಬರ್ತಾ ಇರ್ಬೇಕಲ್ಲ ಇವಾಗ?
2: ಚೆನ್ನಾಗಿದೆ ಮೇಡಮ್, ರೇಟ್ ಚೆನ್ನಾಗಿದೆ ಮೇಡಮ್ ಈಗ.
0: ಅಲ್ಲ, ಈಗ ಈ ಸೀಸನ್ಗೆ?
2: ಈ ಸೀಸನ್ ಇರುದಿಲ್ಲ ಮೇಡಮ್, ಅದು ಮಳೆಗಾಲಕ್ಕೆ ಹೆಚ್ಚಾಗುತ್ತೆ ಮೇಡಮ್.
0: ಹೌದಾ?
2: ಅದ್ರ ಸ್ವಲ್ಪ ರೇಟ್ ಇರಲ್ಲ ಮೇಡಮ್ ಅವಾಗ. ಈಗ ರೇಟ್ ಚೆನ್ನಾಗಿದೆ ಮೇಡಮ್.
0: ಈಗ ಈ ಬಿಸಿಲು ಕಾಲಕ್ಕೆ ಯಾವ್ದು ಚೆನ್ನಾಗಿ ಬೆಳೆಯುತ್ತೀರಾ?
2: ಈಗ ಬಿಸಿಲು ಕಾಲಕ್ಕೆ ಮೇಡಮ್ ಇದು ಇದೆ ಮೇಡಮ್, ಪೇರು ಬೆಳಿತೀವಿ ಮೇಡಮ್ ನಾವು. ಈಗ
0: ಏನು
2: ಪೇರು? ಪೇರು ಮೇಡಮ್. ಅದೇನೋ ಅಂತಾರಲ್ಲ ಮೇಡಮ್, ತಮ್ ಕಡೆ ಏನೋ ಬೇರೆ ಅಂತಾರ ಅದಕ್ಕ. ಅದೇನಪ್ಪ ಅಂದ್ರೆ ಸೀಬೆಕಾಯಿ.
0: ಸೀಬೆಕಾಯಿ? ಸೀಬೆಹಣ್ಣು.
2: ಸೀಬೆಹಣ್ಣು ಮೇಡಮ್.
0: ಚೆನ್ನಾಗಿ ಬರುತ್ತೆ.
2: ದ್ರಾಕ್ಷಿ ಅತ್ತು ಅತಿ ಉತ್ತಮ ಬೆಳಿತೀವಿ ಮೇಡಮ್.
0: ಹೌದಾ? ಈ ಕಾಲಕ್ಕೆ, ಈ ಬೇಸಿಗೆ ಬೇಸಿಗೆ ಕಾಲಕ್ಕೆ ಚೆನ್ನಾಗಿ ಬರುತ್ತೆ ಅಂತೀರಾ?
2: ಹಾ ಮೇಡಮ್, ಬೇಸಿಗೆ ಕಾಲ ಉತ್ತಮವಾದ ಬೆಳೆ ಅಂದ್ರೆ ಮೇಡಮ್ ಅದು ನೀರು ಕಡಿಮೆ ಇದ್ರೆ ಬರುತ್ತೆ ಮೇಡಮ್.
0: ಯಾವ ಗೀತೆಗೆ ಕರೆ ಮಾಡಿದ್ದೀರಾ ಈಗ?
2: ನಮಗೆ ಮುದುಡಿದ ತಾವರೆ ಅರಳಿತ್ತು ಮೇಡಮ್. ಅರಳಿದೆ ಅರಳಿದೆ ಮುದುಡಿದ ತಾವರೆ ಅರಳಿದೆ ಅಂತ ಒಂದು ಹಾಡಿತ್ತು ನೋಡ್ರಿ, ಎಷ್ಟು ಜ್ಞಾನಕ್ಕೆ ಹಾಡಿದ್ರು.
0: ಒಳ್ಳೆ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಾ, ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಕೇಳಿ ನಿಮ್ಮ ಗೀತೆಯನ್ನ.
2: ಧನ್ಯವಾದ ಮೇಡಮ್. ಧನ್ಯವಾದ.
0: ಅನಾಮಿಕ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ, ಎಸ್ ಜಾನಕಿ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ಮುದುಡಿದ ತಾವರೆ ಅರಳಿತು ಚಿತ್ರದ ಮಧುರವಾದ ಗೀತೆ.

ಇದು ಯಾರ ರಚನೆ ಅಂತ ಕೇಳಿದ್ದೆ. ಬಿ ಆರ್ ಛಾಯಾ ಅವರು ಹಾಡಿದ ಈ ಗೀತೆಯ ರಚನಾಕಾರರು ಯಾರು ಅನ್ನೋದು ಉತ್ತರ ಹೇಳ್ತೇನೆ. ಅದಕ್ಕೂ ಮುಂಚೆ ಇನ್ನೊಂದು ಪುರಾಣ ಪಾತ್ರದ ಕುರಿತಾಗಿ ಪ್ರಶ್ನೆ ಇತ್ತಲ್ಲ, ಹಿರಣ್ಯಕಶಿಪುವಿನ ಮೊಮ್ಮಗ ಯಾರು ಅಂತ ಕೇಳಿದ್ದೆ. ಪ್ರಹ್ಲಾದನ ಮಗ, ಬಲಿಚಕ್ರವರ್ತಿಯ ತಂದೆ. ಕೆಲವರು ಬಲಿಚಕ್ರವರ್ತಿ ಅಂತಲೇ ಹೇಳಿದ್ದೀರಾ, ಅಲ್ಲ, ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದ, ಅವನ ಮಗ ವಿರೋಚನ, ವಿರೋಚನನ ಮಗ ಬಲಿಚಕ್ರವರ್ತಿ. ಅಂದರೆ ವಿರೋಚನ ಪ್ರಹ್ಲಾದನ ಮಗ, ಬಲಿಚಕ್ರವರ್ತಿಯ ತಂದೆ, ಹಿರಣ್ಯಕಶಿಪುವಿನ ಮೊಮ್ಮಗನಾಗ್ತಾನೆ ವಿರೋಚನ ಮಹಾರಾಜ. ಹಾಗಾಗಿ ಉತ್ತರ ಯಾರ್ಯಾರು ಕೊಟ್ಟಿದ್ದೀರಾ ಅನ್ನೋದು ಈಗಾಗಲೇ ನಿಮಗೆ ಗೊತ್ತಾಗಿರಬೇಕಲ್ಲ. ನಾನು ಉತ್ತರ ಹೇಳಿದ ತಕ್ಷಣ ಸರಿ ಉತ್ತರ ನಿಮ್ಮಲ್ಲೇ ಯಾರ್ಯಾರು ಕೊಟ್ಟಿದ್ದೀರಾ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ. ಹಾಗೆ ಬಿ ಆರ್ ಛಾಯಾ ಅವರು ಹಾಡಿದ ಈ ಗೀತೆ ಈ ಭಾವಗೀತೆಯ ರಚನಾಕಾರರು ಕೆಸಿ ಶಿವಪ್ಪ. ಈ ಎರಡೂ ಪ್ರಶ್ನೆಗಳಿಗೆ ಉತ್ತರ ಸರಿಯಾಗಿ ಕೊಟ್ಟಂಥವರು ಗುರುರಾಜ್ ಸೋಮ್ಯಾಜಿ ಜ್ಞಾನಭಾರತಿ ಲೇಔಟ್ನಿಂದ, ವೀಣಾ ಅವರು ಮಲ್ಲೇಶ್ವರದಿಂದ, ಹರೀಶ್ ಮಲ್ಲೇಶ್ವರದಿಂದ, ಅನುಪಮಾ ಕುಮಾರ ಪಾರ್ಕ್ನಿಂದ, ಉದಯ್ ಕರ್ಕೇರ ಉಡುಪಿಯಿಂದ, ಮಹೇಶ್ ಅವರು ಲಲಿತಾ ಮಣಿ ಕಳಸದಿಂದ, ನೇತ್ರಾ ಕೆಂಗೇರಿಯಿಂದ, ಇಂದಿರಾ ಹೈದರಾಬಾದ್ನಿಂದ, ಸಂಜಯ್ ಆನಂದ್ ಕುಲಕರ್ಣಿ, ಮೀನಾಕ್ಷಿ ಎಂಟನೇ ಮೈಲಿಯಿಂದ, ಹಾಸನದ ಶೋಭಾ, ಇವರಿಷ್ಟು ಜನ ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆ ಬರುವಂತಹ ಯಾವುದೇ ಸಂದೇಶಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ನಿಮಗೆ ಕೊಟ್ಟ ಕಾಲಾವಕಾಶ ಮುಗಿದಿದೆ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ ನಾವು. ಈಗ ಪ್ರಸಾರವಾಗ್ತಾ ಇದೆ ಪ್ರೇಮ ಪರ್ವ ಚಿತ್ರದ ಈ ಮಧುರವಾದ ಗೀತೆ. ಶ್ಯಾಮಸುಂದರ ಕುಲಕರ್ಣಿಯವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಹಾಡಿದ್ದಾರೆ ಗೀತೆಯನ್ನು.

ಕಾರ್ಯಕ್ರಮದಲ್ಲಿ ಸ್ಪಂದಿಸಿದ ಎಲ್ಲ ಕೇಳುಗರಿಗೆ ಮತ್ತೊಮ್ಮೆ ಥ್ಯಾಂಕ್ಸ್. ನಾಗರಾಜ್ ಶರ್ಮಾ ಅವರ ಹೆಸರು ಬಿಟ್ಟೋಗಿತ್ತು, ಕ್ಷಮೆ ಇರಲಿ. ಜಗದಾಂಬಿಕಾ ಹಂಸವೇಣಿ, ನಿಮ್ಮ ಉತ್ತರ ಕೂಡ ಸರಿಯಾಗಿತ್ತು, ನಿಮ್ಮ ಹೆಸರು ಮಿಸ್ ಆಯಿತು, ದಯವಿಟ್ಟು ಕ್ಷಮೆ ಇರಲಿ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂದೇಶಗಳನ್ನು ಕಳಿಸಿ ಸ್ಪಂದಿಸಿದ ಎಲ್ಲ ಕೇಳುಗರಿಗೆ ಥ್ಯಾಂಕ್ಸ್.

0: 92.9 FM. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಸ್ಪಂದನ ಕಾರ್ಯಕ್ರಮ ಆರಂಭಿಸುವ ಸಮಯ. ಇವತ್ತಿನ ಸ್ಪಂದನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿ ವಿವಿಧ ಭಾರತಿ ಸ್ಟುಡಿಯೋದಲ್ಲಿ ಇರೋದು ನಮ್ಮ ಆಫೀಸರ್ ಕೃಷ್ಣಪ್ಪ ಅವರು. ಹಾಗೆ ನಮಸ್ಕಾರ ಸರ್. ಹಾಗೆ ನಾನು ನಂದಿನಿ ನಿಮ್ಮ ಜೊತೆಯಾಗಿರ್ತೀನಿ. ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಪ್ರಯತ್ನ ನಾವು ಮಾಡ್ತೀವಿ ಅಲ್ವಾ ಸರ್?
1: ಖಂಡಿತ.
0: ರೋಹಿತ್ ದಾಸನ್ಪುರದಿಂದ ಒಂದು ಸಂದೇಶ ಕಳಿಸಿದ್ದಾರೆ, ಇಮೇಲ್ ಸಂದೇಶ. ಅವ್ರು ಹೇಳ್ತಾರೆ ಎಷ್ಟೊಂದು ಹಾಡುಗಳು ಪದೇ ಪದೇ ರಿಪೀಟ್ ಆಗೋದು ಇತ್ತೀಚೆಗೆ ಕೇಳ್ತಾ ಇದ್ದೀವಿ ವಿವಿಧ ಭಾರತಿನಲ್ಲಿ. ಆದರೆ ಒಳ್ಳೊಳ್ಳೆಯ ರೇರ್ ಸಾಂಗ್ಸ್ ಇದೆ, ದಯವಿಟ್ಟು ಅದನ್ನೆಲ್ಲ ಆರ್ಜೆಗಳು ಹುಡುಕಿ ಹೆಕ್ಕಿ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಒಂದ್ಸಲ ನೋಡೋದಾದ್ರೆ ಹಾಗೇನು ಅನ್ಸೋದಿಲ್ಲ ಅಲ್ವಾ ಸರ್? ತುಂಬಾ ಜನ
1: ಈಗ ಅನ್ಸೋದಕ್ಕಿಂತಲೂ ಅವ್ರಿಗೆ ಅನ್ಸಿರಬಹುದು, ಗಮನಿಸಿರಬಹುದು ಪ್ರಸಾರದಲ್ಲಿ ಪ್ರಸಾರ ಆಗದೆ ಇರುವಂತಹ ಒಂದು ಏನು ಹಾಡುಗಳ ಒಂದು ಯಾವುವು ಅನ್ನೋದನ್ನ ಒಂದು ಪಟ್ಟಿ ಮಾಡಿ ಅವ್ರು ಕಳಿಸಿದ್ರೆ ನಾವು ಅದ್ರ ಬಗ್ಗೆ ಗಮನ ಹರಿಸಬಹುದು. ನಮ್ಮಲ್ಲಿ ಇಲ್ಲದೆ ಇರುವಂತದ್ದು ತುಂಬಾ ಕಡಿಮೆ, ಯಾಕಂದ್ರೆ ನಮ್ಮಲ್ಲಿ ಒಂದು ಭಂಡಾರನೇ ಇರುವುದರಿಂದ ಎಲ್ಲೇ ಸಿಗದೆ ಇರುವಂತಹ ಹಾಡುಗಳು ನಮ್ಮ ಹತ್ರ ಇದೆ, ಎಲ್ಲನಿದೆ. ಅವರು ಯಾವುದು ಪ್ರಸಾರ ಮಾಡ್ತಾ ಇಲ್ಲ, ರೇರ್ ಆಗಿ ತುಂಬಾ ಅದನ್ನ ಬಿಟ್ಬಿಟ್ಟಿದ್ದೀವಿ ಪ್ರಸಾರನ ಮಾಡ್ತಾ ಇಲ್ಲ ಅನ್ನೋದು ಅವ್ರು ಗಮನಿಸಿದ್ದಾರೆ, ಅವ್ರ ಹತ್ರ ಒಂದು ಮಾಹಿತಿ ಇದ್ರೆ ಖಂಡಿತ ನಮಗೆ ಇದೇ ತರ ಒಂದು ಇಮೇಲ್ ಮುಖಾಂತರ ಎಲ್ಲ ಪಟ್ಟಿ ಮಾಡಿ ನಮ್ಗೆ ಕಳಿಸ್ಕೊಳ್ಳಿ, ನಾವು ಅವನ್ ಕೂಡ ಪ್ರಸಾರ ಮಾಡೋಣ. ಯಾಕಂದ್ರೆ ನಾವು ಪ್ರಸಾರ ಅನ್ನೋದು ಇಂಥ ಹಾಡೇ ಆಗ್ಬೇಕು ಅಂತ ಹಾಡೇ ಆಗ್ಬೇಕು ಅನ್ನೋದು ಏನಿಲ್ಲ.
0: ಹೌದು, ಇದು ನಿರಂತರ ಇದ್ದೇ ಇರುತ್ತೆ ಪ್ರತಿದಿನವೂ. ಹಾಗಾಗಿ ಆರ್ಜೆಗಳು ಕೂಡ ಆದಷ್ಟು ವಿಭಿನ್ನವಾಗಿ ಹಾಡುಗಳು ಪ್ರಸಾರ ಮಾಡಿದ್ರೆ ಅವ್ರ ಕಾರ್ಯಕ್ರಮ ಚೆನ್ನಾಗಿರುತ್ತೆ ಅನ್ನೋ ಆಸೆಯಿಂದಲೇ ಬಂದಿರ್ತಾರೆ. ಅಂದ್ರೆ ಯಾವುದೇ ಹಾಡು ಪ್ರಸಾರ ಮಾಡಬೇಕು ಮಾಡಬಾರ್ದು ಅನ್ನೋದೇನು ಅವ್ರಿಗೂ ಇರೋದಿಲ್ಲ.
1: ಹೌದು ಹೌದು.
0: ಹಾಗಾಗಿ
1: ಅವರು ಖಂಡಿತ ಅವರು ಆ ತರ ಒಂದು ಗಮನಿಸಿದ್ದೆ ಆದ್ರೆ ನಮ್ಗೊಂದು ಪಟ್ಟಿ ಮಾಡಿ ಕಳಿಸ್ಲಿ, ನಾವು ಪ್ರಸಾರ ಮಾಡೋಣ.
0: ಇಮೇಲ್ ನಲ್ಲೇ ಕಳಿಸ್ಬಿಟ್ರೆ ನಮಗೂ ರೆಕಾರ್ಡ್ ಇರುತ್ತೆ,
1: ಒಂದು ದಾಖಲೆನೇ ಇರುತ್ತೆ ನಿಜವಾಗ್ಲಿ ಪ್ರಸಾರ ಆಗ್ತಾ ಇಲ್ಲ ಅನ್ನೋದು ನಮ್ಗೆ ಒಂದು ಅರಿವು ಬರುತ್ತೆ.
0: ಇನ್ನು ಎನ್ ಆರ್ ಪ್ರಸಾದ್ ಅವರು ತುಂಬಾ ಉದ್ದನೆಯ ಇಮೇಲ್ ಕಳಿಸಿದ್ದಾರೆ.
1: ಏನಂತ?
0: ಕೆಲವು ಆರ್ಜೆಗಳು ಸಿನಿಮಾ ಕ್ವಶನ್ಸ್ ಕೇಳ್ತಾರೆ ಈ ಕ್ವಿಜ್ ಟೈಮ್ ನಲ್ಲಿ, ಉದಾಹರಣೆಗೆ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಿನಿಮಾಗಳಿಗಾಗಿಯೇ ಸಿನಿಮಾ ವಿಷಯ ಕುರಿತಾಗಿ ಮಾತಾಡೋಕ್ಕೆ ಬೇಕಾದಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳಿದೆ. ಹಾಗಾಗಿ ಸ್ಪೋರ್ಟ್ಸು, ಫೈನಾನ್ಸು, ಬೇರೆ ಬೇರೆ ಬ್ಯಾಂಕಿಂಗ್ ಸೆಕ್ಟರ್ಗೆ ಸಂಬಂಧಪಟ್ಟಿದ್ದು, ಸೈನ್ಸ್ಗೆ ಸಂಬಂಧಪಟ್ಟಿದ್ದು ಅಥವಾ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು, ಇದ್ರ ಬಗ್ಗೆ ಹೆಚ್ಚು ಬೆಳಕು ಚೆಲ್ಲಿದ್ರೆ, ಹೆಚ್ಚು ಪ್ರಶ್ನೆಗಳನ್ನು ಕೇಳಿ ಗೊತ್ತಿಲ್ಲದೆ ಇರೋರು ಪ್ರಶ್ನೆ ಕೇಳಿಸ್ಕೊಂಡು ಉತ್ತರ ಕೊಡದೆ ಹೋದರೂ ಕೂಡ ಅದ್ರ ಬಗ್ಗೆ ಮಾಹಿತಿ ನಿಮ್ಮ ಕಡೆಯಿಂದ ಬಂದರೆ ನಮ್ಗೆ ಇನ್ನೂ ಹೆಚ್ಚು ಉಪಯೋಗ ಆಗುತ್ತೆ ಅನ್ನೋದು ಅವ್ರ ಮಾತು.
1: ಈಗ ಸಿನಿಮಾ ಕ್ವಿಜ್ ಅಂತೇಳಿ ಪ್ರತಿ ಶುಕ್ರವಾರ ನಾವು ಏನು ಹೊಸ ಒಂದು ಎಫ್ ಪಿ ಸಿ ಪ್ರಕಾರ ಹೊಸ ಒಂದು ಕಾರ್ಯಕ್ರಮ ರೂಪುರೇಷೆಗಳು ಏನಿದೆ ಅದರಲ್ಲಿ ಸಿನಿಮಾ ಕ್ವಿಜ್ ಅಂತಲೇ ಪ್ರತಿ ಶುಕ್ರವಾರ ನಾವು ಇಟ್ಕೊಂಡಿದ್ವಿ. ಯಾಕಂದರೆ ಶುಕ್ರವಾರ ತುಂಬ ಕನ್ನಡ ಸಿನಿಮಾಗಳು ರಿಲೀಸ್ ಆಗ್ತವೆ, ಬಿಡುಗಡೆ ಆಗ್ತವೆ, ಅದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಸ್ವಲ್ಪ ಕೊರತೆ ಇರಬಹುದು. ಹಾಗಾಗಿ ಸಿನಿಮಾದ ಬಗ್ಗೆನೇ ಪ್ರಶ್ನೆ ಮಾಡಿದರೆ ಹೆಚ್ಚಿನ ಒಂದು ಅನುಕೂಲ ಆಗುತ್ತೆ ಸಿನಿ ಪ್ರೇಕ್ಷಕರಿಗೆ, ಸಿನಿ ರಸಿಕರಿಗೆ ಅನ್ನುವಂಥ ಉದ್ದೇಶದಿಂದ ನಾವು ಒಂದು ದಿನ ಮಾತ್ರ ಸಿನಿ ಕ್ವಿಜ್ ಅಂತ ಮಾಡ್ತಾ ಇದ್ದೀವಿ. ಅದು ಎಲ್ಲರ ಒಂದು ಅಪೇಕ್ಷೆ ಅಂತ ನಾವು ಮಾಡ್ತಾ ಇದ್ದೀವಿ. ವಾರದಲ್ಲಿ ಒಂದು ದಿನ, ಅದು ಶುಕ್ರವಾರ. ಯಾಕಂತಂದ್ರೆ ಹೆಚ್ಚಿನ ಸಿನಿಮಾಗಳು ರಿಲೀಸ್ ಆಗ್ತವೆ, ಅದ್ರ ಬಗ್ಗೆ ಅವ್ರಿಗೆ ಹೆಚ್ಚಿನ ಮಾಹಿತಿ ದೊರೆಯಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಮಾಡ್ತಾ
0: ಇದ್ದೀವಿ. ಹೇಳ್ತಾ ಇರೋದು ಮಂಗಳವಾರ ರಸಪ್ರಶ್ನೆಯಲ್ಲಿ ಸಿನಿಮಾ ಕ್ವಿಜೇ ಬೇಡ, ಸಿನಿಮಾಗೆ ಸಂಬಂಧಪಟ್ಟಿದ್ದೇನು ಬೇಡ ಅಂತ.
1: ಈಗ ಮಂಗಳವಾರ ಬೇಕಿದ್ರೆ ಅದನ್ನ
0: ಸ್ವಲ್ಪ ನಾಲೆಡ್ಜ್ ಬೇರೆ ಫೀಲ್ಡ್ ಅಲ್ಲಿ
1: ಔಟ್ ಆಫ್ ಸಿನಿಮಾ. ಆಯ್ತು ಆಯ್ತು,
0: ಅದನ್ನ ಗಮನ ಇಡ್ಲಿ ದಯವಿಟ್ಟು.
1: ಎಲ್ಲ ನಮ್ಮ ಏನು ಆರ್ಜೆಗಳಿಗೆ ತಿಳಿಸೋಣ, ಶುಕ್ರವಾರ ಒಂದ್ ದಿನ ಬಿಟ್ಟರೆ ಬೇರೆ ದಿನ ಯಾವುದೋ ಒಂದು ಸಿನಿಮಾಗೆ ಸಂಬಂಧಪಟ್ಟಂತೆ ಕ್ವಿಜ್ ಬೇಡ ಅನ್ನೋದನ್ನ ನಮ್ಮ ಎಲ್ಲರ ಗಮನಕ್ಕೆ ಇರಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳೋಣ ಎನ್ ಆರ್ ಪ್ರಸಾದ್ ಅವರಿಗೆ.
0: ಎನ್ ಆರ್ ಪ್ರಸಾದ್ ಅವರು ಇನ್ನೂ ಒಂದು ಪ್ರಶ್ನೆ ಕಳಿಸಿದ್ದಾರೆ, ಸ್ವಲ್ಪ ರಸಪ್ರಶ್ನೆ ಕಾರ್ಯಕ್ರಮದ ಅವಧಿ ವಿಸ್ತಾರ ಮಾಡಿ 40 ನಿಮಿಷ ಏನೂ ಸಾಲೋದಿಲ್ಲ ಅಂತ ಅವರು ಹೇಳ್ತಾರೆ.
1: ಇಲ್ಲ, 40 ನಿಮಿಷ ಸಾಲೋದಿಲ್ಲ ಅನ್ನೋದು ಏನಿಲ್ಲ, ಯಾಕಂದ್ರೆ 40 ನಿಮಿಷದಲ್ಲಿ ಬೇಕಾದಷ್ಟು ವಿಷಯವನ್ನು ನಾವು ಮಾತಾಡಬಹುದು, ಬೇಕಾದಷ್ಟು ಮಾಹಿತಿಯನ್ನು ಕೊಡಬಹುದು. ಮತ್ತೆ ಈಗ ಮನುಷ್ಯನ ಒಂದು ಏನು ಕೇಳುವಂತಹ ಒಂದು ಸಂಯಮ ಹೇಗಿತ್ತಂತಾರೆ, ಮ್ಯಾಕ್ಸಿಮಮ್ ಹಾಫ್ ಆನ್ ಅವರ್ ಅಂತ. ಯಾವುದೋ ಒಂದು ವಿಷಯವನ್ನು ಅವರು ಗ್ರಹಿಸುವಂಥದ್ದು, ವೈಜ್ಞಾನಿಕವಾಗಿ ಹೇಳುವಂಥದ್ದು ಒಂದು ಅರ್ಧ ಗಂಟೆ ಮಾತ್ರ ಕೇಳಲಿಕ್ಕೆ ಒಂದು ಆಸಕ್ತಿ ಇರುತ್ತೆ ಸಾಮಾನ್ಯವಾಗಿ ಅಂತ. ನಾವು ಅರ್ಧ ಗಂಟೆಗಿಂತ ಮೀರಿ 40 ನಿಮಿಷ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಆದರೂ ಇದು ಸಾಕಷ್ಟು ಸಮಯ ಅಂತ ಅಂದ್ಕೊಂಡಿದ್ದೀವಿ. ಇದು ಏನು, ಇದ್ರ ಬಗ್ಗೆ ಬೇರೆ ಯಾರು ಕೇಳಿದ್ರು ಒಂದು ಪ್ರಶ್ನೆ ಮಾಡಿಲ್ಲ, ಅವ್ರು ಯಾರು ಅವ್ರ ಪತ್ರನ ಬರೆದಿಲ್ಲ, ನಮ್ಮ ಎನ್ ಆರ್ ಪ್ರಸಾದ್ ಬರೆದಿದ್ದಾರೆ, ಆದರೂ ತೊಂದರೆ ಇಲ್ಲ. ಬಟ್ ಅದು ಬೇಕು, ಸಾಕಾಗುತ್ತೆ ಅಂತ ಅಂದ ಅಂತ ಈ ಸಂದರ್ಭದಲ್ಲಿ ಹೇಳೋಣ ಎನ್ ಆರ್ ಪ್ರಸಾದ್ ಅವ್ರಿಗೆ.
0: ಇನ್ನು ಕೆಂಪಣ್ಣ ವಡಗ ವಡಪ್ಪಗೋಳ್, ಕೆಂಪಣ್ಣ ವಡಪ್ಪಗೋಳ್ ಅವರು ಸಂದೇಶ ಕಳಿಸಿದ್ದಾರೆ.
1: ಅಂದ್ರೆ ಅವ್ರ ಊರೇ ವಡಪ್ಪಗೋಳ
0: ಇರ್ಬೇಕು, ಏನು ವಿಷಯ ಹೇಳಿಲ್ಲ ಅವರು ಅದ್ರ ಬಗ್ಗೆ. ಅವರು ಚಿಕ್ಕೋಡಿ ತಾಲೂಕು,
1: ಚಿಕ್ಕೋಡಿ
0: ರಾಣಿ ಚೆನ್ನಮ್ಮ ನಗರ, ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ರವಿವಾರ ಮಕ್ಕಳಿಗೆ ಮಾತ್ರ ಕಾಲ್ ಮಾಡಿ ಮಾತನಾಡಿಸುವ ಕರೆಗೊಂದು ಹಾಡು ಕಾರ್ಯಕ್ರಮ ತುಂಬಾನೇ ಇಷ್ಟವಾಗುತ್ತೆ. ಮಕ್ಕಳು ತುಂಬಾ ಖುಷಿಯಿಂದ ಕೇಳ್ತಾರೆ ಆ ಕಾರ್ಯಕ್ರಮ. ಅದೇ ರೀತಿ ಮಹಿಳೆಯರಿಗೆ ಒಂದು ದಿನ, ಪುರುಷರಿಗೆ ಒಂದು ದಿನ, ಯಂಗ್ಸ್ಟರ್ಸ್ಗೆ ಹುಡುಗರಿಗೆ ಒಂದು ದಿನ, ವಯೋವೃದ್ಧರಿಗೆ ಒಂದು ದಿನ ಮಾಡಿದ್ರೆ ಒಳ್ಳೆಯದು ಅನ್ನೋದು ಅವರ ಅಭಿಪ್ರಾಯ.
1: ಇವರ ಅಪೇಕ್ಷೆ ಚೆನ್ನಾಗಿದೆ. ಓಕೆ, ಆದರೆ ನಮ್ಮಲ್ಲಿ ಮಹಿಳೆಯರಿಗೆ ಅಂತಲೇ ವಿವಿಧ ರೀತಿಯ ಕಾರ್ಯಕ್ರಮಗಳಿದೆ, ವೃದ್ಧಾಪರಿಗೆ ವಿವಿಧ ರೀತಿಯ ಕಾರ್ಯಕ್ರಮಗಳಿದೆ. ಏನು ನಮ್ಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ವಿವಿಧ ವಯೋಮಾನದವರಿಗೆ ವಿವಿಧ ಥರದ ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇದ್ದಾವೆ. ನಮ್ಮ ವಿವಿಧ ಭಾರತಿನಲ್ಲಿ ಯಾವಾಗಲೂ ಕರೆಗೊಂದು ಹಾಡುಗೆ ಕರೆ ಮಾಡ್ತಾರೆ, ಅವರೆಲ್ಲ ವಯಸ್ಕರೇ,
0: ಸಾಮಾನ್ಯ
1: ವಯಸ್ಕರು,
0: ವಯೋವೃದ್ಧರು, ಜೊತೆಗೆ ಮಹಿಳೆಯರು ತುಂಬಾ ಜನ ಮಾಡ್ತಾರೆ. ಕೆಲವು ದಿನ ಅಂತೂ ಬರೀ ಅವರೇ ಇರ್ತಾರೆ ಕಾರ್ಯಕ್ರಮ,
1: ಯಾಕಂದ್ರೆ ಈ ಮಧ್ಯಾಹ್ನದ ಹೊತ್ತು ಸ್ವಲ್ಪ ಮನೆಯಲ್ಲೇ ಫ್ರೀ ಆಗಿರ್ತಾರೆ, ಕೆಲಸ ಕಾರ್ಯ ಮುಗಿಸ್ಕೊಂಡಿರ್ತಾರೆ. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ನಮ್ಮೊಂದಿಗೆ ಭಾಗವಹಿಸ್ತಿದ್ದಾರೆ. ನಮ್ಮ ಒಂದು ಕಾರ್ಯಕ್ರಮಗಳಿಗೆ ಫೋನ್ ಮಾಡಿ ಅವರು ಏನು ಕೋರಿಕೆ ಗೀತೆಗಳಿಗಾಗಿ ಫೋನ್ ಮಾಡೋದು, ಮಾತಾಡೋದು, ಅವರ ಏನು ವಿಷಯ ವಿನಿಮಯ ನಮ್ಮ ಜೊತೆಗೆ ವಿನಿಮಯ ಮಾಡ್ಕೊಳ್ಳೋದು ಇವೆಲ್ಲ ಮಾಡ್ತಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರೇ. ಅಥವಾ ಹೇಳಿದಾಗೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕೇಂದ್ರದಿಂದ ಅವರ ಒಂದು ಭಾಗವಹಿಸೋಕೆ ಜಾಸ್ತಿ ಇದೆ. ಹಾಗಾಗಿ ನಾವು ಏನು ಭಾನುವಾರ ಒಂದಿನ, ವಾರದಲ್ಲಿ ಒಂದಿನ ಕೇವಲ ಮಕ್ಕಳಿಗಾಗಿ ನಾವು ಮೀಸಲಿಟ್ಟಿದ್ದೀವಿ. ನೋಡೋಣ ಮುಂದಿನ ದಿನಗಳಲ್ಲಿ ಅದನ್ನು ಏನನ್ನು ಬದಲಿಸಬಹುದಾ, ಆ ಥರ ಅವರ ಪ್ರಕಾರ ವಿವಿಧ ವಯೋಮಾನದವರಿಗೆ ಒಂದೊಂದು ದಿನ ಹಂಚಿಕೆ ಮಾಡಿ ಮಾಡಬಹುದು ಅನ್ನೋದ್ರ ಕೂಡ ಒಂದು ಪಾಯಿಂಟನ್ನು ನೋಟ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಒಂದು ಚರ್ಚೆ, ಒಂದು ಚಿಂತನೆ ಮಾಡೋಣ.
0: ಇನ್ನೊಂದು ಮೇಲ್ ಬಂದಿದೆ, ರೋಹಿತ್ ಮುನಿಯಪ್ಪ ಅವ್ರು ಹೇಳ್ತಾ ಇದಾರೆ. ಎಲ್ಲಿಂದ ಅನ್ನೋದು ಅವ್ರ ಕಡೆಯಿಂದ ಬಂದಿಲ್ಲ ಸಂದೇಶ, ಅದು ಅವ್ರು ಹೇಳ್ತಾ ಇದಾರೆ. ನಿಮ್ಮಲ್ಲಿ, ನಿಮ್ಮ ವಾಹಿನಿಯಲ್ಲಿ ಮತ್ತೆ ರೈನ್ಬೋ ವಾಹಿನಿಯಲ್ಲಿ ಕೆಲವು ಕಾರ್ಯಕ್ರಮಗಳು 7-8 ಭಾವಗೀತೆ ಎರಡು ಒಂದೇ ಸಮಯಕ್ಕೆ ಬರುತ್ತೆ, ಸ್ವಲ್ಪ ಬದಲಾವಣೆ ಮಾಡೋದಕ್ಕೆ ಸಾಧ್ಯನಾ? ಹಾಗೆ ಹಿಂದಿ ಹಾಡುಗಳು ಕೂಡ ಓವರ್ಲ್ಯಾಪ್ ಆಗುತ್ತೆ, ಇಲ್ಲೂ ಅಲ್ಲೂ ಒಂದೇ ಟೈಮ್ಗೆ ಹಿಂದಿ ಹಾಡುಗಳು ಬರುತ್ತೆ, ಆ ಸಮಯವನ್ನ ಸ್ವಲ್ಪ ಏನಾದ್ರೂ ಹಿಂದೆ ಮುಂದೆ
1: ಒಂದೇ ಸಮನೆ ಪ್ರಸಾರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಏನೋ ಕಾಕತಾಳಿಯಾಗಿ ಒಂದೆರಡು ಹೋಗಿರಬಹುದೇನೋ, ಆದರೆ ನಮ್ಮ ಒಂದು ಶೆಡ್ಯೂಲ್ ಅಂತ ಏನಿರ್ತೀವಿ ನಾವು ನಿಗದಿಪಡಿಸಿರುವಂತಹ ಒಂದು ಸಮಯದಲ್ಲಿ ನಾವು ಪ್ರಸಾರ ಮಾಡುವಂಥದ್ದು ಗೀತೆಗಳೇ ಬೇರೆ ಇರ್ತವೆ. ಈಗ ಅವರು ಮಾಡುವಂಥ ಏನು ಭಾವಗೀತೆ ಆಗಿರ್ಬೋದು, ಚಿತ್ರಗೀತೆ ಆಗಿರ್ಬೋದು, ನಾವೇ ಮಾಡ್ತೀವಿ ಅನ್ನೋದಕ್ಕೆ ಅದಕ್ಕೆ ಯಾವುದು ಪುರಾವೆ ಇಲ್ಲ, ಆ ಥರ ಆಗೋದಕ್ಕೆ ಚಾನ್ಸಸ್ಸು ಇರಲ್ಲ. ಬಟ್ ಅವ್ರು
0: ಹೇಳೋದು ಒಂದೇ ಸಮಯದಲ್ಲಿ, ಇಲ್ಲಿ ಉದಾಹರಣೆಗೆ 7:30-8 ಕನ್ನಡ ರತ್ನಭಂಡಾರ ಆದ್ಮೇಲೆ ಭಾವಗೀತೆಗಳು, ಅಲ್ಲೂ ಹೆಚ್ಚು ಕಡಿಮೆ ಅದೇ ಸಮಯಕ್ಕೆ ಭಾವಗೀತೆಗಳು ಹೋಗ್ತಾ ಇರುತ್ತೆ ಆನೆಯರು. ಅದು ಸ್ವಲ್ಪ ಅದು ಇಲ್ಲೂ ಭಾವಗೀತೆ ಅಲ್ಲೂ ಭಾವಗೀತೆ ಬೇಡ, ಸ್ವಲ್ಪ ಏನಾದರೂ ಅದರಲ್ಲಿ ಪಟ್ಟಿಯಲ್ಲಿ
1: ಒಳ್ಳೆ ವ್ಯಾಲಿಡ್ ಪಾಯಿಂಟ್ ಬೇಕಿದ್ರೆ ಇದನ್ನು ನಾವು ಬದಲಿಸೋಕ್ಕೆ ಪ್ರಯತ್ನ ಮಾಡೋಣ. ಯಾಕಂದ್ರೆ ಇದು ಒಂದು ಪಾಯಿಂಟ್ ನೋಟ್ ಮಾಡಿಕೊಂಡು ಭಾವಗೀತೆಗಳ ಸಮಯ ಬೇರೆ ಬೇರೆ ಚಾನಲಲ್ಲಿ ಬೇರೆ ಬೇರೆ ಸಮಯದಲ್ಲಿ ಪ್ರಸಾರ ಮಾಡೋದಕ್ಕೆ ನಾವು ವ್ಯವಸ್ಥೆ ಮಾಡೋಣ.
0: ಮತ್ತೆ ರಾತ್ರಿ 9 ಹಿಂದಿ ಸಾಂಗ್ಸು ಅಷ್ಟೇ, ಇಲ್ಲೂ ಹಿಂದಿ ಬರ್ತಾ ಇರುತ್ತೆ ವಿವಿಧ ಭಾರತಿಲಿ, ಅಲ್ಲಿ ರೈನ್ಬೋದಲ್ಲೂ ಹಿಂದಿ ಬರ್ತಾ ಇರುತ್ತೆ ಹಿಂದಿ ಹಾಡುಗಳು. ಆ ಸಮಯ ಸ್ವಲ್ಪ ಬೇರೆ, ನೀವು ಬೇರೆ ಸಮಯಕ್ಕೆ ಅವ್ರು ಬೇರೆ ಸಮಯಕ್ಕೆ ಕೊಡೋದಕ್ಕೆ ಸಾಧ್ಯನಾ ಅಂತ ಕೇಳ್ತಾರೆ.
1: ನೋಡೋಣ, ಇದು ಕೂಡ ಈ ಎರಡು ವಿಷಯಗಳನ್ನ ನಾವು ಒಂದು ಕಡೆ ಎಲ್ಲ ನೋಟ್ ಮಾಡ್ಕೊಂಡಿದ್ದೀವಿ. ಈ ವಿಷಯವನ್ನು ನಾವು ಏನು ಮುಂದಿನ ನಮ್ಮ ಸಭೆಯಲ್ಲಿ ಮಾತಾಡಿ ಇದ್ರ ಬಗ್ಗೆ ಒಂದು ದೃಢ ನಿರ್ಧಾರವನ್ನು ನಾವು ತಗೊಂತೀವಿ.
0: ಇನ್ನು ಲತಾ ವಿಘ್ನೇಶ್ವರ ಮತ್ತೆ ಇವರು ಜಗದಾಂಬಿಕಾ ಬಿಎನ್, ಇವರುಗಳು ಹೇಳ್ತಾ ಇದಾರೆ ತುಂಬಾ ಹಾಡುಗಳು ಕೇಳುಗರು ಕೇಳ್ತಾರೆ, ಆದ್ರೆ ಅವು ಇರೋದಿಲ್ಲ ನಿಮ್ಮ ಹತ್ರ ಪ್ರಸಾರ ಮಾಡ್ಲಿಕ್ಕೆ. ಆದ್ರೂ ಕೆಲವು ದಿನಗಳ ಅಥವಾ ಒಂದು ಕೆಲವು ತಿಂಗಳ ಹಿಂದೆ ಅದನ್ನ ಕೇಳಿರ್ತೇವೆ, ಮತ್ತೆ ಇವಾಗ ಕೇಳಿದ್ರೆ ಇಲ್ಲ ಅಂತೀರಾ? ದಯವಿಟ್ಟು ಅದು ಏನಾಗಿದೆ ಸ್ವಲ್ಪ ನಿಮ್ಮ ಲಿಸ್ಟ್ ನಲ್ಲಿ ನೋಡಿ ಮತ್ತೆ ಸೇರಿಸಿ, ಯಾಕೆಂದ್ರೆ ಅಂತ ಅಪರೂಪದ ಗೀತೆಗಳು ಆಕಾಶವಾಣಿಯಲ್ಲಿ ಬಿಟ್ರೆ ಬೇರೆ ಕಡೆ ಸಿಗೋದಿಲ್ಲ ನಮ್ಗೆ. ಎಷ್ಟೋ ಬಾರಿ ಯೂಟ್ಯೂಬ್ ನಲ್ಲೂ ನಮ್ಗೆ ಸಿಗೋದಿಲ್ಲ ಅಂತಾರೆ.
1: ಈಗ ಅವರು ಯಾವ ಹಾಡು ಹಿಂದೆ ಕೇಳಿ ಇವಾಗ ಕೇಳಿದಾಗ ಇಲ್ಲ ಅಂತ ಹೇಳಿದೀರಿ ನಮ್ಮ ಕಡೆಯಿಂದ ಅನ್ನೋದನ್ನ
0: ಕೊಟ್ಟರೆ
1: ನಾವು ನೋಡ್ತೀವಿ ನಿಜವಾಗ ನಮ್ಮಲ್ಲಿ ಲಭ್ಯತೆ ಇದೆಯಾ ಇಲ್ವಾ, ಅಥವಾ ನಮ್ಮ ಏನು ಭಂಡಾರದಲ್ಲಿ ಆ ಒಂದು ಗೀತೆಗಳ ಒಂದು ಲಭ್ಯತೆ ಇದೆಯಾ ಎಲ್ಲವನ್ನು ನೋಡ್ತೀವಿ. ಇಲ್ಲ ಅಂದ್ರೂ ಬೇರೆ ಕೇಂದ್ರಗಳಲ್ಲಿ ಇರ್ತವೆ, ಅವನ್ನ ನಾವು ತರಿಸ್ಕೊಂಡು ಅವನ್ನ ಪ್ರಸಾರ ಮಾಡ್ಲಿಕ್ಕೆ ಅನುವು ಮಾಡ್ಕೊಳ್ಬಹುದು. ಮೊದಲು ಅವರು ಈ ತರ ಒಂದು ಏನು ಗೀತೆಗಳ ಲಭ್ಯತೆ ಇಲ್ಲ, ನಿಮ್ಮಲ್ಲಿ ಪ್ರಸಾರ ಇಲ್ಲ

0: ಮಾಡ್ತಾ ಇಲ್ಲ, ಈ ಚಿತ್ರಗೀತೆ ನಮ್ಮಲ್ಲಿ ಇಲ್ಲ ಅನ್ನೋದನ್ನ ಅವ್ರು ಗಮನಿಸಿದ್ದಾದ್ರೆ, ಆ ಯಾವ ಗೀತೆ ಅವ್ರು ಕೇಳಿದ್ರು, ಇವ್ರು ಯಾವ ಗೀತೆ ಇಲ್ಲ ಅಂತ ಹೇಳಿದ್ರು,
1: ಯಾವ ಕೇಂದ್ರದಲ್ಲಿ ಕೇಳಿದ್ರು ಅದನ್ನು
0: ಕೂಡ, ಯಾವ ಏನು ಸಮಯ ದಿನಾಂಕ ಎಲ್ಲ ಬರೆದು ಯಾವ ಗೀತೆಗೆ ಕೋರಿಕೆ ಸಲ್ಲಿಸಿದ್ರು ಅದನ್ನು ಕೂಡ ಡೀಟೇಲ್ ಆಗಿ ನಮ್ಗೆ ಕಳಿಸಿದ್ರೆ, ಪಟ್ಟಿ ಮಾಡಿ ಕಳಿಸಿದ್ರೆ ನಾವು ಅದನ್ನ ಸಾರ್ಟ್ ಔಟ್ ಮಾಡೋಕ್ಕೆ ಪ್ರಯತ್ನ ಮಾಡಬಹುದು.
1: ಆಮೇಲೆ ಅವರು ಪರ್ಟಿಕ್ಯುಲರ್ ಒಂದು ಗೀತೆನ ಇವರು ಯಾರು ಜಗದಾಂಬಿಕಾ ಅವ್ರು ಹೇಳ್ತಾ ಇದ್ದಾರೆ, ಇವತ್ತು ಬೆಳಗ್ಗೆ ರವಿ ಮಂಜು ಅನ್ನೋರು ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಒಂದು ಗೀತೆನ ರಾಮ ಪರಶುರಾಮ ಅದು ಕೇಳಿದ್ರು, ಅದು ನಮ್ಮಲ್ಲಿ ಈ ಹಿಂದೆ ಇತ್ತು ಅಂತ ಅವ್ರು ರಿಕ್ವೆಸ್ಟ್ ಕರೆ ಮೂಲಕ ಕೇಳಿದ್ರು, ಆದರೆ ಇಲ್ಲಿ ಪ್ಲೇ ಆಗಲಿಲ್ಲ, ಅದಕ್ಕಾಗಿ ಕ್ಷಮೆ ಇರಲಿ ಅಂತ ಹೇಳಿ ಅವ್ರದ್ದು ಇನ್ನೊಂದು ಚಾಯ್ಸ್ನ ಪ್ಲೇ ಮಾಡಲಾಯ್ತು. ಸೊ ಅದಕ್ಕೂ ಸಂಬಂಧಿಸಿದಂಗೆ ಅವರು ಮೆಸೇಜ್ ಹಾಕಿಲ್ಲ.
0: ಯಾವುದೋ ಒಂದು ಸಾವಿರದಲ್ಲಿ ಒಂದು ಗೀತೆ
1: ಕೆಲವು ಆಗುತ್ತೆ,
0: ವೈರಸ್ಸಿಂದ ಒಂದೊಂದು ಸಲ ಅದು ಪ್ರಸಾರ ಆಗದೇ ಇರಬಹುದು, ಏನು ಕಂಪ್ಯೂಟರಲ್ಲಿ ಪ್ಲೇ ಆಗದೇ ಇರಬಹುದು, ಬಟ್ ಅವು ಯಾವಾಗಲೂ ಆ ಥರ ತೊಂದರೆ ಇರೋದಿಲ್ಲ. ಯಾವಾಗ ಒಂದ್ಸಲ ಆ ಥರ ಆಗಿರಬಹುದು, ಯಾವುದು ಪರ್ಟಿಕ್ಯುಲರ್ ಆಗಿ ಒಂದು ಸಾಂಗ್ ಅದು ವೈರಸ್ ಅಂತವಿ ಏನೋ ಬೇರೆ ಬೇರೆ ಒಂದು ತಾಂತ್ರಿಕ ದೋಷ ಇದ್ದುಕೊಂಡು ಆ ಥರ ಆಗಿರ
1: ಕೆಲವು ಬಾರಿ ಆಗತ್ತೆ ಅಂತ ಹೇಳೋಣ. ಹಾಗೆ ಮೀರಾ ಕುಲಕರ್ಣಿ ಅವರು ಈ ಹಿಂದೆ ಸಂದೇಶ ಕಳಿಸಿ ನಮಗೆ ಕರೆ ಕೂಡ ಮಾಡಿದ್ರು ಹಿಂದಿನ ಕಾರ್ಯಕ್ರಮದಲ್ಲಿ, ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಅವರ ಸಂದೇಶ ಬಂದಿದೆ, ಅವರ ಇಮೇಲ್ ಸಂದೇಶ. ಆಕಾಶವಾಣಿಗೆ ಆತ್ಮೀಯ ಶುಭಾಶಯಗಳು, ಎಲ್ಲ ಹೊಸ ಕಾರ್ಯಕ್ರಮಗಳು ತುಂಬ ಖುಷಿ ಕೊಡ್ತಾ ಇದೆ, ಇಷ್ಟ ಆಗ್ತಾ ಇದೆ, ಆದರೆ ಕೆಲವು ಹಾಡುಗಳು ಅರ್ಧಕ್ಕೆ ಕಟ್ ಮಾಡಿಬಿಡ್ತೀರಿ, ದಯವಿಟ್ಟು ರಸಭಂಗ ಮಾಡಬೇಡಿ ಅಂತಾರೆ.
0: ಇದು ನಿಜ, ಈಗ ಅದು ಒಪ್ಕೋಬೇಕಾದಂಥದ್ದೇ. ಬಟ್ ಆ ಥರ ಅರ್ಧಕ್ಕೆ ಕಟ್ ಮಾಡಿದ್ರೆ ಎಂಥ ಒಂದು ಹಾಡುಗ ಕೇಳುವ ಒಬ್ಬ ಏನು ಸಂಗೀತ ಪ್ರಿಯರಿಗೆ ಸ್ವಲ್ಪ ಆಭಾಸ ಆಗುತ್ತೆ. ಆದಷ್ಟು ಕೂಡ ಯಾವುದೇ ಹಾಡನ್ನು ನಾವು ಅರ್ಧಕ್ಕೆ ನಿಲ್ಲಿಸೋದು ಅಥವಾ ಅರ್ಧದಿಂದ ಪ್ರಾರಂಭಿಸೋದು ಈ ಥರ ಮಾಡೋದು ಅದು ಸರಿ ಅನಿಸಲ್ಲ ಕೇಳೋದಕ್ಕೆ. ಇನ್ ಕೇಸ್ ಸಮಯ ಏನು ಅಭಾವ ಇದ್ದಾಗ ಆ ಥರ ಆಗಿರಬಹುದು, ಆದರೂ ಕೂಡ ಏನು ಆ ಪಲ್ಲವಿ ಮುಗಿದ ಮೇಲೆ ಅದನ್ನು ನೋಡಿಕೊಂಡು ಸ್ವಲ್ಪ ಮ್ಯಾನೇಜ್ ಮಾಡಿಕೊಂಡು ಅದನ್ನು ಕಾರ್ಯಕ್ರಮ ಮುಗಿಸಿ ಸಮಯಕ್ಕೆ ತಕ್ಕಂಗೆ ಅದನ್ನು ಪ್ಲ್ಯಾನ್ ಮಾಡಿಕೊಂಡು ಮಾಡೋದು ನಮ್ಮ ಆರ್ಜೆಗಳ ಒಂದು ಜವಾಬ್ದಾರಿ. ನಮ್ಮ ಎಲ್ಲ ಆರ್ಜೆಗಳಿಗೂ ಅದನ್ನು ವಿಷಯವನ್ನು ತಿಳಿಸೋಣ, ಯಾಕಂದರೆ
1: ಹೆಚ್ಚು ಗಮನ ಕೊಡೋಣ,
0: ಹೆಚ್ಚು ಗಮನ ಕೊಟ್ಟು ಆ ಥರ ಏನು ಮಧ್ಯೆ ಮಧ್ಯೆ ಹಾಡನ್ನು ನಿಲ್ಲಿಸುವಂತಹ ಒಂದು ಕಾರ್ಯಕ್ಕೆ ಕೈ ಹಾಕಬೇಡಿ ಅಂತ ಹೇಳೋಣ ಇವ್ರ ಪರವಾಗಿ.
1: ಅದೇ ನಾಗರಾಜ್ ಶರ್ಮಾ ಅವರು ಅದನ್ನ ಹೇಳ್ತಾ ಇದ್ದಾರೆ, ಕೆಲವು ಹಾಡುಗಳು ಈ ಹಿಂದೆ ಬಂದಂತ ಇಮೇಲ್ಗೆ ಸಂಬಂಧಿಸಿದಂತೆ ಕೆಲವು ಹಾಡುಗಳು ರಿಪೀಟ್ ಆಗುತ್ತೆ, ದಯವಿಟ್ಟು ಗಮನಿಸಿ ದಯವಿಟ್ಟು ಗಮನಿಸಿ ಎಲ್ಲ ತುಂಬಾ ಜನರ
0: ಅವರು ಗಮನಿಸಿ ಎಲ್ಲ ಅದನ್ನ ಕೂಲಂಕುಷವಾಗಿ ಅದನ್ನ ನಮ್ಮ ಜೊತೆ ಅವರ ಒಂದು ಏನು ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ ನಮ್ಮ ನಾಗರಾಜ್ ಶರ್ಮಾ ಅವರು. ತೊಂದರೆ ಇಲ್ಲ, ಅವರು ಯಾವ್ಯಾವ ಹಾಡುಗಳನ್ನು ಆ ಥರ ಗಮನಿಸಿದ್ದಾರೆ, ಅವ್ರಿಗೆ ಆ ಥರ ಅನಿಸಿದೆ ಅನ್ನೋದನ್ನು ಅವರು ಒಂದು ಪಟ್ಟಿ ಕೊಟ್ಟರೆ ನಮ್ಗೆ
1: ಯಾರ್ಯಾರು ಸಾಧ್ಯನೋ ಅವರೆಲ್ಲ ನಮಗೆ ಪಟ್ಟಿ ಕಳಿಸಿದ್ರೆ ನಾವು ಅದನ್ನ ಗಮನ
0: ಅದನ್ನ ಒಂದು ದಾಖಲೆಯಾಗಿ ನಾವು ಒಂದು ಕಡೆ ಇಟ್ಕೊಂಡು ಅದ್ರ ಬಗ್ಗೆ ಏನು ಕ್ರಮ ತಗೋಬೇಕು, ಮತ್ತೆ ಆ ದಿನಾಂಕ ಸಮಯ ಕೂಡ ಹೇಳಿದ್ರೆ ಯಾರು ಆವತ್ತು ಆರ್ಜೆ ಇದ್ರು ಅವ್ರಿಗೆ ಕೂಡ ನಾವು ಒಂದು ವಿಷಯವನ್ನು
1: ಮುಟ್ಟಿಸ್ಬೋದು. ಹೌದು ಹೌದು, ಈ ಮೂಲಕ ನಮ್ಮ ಕಾರ್ಯಕ್ರಮಗಳು ನಮಗೂ ಅಷ್ಟೇ ಚೆನ್ನಾಗಿ ಮಾಡಬೇಕು ಅನ್ನೋದೇ ಇರುತ್ತೆ. ಅದು ಅಲ್ಲದೆ ಆಕಾಶವಾಣಿಯ ಭಂಡಾರವನ್ನು ಹೆಕ್ಕಿ ತೆಗೆದು ಒಳ್ಳೊಳ್ಳೆ ಗೀತೆಗಳು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಡಬೇಕು ಅನ್ನೋ ಆಸೆ ನಮಗೂ ಇರುತ್ತೆ. ಹಾಗಾಗಿ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ತಿಳಿಸಲಿ.
0: ಖಂಡಿತ
1: ಅಲ್ಲ, ಈ ನಮ್ಮ ಸ್ಪಂದನ ಕಾರ್ಯಕ್ರಮ ಮುಗಿಸುವ ಸಮಯ ಆಗ್ತಾ ಇದೆ, ಯಾಕೆಂದರೆ 2:30 ಸರಿಯಾಗಿ ವಾರ್ತೆಗಳಿರುತ್ತೆ ಕನ್ನಡದಲ್ಲಿ. ಹಾಗಾಗಿ ಇವತ್ತು ಸ್ಪಂದನ ಕಾರ್ಯಕ್ರಮದಲ್ಲಿ ನಮ್ಮ ಮಾತುಗಳಿಗೆ ಸ್ಪಂದಿಸಿ ಅಥವಾ ನಮ್ಮ ಇಮೇಲ್ಗೆ ಸ್ಪಂದಿಸಿ ನಿಮ್ಮೆಲ್ಲ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿದ ಎಲ್ಲ ಕೇಳುಗರಿಗೆ ಧನ್ಯವಾದಗಳು.
0: ನಮಸ್ಕಾರ
1: ಸರ್. ನಿಮಗೂ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕೇಳುಗರಿಗೆ ಸಮಂಜಸ ಉತ್ತರವನ್ನು ಕೊಟ್ಟಿದ್ದಕ್ಕಾಗಿ. ಸ್ಪಂದನ ಕಾರ್ಯಕ್ರಮ ಆತ್ಮೀಯ ಕೇಳುಗರೆ ಇದುವರೆಗೆ ಪ್ರಸಾರವಾಯಿತು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ. ನಿಮ್ಮ ಜೊತೆಯಾಗಿದ್ದದ್ದು ನಮ್ಮ ಸಿಬ್ಬಂದಿ ವರ್ಗದ ಪ್ರಮುಖರಾದ ಕೃಷ್ಣಪ್ಪನವರು, ಹಾಗೆ ನಿಮ್ಮ ಜೊತೆ ಆರ್ಜೆ ನಂದಿನಿ. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ.
2: ವಿವಿಧ ಭಾರತಿ 102.9.

0: ಮುಂದೆ 366
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಪಾರದರ್ಶಕವಾಗಿಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರೋಪ. ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಉಪಚುನಾವಣೆಯಲ್ಲಿ ಪಕ್ಷಕ್ಕೆ ಗೆಲುವು, ಸಚಿವ ಆರ್ಬಿ ತಿಮ್ಮಾಪುರ್. ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಭವಿಷ್ಯವಿಲ್ಲ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಭಿಮತ. ಕುಡಿಯುವ ನೀರು ಸರಬರಾಜಿಗೆ ಅಡ್ಡಿ ಉಂಟು ಮಾಡಿದರೆ ಪ್ರಕರಣ ದಾಖಲಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ.

0: ಹಾಗೂ ರಾಜ್ಯದ ಹಲವೆಡೆ ಇಂದು ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆಯ ಬಳಿಕ ಬಿಜೆಪಿ ಅಭ್ಯರ್ಥಿ ಗೆಲುವಿನ ಕುರಿತಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶೃಂಗೇರಿಯಲ್ಲಿ ತರಾತುರಿಯಲ್ಲಿ ಫಲಿತಾಂಶ ಘೋಷಣೆ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ರಾಜೇಗೌಡ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 201 ಮತಗಳಿಂದ ಗೆದ್ದಿದ್ದರು. ಇದನ್ನು ಪ್ರಶ್ನಿಸಿ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಚುನಾವಣಾ ಅಕ್ರಮ ಕುರಿತಂತೆ ಹೈಕೋರ್ಟ್ನಲ್ಲಿ ಪ್ರಶ್ನಿಸಿದ್ದರು. ಅದರಂತೆ ಮರು ಎಣಿಕೆ ನಡೆದಿದ್ದು 314 ಮತಗಳು ಮಾನ್ಯವಾಗಿವೆ, 255 ಮತಗಳು ಅಮಾನ್ಯವಾಗಿವೆ. ಈಗ ಮರು ಎಣಿಕೆಯಲ್ಲಿ ಜೀವರಾಜ್ ಅವರಿಗೆ 690 ಮತಗಳು ಲಭಿಸಿದ್ದು, ರಾಜೇಗೌಡರಿಗೆ ಬಿದ್ದಿದ್ದ ಮತಗಳನ್ನು ವ್ಯವಸ್ಥಿತವಾಗಿ ತಿದ್ದಲಾಗಿದೆ ಎಂದು ದೂರಿದ್ದಾರೆ.
1: 2023 ಜೀವರಾಜ್ಗೆ 692 ಅಂಚೆ ಮತಗಳು ಬಿದ್ದಿದ್ದರೆ ಮರು ಎಣಿಕೆಯಲ್ಲಿ 690 ಮತಗಳು ಲಭಿಸಿವೆ, 2 ಮತಗಳು ಮಾತ್ರ ಕಡಿಮೆಯಾಗಿದ್ದಾವೆ. ರಾಜೇಗೌಡನಿಗೆ 255 ಮತಗಳು ಕಡಿಮೆಯಾಗಿದ್ದಾವೆ. ಇದನ್ನು ನೋಡಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಬಿಜೆಪಿಯವರು ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿ ಓಟ್ ಚೋರಿ ಮಾಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕೆ ಇನ್ವ್ಯಾಲಿಡ್ ಆದ ಅಂತಂದ್ರೆ, ರಾಜೇಗೌಡನಿಗೆ ಬಿದ್ದಿದ್ದಂತ 255 ಮತಗಳು ಅದರಲ್ಲಿ ವ್ಯವಸ್ಥಿತವಾಗಿ ತಿದ್ದಲಾಗಿದೆ. ಇಂದಿನ ರಿಟರ್ನಿಂಗ್ ಆಫೀಸರು ವ್ಯಾಲಿಡ್ ಅಂತ ಮಾಡಿದಾಗ, ಈಗ 255 ಮತಗಳನ್ನ ಇನ್ವ್ಯಾಲಿಡ್ ಅಂತ ಮಾಡಿದಾಗ, ಇದು ನಾಟ್ ಓನ್ಲಿ ಓಟ್ ಚೋರಿ, ಇದು ಓಟ್ ಡಕಾಯಿತಿ.
0: ಕಾಂಗ್ರೆಸ್ ಅಭ್ಯರ್ಥಿ ರಾಜೇಗೌಡ ಅವರು ನೀಡಿದ ದೂರಿನ ಮೇಲೆ ಪ್ರಕರಣ ದಾಖಲಿಸಲಾಗಿದ್ದು, ನಿಷ್ಪಕ್ಷಪಾತವಾಗಿ ತನಿಖೆ ನಡೆಯಬೇಕು ಎಂದು ಆಗ್ರಹಿಸಿದ್ದಾರೆ. ಇದೇ ವೇಳೆ ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದ್ದು 2028 ಚುನಾವಣೆಗೆ ಇದು ದಿಕ್ಸೂಚಿ ಎಂದು ಅಭಿಪ್ರಾಯಪಟ್ಟಿದ್ದು, ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಪಕ್ಷದ ಕೈಹಿಡಿದಿವೆ ಎಂದು ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಮತದಾರರು ಕಾಂಗ್ರೆಸ್ ಪರವಾಗಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಉಮೇಶ್ ಮೇಟಿ ಗೆಲುವಿಗೆ ಕಾರಣ ಎಂದು ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪೂರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಎಂದು ಹೇಳಿದ್ದು ಇದೆಲ್ಲ ಮಾಧ್ಯಮಗಳ ವರದಿ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಕಾಂಗ್ರೆಸ್ ಮುಖಂಡರಾದ ನಸೀರ್ ಅಹಮದ್ ಹಾಗೂ ಅಬ್ದುಲ್ ಜಬ್ಬರ್ ಅವರ ಅಮಾನತು ಹಿಂಪಡೆಯಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸಚಿವ ಸ್ಥಾನ ಕೇಳುವುದರಲ್ಲಿ ತಪ್ಪಿಲ್ಲ ಎಂದು ಅವರು ಇದೇ ವೇಳೆ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಭವಿಷ್ಯವಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಸೋತಂತೆ ರಾಜ್ಯದಲ್ಲಿಯೂ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೂಡ ಹೀನಾಯವಾಗಿ ಸೋಲು ಅನುಭವಿಸಲಿದೆ ಎಂದು ಭವಿಷ್ಯ ನುಡಿದಿದ್ದಾರೆ. ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಐತಿಹಾಸಿಕವಾಗಿದ್ದು, ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವದ ಮೇಲಿನ ಜನರ ಬಲವಾದ ನಂಬಿಕೆಯನ್ನು ಮತ್ತೊಮ್ಮೆ ದೃಢಪಡಿಸಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೇಸಿಗೆಯಲ್ಲಿ ಕುಡಿಯುವ ನೀರು ಸರಬರಾಜಿಗೆ ಅಡ್ಡಿಯನ್ನುಂಟು ಮಾಡುವವರ ವಿರುದ್ಧ ಅಧಿಕಾರಿಗಳು ಪ್ರಕರಣ ದಾಖಲಿಸುವಂತೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಬಿ ಖಂಡ್ರೆ ಸೂಚಿಸಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆ ಕುರಿತು ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಯಾರು ಎಷ್ಟೇ ಪ್ರಭಾವಿಯಾಗಿದ್ದರೂ ಕುಡಿಯುವ ನೀರು ಸರಬರಾಜು ಮಾಡಲು ಅಡ್ಡಿಪಡಿಸಿದರೆ ಅಧಿಕಾರಿಗಳು ನಿರ್ದಾಕ್ಷಿಣ್ಯವಾಗಿ ಪ್ರಕರಣ ದಾಖಲಿಸುವಂತೆ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಔರಾದ್, ಬಾಲ್ಕಿ, ಬಸವಕಲ್ಯಾಣ, ಕಮಲನಗರ ತಾಲೂಕಿನಲ್ಲಿ ಹೆಚ್ಚಿನ ನೀರಿನ ಸಮಸ್ಯೆ ಕಂಡುಬಂದಿದೆ. ಔರಾದ್ನ 14 ಗ್ರಾಮಗಳು, ಕಮಲನಗರದ 11, ಬಸವಕಲ್ಯಾಣದ 10, ಬಾಲ್ಕಿಯ 8 ಗ್ರಾಮ ಸೇರಿದಂತೆ 43 ಗ್ರಾಮಗಳಲ್ಲಿ ನೀರು ಸಮಸ್ಯೆ ಉಲ್ಬಣಗೊಂಡಿದ್ದು, ಅಧಿಕಾರಿಗಳು ಕ್ರಮ ವಹಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೇಸಿಗೆಯಲ್ಲಿ ಕುಡಿಯುವ ನೀರು ವ್ಯತ್ಯಯವಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಸೂಚಿಸಿದ್ದಾರೆ. ಅಧಿಕಾರಿಗಳೊಂದಿಗೆ ಇಂದು ಸಭೆ ನಡೆಸಿದ ಅವರು, ಬೇಸಿಗೆ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಗ್ರಾಮಾಂತರ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿಗೆ ಯಾವುದೇ ತೊಂದರೆಯುಂಟಾಗದಂತೆ ಅಗತ್ಯ ಕ್ರಮ ವಹಿಸಬೇಕು ಎಂದು ತಿಳಿಸಿದ್ದಾರೆ. ಕುಡಿಯುವ ನೀರಿನ ಯೋಜನೆಗಳಿಗೆ ನಿರಂತರ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡಲು ಹಾಗೂ ಕೃಷಿ ಪಂಪ್ಸೆಟ್ಗಳಿಗೆ 7 ಗಂಟೆಗಳ ಕಾಲ ಗುಣಮಟ್ಟದ ನಿರಂತರ ವಿದ್ಯುತ್ ಸರಬರಾಜು ಮಾಡಲು

ಸಭೆಯಲ್ಲಿ ಸೂಚನೆ ನೀಡಿದ್ದಾರೆ. ಕಾವೇರಿ ನದಿ ಮತ್ತು ಹೇಮಾವತಿ ನದಿಯ ಮೂಲಕ ಕುಡಿಯುವ ನೀರನ್ನು ಎತ್ತುವಳಿ ಮಾಡುವ ಹಿನ್ನೆಲೆಯಲ್ಲಿ ನದಿ ತೀರದಲ್ಲಿ ಅನಧಿಕೃತವಾಗಿ ಹಾಕಿಕೊಂಡಿರುವ ಅಕ್ರಮ ಪಂಪ್ಸೆಟ್ಗಳನ್ನು ತೆರವುಗೊಳಿಸಲು ನಿರ್ದೇಶನ ನೀಡಿದ್ದಾರೆ. ಕುಡಿಯುವ ನೀರಿನ ಯೋಜನೆಯನ್ನು ಹೊರತುಪಡಿಸಿ ಇತರೆ ಗ್ರಾಮಗಳಲ್ಲಿನ ಕೊಳವೆ ಬಾವಿಗಳು, ಪಂಪ್ಸೆಟ್ಗಳು ಮತ್ತು ಓವರ್ ಟ್ಯಾಂಕ್ಗಳನ್ನು ನಿಯಮಿತವಾಗಿ ಪರಿಶೀಲಿಸಿ ಯಾವುದೇ ಸಮಸ್ಯೆಯಾಗದಂತೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ದಾವಣಗೆರೆ ತಾಲೂಕಿನ ಮಾಯಕೊಂಡ ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಮೊದಲ ಆದ್ಯತೆ ನೀಡಲಾಗಿದ್ದು, ಸಮಸ್ಯೆ ಇರುವ ಕಡೆಗಳಲ್ಲಿ ತಕ್ಷಣವೇ ಕೊಳವೆ ಬಾವಿ ಕೊರೆಸಿ ನೀರು ಪೂರೈಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಶಾಸಕ ಕೆಎಸ್ ಬಸವಂತಪ್ಪ ತಿಳಿಸಿದ್ದಾರೆ. ಕಂದನಕೋವಿ ಗ್ರಾಮದಲ್ಲಿ ನೂತನ ಅಂಗನವಾಡಿ ಕೇಂದ್ರ ಉದ್ಘಾಟಿಸಿ ಮಾತನಾಡಿದ ಅವರು, ನೀರಿನ ಸೌಲಭ್ಯ ಒದಗಿಸುವಲ್ಲಿ ವಿಳಂಬ ಧೋರಣೆ ತೋರದಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಳೆಗಾಲದ ವೇಳೆ ನೀರು ನಿಲ್ಲುವ ತಗ್ಗು ಪ್ರದೇಶಗಳು ಹಾಗೂ ಹಾನಿಗೊಳಗಾಗುವ ಪ್ರದೇಶಗಳನ್ನು ಗುರುತಿಸಿ ಸ್ಥಳೀಯ ನಿವಾಸಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿರಬೇಕು ಎಂದು ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ಆಯುಕ್ತ ಡಾ ರಾಜೇಂದ್ರ ಕೆವಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮಳೆಗಾಲ ಹಾಗೂ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಮಳೆಗಾಲದಲ್ಲಿ ಪಶ್ಚಿಮ ನಗರ ಪಾಲಿಕೆ ವ್ಯಾಪ್ತಿಯ ಎಲ್ಲಾ 112 ವಾರ್ಡ್ಗಳಲ್ಲಿ ಯಾವುದೇ ಅವಘಡಗಳು ಸಂಭವಿಸದಂತೆ ಎಲ್ಲಾ ತಂಡಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಸೂಚಿಸಿದ್ದು, ತಪ್ಪಿದಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಪಾಲಿಕೆ, ಅಗ್ನಿಶಾಮಕ ತುರ್ತು ಸೇವೆ ಹಾಗೂ ಪೊಲೀಸ್ ಇಲಾಖೆಯೊಂದಿಗೆ ಸಮನ್ವಯ ಸಾಧಿಸಿ ಸಮಸ್ಯೆ ಇರುವ ಪ್ರದೇಶಗಳಲ್ಲಿ ಯಾವುದೇ ಅವಘಡಗಳು ಸಂಭವಿಸದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯದ ಹಲವೆಡೆ ಇಂದು ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಹಲವೆಡೆ ಗುಡುಗು ಸಹಿತ ಹಗುರ ಮಳೆಯಾಗಲಿದೆ. ಉತ್ತರ ಒಳನಾಡು ಜಿಲ್ಲೆಗಳಾದ ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳ ಕೆಲವೆಡೆ ಮಳೆಯಾಗಲಿದ್ದು, ಉಳಿದ ಜಿಲ್ಲೆಗಳಲ್ಲಿ ಒಣಹವೆ ಇರುವ ಸಾಧ್ಯತೆ ಇದೆ. ದಕ್ಷಿಣ ಒಳನಾಡು ಜಿಲ್ಲೆಗಳಾದ ಚಿಕ್ಕಮಗಳೂರು, ಹಾಸನ, ಕೊಡಗು, ಬಳ್ಳಾರಿ, ಮೈಸೂರು, ಮಂಡ್ಯ, ಚಾಮರಾಜನಗರ, ರಾಮನಗರ, ತುಮಕೂರು, ಬೆಂಗಳೂರು ನಗರ ಹಾಗೂ ಸುತ್ತಮುತ್ತ ಸೇರಿದಂತೆ ಹಲವೆಡೆ ಇಂದು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಮನೆಗಳಲ್ಲಿ ಪ್ರಾಣಿಗಳನ್ನು ಹೇಗೆ ಪೋಷಿಸುತ್ತೇವೆಯೋ ಅದೇ ರೀತಿ ಗಿಡಮರಗಳನ್ನು ಪೋಷಿಸಿದಾಗ ಮಾತ್ರ ಪರಿಸರ ಉಳಿಸಲು ಸಾಧ್ಯ ಎಂದು ಕೋಲಾರದ 3ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಕೋಲಾರ ಜಿಲ್ಲೆಯ ಟಿ ಗೊಲ್ಲಹಳ್ಳಿ ಹೊರವಲಯದ ಕೆರೆಯ ಅಂಗಳದಲ್ಲಿ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಹಣ ದುಂದುವೆಚ್ಚ ಮಾಡುವ ಬದಲು ನೆನಪಿನ ಸಂಕೇತವಾಗಿ ಗಿಡಗಳನ್ನು ವಿತರಿಸುವ ಮೂಲಕ ಪರಿಸರ ಸಂರಕ್ಷಣೆಗೆ ಒತ್ತು ನೀಡಬೇಕು ಎಂದು ಕರೆ ನೀಡಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರುವ ಪರಿಸ್ಥಿತಿಯ ನಡುವೆಯೂ ದೇಶದ ಯಾವುದೇ ಎಲ್ಪಿಜಿ ವಿತರಣಾ ಕೇಂದ್ರಗಳಲ್ಲಿ ದಾಸ್ತಾನು ಕೊರತೆಯಾಗಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಪೆಟ್ರೋಲಿಯಂ ಉತ್ಪನ್ನಗಳು ಮತ್ತು ಎಲ್ಪಿಜಿ ಸಿಲಿಂಡರ್ಗಳ ನಿರಂತರ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಸರ್ಕಾರ ಭರವಸೆ ನೀಡಿದೆ. ನವದೆಹಲಿಯಲ್ಲಿ ನಡೆದ ಅಂತರ್ ಸಚಿವಾಲಯದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಧಿಕಾರಿಗಳು, ಪೆಟ್ರೋಲ್, ಡೀಸೆಲ್ ಮತ್ತು ಎಲ್ಪಿಜಿ ಖರೀದಿಯ ವಿಷಯದಲ್ಲಿ ಸಾರ್ವಜನಿಕರು ಆತಂಕಕ್ಕೆ ಒಳಗಾಗಬಾರದು ಹಾಗೂ ಅಧಿಕೃತ ಮೂಲಗಳ ಮಾಹಿತಿಯನ್ನು ಮಾತ್ರ ನಂಬಬೇಕು ಎಂದು ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಪಾರದರ್ಶಕವಾಗಿಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರೋಪ. ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಉಪಚುನಾವಣೆಯಲ್ಲಿ ಪಕ್ಷಕ್ಕೆ ಗೆಲುವು, ಸಚಿವ ಆರ್ಬಿ ತಿಮ್ಮಾಪುರ್. ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಭವಿಷ್ಯವಿಲ್ಲ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಭಿಮತ. ಕುಡಿಯುವ ನೀರು ಸರಬರಾಜಿಗೆ ಅಡ್ಡಿ ಉಂಟು ಮಾಡಿದರೆ ಪ್ರಕರಣ ದಾಖಲಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ. ಹಾಗೂ ರಾಜ್ಯದ ಹಲವೆಡೆ ಇಂದು ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.

2:45:25. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಪ್ರತಿದಿನ ವಿವಿಧ ಭಾರತಿಯಲ್ಲಿ ಈ ಸಮಯ ಚಿತ್ರತಾನ ಕಾರ್ಯಕ್ರಮದ ಸಮಯ.

ಚಿತ್ರತಾಣ ಕಾರ್ಯಕ್ರಮದಲ್ಲಿ ಒಂದೇ ಚಿತ್ರದ ಗೀತೆಗಳನ್ನ ನೀವು ಕೇಳಲಿದ್ದೀರಿ. ಇವತ್ತು ಜೀವನ ಜ್ಯೋತಿ ಚಿತ್ರದ ಗೀತೆಗಳು ಮೂಡಿಬರಲಿದೆ. ಜೀವನ ಜ್ಯೋತಿ ಚಿತ್ರದ ಎಲ್ಲಾ ಗೀತೆಗಳನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ, ವಾಣಿ ಜಯರಾಮ್ ಮತ್ತು ಚಿತ್ರ. ಗೀತೆಗಳಿಗೆ ಸಂಗೀತ ವಿಜಯಾನಂದ್ ಅವರದು, ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಹಾಗೂ ಚಿ ಉದಯಶಂಕರ್ ಅವರುಗಳು ಸಾಹಿತ್ಯವನ್ನು ಒದಗಿಸಿದ್ದಾರೆ. ಚಿತ್ರದ ತಾರಾಗಣದಲ್ಲಿ ವಿಷ್ಣುವರ್ಧನ್, ಅಂಬಿಕಾ, ಸುಧೀರ್, ನಳಿನಿ, ಶ್ರೀನಿವಾಸ್ ಮೂರ್ತಿ ಮುಂತಾದವರು ತಾರಾಗಣದಲ್ಲಿ ಕಾಣಿಸಿಕೊಂಡಿದ್ದಾರೆ. ವಿಜಯಶಂಕರ್ ಭಟ್ ಅವರ ನಿರ್ಮಾಣದ ಚಿತ್ರ ಇದು. ಪಿ ವಾಸು ಈ ಚಿತ್ರದ ನಿರ್ದೇಶಕರು. ಕೇಳೋಣ ಚಿತ್ರತಾಣ ಕಾರ್ಯಕ್ರಮದಲ್ಲಿ ಜೀವನ ಜ್ಯೋತಿ ಚಿತ್ರದ ಎಲ್ಲಾ ಗೀತೆಗಳು.

0: ನಮಸ್ಕಾರ, ನಾನು ಎಸ್ ನಾರಾಯಣ್ ಮಾತಾಡ್ತಾ ಇದ್ದೀನಿ. ನನಗೆ ಬಿಡುವಾದಾಗಲೆಲ್ಲ ನಾನು ವಿವಿಧ ಭಾರತಿಯನ್ನು ಕೇಳ್ತಾ ಇರ್ತೀನಿ. ಬಾಲ್ಯದಿಂದಲೂ ನನಗೆ ವಿವಿಧ ಭಾರತಿ ಅಂದ್ರೆ ಒಂಥರ ಗೆಳತಿ ಇದ್ದ ಹಾಗೆ. ಬೇಜಾರಾದಾಗೆಲ್ಲ ಇದನ್ನ ಟ್ಯೂನ್ ಮಾಡ್ಕೋತೀನಿ. ವಿವಿಧ ಭಾರತಿ ಬರೀ ಮನರಂಜನೆಗೋಸ್ಕರ ಅಲ್ಲ, ಹಲವಾರು ಮಾಹಿತಿಗಳು ಕೂಡ ಕೊಡ್ತಾ ಇರುತ್ತೆ ನಿಮ್ಗೆ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆಯ ಬಗ್ಗೆ, ಕನ್ನಡ ನೆಲ ಜಲದ ಸೊಗಡಿನ ಬಗ್ಗೆ, ಇತಿಹಾಸದ ಬಗ್ಗೆ ಯಾವುದೇ ಮಾಹಿತಿಗಳು ಬೇಕಾದರೂ ಕೂಡ ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
2: ಏನಿದು, ಏನಾಯ್ತು ನಿಂಗೆ? ಚಳಿನಾ? ನಂಗು ಚಳಿನೇ. ಹಾಗೆಲ್ಲ ನೋಡ್ಬೇಡ, ಬೇಡ. ಅಯ್ಯೋ ಅಯ್ಯೋ, ಕಣ್ಣಲ್ಲೇ ಯಾಕೆ ಕೊಲ್ತೀಯ?

ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕೋಮಲ್ ಕುಮಾರ್. ನನಗೆ ಯಾವಾಗಲೂ ಇಷ್ಟವಾದಂಥ ರೇಡಿಯೋ ಸ್ಟೇಷನ್ ವಿವಿಧ ಭಾರತಿ ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ. ಬೇರೆ ರೇಡಿಯೋ ಸ್ಟೇಷನ್ಸ್ ಥರ ವಿವಿಧ ಭಾರತಿ ಇಲ್ಲ, ವಿವಿಧ ಭಾರತಿ ಥರ ಬೇರೆ ರೇಡಿಯೋ ಸ್ಟೇಷನ್ ಇಲ್ಲ. ನನಗಿಷ್ಟವಾದಂಥ ರೇಡಿಯೋ ಸ್ಟೇಷನ್ ಕೇಳ್ತಾ ಇರಿ ವಿವಿಧ ಭಾರತಿ.

0: ಎಲ್ಲಿರಲಿ ಸುಖದ ಪಥ್ಯ ಇರಲಿ ಬಾಳಲ್ಲಿ.
1: ಜೀವನ ಜ್ಯೋತಿ ಚಿತ್ರದ ಗೀತೆಗಳನ್ನ ಚಿತ್ರತಾನ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ರಿ. ಸಮಯ 3:50 ಇನ್ನು ಮುಂದೆ ಹಿಂದಿ ಕಾರ್ಯಕ್ರಮಗಳನ್ನ ಕೇಳಲಿದ್ದೀರಿ. 4 ಪರಿಮಳ ಮುಕ್ತ ಮಾತುಕತೆಯ ಕಾರ್ಯಕ್ರಮ. ಇಂದು ವನ್ಯಜೀವಿ ಸಂರಕ್ಷಕ ಮತ್ತು ಉರಗ ತಜ್ಞ ಪ್ರಕೃತಿ ಶಿಕ್ಷಕರಾದ ಯಶಸ್ ಭರದ್ವಾಜ್ ಅವರ ಜೊತೆ ಮಾತುಕತೆಯನ್ನ ನೀವು ಆಲಿಸಬಹುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ವಾಟ್ಸಪ್ ಸಂದೇಶಗಳ ಮೂಲಕ, ನಿಮ್ಮ ಪ್ರಶ್ನೆಗಳನ್ನು ಕೂಡ ನೀವು ಕಳಿಸಬಹುದು 9480912109 ಈ ಸಂಖ್ಯೆಗೆ. ಮತ್ತೆ ಭೇಟಿಯಾಗೋಣ 4 ಪರಿಮಳ ಕಾರ್ಯಕ್ರಮದಲ್ಲಿ.

0: 90.9 ಎಫ್ಎಂ
1: ಮುಕ್ತ ಮಾತುಕತೆಯ ಕಾರ್ಯಕ್ರಮ ಪರಿಮಳ ಈಗ ಆರಂಭವಾಗುತ್ತೆ. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಹಾಗೆ ಇವತ್ತಿನ ನಮ್ಮ ಅತಿಥಿ ಯಶಸ್ ಭರದ್ವಾಜ್ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ.
2: ಧನ್ಯವಾದ ಮೇಡಮ್.

0: ಪರಿಮಳ ಕಾರ್ಯಕ್ರಮದ ಜಯಸಿಂಹ, ನಮ್ಮ ಇವತ್ತಿನ ಕಾರ್ಯಕ್ರಮದ ಜಯಸಿಂಹ ಯಶಸ್ ಭರದ್ವಾಜ್ ನಮ್ದು ಜೊತೆ ಇದ್ದಾರೆ. ಆತ್ಮೀಯ ಸ್ವಾಗತ ಆಕಾಶವಾಣಿ ಸ್ಟುಡಿಯೋಸ್ಗೆ ಯಶಸ್ ಅವರಿಗೆ.
1: ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು.
0: ಒಬ್ಬ ವನ್ಯಜೀವಿ ಸಂರಕ್ಷಕ, ಉರಗ ತಜ್ಞ, ಪ್ರಕೃತಿ ಶಿಕ್ಷಕ, ಇಷ್ಟೆಲ್ಲ ಆಗಿದ್ದೀರಾ ನೀವು. ಮೊದಲಿಗೆ ನಿಮಗೆ ಇದರೆಲ್ಲ ಈ ಎಲ್ಲ ವಿಷಯಗಳ ಬಗ್ಗೆನೂ ನಿಮಗೆ ಆಸಕ್ತಿ ಹುಟ್ಟಿದ್ದು ಹೇಗೆ?
1: ಸೊ ನೇಚರ್ ಯಾವಾಗಲೂ ನಾನು ನೋಡಿದಾಗೆಲ್ಲ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಅನ್ನೋದಿರೋದು ನನಗೆ. ಪ್ರತಿಯೊಂದು ಯಾಕೆ ಈ ಜೀವಿಗೆ ಇಷ್ಟು ನಾಲ್ಕು ಕಾಲಿದೆ, ಯಾಕೆ ಈ ಜೀವಿಗೆ ಮೂರು ಕಾಲಿದೆ, ಯಾಕೆ ಈ ಜೀವಿಗೆ ಎರಡು ಕಾಲಿದೆ, ಎಂಟು ಕಾಲಿದೆ, ಯಾಕೆ ಬಾಡಿ ಹಿಂಗೆ ಡಿಸೈನ್ ಆಗಿದೆ, ಅದಕ್ಕೆ ಯಾಕೆ ಕೆಲವೊಂದು ಮೇಲಿಂದ ಕೆಳಗೆ ಇಳ್ಕೊಂಬರುತ್ತೆ, ಯಾಕೆ ಹಾರತ್ತೆ, ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇತ್ತು ನನಗೆ. ನಮ್ಮ ತಂದೆ ಕೂಡ ವೈಲ್ಡ್ ಲೈಫ್ ಕನ್ಸರ್ವೇಷನಿಸ್ಟ್, ಅವರು ಸಿಕ್ಕಾಪಟ್ಟೆ ಕಾಡುಗಳಿಗೆಲ್ಲ ಹೋಗೋರು, ಮತ್ತು ಏಟಾಗಿರುವಂಥ ಪ್ರಾಣಿ ಪಕ್ಷಿಗಳಿಗೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಎಲ್ಲ ಮಾಡೋರು. ಸೊ ಕ್ಯೂರಿಯಾಸಿಟಿ, ಆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ನನಗೆ ಸ್ವಲ್ಪ ಇನ್ನೂ ಜಾಸ್ತಿ ಹುಚ್ಚಿಡಿಸ್ತು. ಸೊ ಅದರಿಂದ ಪ್ರತಿಯೊಂದು ಜೀವಿಗಳ ಬಗ್ಗೆ ಓದ್ತಾ ಹೋದೆ, ತಿಳ್ಕೊತಾ ಹೋದೆ, ಅದ್ರ ಜೊತೆ ಕೆಲಸ ಮಾಡ್ತಾ ಹೋದೆ. ಸೊ ಹಾವುಗಳಿಗೆ ಬಗ್ಗೆ ಒಂದು ಸ್ವಲ್ಪ ಹುಚ್ಚು ಜಾಸ್ತಿನೇ ಹಿಡಿತು, ಯಾಕೆಂದರೆ ತುಂಬ ಒಂಥರ ಹೇಗೆ ಹೇಳಿ ಅಂದರೆ ತಿಳ್ಕೊಂಡಿರೋದೇ ಒಂದು ಅದ್ರ ಬಗ್ಗೆ, ಬಟ್ ಔಟ್ಸೈಡ್ ವರ್ಲ್ಡಲ್ಲಿ ನೋಡಿದ್ರೆ ಸೊಸೈಟಿನೇ ಒಂಥರ ಬೇರೆ ಥರ ಇರುತ್ತೆ, ಸತ್ಯ ಬೇರೆ ಇರುತ್ತೆ. ತುಂಬ ಮಿತ್ ಅಂಡ್ ಮಿಸ್ಕನ್ಸೆಪ್ಷನ್ಸ್ ಇದೆ ಆ ಸ್ಪೀಷೀಸ್ ಮೇಲೆ ಅನ್ನೋದೊಂದು ವಿಷಯ ಗೊತ್ತಾದ್ಮೇಲೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದು, ಓದೋದು, ಕೆಲಸ ಮಾಡೋದು ಜಾಸ್ತಿ ಆಯಿತು.
0: ಯಾವ ವರ್ಷದಲ್ಲಿ ಇದು ಆರಂಭ ಆಯಿತು ನಿಮಗೆ?
1: ನಾನು ಆಕ್ಚುಲಿ ಫಸ್ಟ್ ನಾನು ಒಂದು ಪ್ರಾಣಿನ ನಾನು ಹಿಡ್ಕೋಬೇಕು ಅಥವಾ ಏನೋ ಮಾಡಬೇಕು ಅನ್ಸಿತ್ತು. ಒಂದು 5 ವರ್ಷ ಹುಡುಗ ಇದ್ದಾಗ ನನ್ನ ಮನೆ ಸುತ್ತಮುತ್ತಾನೆ ಎಲ್ಲೋ ಹಾವು ಬಂದಿದೆ ಅಂತ ಹೇಳಿದರು. ಸೊ ಅಪ್ಪ ಹೋದರು, ಅಪ್ಪ ಆ್ಯಕ್ಚುಲಿ ಹಿಡಿತಾ ಇದ್ರು. ಸೊ ಅಪ್ಪ ಜೊತೆ ಹೋದೆ ನಾನು, ಅದು ನಾನು ನಮ್ಮ ಸ್ನೇಹ್ ಇತ್ತು, ಅಪ್ಪ ಜಸ್ಟ್ ಹೋಗಿ ಹಿಡ್ಕೊಂಬಾ ಅಂತ ಹೇಳಿದ್ರು. ಸೊ ಅಂದರೆ ನಾನು ನೋಡಿ ಎಲ್ಲ ಇದ್ದಿದ್ದರಿಂದ ಆ ಟೈಮಲ್ಲಿ ನಂಗೆ ಫಿಯರ್ ಅನ್ನೋದು ಇರಲಿಲ್ಲ, ಇಮಿಡಿಯೇಟಾಗಿ ಹೋಗಿ ಹಿಡ್ಕೊಂಡು ಬಂದೆ.
0: ನಿಮ್ಮ ತಂದೆಯವ್ರ ಹೆಸರೇನು?
1: ಸಿಂಹಾದ್ರಿ ಅಂತ.
0: ಓಹೋ, ಜಯಸಿಂಹ, ಜಯಸಿಂಹನ ಫ್ಯಾಮಿಲಿ ಅವರು ಹಾಗಾದರೆ ವೆರಿ ನೈಸ್. ಈಗ ಉರಗ ಅಂದರೆ ಸ್ವಲ್ಪ ಜನರಿಗೆ ಭಯ ಇರುತ್ತೆ.
1: ಹೌದು ಹೌದು. ಸೊ ಆ ಜೀವಿ ಹೇಗೆ ಅಂತ ಅಂದರೆ ಬರೀ ಅಂದ್ರೆ ಮನುಷ್ಯರಿಗೆ ಅಂತ ಅಲ್ಲ, ಪ್ರತಿಯೊಂದು ಸಸ್ತನಿಗಳು ಏನಿದ್ದಾರೆ ಭೂಮಿ ಮೇಲೆ, ಸೊ ಮ್ಯಾಮಲ್ಸ್ ಅಂತ ಏನ್ ಹೇಳ್ತೀವಿ, ಮೆಜಾರಿಟಿ ಎಲ್ಲದಕ್ಕೂ ಕೂಡ ಹಾವುಗಳಂದ್ರೆ ಭಯ.

0: ಕೆಲವೊಂದು ಜೀವಿಗಳು ಮಾತ್ರ ಸ್ಪೆಷಲ್ ಆಗಿ ಅಡಾಪ್ಟ್ ಆಗಿ ಎವಲ್ಯೂಷನ್ ಆಗಿ ಹಾವುಗಳನ್ನ ತಿನ್ನೋದ್ ಕಲ್ತಿದೆ ಹೊರತು ಬೇರೆ ಎಲ್ಲ ಜೀವಿಗಳು ಅದನ್ನ ನೋಡಿದ ತಕ್ಷಣ ಎರಡು ಹೆಜ್ಜೆ ಹಿಂದೆ ಇರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ವಿಡಿಯೋಸ್ ವೈರಲ್ ಆಗಿರುತ್ತೆ, ಹುಲಿ ನಡ್ಕೊಂಡು ಹೋಗ್ತಾ ಇರುತ್ತೆ, ಸಡನ್ ಆಗಿ ಒಂದು ನಾಗರ ಪಾಸ್ ಆಗುತ್ತೆ, ಸೊ ಹುಲಿ ನಿಂತ್ಕೊಳ್ಳುತ್ತೆ ಇಲ್ಲ ಹಿಂದೆ ಹೋಗುತ್ತೆ. ಅದೇ ತರ ಸಿಂಹದ್ದು ಎಲ್ಲ, ಹೌದು ಹೌದು, ವೆರಿ ಟ್ರೂ. ಬಿಕಾಸ್ ಆಸ್ ಅ ಮ್ಯಾಮಲ್ಸ್ ವಿ ನೋ ಟು ರೆಸ್ಪೆಕ್ಟ್ ದ ಸ್ಪೇಸ್ ಬಿಟ್ವೀನ್ ರೆಪ್ಟೈಲ್ಸ್ ಅಂತ, ಸರೀಸೃಪಗಳ ಜೊತೆ ಹೇಗೆ ಬಾಳ್ಬೇಕು ಅನ್ನೋದು ಪ್ರತಿಯೊಂದು ಮ್ಯಾಮಲ್ಸ್ಗೂ ಗೊತ್ತಿದೆ. ಇಟ್ಸ್ ಆಲ್ವೇಸ್ ಅ ಸೇಫ್ ಡಿಸ್ಟೆನ್ಸ್, ಯಾವತ್ತೂ ಕೂಡ ಅದನ್ನ ಸಡನ್ ಆಗಿ ಹೋಗಿ ಹಿಡಿಯೋದು ತಿನ್ನೋದು ಹತ್ರ
1: ಹೋಗೋದು,
0: ಹೌದು, ಯಾಕೆಂದ್ರೆ ಅವುಗಳ ಒಂದು ಹಿಸ್ಟ್ರಿನ ತೆಗೆದು ನೋಡಿದ್ರೆ ಅವ್ರು ಹೆಂಗ್ ಬದುಕಿದ್ದಾರೆ, ಹೆಂಗಿದ್ದಾರೆ, ಯಾವಾಗಿಂದ ಇದಾರೆ ಅಂತ ನಾನು ನೋಡಿದ್ರೆ ಡೈನೋಸಾರ್ಸ್ಗೆ ಮುಂಚಿಂದ ಅವುಗಳ ಭೂಮಿ ಮೇಲೆ ಇದಾರೆ. ಸೊ ಬರೀ ಮನುಷ್ಯರ್ಗೆ ಮನುಷ್ಯರ ತರ ತುಂಬಾ ಜೀವಿಗಳನ್ನ ನೋಡಿದ್ದಾರೆ, ಪ್ರತಿಯೊಂದು ಸಿಚುಯೇಷನ್ಸ್ಗೂ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅವರು ನೀರಲ್ಲಿ ಇಳಿಯಕ್ಕಾಯ್ತು, ನೆಲದ ಮೇಲೆ ಇರಕ್ಕಾಯ್ತು, ಮರದ ಮೇಲೆ ಇರಕ್ಕಾಯ್ತು, ಭೂಮಿ ಒಳಗೆ ಇರಕ್ಕಾಯ್ತು. ಸೊ ಇದನ್ನ ಅಡಾಪ್ಟಬಿಲಿಟಿ ಅಂತೀವಿ ನಾವು, ಪ್ರತಿಯೊಂದು ಜಾಗದಲ್ಲಿ ಇರೋ ತರ ಇರದೆ. ಅಂದ ಕಾಲದಲ್ಲಿ ನಮ್ಗೆ ಹಿಸ್ಟ್ರಿನಲ್ಲಿ ಗೊತ್ತಿರಬಹುದು ನಿಮ್ಗೆ, ಅದಕ್ಕೆ ಕಾಲಿತ್ತು, ಸ್ನೇಕ್ಸ್ ಹ್ಯಾಡ್ ಲೆಗ್ಸ್ ಬಿಫೋರ್, ಅದಕ್ಕೆಲ್ಲ ಪ್ರೂಫ್ಸ್ ಇದೆ. ಸೊ ಇವಾಗ್ಲೂ ಕೂಡ ಕೆಲವೊಂದು ಸ್ಪೀಶೀಸ್ ನಲ್ಲಿ ನಿಮ್ಗೆ ಇವಾಗ ನಮ್ಗೆ ಹೇಗೆ ಟೇಲ್ ಬೋನ್ ಇದೆ, ಬಾಲ ಇಲ್ಲ, ಬಟ್ ನಮ್ಗೆ ನೀವು ಸ್ಕೆಲಿಟನ್ ತೆಗೆದು ನೋಡಿದಾಗ ಅದಿತ್ತು ಅಂತ ಒಂದು ಪ್ರೂಫ್ ಇದೆ. ಸೊ ಪೈಥನ್ಸ್ ಅಲ್ಲಿ ಆ ತರ ಲೆಗ್ಸ್ ಕೂಡ ನಿಮ್ಗೆ ಕಾಣಿಸುತ್ತೆ ಅವ್ರ ಸ್ಕೆಲಿಟಲ್ ಸಿಸ್ಟಮ್ಸ್ ಅಲ್ಲಿ. ಸೊ ಅಂತ ಕಾಲ್ಗಳನ್ನ ಕಳ್ಕೊಂತದ್ದು ಬಿ ಟು ಡೂ ಸಮಥಿಂಗ್ ಇನ್ ದಿಸ್ ಪ್ಲಾನೆಟ್. ಸೊ ಸಣ್ಣ ಪುಟ್ಟ ಬಿಲುಗಳೊಳಗೆ ಹೋಗೋದು, ಬಿಲುಗಳಲ್ಲಿ ವಾಸ ಮಾಡುವಂತ ಜೀವಿಗಳನ್ನ ತಿನ್ನೋದು, ಅಂಡ್ ಅದು ಕೂಡ ಬಚ್ಚಿಟ್ಕೊಬೇಕಾಗಿತ್ತು. ದೇರ್ ಪ್ರೆಡೇಟರ್ಸ್ ವರ್ ಆಲ್ಸೋ ವೆರಿ ಸ್ಟ್ರಾಂಗ್, ಕೆಲವೊಂದು ಪಕ್ಷಿಗಳು, ಕೆಲವೊಂದು ಪ್ರಾಣಿಗಳು ಅದನ್ನ ತಿನ್ಬೇಕು ಅಂತಾನೆ ಎವಾಲ್ವ್ ಆಗಿತ್ತು. ಸೊ ಹೆಂಗೋ ಸರ್ವೈವ್ ಮಾಡಿ ಬಂತು. ಸೊ ಇಟ್ ಸ್ಟಿಲ್ ಗೋನ್ ಸರ್ವೈವ್, ನಾವ್ ಎಷ್ಟೇ ಸಾಯಿಸಿದ್ರು ಕೂಡ, ನಾವ್ ಎಷ್ಟೇ ದೂರ ಇಟ್ರು ಕೂಡ, ಇಟ್ಸ್ ನಾಟ್ ಗೋನ್ ಬಿ ಎಂಡ್, ಅದು ಇದ್ದೇ ಇರುತ್ತೆ. ಕೆಲವೊಂದು ಅದಕ್ಕೆ ಬೇಕಾಗಿರುವಂತ ಥಿಂಗ್ಸ್ ನಮ್ಮ ಹತ್ರ ಇದ್ರೆ 100% ಬರುತ್ತೆ, ಇಲ್ಲ ಅಂತ ಅಂದ್ರೆ ತನ್ನ ಪಾಡಿ ಹೆಂಗ್ ಬದುಕಬೇಕು ಅಂತ ಗೊತ್ತು, ನಮ್ ಕಣ್ಣು ಕಾಣಿಸ್ದಿರ ಬದುಕ್ಬಿಡುತ್ತೆ.
1: ವೆರಿ ಇಂಟ್ರೆಸ್ಟಿಂಗ್. ಇನ್ನಷ್ಟು ಮಾತುಕತೆ ಆಡೋಣ, ಯಾಕೆಂದ್ರೆ ಹಾವುಗಳು ಅಂದ ತಕ್ಷಣ ಎಲ್ಲರೂ ಹಿಂದಕ್ಕೆ ಹೋಗೋದು, ನೀವು ಹೇಳಿದಂಗೆ ಒಂದು ಸ್ಟೆಪ್ ಹಿಂದೆ ಅಂತ ಹುಲಿ ಸಿಂಹಗಳೇ ಹೆದರ್ಕೊಂಡು ಒಂದು ಹೆಜ್ಜೆ ಹಿಂದಕ್ಕೆ ಹೋಗುತ್ತೆ. ಸೊ ಅವುಗಳ ಕುರಿತಾಗಿ ಇನ್ನಷ್ಟು ಮಾತುಕತೆ ಆಡೋಣ. ಇನ್ನೂ ಅಷ್ಟೇ ಅಲ್ಲ, ನೀವು ವನ್ಯಜೀವಿ ಸಂರಕ್ಷಕರು, ಪ್ರಕೃತಿ ಶಿಕ್ಷಕರು ಅನ್ನೋದು ಕೂಡ ಗೊತ್ತಾಗಿದೆ. ಹೇಗೆ ಈ ಎಲ್ಲ ಕೆಲಸಗಳನ್ನು ನಿಭಾಯಿಸ್ತಾ ಇದ್ದೀರಾ, ಎಲ್ಲ ವಿಷಯಗಳ ಬಗ್ಗೆನೂ ನಿಧಾನವಾಗಿ ಮಾತನಾಡ್ತಾ ಸಾಗೋಣ. ನಮ್ಮ ಇಡೀ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರು ಕೂಡ ಏನಾದರೂ ಪ್ರಶ್ನೆಗಳಿದ್ರೆ 9483091902 ಈ ಸಂಖ್ಯೆಗೆ ವಾಟ್ಸಪ್ ಸಂದೇಶವನ್ನು ಕಳಿಸಿ.

0: ಚೆಲುವ ತುಂಬಿದ ಭೂರಮೆ, ಅದನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಶಸ್ಸವರು ತಿಳಿಸ್ತಾ ಬಂದಿದ್ದಾರೆ. ವನ್ಯಜೀವಿ ಸಂರಕ್ಷಕರು, ಉರಗ ತಜ್ಞರು, ಪ್ರಕೃತಿ ಶಿಕ್ಷಕರು ಅಂತೆಲ್ಲ ನೀವು ನಿಮಗೆ ಟೈಟಲ್ಸ್ ಇದೆ ಯಶಸ್ ಅವರೇ. ಈ ವನ್ಯಜೀವಿ ಸಂರಕ್ಷಣೆ ಹೇಗೆ ಮಾಡ್ತಾ ಬಂದಿದ್ದೀರಾ?
1: ವನ್ಯಜೀವಿ ಸಂರಕ್ಷಣೆಯಲ್ಲಿ ನಾವು ಬೇಸಿಕಲಿ ಚಿಕ್ಕ ವಯಸ್ಸಲ್ಲಿ ನಾನು ಹೇಳ್ತಿದ್ದಂಗೆ, ಹೇಗೆ ಬೇರೆ ಯಾವುದೇ ಸಿಟಿನಲ್ಲಿ ಮನುಷ್ಯನಿಂದ ತೊಂದರೆ ಆಗಿರೋ ಜೀವಿಗಳಿಗೆ ಏನಾದರೂ ಪುನರ್ವಸತಿ ಬೇಕಿದ್ದಾಗ ನಾನು ಕೆಲವೊಂದು ಆರ್ಗನೈಸೇಷನ್ಸ್ ಜೊತೆ ವಾಲಂಟಿಯರ್ ಆಗಿ ಅಲ್ಲೇ ಇದ್ದು ಅವ್ರ ಜೊತೆ ರಿಹ್ಯಾಬಿಲಿಟೇಷನ್ ಎಲ್ಲ ತಿಳ್ಕೊಂಡು ಏಟಾಗಿರೋದಕ್ಕೆಲ್ಲ ಅದಕ್ಕೂ ಟ್ರೀಟ್ಮೆಂಟ್ಸ್ ಮಾಡಿ ಅವ್ರಿಗೆ ಹೆಲ್ಪ್ ಮಾಡಿ ವಾಪಸ್ ಅದನ್ನು ರೆಡಿ ಮಾಡಿ, ಕೆಲವೊಂದಕ್ಕೆ ಹಾರ್ಲಿಕ್ಕಾಗಲ್ಲ, ನೀವು ಸಣ್ಣ ಸಣ್ಣ ಕೇಜ್ ಇಟ್ಟು ಟೆಸ್ಟ್ ಕೇಜಸ್ ಅಂತೆಲ್ಲ ಮಾಡಿ ಏವಿಯರೀಸಲ್ಲೆಲ್ಲ ಬಿಟ್ಟು ಅದನ್ನು ಹಾರಿಸಿ ಅದಕ್ಕೆ ಹಾರಕ್ಕೆ ಬಂದಾದ್ಮೇಲೆ ವಾಪಸ್ ಅದನ್ನು ಕಾಡಕ್ಕೆ ಕಳಿಸ್ಬೇಕಾಗಿತ್ತು. ಸೊ ಈ ಥರ ಕೆಲಸಗಳಲ್ಲಿ ನನ್ನನ್ನು ತೊಡಗಿಸ್ಕೊಂಡಿದ್ದೆ ಚಿಕ್ಕ ವಯಸ್ಸಲ್ಲಿ. ಅದಾದಮೇಲೆ ನೆಕ್ಸ್ಟು ಕಾಡು ಅಂಚಿನಲ್ಲಿ, ನಾನು ಯಾವತ್ತೂ ಕೂಡ ಹೇಳ್ತೀನಿ, ನಾನು ಯಾವತ್ತೂ ನಿಮ್ಮನ್ನಾಗಲಿ ಯಾರನ್ನೇ ಆಗಲಿ ಕಾಡು ಒಳಗೆ ಕರ್ಕೊಂಡು ಹೋಗ್ಬಿಟ್ಟು ದಯವಿಟ್ಟು ಕಾಡು ಉಳಿಸಿ ಅಂತೆಲ್ಲ ಹೇಳಲ್ಲ. ಬಿಕಾಸ್ ಕಾಡು ತನ್ನಂತಾನಾಗಿ ಬಿಟ್ಟರೆ ಇಟ್ಸ್ ಸೆಲ್ಫ್ ಸಸ್ಟೇನಿಂಗ್, ಅದ್ರ ಜೀವನ ಅದು ಮಾಡುತ್ತೆ, ನಾವೇನು ಹೋಗಿ ಉಳಿಸ್ಬೇಕು ಮಾಡಬೇಕಾಗಿಲ್ಲ. ಬಟ್ ಕೆಲವೊಂದ್ಸಲ ನಮ್ಮಿಂದ ಆಗೋ ತೊಂದರೆ, ಇವಾಗ ಮಾಂಜಾದಾರದಲ್ಲಿ ಪಕ್ಷಿ ಸಿಕ್ಕಾಕೊಂಡಿದ್ರೆ ಪಕ್ಷಿಗೆ ಮಾಂಜಾದಾರ ಏನು ಅನ್ನೋದು ಐಡಿಯಾ ಇರೋದಿಲ್ಲ. ಸೊ ನಮ್ಮ ಇಂಟರ್ವೆನ್ಷನ್ಸ್ ಇಂದ ಆಗಿದ್ದು. ಸೊ ಈ ತರ ಸಿಚುಯೇಷನ್ಸ್ ಅಲ್ಲಿ ತುಂಬಾ ಕಾನ್ಫ್ಲಿಕ್ಟ್ ಅಂತ ಆಗುತ್ತೆ. ಮೆಜಾರಿಟಿ ಪ್ರಾಣಿಗಳಿಂದ ಆಗೋ ಕಾನ್ಫ್ಲಿಕ್ಟ್ ಎಲ್ಲ ಮನುಷ್ಯರಿಗೆ ನೆಗೆಟಿವ್. ನಾವೇನೇ ಹೇಳಿದ್ರು ಕೂಡ ಅವ್ರಿಗೆ ಏನೋ ಒಂದು ತೊಂದರೆ ಆಗಿರುತ್ತೆ, ಆ ಕಾರಣದಿಂದ ಒಂದು ಸರ್ವೈವಲ್ ಇದಕ್ಕೆ ನಾವು ಕೂಡ ಏನೋ ಒಂದು ತೊಂದರೆ ಮಾಡ್ತೀವಿ. ಸೊ ಈ ಒಂದು ಪಾಯಿಂಟ್ ಆಫ್ ಲೈನ್ ಅಲ್ಲಿ ಪ್ರತಿಯೊಂದು ಕಾನ್ಫ್ಲಿಕ್ಟ್ ನ ಮಿಟಿಗೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ವಿ. ಅದರಲ್ಲೂ ಕೂಡ ಹ್ಯೂಮನ್ ಅಂಡ್ ಎಲಿಫೆಂಟ್ ಕಾನ್ಫ್ಲಿಕ್ಟ್ಸ್ ಜೊತೆ ವರ್ಕ್ ಮಾಡಿದೀವಿ.
0: ಆನೆಗಳು ಊರೊಳಗೆ
1: ನುಗ್ತಾ ಇರೋದು, ಸೊ ಅದು ಬರದೇ ಇರೋ ರೀತಿ ಏನ್ ಮಾಡಬೇಕು. ಆನೆಗಳಲ್ಲಿ ಕೆಲವೊಂದು ಥಿಂಗ್ಸ್ ಅವ್ರ ಜೀನ್ಸ್ ಅಲ್ಲಿ ಪಾಸ್ ಡೌನ್ ಆಗಿರುತ್ತೆ. ಸೊ ಯಾವಾಗಲೂ ಈ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಒಂದು ಅಜ್ಜಿನೋ ಮುತ್ತಜ್ಜಿನೋ ನಡ್ಕೊಂಡು ಹೋಗಿದ್ರೆ ಆ ಒಂದು ಡೇಟಾ ಮ್ಯಾಪ್ ತರ ಜೀನ್ಸ್ ಅಲ್ಲಿ ಪಾಸ್ ಡೌನ್ ಆಗಿರುತ್ತೆ. ಸೊ ಯಾವುದೋ ಒಂದು ಜನರೇಷನ್ ಅಲ್ಲಿಂದ ಒಂದು ಎರಡು ಮೂರು ಜನರೇಷನ್ ಆದ್ಮೇಲೆ ಆ ಜೀವಿ ಅಲ್ಲಿಗೆ ಬಂದಿರುತ್ತೆ. ಬಟ್ ಆ ಟೈಮಲ್ಲಿ ಅಲ್ಲಿ ಕನ್ಸ್ಟ್ರಕ್ಷನ್ಸ್ ಆಗಿರುತ್ತೆ. ಸೊ ತನಗೆ ಬೇಕಾಗಿರೋದು ತನಗೆ ಸಿಗದೇ ಇರೋಂತ ಟೈಮಲ್ಲಿ ಏನಾಗುತ್ತೆ, ಆ ಕಡೆ ಈ ಕಡೆ ಹುಡ್ಕಾಡೋದು ಕಾಮನ್. ಇವಾಗ್ಲೂ ಅಷ್ಟೇ, ನಮ್ಗೆ ಈ ರೋಡ್ ಅಲ್ಲಿ ಸಡನ್ ಆಗಿ ನಿನ್ನೆ ರೈಟ್ ಇತ್ತು ಇವತ್ತು ರೈಟ್ ಇಲ್ಲ, ಸೊ ವಿ ವಿಲ್ ಸ್ಟಾರ್ಟ್ ಗೋಯಿಂಗ್ ಹ್ಯಾವ್ ಆಗಲ್ಲ. ಸೇಮ್ ಥಿಂಗ್ ಫಾರ್ ಅನಿಮಲ್ಸ್. ಸೊ ನಮ್ಮ ಪಾಪ್ಯುಲೇಷನ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ, ಡಿಮ್ಯಾಂಡ್ ಜಾಸ್ತಿ, ರಿಸೋರ್ಸಸ್ ಜಾಸ್ತಿ, ಸೊ ವಿ ಆರ್ ಪುಷಿಂಗ್ ದ ಗ್ರೀನ್ ಸ್ಪೇಸ್. ಸೊ ಆ ಕಾರಣದಿಂದ ಸಿಟಿಲಿರೋ ಅಂತ ಕಾಡುಗಳು, ಸಿಟಿಲಿರೋ ಅಂತ ಜೀವಿಗಳನ್ನ ಆದಷ್ಟು ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈಯಲ್ಲಿ ಉಳಿಸ್ತಾ ಇರೋದು, ಆ ಜಾಗಗಳನ್ನು ಕೂಡ ಎಷ್ಟಾಗುತ್ತೋ ಅಷ್ಟು ಹಾಗೆ ಇಳಿಸೋದು ವಿತೌಟ್ ಡಿಸ್ಟ್ರಕ್ಷನ್ಸ್ ಆಗಿ. ಸೊ ಈ ತರ ಕೆಲಸಗಳಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೆ. ಆಮೇಲೆ ಜನರಿಗೆ ಎಜುಕೇಟ್ ಮಾಡಬೇಕು ಅನ್ನೋದೊಂದು ತುಂಬಾ ಆಸೆ ಇತ್ತು ನನಗೆ. ಸೊ ಆ ಕಾರಣದಿಂದ ಜನರ ಬಗ್ಗೆ ಹೇಳ್ಕೊಡಕ್ ಶುರು ಮಾಡಿದೆ. ಸ್ಕೂಲ್ಸ್ ಅಂಡ್ ಕಾಲೇಜಸ್ ಅಲ್ಲಿ ಮಕ್ಕಳಿಗೆ ಪರಿಸರನ ಬಳಸ್ಕೊಂಡು ನಾವು ಹೇಗೆ ಕರಿಕ್ಯುಲಮ್ಸ್ ನ ಕವರ್ ಮಾಡ್ಬೋದು, ನಾವು ಬರೀ ಎಕ್ಸ್ಟ್ರಾ ಕರಿಕ್ಯುಲರ್ ಅಲ್ಲ, ನೇಚರ್ ಇಂದ ಕೂಡ ನಾವು ಕಲಿಬಹುದು, ಆ ಟಾಪಿಕ್ಸ್ ಎಲ್ಲ ನಿಮ್ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಇದೆ. ಸೊ ಈ ತರ ಒಂದು 30% ಕರಿಕ್ಯುಲಮ್ಸ್ ನ ನಾನು ಇವಾಗ್ಲೂ ಕೂಡ ಸ್ಕೂಲ್ಸ್ ಅಲ್ಲಿ ಕವರ್ ಮಾಡ್ಕೊಡ್ತೀನಿ. ಹಾಗೆ ಮಕ್ಕಳು ಹೊರಗೆ ಬರ್ತಾರೆ, ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ, ದೇರ್ ವೇ ಆಫ್ ಲರ್ನಿಂಗ್ ಡಿಫರ್ ಆಗುತ್ತೆ, ಬಟ್ ಸ್ಟಿಲ್ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಇರೋದನ್ನೇ ಕಲಿತಾರೆ. ಅವಾಗ ಒಂದು ಕನೆಕ್ಷನ್ ಬಿಲ್ಡ್ ಆಗುತ್ತೆ, ಒಂದು ಎಂಪತಿ ಬಿಲ್ಡ್ ಆಗುತ್ತೆ, ಒಂದು ಎಲ್ಲೋ ಒಂದ್ ಕಡೆ ಸಡನ್ ಆಗಿ ಯಾರನ್ನೋ ಒಬ್ಬರನ್ನ ನಾವು ಕೆರೆದು ಹೋಗಿರ್ತೀವಿ, ಅದ್ ಯಾವಾಗ್ಲೂ ಅವ್ರಿಗೆ ಏನಾದ್ರು ಇಷ್ಟ ಆಯ್ತು ಅಂತ ಅಂದ್ರೆ ನನಗೆ ಅವ್ರ ಅದ್ರಲ್ಲೇ ಹೋಗಿ ಜೀವನ ಮಾಡ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ನಮ್ ತರ ಒಂದ್ ಕಾಡಲ್ಲೇ ಇರಿ, ರಿಸರ್ಚ್ ಮಾಡಿ, ನೀವ್ ಏನೇ ಮಾಡಿದ್ರು ಕೂಡ ಕೆಲವೊಂದ್ ಎಂಪತಿನ ನಾವೇನಾದ್ರು ಬಳಸ್ಕೊಂಡ್ರೆ ಕಾಡ್ ತನ್ಪಾಡ್ತಾ ಇರುತ್ತೆ, ಪ್ರಾಣಿಗಳು ತನ್ಪಾಡ್ತಾ ಇರುತ್ತೆ, ನಮ್ಮ ಒಂದು ಇಂಟರ್ಫಿಯರೆನ್ಸ್ ಏನು ಇರೋದಿಲ್ಲ. ಇವಾಗ ನಾವು ಜಸ್ಟ್ ಸಿಟಿನಲ್ಲಿ ಯಾಕೆ ನಮ್ಗೆ ಈ ಕಾನ್ಫ್ಲಿಕ್ಟ್ ಜಾಸ್ತಿ ಆಗ್ತಾ ಇದೆ, ವನ್ಯಜೀವಿಗಳಿಂದ ತೊಂದರೆ ಆಗ್ತಾ ಇದೆ ಅಂದ್ರೆ ನಮ್ಮ ವೇಸ್ಟ್ ಮ್ಯಾನೇಜ್ಮೆಂಟ್ ಸರಿ ಇಲ್ಲ. ಬಿಕಾಸ್ ಆಫ್ ವೇಸ್ಟ್ ಮ್ಯಾನೇಜ್ಮೆಂಟ್ ವಿ ಆರ್ ಗೆಟಿಂಗ್ ಅ ಲಾಟ್ ಆಫ್ ಥಿಂಗ್ಸ್ ದಟ್ ದೇ ರಿಕ್ವೈರ್ ಅಂತ ಹೇಳ್ತೀನಿ ನಾನು. ಅಂದ್ರೆ ಅದಕ್ಕೆ ಬೇಕಾಗಿರೋ ಪ್ರತಿಯೊಂದು ಸಣ್ಣ ಸಣ್ಣ ಜೀವಿಗಳಲ್ಲಿ ಸಿಗುತ್ತೆ, ಎಲಿಗಳು ಸಿಗುತ್ತೆ, ಸಣ್ಣ ಪುಟ್ಟ ಹುಳುಗಳು ಸಿಗುತ್ತೆ, ಅದನ್ನ ಹುಡುಕೊಂಡು ಇನ್ನೊಂದು ಜೀವಿ ಬರುತ್ತೆ. ನಾವು ಫುಡ್ ಚೈನ್ ಬಗ್ಗೆ ಓದಿರ್ತೀವಿ, ಸೊ ಒಂದ್ ಜೀವಿಗ ಜೊತೆ ಒಂದ್ ಜೀವಿ ಬರುತ್ತೆ,
0: ಗಾಬರಿ ಆಗ್ಬಿಡ್ತೀವಿ. ಆದ್ರೆ ಮೂಲ ಕಾರಣ ನಾವೇ ಬೇಸ್ ಅಲ್ಲಿ ನೋಡಿದ್ರು.
1: ಇವಾಗ ಲೆಪರ್ಡ್ಸ್ ನ ನಾವೇನಾದ್ರೂ ಬೈ ಚಾನ್ಸ್ ನೋಡಿದ್ರೆ, ನೀವು ರೀಸೆಂಟ್ ರಿಸರ್ಚ್ ನೋಡಿರ್ಬೋದು, ಸಂಜಯ್ ಗುಬ್ಬಿ ಅವ್ರು ಕೊಟ್ಟಿರೋದು, ದೇರ್ ಆರ್ ಮೋರ್ ದನ್ 50 ಲೆಪರ್ಡ್ಸ್ ಲಿವಿಂಗ್ ಇನ್ ದ ಸಿಟಿ ಅಂತೇಳಿ ಆರ್ಟಿಕಲ್ಸ್ ನ ಪ್ರೊಡ್ಯೂಸ್ ಮಾಡಿದ್ದಾರೆ ಅವರು. ಸೊ ಹೀಸ್ ಡನ್ ಗುಡ್ ವರ್ಕ್ ಟು ಅಂಡರ್ಸ್ಟ್ಯಾಂಡ್ ದಟ್ ದೇ ಲಿವ್ ಯುವರ್ ಅಂಡ್ ನಾವು ಅದನ್ನ ಕೂಡ ನೋಡ್ತಾ ಹೋದಷ್ಟು ಅವರು ಹಿಮಗಾಡಲ್ಲಿದ್ದಾರೆ, ಮಲೆನಾಡಲ್ಲಿದ್ದಾರೆ, ಡೆಸರ್ಟಲ್ಲಿದ್ದಾರೆ, ಸಿಂಹ ಇರೋ ಜಾಗದಲ್ಲಿದ್ದಾರೆ, ಹುಲಿ ಇರೋ ಜಾಗದಲ್ಲಿದ್ದಾರೆ, ಸೊ ನೀರಿರೋ ಜಾಗದಲ್ಲಿದ್ದಾರೆ. ಸೊ ದೇ ಲಿವ್ ಎವ್ರಿವೇರ್, ಸಿಟಿನಲ್ಲೂ ಕೂಡ ಇರ್ತಾರೆ. ಅವ್ರ ಅಡಾಪ್ಟಬಿಲಿಟಿ ತುಂಬ ಚೆನ್ನಾಗಿದೆ. ಅದೇ ಹುಲಿ, ಅದೇ ನಂಗೆ ಇಷ್ಟು ದೊಡ್ಡ ಜಾಗ ಬೇಕು, ನನಗೆ ಇದೇ ಥರ ಊಟ ಇರಬೇಕು ಅಂತ ಇರುತ್ತೆ. ಸೊ ಇಟ್ಸ್ ಡಿಫಿಕಲ್ಟ್ ಫಾರ್ ದೆಮ್ ಟು ಸೆಟಲ್ ಮನುಷ್ಯ ಇರೋವಂಥ ಸುತ್ತಮುತ್ತ ಜಾಗದಲ್ಲಿ. ಬಟ್ ಲೆಪರ್ಡ್ಸ್ಗಾಗಿಲ್ಲ. ನಾವು ಅದ್ರ ಬಗ್ಗೆ ತಿಳ್ಕೊಳ್ದಿರಾ, ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ದಿರಾ, ಆ ಕನೆಕ್ಷನ್ನೇ ನಮ್ಗೆ ಇಲ್ಲ ಅಂತಂದರೆ ನಮ್ಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಲ್ಲ. ನಾವು ಚಿಕ್ಕ ವಯಸ್ಸಿಂದಾನೇ ನಾವು ಸುತ್ತಮುತ್ತ ನಮ್ಮಲ್ಲಿ ಲೆಪರ್ಡ್ಸ್ ಇದೆ, ನಮ್ಮಲ್ಲಿ ಹಾವುಗಳಿದೆ, ನಮ್ಮಲ್ಲಿ ಹಲ್ಲಿ ಇದೆ, ನಮ್ಮಲ್ಲಿ ಸ್ಪೈಡರ್ಸ್ ಇದೆ, ನಮ್ಮಲ್ಲಿ
0: ಉಳಿಬೇಕು, ಅವು ಜೀವನ ಮಾಡಬೇಕು ಅನ್ನೋ ಮನಸ್ಸು ನಮ್ಮ
1: ಎಂಪತಿ ನಮಗೆ ಸಣ್ಣದ್ರಿಂದ ಬಂದ್ರೆ ಇಟ್ಸ್ ಗುಡ್. ಸ್ಕೂಲ್ಸ್ ಅಲ್ಲಿ ಕೆಲವು ಸಲ ನಾವು ಚಿಕ್ಕ ವಯಸ್ಸಲ್ಲಿ ಯಾವಾಗ್ಲೂ ನಮ್ಗೆ ಜೀಬ್ರಾ ಕ್ರಾಸಿಂಗ್ ಅಲ್ಲಿ ಕ್ರಾಸ್ ಮಾಡ್ಬೇಕು ಅಂತ ಹೇಳ್ಕೊಟ್ಬಿಟ್ಟಿರ್ತಾರೆ, ಇಟ್ಸ್ ಅದೊಂಥರ ಉಳಿದ್ಬಿಟ್ಟಿದೆ. ಎನಿ ಟೈಮ್ ನಾವು ಸಿಗ್ನಲ್ ಹತ್ರ ಹೋದಾಗ ಜೀಬ್ರಾ ಕ್ರಾಸಿಂಗ್ ಹುಡುಕ್ತೀವಿ. ಆ ತರ ಕೆಲವೊಂದು ಮಸ್ಟ್ ಫಾಲೋ ಅನ್ನೋದು ಏನಿರುತ್ತಲ್ಲ, ಅದನ್ನೆಲ್ಲ ಆ ಏಜ್ ಅಲ್ಲಿ ಹೇಳ್ಕೊಟ್ರೆ ಇಟ್ ಕ್ಯಾನ್ ಚೇಂಜ್ ದ ನೆಕ್ಸ್ಟ್ ಜನರೇಷನ್ ಅಂತ ನನ್ನ ಪ್ರಕಾರ.
0: ನಿಜ, ಹೌದು. ಬರೀ ನಾವು ಉಳಿದು, ನಾವು ಬೆಳೆದು, ನಾವು ನಮ್ಮ ಮಕ್ಕಳು ನಮ್ಮ ಹಿರಿಯರು ಅದೇ ಅಷ್ಟೇ ಅಲ್ಲ, ಪ್ರಪಂಚ ಪ್ರಕೃತಿ ಪ್ರಾಣಿಗಳಿಗೂ ಜಾಗ ಕೊಟ್ಟಿದೆ, ಅದನ್ನ ನಾವು ಗೌರವಿಸಬೇಕು.
1: ನಮ್ಮ ಪೂರ್ವಜರು ಕೂಡ ಅದನ್ನ ಸಿಕ್ಕಾಪಟ್ಟೆ ಪ್ರೊಟೆಕ್ಟ್ ಮಾಡಿಕೊಂಡು, ಸಪೋರ್ಟ್ ಮಾಡಿಕೊಂಡು, ರೆಸ್ಪೆಕ್ಟ್ ಮಾಡಿಕೊಂಡು ಬಂದಿದ್ದಾರೆ. ಅಂಥ ಕಾಲದಲ್ಲಿ ನಾವು ನೇಚರ್ ಜೊತೆಗಿದ್ದವರು, ಜೊತೆ ಬಾಳಿ ಬದುಕಿದವರು. ವಿ ಹ್ಯಾಡ್ ಔಟ್ಡೋರ್ ಎಜುಕೇಶನ್ ನಮ್ಮಲ್ಲಿ ತುಂಬಾ ವರ್ಷದಿಂದ ಇತ್ತು. ಗುರುಕುಲ ಕಾನ್ಸೆಪ್ಟ್ಸ್ ಎಲ್ಲ ಅದೇ ಮಾಡ್ತಾ ಇದ್ದಿದ್ದು, ಯಾರು ನಾಲ್ಕು ಗೋಡೆ ಮಧ್ಯ ಕೂತ್ಕೊಂಡು ಹೇಳ್ಕೊಡ್ತಾ ಇರಲಿಲ್ಲ. ಇಟ್ ವಾಸ್ ಆಲ್ ಬೇಸ್ ಆನ್ ಎಕ್ಸ್ಪೀರಿಯನ್ಸ್, ಎಕ್ಸ್ಪರ್ಟೀಸ್, ಆ ಥರ. ಸೊ ಆ ಒಂದು ಏಜಲ್ಲಿ ಕೆಲವೊಂದು ಹೇಳ್ಕೊಡೋದನ್ನು ಹೇಳ್ಕೊಟ್ರೆ, ಎಂಪತಿ ಬಿಲ್ಡ್ ಮಾಡಿದ್ರೆ, ಕೆಲವೊಂದು ಮಸ್ಟನ್ಸ್ ಹಿಂಗೆ ಮಾಡಲೇಬೇಕು ಅನ್ನೋದನ್ನು ನಾವು ಹೇಳ್ಕೊಟ್ರೆ, ಐ ಥಿಂಕ್ ಇಟ್ಸ್ ವೆರಿ ಗುಡ್. ಆಸ್ಟ್ರೇಲಿಯಾ ಅಂತ ಕಂಟ್ರಿಗಳು ಮಾಡಿದೆ, ಅವ್ರ ಹತ್ರ ಸಿಕ್ಕಾಬಟ್ಟೆ ವೆನಮಸ್ ಕ್ರಿಯೇಚರ್ಸ್ ಓಡಾಡ್ತಿದ್ರು ಕೂಡ ಸ್ಕೂಲ್ ಮಕ್ಕಳಿಗೆ ರೈಮ್ಸ್ ಮುಖಾಂತರ ಹೇಳ್ಕೊಟ್ಟು ಅವ್ರಿಗೇನು ಸೇಫ್ಟಿ ಇರಬೇಕು ಅನ್ನೋದನ್ನು ಹೇಳ್ಕೊಟ್ಟು ಅದರ ಸಕ್ಸಸ್ಫುಲ್. ಅವರಲ್ಲಿ ಹಾವು ಕಡಿತಾ ಇಲ್ಲ, ಜನ ಜಾಸ್ತಿ ಅಲ್ಲಿ ಸಾಯಿಸೋಕ್ಕೂ ಹೋಗೋದಿಲ್ಲ. ಸೊ ದೇ ಆರ್ ಟ್ರೈಂಗ್ ಟು ಲಿವ್ ವಿತ್ ಇಟ್. ಸೊ ನಮ್ಮಲ್ಲಿ ಮುಂಚೆ, ತುಂಬಾ ಮುಂಚೆ ನಮ್ಮ ಪೂರ್ವಜರಲ್ಲೂ ಕೂಡ ಹಾಗೆ ಇತ್ತು. ಬಟ್ ಅದನ್ನ ಕಟ್ ಮಾಡಿ ನಾವು ವಾಪಸ್ ಸಿಟಿ ಒಳಗೆ ಬಂದು ಇವಾಗ ಮತ್ತೆ ಕೋ ಎಕ್ಸಿಸ್ಟೆನ್ಸ್ ಅನ್ನೋ ಒಂದು ವರ್ಡ್ ಅನ್ನ ಕಂಡಿಡಿದು ಎಲ್ಲರಿಗೂ ಹೇಳ್ಕೊಡ್ತಾ ಇದೀವಿ.
0: ಅದೆಷ್ಟ್ರ ಮಟ್ಟಿಗೆ ಮಾಡ್ತಾ ಇದ್ದಾರೆ ಎಷ್ಟು ಜನ, ಅದು ದೊಡ್ಡ ಪ್ರಶ್ನೆ.
1: ಟ್ರೂ.
0: ಇನ್ನು ಹಾವುಗಳ ಬಗ್ಗೆ ಹೇಳೋದಾದ್ರೆ ಬಹಳಷ್ಟು ಒಂಥರ ಮಿತ್ಸ್ ಇದೆ ಜನರಿಗೆ. ಹಾವು ಹುತ್ತಕ್ಕೆ ಹಾಲು ಎರಿಯೋದು, ಮತ್ತೆ ಅವಕ್ಕೆ ಹಾಲು ಕುಡಿಯುತ್ತೆ ಅಂತ ಒಂದು ಕಪ್ಪಲ್ಲಿ ಇಡೋದು, ಅದು ಬಂದ್ರೆ ಕೆಲವರಂತೂ ಹೆದರ್ಕೊಂಡು ಕೋಲೆತ್ತಾರೆ ಅದ್ರ ಮೇಲೆ. ಇಂಥ ಎಲ್ಲ ವಿಷಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯ?
1: ಸೊ ನಮ್ಮಲ್ಲಿ ನಾನು ಹೇಳ್ತೀನಿ, ಮುಂಚಿಂದ ಕೂಡ ಹಾವನ್ನ ಉಳಿಸ್ಬೇಕು ಅಂತಾನು ಇತ್ತು ಅಂದ ಕಾಲದಲ್ಲಿ, ಅದಕ್ಕೂ ಕೂಡ ತುಂಬಾ ಪ್ರಯತ್ನಗಳು ನಡೆದಿದೆ. ಕೆಲವೊಂದು ಮಿತ್ಸ್ಗಳನ್ನ ನಾವೇನಾದ್ರೂ ನೋಡ್ತಾ ಹೋಯ್ತು ಅಂತ, ಫಾರ್ ಎಕ್ಸಾಂಪಲ್ ಹಾವು ಎರಡು ಸುತ್ಕೊಂಡಿರತ್ತೆ, ಅದನ್ನ ನೋಡಬಾರ್ದು, ನೋಡಿದ್ರೆ ನಮ್ಗೇನೋ ಒಂದು ತೊಂದರೆ ಆಗುತ್ತೆ ಅನ್ನೋದನ್ನ ನಮ್ಮ ತುಂಬಾ ಕಾಲದಿಂದ ಬಂದಿದೆ. ನಾವು ಜಸ್ಟ್ ಅದನ್ನ ನೋಡಿದ ಕೂಡಲೇ ಅದನ್ನ ಫಾಲೋ ಮಾಡ್ತೀವಿ, ಅದೇ ನಮ್ಮ ಅದೇ ಡಿಸ್ಟರ್ಬ್ ಮಾಡಕ್ ಹೋಗಲ್ಲ ಏನಿಲ್ಲ. ಸೊ ರಿಪ್ರೊಡಕ್ಷನ್ ಅಂತ ನಾವೇನಾದ್ರೂ ನೋಡಿದಾಗ ನಮ್ಮಲ್ಲಿ ಸೀಸನ್ಸ್ ಅನ್ನೋದಿಲ್ಲ ಮ್ಯಾಮಲ್ಸ್ಗೆ, ಎಸ್ಪೆಷಲಿ ಡಾಗ್ಸ್ ನೋಡಿ, ಕ್ಯಾಟ್ಸ್ ನೋಡಿ, ಹ್ಯೂಮನ್ಸ್ ನೋಡಿ, ನಮ್ಗೆ ಇದೇ ಸೀಸನ್ ಅಲ್ಲೇ ನಾವು ರಿಪ್ರೊಡ್ಯೂಸ್ ಮಾಡಬೇಕು ಅಂತ ಏನಿಲ್ಲ. ಬಟ್ ರೆಪ್ಟೈಲ್ಸ್ಗೆ ಅದಿದೆ, ಕೆಲವೊಂದು ಸೀಸನ್ಸ್ ಅಲ್ಲಿ ಮಾತ್ರನೇ ಅವ್ರಿಗೆ ರಿಪ್ರೊಡ್ಯೂಸ್ ಮಾಡುವಂತ ಒಂದು ಪರ್ಟಿಕ್ಯುಲರ್ ವೆದರ್ ಬರುತ್ತೆ, ಸೀಸನ್ಸ್ ಬರುತ್ತೆ, ಫೀಮೇಲ್ಸ್ಗೆ ಆ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ರಿಪ್ರೊಡ್ಯೂಸ್ ಆಗ್ಬೋದು ಅನ್ನೋ ಒಂದು ಸೈನ್ಸ್ ಬರುತ್ತೆ, ಫೆರಮೋನ್ಸ್ ರಿಲೀಸ್ ಮಾಡುತ್ತೆ. ಇದನ್ನೆಲ್ಲ ನಂಬ್ಕೊಂಡು ಜೀವನ ಮಾಡ್ಬೇಕು ಅವರು. ಆ ಒಂದು ಸೀಸನ್ ಅಲ್ಲಿ ನಾವೇನಾದ್ರೂ ಡಿಸ್ಟರ್ಬ್ ಮಾಡಿಬಿಟ್ರೆ ದ ಹೋಲ್ ಇಯರ್ ದೇ ಹ್ಯಾವ್ ಟು ವೇಟ್ ಅದಾದ್ಮೇಲಿಂದ ಮತ್ತೆ ರಿಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಮ್ಮಲ್ಲಿ ಮುಂಚೆನೆ ಅದ್ರ ಜೊತೆ ಈ ಟೈಮ್ಗಳಲ್ಲಿ ದೂರ ಇರಬೇಕು ಅಂತೆಲ್ಲ ಹೇಳಿದ್ರೆ ಹೊರತು ಅದನ್ನ ಕಂಡ್ರೆ ಸಾಯಿಸ್ಬೇಕು ಅಂತ ಯಾವತ್ತು ಹೇಳಿರಲಿಲ್ಲ. ನಾನು ಆಗ್ಲೇ ಹೇಳಿದೆ, ಅದು ಬಿಲುಗಳಲ್ಲಿ ಹೋಗೋಕೆ ನಮ್ಗೆ ಕಾಲನ್ನ ಕಳ್ಕೊಂತು, ಮೇಜರ್ ಲೈಫ್ ಸ್ಟ್ಯಾಂಡಿಂಗ್ ಸೂಚಿ

0: ಎವಲ್ಯೂಷನ್ ಆಯಿತು ಅವರಿಗೆ. ಸೊ ಈ ಇದನ್ನೆಲ್ಲ ನೋಡಿದ್ರೆ ಆ ಬಿಲ್ಲದಲ್ಲಿ ವಾಸಿಸುವಂತ ಇಲಿಗಳು ನಮ್ಮಲ್ಲಿ ಖಾಲಿ ಮಾಡಿಕೊಡುತ್ತೆ. ಅಂದ್ರೆ ನಮ್ಗೆ ಅದೇ ಮೇನ್ ಅಂತ ಇಲ್ಲ, ಬಟ್ ಅದು ಇಲ್ಲ ಅಂತ ಅಂದ್ರೆ ಸ್ವಲ್ಪ ಇಂಬ್ಯಾಲೆನ್ಸ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಇಲಿಗಳು ಏನಾಗುತ್ತೆ ಅಂದ್ರೆ ಪ್ರತಿ 15-20 ದಿನ ಸಾಕು. ನಾನು ಹೇಳಿದೆ ಮ್ಯಾಮಲ್ಸ್ಗೆ ನಮ್ಗೆ ಜಾಸ್ತಿ ರಿಪ್ರೊಡಕ್ಷನ್ ರೂಲ್ಸ್ ಇಲ್ಲ ಅಂತ. ಸೊ ಸಣ್ಣ ಸಣ್ಣ ಜೀವಿಗಳು ಈ ರೋಡೆಂಟ್ಸ್ ಫ್ಯಾಮಿಲಿಗೆ ಏನ್ ಬರುತ್ತೆ ಅದಕ್ಕೆಲ್ಲ 15 ದಿನಕ್ಕೊಂದ್ಸಲಿ, 20 ದಿನಕ್ಕೊಂದ್ಸಲಿ, 25 ದಿನಕ್ಕೊಂದ್ಸಲಿ ಅಟ್ ಅ ಟೈಮ್ ಒಂದು 5-6 ಮರಿಗಳು ಇರ್ತಾರೆ. ಸೊ ಬಿಲ್ಲದಲ್ಲಿ ಇಟ್ಟು ಹೋದಾಗ ದೊಡ್ಡ ಇಲಿಗಳು ಏನ್ ಮಾಡ್ಬಿಡುತ್ತೆ, ಇಟ್ಟು ಮತ್ತೆ ಊಟ ತಿನ್ನಕ್ಕೆ ಹೊರಗೋಗಿರುತ್ತೆ. ಸೇಮ್ ಬೇರೆ ಜೀವಿಗಳ ಒಂದು ದಿನಚರಿ ನಡೀತಾ ಇರುತ್ತೆ. ಇದು ಬಿಲ್ಲದೊಳಗಡೆ ಹೋಗಿ ದೊಡ್ಡದನ್ನ ಕೆಲವು ಸಲ ಹೆದರ್ಸಿ ಸಣ್ಣ ಮರಿಗಳನ್ನೆಲ್ಲ ತಿನ್ಕೊಂಡ್ ಬರುತ್ತೆ. ಸೊ ಕಂಟ್ರೋಲ್ ದ ಪಾಪ್ಯುಲೇಷನ್ ಅಂತ. ಸೊ ಬೇರೆ ಇವಾಗ ನೀವು ಇಲಿಗಳನ್ನ ನೋಡಿ, ಪಕ್ಷಿಗಳನ್ನ ನೋಡಿ, ಅವರು ತಿಂತಾರೆ, ತಿನ್ನಲ್ಲ ಅಂತಿಲ್ಲ, ಬಟ್ ಆ ಇಲಿ ಹೊರಗ್ ಬರೋರ್ಗು ಕಾಯ್ಬೇಕದು. ಒಳಗಡೆ ನುಗ್ಗಿ ತಿನ್ನೋ ಕೆಪಾಸಿಟಿ ಇರೋದು ಹಾವೊಂದು. ಅದಕ್ಕೆ ನಾವು ರೈತ ಮಿತ್ರ ಅಂತ ಕೂಡ ಕರಿತೀವಿ. ಇಲ್ಲ ಅಂದ್ರೆ ರೈತರಿಗೆ ಬೆಳೆ ಅದನ್ನೆಲ್ಲ ಸ್ಟೋರ್ ಮಾಡಕ್ ಆಗಲ್ಲ, ನಮ್ಗೂ ಊಟ ಸಿಗಲ್ಲ. ಸೊ ಹಿಂಗೆಲ್ಲ ಈ ತರ ಎಲ್ಲ ಸಿಚುಯೇಷನ್ ನಾವು ಫೇಸ್ ಆಗ್ಬಾರ್ದು ಅಂತ ಅಂದ್ರೆ ಕೆಲವೊಂದು ಜೀವಿಗಳು ನಮ್ ಸುತ್ತಮುತ್ತ ಇರ್ಲೇಬೇಕು. ಇವಾಗ ನಾವು ತುಂಬಾ ದುಡ್ಡುಗಳೆಲ್ಲ ಖರ್ಚು ಮಾಡಿ ಪೆಸ್ಟಿಸೈಡ್ಸ್ ನೆಲ್ಲ ಯೂಸ್ ಮಾಡ್ತೀವಿ. ಸೊ ಯಾಕೆ ಅಂತ ಅಂದ್ರೆ ಮುಂಚೆ ಕೀಟಗಳು ತಿನ್ನಕ್ಕೆ ಪಕ್ಷಿಗಳಿತ್ತು, ನಾವು ಅದನ್ನೆಲ್ಲ ಓಡಿಸಿದ್ವಿ. ಅಂಡ್ ಪ್ರತಿ 100% ಫಲ ನನ್ಗೆ ಬೇಕೇ ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನಲ್ಲಿ ಒಂದು ಇರುವೆಗೂ ಆಗ್ಲಿ, ಒಂದ್ ಸಣ್ಣ ಜೀವಿಗೂ ಆಗ್ಲಿ, ನಾವೇನು ಕೊಡ್ತಾ ಇಲ್ಲ ಈ ನಡುವೆ. ಸೊ ಆ ಒಂದು ಕೋ ಎಕ್ಸಿಸ್ಟೆನ್ಸ್ ನ ನಾವು ಫಾಲೋ ಮಾಡ್ತಾ ಹೋದಷ್ಟು ಅನಿಮಲ್ಸ್ ಚೆನ್ನಾಗಿರುತ್ತೆ. ಮುಂಚೆ ಇತ್ತು, ಬಟ್ ಅದನ್ನೇ ಫಾಲೋ ಮಾಡ್ತಾ ಹೋದ್ರೆ ಐ ಮೀನ್ ಇಟ್ ಬಿ ಲೈಕ್ ಅ ಹ್ಯಾಪಿ ವರ್ಲ್ಡ್ ಅಥವಾ ಒಂದು ಹ್ಯಾಪಿ ಪ್ಲೇಸ್ ಅಂತ.
1: ಈಗ ಹುತ್ತಗಳಲ್ಲಿ ಹಾವು ನಿಜವಾಗ್ಲೂ ಇರುತ್ತಾ ಅನ್ನೋದೊಂದು ದೊಡ್ಡ ಪ್ರಶ್ನೆ. ಯಾಕೆಂದ್ರೆ ಈಗಿನ ಈ ಒಂದು ಜನಸಂದಣಿ, ಆ ನೆಲದಲ್ಲಿ ಆ ವೆಹಿಕಲ್ಸ್ ಓಡಾಡುವಾಗ ಆ ವೈಬ್ರೇಷನ್ಸ್ ಪಾಸ್ ಆನ್ ಆಗುತ್ತಲ್ವಾ ಒಂದು ಏರಿಯಾಯಿಂದ ಇನ್ನೊಂದಕ್ಕೆ, ಡೆಫಿನೆಟ್ಲಿ. ಸೊ ಈ ಟ್ರಾಫಿಕ್ ನಲ್ಲಿ ಇದರಲ್ಲಿ ಹತ್ತಿರದಲ್ಲಿ ಯಾವ್ದಾದ್ರು ಒಂದು ಓಪನ್ ಸ್ಪೇಸ್, ಇವಾಗ ಕಬ್ಬನ್ ಪಾರ್ಕ್, ಲಾಲ್ ಬಾಗ್ ಅಲ್ಲೆಲ್ಲೋ ಒಂದು ಹುತ್ತ ಇದೆ ಅಂದ್ರೆ ಅದ್ರ ಸುತ್ತಮುತ್ತ ಏರಿಯಾಗಳಲ್ಲಿ ಎಲ್ಲ ನಿರಂತರ ವೆಹಿಕಲ್ಸ್ ಓಡಾಡ್ತಾನೆ ಇರುತ್ತೆ. ಸೊ ವೈಬ್ರೇಷನ್ ನೆಲದಲ್ಲಿ ಗ್ರೌಂಡ್ ಲೆವೆಲ್ ನಲ್ಲಿ ಪಾಸ್ ಆಗುತ್ತಲ್ಲ, ಸೊ ಅಷ್ಟು ಡಿಸ್ಟರ್ಬೆನ್ಸ್ ಅಲ್ಲೂ ಹಾವುಗಳಿರೋದಕ್ಕೆ ಸಾಧ್ಯ.
0: ಎಸ್ ಎಸ್, ಪ್ರತಿ ಎಷ್ಟೋ ಜೀವಿಗಳು ಆಕ್ಚುಲಿ ಅದಕ್ಕೆ ರೂಢಿ ಮಾಡ್ಕೊಂಡ್ಬಿಟ್ಟಿದೆ. ಬರೀ ಹಾವುಗಳೇ ಅಂತಲ್ಲ, ಗುಬ್ಬಚ್ಚಿಗಳು ಹೇಳ್ತೀನಿ ನಾನು. ಇವತ್ತು ನಿಮ್ಗೆ ಕಲಸಿಪಾಳ್ಯಂ ಕರ್ಕೊಂಡು ಹೋಗ್ತೀನಿ, ಆ ಬ್ಯುಸಿ ಏರಿಯಾದಲ್ಲಿ ಇವತ್ತು ಕೂಡ ನಿಮ್ಗೆ ಒಂದು 15-20 ಗುಬ್ಬಚ್ಚಿ ಒಂದು ರೋಡಲ್ಲಿರುತ್ತೆ. ಸೊ ದೇ ಆರ್ ಸ್ಟಿಲ್ ಲಿವಿಂಗ್ ದೇರ್. ಅದು ರೇಡಿಯೇಷನ್ಸ್ ಅವ್ರಿಗಿಲ್ವಾ, ಅವ್ರಿಗೂ ಇದೆ, ಅವ್ರಿಗೂ ಎಲ್ಲೋ ಒಂದು ಮೈನ್ಯೂಟ್ ಲೆವೆಲ್ ಆಫ್ ಡಿಸ್ಟರ್ಬೆನ್ಸ್ ಅನ್ನೋದು ಕೊಡುತ್ತೆ. ಬಟ್ ಮುಂಚಿನ ಕಾಲದಲ್ಲಿ ನಮ್ಗೆ ನೆಲ ವಿತೌಟ್ ಟಾರ್ ರೋಡ್ಸ್ ಎಲ್ಲ ಇದ್ದಾಗ, ಮಣ್ಣಿನ ರೋಡ್ ಇದ್ದಾಗ, ಸಣ್ಣ ಪುಟ್ಟ ಜೀವಿಗಳು ಸಂಜೆ ಆದ ಕೂಡಲೇ ಹೊರಗೆ ಬರೋದು ನೆಲದಿಂದ. ಅದನ್ನ ನಂಬಿಕೊಂಡು ಈ ತರ ಸಣ್ಣ ಪುಟ್ಟ ಪಕ್ಷಿಗಳು ಜೀವನ ಮಾಡ್ತಾ ಇತ್ತು. ಯಾವಾಗ ಕಂಪ್ಲೀಟ್ ಲಾಗಿ ಸೀಲ್ ಮಾಡಿದ್ವಿ ನಾವು, ಮನೆಗಳೆಲ್ಲ ಕವರ್ ಮಾಡ್ಕೊಂಡ್ವಿ ನಾವು, ರೋಡೆಲ್ಲ ಕವರ್ ಮಾಡ್ತಾ ಬಂದ್ವಿ. ಸೊ ಈ ಕಾರಣದಿಂದ ಅವ್ರ ಊಟನೂ ಕಡಿಮೆ ಆಯಿತು, ಅವರೊಂದು ಇದು ಕಡಿಮೆ ಆಯಿತು. ಇವಾಗಲೂ ಕೂಡ ಜಯನಗರಲ್ಲಿ, ಬನಶಂಕರಿಯಲ್ಲಿ, ಮತ್ತೆ ಕಲಾಸಿಪಾಳ್ಯಂ, ಶಿವಾಜಿನಗರ್ ಇಲ್ಲೆಲ್ಲ ಕೂಡ ಗುಬ್ಬಚ್ಚಿಗಳಿದೆ. ಅವರು ಕೂಡ ಆ ಒಂದು ಬ್ಯುಸಿ ಲೈಫ್ ನ ಆಲ್ಟರ್ ಮಾಡ್ಕೊಂಡು ಅಡಾಪ್ಟ್ ಮಾಡ್ಕೊಂಡು ಬಂದಿದೆ ಹಾವುಗಳು ಕೂಡ. ಬಟ್ ಹಾವುಗಳಿಗೆ ಹುತ್ತ ಇರಲೇಬೇಕು ಅಂತ ಏನಿಲ್ಲ. ದಟ್ಸ್ ಸಮಥಿಂಗ್ ಐ ವಾಂಟ್ ಟು ಸೇ. ಯಾಕೆಂದ್ರೆ ಹುತ್ತಾನ ಅವ್ರು ಬಿಲ್ಡು ಮಾಡೋದಿಲ್ಲ, ಅವರು ನಂದು ಅಂತ ಹೇಳಿ ಅದನ್ನ ಒಂದು ಪ್ರಾಪರ್ಟಿ ಅಂತ ಹೇಳಿ ಅದನ್ನ ಇಟ್ಕೊಳ್ಳೋಕ್ಕೂ ಆಗೋದಿಲ್ಲ. ಬಟ್ ಅವ್ರಿಗೂ ಅದಕ್ಕೂ ಒಂದು ಸಂಬಂಧ ಇದೆ. ಬರೀ ಅವ್ರಿಗೆ ಅಂತಲ್ಲ, ಎವ್ರಿ ಆನಿಮಲ್ ಆಕ್ಚುಲಿ ಲಿವ್ಸ್ ಅಂಡರ್ ಅ ಹುತ್ತ ಅಂತ ಹೇಳ್ತೀವಿ ನಾವು. ಇಟ್ಸ್ ಅ ಹೋಲಿಸ್ಟಿಕ್ ಪ್ಲೇಸ್. ಬರೀ ಅವರು ತಮ್ಮ ಒಂದು ಪ್ರೊಟೆಕ್ಷನ್ಗಾಗಿ ಮಾಡ್ಕೊಂಡಿರೋದು, ವಿತೌಟ್ ದ ನಾಲೆಜ್ ಆಫ್ ಟರ್ಮೈಟ್ಸ್ ಅವ್ರ ಇಡೀ ಕಾಡನ್ನ ಆಕ್ಚುಲಿ ಸಾಕ್ತಾ ಇದೆ ಅದರಿಂದ. ಸೊ ಅದರಿಂದ ಹುತ್ತ ಒಂದು ವೆರಿ ಇಂಪಾರ್ಟೆಂಟ್ ಫಾರ್ ಇಕೋಸಿಸ್ಟಮ್ ಅಂತ ಹೇಳ್ತೀನಿ. ಪ್ರತಿಯೊಂದು ಜೀವಿಗಳು ಅದನ್ನ ನಂಬ್ಕೊಂಡು ಜೀವನ ಮಾಡುತ್ತೆ.
1: ಅಂದ್ರೆ ಹುತ್ತ ಅಲ್ಲಿದೆ ಅಂದ್ರೆ ಹಾವಿದ್ಯೋ ಇಲ್ವೋ ಮನುಷ್ಯ ಅದ್ರ ಹತ್ರ ಹೋಗಲ್ಲ, ಹಾಳು ಮಾಡೋದಕ್ಕೆ ಹಿಂಜರಿತಾನೆ, ಅಂದ್ರೆ ಆ ಏರಿಯಾ ಪ್ರೊಟೆಕ್ಟೆಡ್ ಆಗುತ್ತೆ.
0: ಎಸ್, ಅಲ್ಲಿ ತುಂಬಾ ಬರೀ ಹುತ್ತರಿ ಟರ್ಮೈಟ್ಸ್ ಅಂತಲ್ಲ, ಬೇರೆ ಬೇರೆ ಬೇರೆ ಜೀವಿಗಳು ಅದನ್ನ ನಂಬ್ಕೊಂಡು ಕೂಡ ಜೀವನ ಮಾಡುತ್ತೆ. ಯಾಕೆಂದ್ರೆ ಒಂದು ಟರ್ಮೈಟ್ ಒಂದು ದಿನಕ್ಕೆ 1.5 lakh ಮೊಟ್ಟೆ ಇಡುತ್ತಂದೆ. ಸೊ ಆ ಎಲ್ಲಾ ಟರ್ಮೈಟ್ಸ್ ಕೂಡ ಬದುಕ್ಬಿಟ್ರು ಕೂಡ ಡಿಸ್ಟ್ರಕ್ಷನ್ಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅದನ್ನ ಕಂಟ್ರೋಲ್ ಮಾಡೋಕೆ ಕೂಡ ಜೀವಿಗಳಿದೆ. ಸೊ ಟರ್ಮೈಟ್ಸ್ ಆರ್ ದ ಮೋಸ್ಟ್ ಟೇಸ್ಟಿಯೆಸ್ಟ್ ಇನ್ಸೆಕ್ಟ್ಸ್ ಅಂತ ಕೂಡ ಕರಿತೀವಿ ಕಾಡಲ್ಲಿ ನಾವು. ಸೊ ಹೈ ಪ್ರೋಟೀನ್, ಹೈ ನ್ಯೂಟ್ರಿಷಿಯಸ್. ಸೊ ಮರಿಗಳ ಬೆಳವಣಿಗೆಗೆ ಆಕ್ಚುಲಿ ತುಂಬಾ ಹೆಲ್ಪ್ ಮಾಡುತ್ತೆ ಟರ್ಮೈಟ್ಸ್ ನ್ಯಾಚುರಲಿ. ಪಕ್ಷಿಗಳೆಲ್ಲ ಮರಿ ಇಟ್ಟಾಗ, ಸಣ್ಣ ಸಣ್ಣ ಜೀವಿಗಳು ಮರಿ ಇಟ್ಟಾಗ ಟರ್ಮೈಟ್ಸ್ ನ ತಗೊಂಡೋಗಿ ತಿನ್ಸುತ್ತೆ. ಸೊ ಆ ನ್ಯೂಟ್ರಿಷನ್ ಲೆವೆಲ್ ಫುಲ್ಫಿಲ್ ಆಗುತ್ತೆ. ಮತ್ತೆ ಟರ್ಮೈಟ್ ಹಿಲ್, ಹುತ್ತ ಮೌಂಡ್ ಅಂತ ನಾವು ಕರಿತೀವಿ, ದಟ್ಸ್ ಅ ಕಾನ್ಸೆಪ್ಟ್ ಆಫ್ ಆರ್ ಕ್ಲೇ ವೆಸಲ್ಸ್ ಅಂತ ಹೇಳ್ಬೋದು, ಅಥವಾ ಕ್ಲೇ ಸ್ಟ್ರಕ್ಚರ್ಸ್. ಸೊ ಅದು ಕೂಡ ಕೆಳಗಡೆ ಇರೋ ಮಣ್ಣನ್ನ ತಗೊಂಡು ತನ್ನ ಒಂದು ಸಲೈವನ ಯೂಸ್ ಮಾಡಿಕೊಂಡು ಅದನ್ನ

0: ಕಟ್ಟಿ ಮಾಡಿ ಕ್ಲೇ ರೀತಿ ಅದನ್ನ ಫಾರ್ಮ್ ಮಾಡಿ ಬೆಳೆಸಿರ್ತಾರೆ. ಸೊ ಸಮ್ಮರ್ಸ್ ಆದ ಕೂಡಲೇ ನಾವೇನ್ ಮಾಡ್ತೀವಿ, ಮಡಕೆನಲ್ಲಿ ನೀರಿಟ್ಟು ಅಥವಾ ನಮ್ಮ ಕುಡಿತೀವಿ, ಕೋಲ್ಡ್ ಇರುತ್ತೆ ಅಂತ. ಸೇಮ್ ಕಾನ್ಸೆಪ್ಟ್, ಸಮ್ಮರ್ಸ್ ಅಲ್ಲಿ ತುಂಬಾ ಕೂಲ್ ಆಗಿರುತ್ತೆ, ಅದಕ್ಕೆ ಬೇರೆ ಬೇರೆ ಜೀವಿಗಳಿಗೆ ನೀರ್ಗಳಿರೋದಿಲ್ಲ, ವಾಟರ್ ಬಾಡೀಸ್ ಡ್ರೈ ಆಗಿರುತ್ತೆ, ಶ್ಯಾಡೋಸ್ಗಳೆಲ್ಲ ಮೂವ್ ಆಗ್ತಾ ಇರುತ್ತೆ. ಸೊ ಕೂಲ್ ಪ್ಲೇಸಸ್ ಹೊರಗಡೆ ಕಡಿಮೆ. ಸೊ ಯಾವ್ಯಾವ ಜೀವಿಗಳು ಹುತ್ತ ಸುತ್ತಮುತ್ತ ಇರುತ್ತೆ ಅದೆಲ್ಲ ಕೋಲ್ಡ್ ಆಗಿರುತ್ತೆ. ಸೊ ಕೋಲ್ಡ್ ಬ್ಲಡೆಡ್ ಆನಿಮಲ್ಸ್ ಅಂತೀವಿ, ಶೀತರಕ್ತ ಪ್ರಾಣಿ ಹಾವುಗಳು ಎಸ್ಪೆಷಲಿ, ಅದು ಬೆವರಲ್ಲ, ಜ್ವರ ಬರಲ್ಲ. ಸೊ ಬಾಡಿ ಟೆಂಪರೇಚರ್ಸ್ ರೈಸ್ ಆರ್ ಡೌನ್ ಅದ್ರ ಕೈಯಲ್ಲಿಲ್ಲ. ಸೊ ಸುತ್ತಮುತ್ತ ಸರೌಂಡಿಂಗ್ಸ್ ನ ಯೂಸ್ ಮಾಡಿಕೊಂಡು ಅದನ್ನ ಮಾಡ್ಕೊಳ್ಳುತ್ತೆ. ಸೊ ಹುತ್ತ ಒಂದು. ಸೊ ಸಿಟೀಸ್ ಅಲ್ಲಿ ಹೀಟ್ ಗಳು ಬೇಕಿದ್ದಾಗ ನಮ್ ಶೂಸಸ್ ಅಲ್ಲಿ ಬಂದು ಸೇರ್ಕೊಳ್ಳುತ್ತೆ, ಹೆಲ್ಮೆಟ್ ಒಳಗೋಗಿ ಸೇರ್ಕೊಳ್ಳುತ್ತೆ. ಓಕೆ, ಏನೋ ಯೂಸ್ ಮಾಡದೇ ಇರೋಂಥ ಮೆಟೀರಿಯಲ್ಸ್ ನ ತೆಗೆದೊಂದ್ ಕಡೆ ಮೂಲೆಯಲ್ಲಿ ಬಿಸಾಕಿದ್ದಾಗ ಅಲ್ಲಿ ವಾಮ್ತ್ ಇರುತ್ತೆ, ಅದ್ರೊಳಗೋಗಿ ಚಳಿಗಾಲದಲ್ಲಿ ಸೇರ್ಕೊಂಡಿರುತ್ತೆ,
1: ಹಾಗಾಗಿ ಹಾವು ಬಂದು ಸೇರಿದೆ ಅನ್ನೋದೇ ಹೊರತು ಅದಾಗದೆ
0: ನಮ್ಮನ್ನ ಹುಡ್ಕೊಂಡ್ ಬರಲ್ಲ. ನಮ್ಗೂ ಅವ್ರಿಗೆ ಅದು ಡೈರೆಕ್ಟ್ ಕನೆಕ್ಷನ್ ಇಲ್ಲ, ನಿಮ್ಗೆ ಅಂತ ಹೇಳಿ ಪರ್ಪಸ್ಫುಲಿ ಬರಲ್ಲ. ಮತ್ತೆ ಬಂದಾಗ ಯಾವ್ದೋ ಕಾಡಿಂದ ಟ್ರಿಪ್ ಬಂದಿದೆ ಅಂತ ಇಲ್ಲ, ಅದಲ್ಲೇ ಇರುತ್ತೆ, ಬಟ್ ನಿಮ್ಗನ್ನ ಕಾಣಿಸಿರಲ್ಲ
1: ಕಾಣಿಸಿರಲ್ಲ. ಹಾಗೆ ಹಾವಿಗೆ ದ್ವೇಷ ಅನ್ನೋದು ಸುಳ್ಳಿನ ಮಾತು ಅಂತ ಅನ್ಸುತ್ತೆ.
0: ಹೌದು, ಸುಳ್ಳಿನ ಮಾತು ಅನ್ನೋದಕ್ಕಿಂತ ಇನ್ನೊಂದೇನೆ ಹೇಳ್ಬೋದು ಅಂತ ಅಂದ್ರೆ, ದ ವೇ ಆಫ್ ದ ಸರ್ವೈವಲ್ ಏನಿದೆ, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅನ್ನೋ ಒಂದು ಮೋಟೋನ ಇಟ್ಕೊಂಡು ಜೀವನ ಮಾಡುತ್ತೆ. ಒಂದ್ಸಲ ತಾಯಿ ಮರಿ ಇಟ್ಟರೆ ಒಂದು ಆಸ್ ಅನ್ ಆವ್ರೇಜ್ ಹೇಳ್ಬೋದು, ಒಂದು 30-40 ಮರಿಗಳ ಒಂದು ಮೊಟ್ಟೆಗಳು ಇಟ್ಟಿರುತ್ತೆ, ಅದರಿಂದ ಮರಿಗಳು ಹೊರಕು ಬರುತ್ತೆ, ಎಲ್ಲ ಕೂಡ ಸರ್ವೈವ್ ಆಗಲ್ಲ. ಔಟ್ ಆಫ್ 25-30 ಎಗ್ಸ್ ಮ್ಯಾಕ್ಸಿಮಮ್ ಒಂದು 5 ಕಂಪ್ಲೀಟ್ ಅಡಲ್ಟ್ ಆಗಿ ದೊಡ್ಡದಾಗುತ್ತೆ. ಮುಖ್ಯದೆಲ್ಲ ಬೇರೆ ಜೀವಿಗಳ ಆಹಾರವಾಗಿ ಸೇರ್ಕೊಳ್ಳುತ್ತೆ. ಸಿಟಿಲಿ ಎಸ್ಪೆಷಲಿ ಗಾಡಿಗಳೆಲ್ಲ ಹರಿದು ಬೇರೆ ಬೇರೆ ಬೇರೆ ರೀಸನ್ಸ್ ಇಂದ ಬೆಕ್ಕುಗಳೆಲ್ಲ ಸಾಯಿಸಿ ಬೇರೆ ರೀಸನ್ಸ್ ಇಂದ ಪಾಪ್ಯುಲೇಷನ್ ಕಡಿಮೆ ಆಗುತ್ತೆ. ಸೊ ದೇ ಆರ್ ಆಲ್ ಇನ್ ಅ ರೇಸ್ ಟು ಸರ್ವೈವ್. ಸೊ ಆ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಅದು ಕಾರ್ನರ್ಡ್ ಆಯ್ತು, ಇಫ್ ದೇ ಫೀಲ್ ದೇ ಆರ್ ಥ್ರೆಟನ್ಡ್, ಅವರ ಒಂದು ಉಳಿವಿಗೆ ಏನೋ ಒಂದು ಕುತ್ತು ಬರ್ತಾ ಇದೆ ಅಂತ ಗೊತ್ತಾದಾಗ ದೇ ಗೋ ಟು ಅ ವೇ ಆಫ್ ಪ್ರೊಟೆಕ್ಟಿಂಗ್ ದಮ್ ಸೆಲ್ಫ್. ಕಾಡಲ್ಲಿ ಓಡಾಡ್ತಿರ್ತೀರಾ, ಮೂವೀಸ್ ಅಲ್ಲಿ ತೋರಿಸಂತ ಅಟ್ಟಿಸ್ಕೊಂಬಂದೆಲ್ಲ ಕಚ್ಚಿ ಎಲ್ಲ
1: ಮಾಡೋದು,
0: ದಟ್ಸ್ ವೆರಿ ಥಿಂಗ್. ಸೊ ಆ ರೀತಿ ದ್ವೇಷ ಅನ್ನೋದು ಇರೋದಿಲ್ಲ. ಹಂಗೆ ಇತ್ತು ಅಂತ ಅಂದ್ರೆ ಇವತ್ತೆ ಈ ಭೂಮಿ ಮೇಲೆ ಮನುಷ್ಯರ ಪಾಪ್ಯುಲೇಷನ್ ಇಷ್ಟು ಬೆಳೀತಿರಲಿಲ್ಲ. ಬಿಕಾಸ್ ವಿ ಹ್ಯಾವ್ ಸ್ನೇಕ್ಸ್ ಎವ್ರಿವೇರ್. ಸೊ ಸಾಯಿಸ್ಬೇಕು ಅನ್ನೋ ಮೋಟೋ ಇದ್ದಿದ್ರೆ ಸಾಯಿಸಿರೋದು, ಯಾಕೆಂದ್ರೆ ಅವ್ರು ಅಂಧ ಕಾಲದಿಂದ ಇದ್ದಾರೆ. ಬಟ್ ಆಕ್ಸಿಡೆಂಟ್ಸ್ ಆರ್ ವೆರಿ ನೆಗೆಟಿವ್ ಲಾಟ್ ಆಫ್ ದ ಟೈಮ್. ಸೊ ಅದರಿಂದ WHO ರಿಸರ್ಚ್ ಪ್ರಕಾರ ಒಂದು ವರ್ಷಕ್ಕೆ ಏನಿಲ್ಲ ಅಂದ್ರೂ 200,000 ಜನ ಸ್ನೇಕ್ ಬೈಟ್ ಅನ್ನೋ ಒಂದು ಪರ್ಟಿಕ್ಯುಲರ್ ಆಕ್ಸಿಡೆಂಟ್ ಇಂದ ಓಡಾಡ್ತಿದ್ದಾರೆ. ಅದರಲ್ಲಿ 50,000 ಅದರಿಂದ ಒಂದು 75,000 ಜನ ಸಾಯ್ತಾರೆ ಪ್ರತಿದಿನ. ಸೊ ಪ್ರತಿ ವರ್ಷ ಸಾರಿ. ಸೊ ಈ ಒಂದು ಡೇಟಾನ ಕಡಿಮೆ ಮಾಡೋಕ್ಕೆ ನಾನು WHO ಜೊತೆ ಕೆಲಸ ಮಾಡಿ ಕೆಲವೊಂದು ಬಿಲ್ಡ್ ಆಗಿರೋ WHO ಬಿಲ್ಡ್ ಮಾಡಿರೋ ಕರಿಕ್ಯುಲಮ್ಸ್ನ ಕೂಡ ನಾವು ಯುಟಿಲೈಸ್ ಮಾಡಿ ಯಾರದಕ್ಕೆ ಎಫೆಕ್ಟ್ ಆಗಿದ್ದಾರೆ, ಎಸ್ಪೆಷಲಿ ದ ರೂರಲ್ ಸೈಡ್ ಆಫ್ ಇಂಡಿಯಾ. ಸಿಟಿನಲ್ಲಿ ಜಾಸ್ತಿ ಸ್ನೇಕ್ ಬೈಟ್ ಕೇಸಸ್ ಬರಲ್ಲ, ನಂಬರ್ಸ್ ಎಲ್ಲ ಬರೋದು ಔಟ್ಡೋರ್ ವರ್ಕರ್ಸ್ ಅಥವಾ ಲೇಬರ್ ಅಥವಾ ಮ್ಯಾನ್ಯುಯಲ್ ವರ್ಕ್
1: ಓಪನ್ ಫೀಲ್ಡ್ಸ್ ಅಲ್ಲಿ
0: ಅಗ್ರಿಕಲ್ಚರ್. ಸೊ ಈ ಒಂದು ಪರ್ಟಿಕ್ಯುಲರ್, ಸೊ ಅಲ್ಲೆಲ್ಲ ನಾವು ಸಿಕ್ಕಾಪಟ್ಟೆ ಎಜುಕೇಶನ್ ಮಾಡಿ ಒಂದು ಚೇಂಜ್ ನ ಕೂಡ ತಂದು
1: ಸೇಫ್ಟಿ ಮೆಷರ್ಸ್ ಏನೇನು ತಗೋಬೇಕು
0: ಯಾವ್ದು ಆಕ್ಚುಲಿ ಫಾಲೋ ಆಗುತ್ತೆ. ಜಸ್ಟ್ ಸುಮ್ಮನೆ ನಾನು ಹೇಳ್ತೀನಿ, ನೀವು ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿದ್ದಂಗೆ ರಬ್ಬರ್ ಬೂಟ್ಸ್ ಹಾಕೊಂಡು ನೀವು ಓಡಾಡಿ ಅಂತ ಹೇಳ್ತಾರೆ, ಬಟ್ ಅದನ್ನ ಹಾಕೊಂಡು ಓಡಾಡಕ್ಕೆ ಪ್ರಾಕ್ಟಿಕಲಿ ಆಗತ್ತಾ? ರೈತರ್ ಸಡನ್ ಆಗಿ ನಾವು ತಗೊಂಡೋಗಿ ಶೂಸ್ ಹಾಕೊಂಡು ಓಡಾಡಿ ಅಂದ್ರೆ ಅವ್ರಿಗೆ ಅದ್ ಹಾಕೊಂಡು ಕೆಲಸ ಮಾಡಕ್ ಆಗದ್ದ? ಅವ್ರ ಬೇರ್ ಫುಟ್ ಅಲ್ಲಿ 1 hour ಅಲ್ಲಿ ಎಷ್ಟೋ ಜಾಗ ಅವರು ಕಟ್ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾರೆ, ಬೂಟ್ಸ್ ಕೊಟ್ಟ ತಕ್ಷಣ 1 hour ಅಲ್ಲಿ ಆಗೋ ಕೆಲಸ 3-4 hours ಹಿಡಿಯುತ್ತೆ. ಸೊ ಅದು ಪ್ರಾಕ್ಟಿಕಲಿ ಕೂಡ ವರ್ಕ್ ಆಗುವುದಿಲ್ಲ. ಸೊ ಈ ಒಂದು ಕಾನ್ಸೆಪ್ಟ್ಸ್ ಅಲ್ಲಿ ನಾವು ಹೇಗೆ ಅವ್ರನ್ನ ಕನ್ವಿನ್ಸ್ ಮಾಡ್ಬೋದು? ಎಜುಕೇಷನ್ ಇಸ್ ಅ ಗ್ರೇಟ್ ಟೂಲ್. ಸೊ ಬೇರೆ ಬೇರೆ ರೀತಿಯ ಎಜುಕೇಷನ್ ಥಿಂಗ್ಸ್ ನಡೀತಾ ಇತ್ತು. ಮತ್ತೆ ಕೆಲವೊಂದು ಟೈಮಲ್ಲಿ ನಾವು ಇದ್ದೀವಿ ಏನಾದರೂ ಆದಾಗ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವ್ರಿಗೆ ಬಂದರೆ ಅವರು ಕೂಡ ಅದಕ್ಕೆ ರೆಸ್ಪೆಕ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಸ್ನೇಕ್ ಬೈಟ್ಸ್ ಆದಾಗ ನಾವು ತುಂಬ ಸಲ ಹೆಲ್ಪ್ ಮಾಡಿದ್ದೀವಿ ಜನರಿಗೆ, ರೈಟ್ ವೇ ಅದನ್ನು ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು, ಹೇಗೆ ಅದರಿಂದ ಹೊರಗೆ ಬರಬೇಕು, ಹೇಗೆ ಆ ಪರ್ಟಿಕ್ಯುಲರ್ ಸಿಚುಯೇಷನ್ನ ಹ್ಯಾಂಡಲ್ ಮಾಡಬೇಕು. ಸೊ ಈ ಒಂದು ಕಾನ್ಫಿಡೆನ್ಸ್ ಅವ್ರಿಗೆ ಕೊಟ್ಟಿದ್ದೀವಿ. ತುಂಬ ಸಮಯ ಅವ್ರ ಜೊತೆ ಇದ್ದು ಹಾವುಗಳು ನಮ್ಮ ಸುತ್ತಮುತ್ತ ಇದ್ದರೆ ಓಕೆ ಅನ್ನೋ ಒಂದು ನಂಬಿಕೆ ಬರೋವರೆಗೂ ನಾವು ಅವ್ರ ಜೊತೆ ನಿಂತಿರ್ತೀವಿ. ಕೆಲವೊಂದ್ಸಲ ವಿ ಹ್ಯಾವ್ ಡನ್ ದಸ್ ಎಕ್ಸಾಂಪಲ್, ನಮ್ಮ ಮೆಂಟರ್ ಅಥವಾ ಫ್ರೆಂಡ್ ಅಂತ ಹೇಳ್ಬೋದು ಸಂಜೀವ್ ಅಂತ, ಹಿ ಇಸ್ ಡನ್ ದಸ್ ಇನ್ ದಸ್ ಪ್ಲೇಸ್ ಕಾಲ್ಡ್ ಸೋಮ್ನಳ್ಳಿ. ಸೊ ಅವ್ರದ್ದೊಂದು ಸ್ಯಾಂಚುರಿ ಇದೆ, ಐ ವಾಸ್ ಆಲ್ಸೋ ಪಾರ್ಟ್ ಆಫ್ ದಟ್ ಸ್ಯಾಂಚುರಿ. ಅವ್ರ ಜೊತೆ ಅವ್ರೊಂದಷ್ಟು ವರ್ಷ ಕೆಲಸ ಮಾಡಿದ್ದೀನಿ. ವಿ ಟ್ರೈ ಟು ಲಿವ್ ವಿತ್ ದೋಸ್ ಕಮ್ಯುನಿಟಿ ಅರೌಂಡ್, ಒಂದು 4-5 ಹಳ್ಳಿಗಳು ಸುತ್ತಮುತ್ತ. ಮಧ್ಯರಾತ್ರಿ ಹಾವು ಬಂದರೆ ಸಡನ್ ಆಗಿ ನಮ್ಗೆ ಕಾಲ್ ಮಾಡ್ತಾರೆ, ನಾವು ಓಕೆ ಅವ್ರಿಗೆ ಹೆಲ್ಪ್ ಮಾಡಿ ಬರ್ತೀವಿ. ಯಾವುದೇ ಒಂದು ಚಾರ್ಜಸ್ ಅನ್ನೋದನ್ನ ಮಾಡೋದಿಲ್ಲ, ಅಥವಾ ಆ ಜೀವಿನ ಅವ್ರಿಗೂ ಉಳಿಸ್ಬೇಕು ಅಂತಿರುತ್ತೆ, ನಮಗೂ ಉಳಿಸ್ಬೇಕು ಅಂತಿರುತ್ತೆ. ಓಕೆ, ಯಾರೋ ಒಬ್ರು ಇದಾರೆ ಇಲ್ಲಿ,

0: ಆ ಟೈಮಲ್ಲಿ ಬರಕ್ಕೆ ಅಂದಾಗ ಅವರು ಕೂಡ ಕಾನ್ಫಿಡೆಂಟ್, ಸಡನ್ ಆಗಿ ಸಾಯಿಸಕ್ ಹೋಗಲ್ಲ, ಏನಾದ್ರೂ ಆಕ್ಸಿಡೆಂಟ್ ಆದ್ರೂ ನಾವು ಜೊತೆಗಿದ್ದೀವಿ ಅಂದ್ಕೊಟ್ಟಿದ್ದಾರೆ. ಸೊ ಬಿಕಾಸ್ ಆಫ್ ಸಂಜೀವ್ ಆ ಒಂದು ಪರ್ಟಿಕ್ಯುಲರ್ ಏರಿಯಾ ಒಂದು 6-7 ವರ್ಷ 8 ವರ್ಷ ಆದ್ಮೇಲೆ ಇವಾಗ ಮನೆಯೊಳಗೆ ಹಾಗೆ ಬಂದ್ರು ಒಂದ್ ಸ್ವಲ್ಪ ಕಾಮ್ ಆಗಿರ್ತಾರೆ. ನಾವೇನಾದ್ರೂ ನಾನ್ ವೆನಮಸ್ ಅಂದ್ರೆ ಅವರೇ ಓಡಿಸ್ತಾರೆ, ನಾನ್ ವೆನಮಸ್ ಇತ್ಕೊಳ್ಳಿ ಬಿಡು ಅಂದ್ಬಿಡ್ತಾರೆ. ಸೊ ಆ ಒಂದು ಧೈರ್ಯ ಅವ್ರಿಗೆ ತರಿಸ್ಕೊಟ್ಟಿದೆ. ವೆನಮಸ್ ಆದ್ರೆ ತಗೊಂಡ್ಬರ್ತೀವಿ ಹೊರಗಡೆ ಅವರ ಮನೆ ಸುತ್ತಮುತ್ತಾನೆ ಸ್ವಲ್ಪ ದೂರ ಅವ್ರು ಜಾಸ್ತಿ ಓಡಾಡಿ ಇರುವಂತ ಜಾಗದಲ್ಲಿ ಬಿಡ್ತೀವಿ. ಯಾಕೆಂದ್ರೆ ಅವ್ರಿಗೂ ಇಂಪಾರ್ಟೆನ್ಸ್ ಅನ್ನೋದು ಗೊತ್ತಿದೆ, ಇಲ್ಲಿವರೆಗೂ ಏನೂ ಆಗಿಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಸೊ ಅದರಿಂದ ಪೀಪಲ್ ಕ್ಯಾನ್ ಆಕ್ಚುಲಿ ಲಿವ್ ವಿತ್ ಅನಿಮಲ್ಸ್ ಆರ್ ಲಿವ್ ವಿತ್ ಸ್ನೇಕ್ಸ್ ಆರ್ ಲಿವ್ ವಿತ್
1: ಇಕೋಸಿಸ್ಟಮ್.
0: ಆ ಒಂದು ಜೀವಿ ಜೊತೆ ನಾವು ಒಂದು ಸ್ವಲ್ಪ ಒಂದು ಟ್ರಸ್ಟ್ ಅನ್ನೋದನ್ನ ನಾವೇನೋ ಬಿಲ್ಡ್ ಮಾಡ್ಕೊಂಡ್ವಿ ಅಂದ್ರೆ
1: ಇಟ್ಸ್ ಜಸ್ಟ್ ಲೈಕ್ ಪೆಟ್ಸ್ ಅಟ್ ಹೋಮ್, ಡಾಗ್ಸ್ ಆರ್ ಕ್ಯಾಟ್ಸ್.
0: ಯೆಸ್, ಡಾಗ್ಸ್ ಇಂದಾನು ಕೂಡ ಇದೆ. ಮೀನ್ ಇವಾಗ್ಲೂ ಅಷ್ಟು ನೋಡಿದ್ರೆ ನಾಯಿಗಳು ಹೋಗಿದೆ, ಕಚ್ಚಿದೆ, ಮಕ್ಕಳು ಕಚ್ಚಿದೆ, ಕಚ್ಚಿದೆ.
1: ಅದಕ್ಕೆ ಕಾರಣ ಪರೋಕ್ಷವಾಗಿ ಮನುಷ್ಯನೇ ಆಗಿರ್ತಾನೆ. ಅದೇನೋ ನಾನ್ ವೆಜ್ ಹಾಕೋದು, ಅಲ್ಲೆಲ್ಲೋ ಕಸ ಹಾಕಿರೋದು, ಅದು ಅದನ್ನ ಹುಡ್ಕೊಂಡ್ ಬರುತ್ತೆ, ಸಿಗೋದಿಲ್ಲ. ಹಸಿವು
0: ಅಂತ ಹೇಳ್ತೀವಿ ನಾವು. ಯೆಸ್, ಇವಾಗ್ಲೂ ಕೂಡ ಜಸ್ಟ್ ಒಂದು ಡೇಟಾಸ್ ನ ತೆಗೆದು ನೀವು ಟ್ರೈ ಮಾಡಿ ಏನಾದ್ರು ಒಂದ್ ಸ್ವಲ್ಪ ನೋಡ್ಲಿಕ್ಕೆ, ಈ ಡಾಗ್ ಬೈಟ್ ಕೇಸಸ್ ಅಥವಾ ಡಾಗ್ ಇಂದ ಅಟ್ಯಾಕ್ ಆಗ್ತಾ ಇರುವಂತ ಕೇಸಸ್ ಗಳು ಜಾಸ್ತಿ ಬರ್ತಾ ಇರೋದೇ ನಮಗೆ ರೀಸೆಂಟ್ ಆಗಿ ಡೆವಲಪ್ ಆಗಿರುವಂತ ಬೆಂಗಳೂರಿನಲ್ಲೇ ಮಾತ್ರ. ಅಂದ ಕಾಲದಲ್ಲಿ ಇದ್ದಂತ ಜೀವಿಗಳ ಪ್ರಾಣಿಗಳು ಅವಾಗ್ಲೂ ನಾಯಿ ಇತ್ತು, ಅವಾಗಿಂದನೂ ಇಲ್ಲಿ ಮನುಷ್ಯರಿದ್ರು ಜನರಿದ್ರು ಅದ್ರ ಜೊತೆ ಈ ತರ ಆಗ್ಬಿಟ್ಟಿದೆ. ಬಟ್ ಔಟ್ಸ್ಕರ್ಟ್ಸ್ ಅಲ್ಲಿ ಏನಾಗಿತ್ತು, ಅದು ಇರೋಂತ ಒಂದು ವೈಲ್ಡ್ ಸ್ಪೇಸಸ್ ಅಲ್ಲಿ ಸಿಗುವಂತ ಜೀವಿಗಳನ್ನ ಅದಾಗದೆ ಸಣ್ಣ ಪುಟ್ಟ ಬೇಟೆಗಳಾಡ್ಕೊಂಡು ಎಲ್ಲೋ ಬಿಸಾಡಿರುವಂತ ವೇಸ್ಟ್ ಮ್ಯಾನೇಜ್ಮೆಂಟ್ ಇಂದ ಊಟನ ಕತ್ಕೊಂಡು ಹೋಗಿ ತಿಂದು ಮಾಡ್ತಾ ಇತ್ತು. ಸಡನ್ ಆಗಿ ನಾವು ಡೆವಲಪ್ ಮಾಡ್ಬಿಟ್ಟು ಇವಾಗ ಇಲ್ಲಿ ನಿನ್ ಜೊತೆ ಬೇರೆ ಜೀವಿಗಳು ವಾಸ ಮಾಡುತ್ತೆ ಅಂದಾಗ ಅದಕ್ಕೆ ಆ ಒಂದು ಬೌಂಡ್ರಿ ಗೊತ್ತಿರೋದಿಲ್ಲ, ಅಕ್ಸೆಪ್ಟ್ ಮಾಡ್ಕೊಳಕ್ ಬರೋದಿಲ್ಲ. ಅದಕ್ಕೆ ಯಾವಾಗ್ಲೂ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅನ್ನೋ ಮೋಡ್ ಅಲ್ಲಿ ಇದ್ದಾಗ ರಿಯಾಕ್ಷನ್ಸ್ ಆಕ್ಚುಲಿ ತುಂಬಾ ಡಿಫ್ರೆಂಟ್ ಆಗಿ ಬರುತ್ತೆ. ಸೊ ವಿ ಹ್ಯಾವ್ ಟು ಲಿವ್ ವಿತ್ ದೆಮ್, ಅಂಡರ್ಸ್ಟ್ಯಾಂಡ್ ದೆಮ್, ಟ್ರಸ್ಟ್ ದೆಮ್, ಗಿವ್ ದ ಟೈಮ್ ಅಂಡ್ ಸ್ಪೇಸ್. ಸೊ ಈಸಿಯಾಗಿ ಬದುಕಬಹುದು ನಾವು.
1: ಹಾವಾಗ್ಲಿ, ಹುಲಿ ಆಗ್ಲಿ, ಆನೆ ಆಗ್ಲಿ, ನಾಯಿ ಆಗ್ಲಿ, ಎಲ್ಲದಕ್ಕೂ ಅದರ ಸ್ಪೇಸ್ ಅದಕ್ಕೆ ಕೊಟ್ರೆ ನಾವು ಸುಖವಾಗಿರ್ಬೋದು, ಅದು ಸುಖವಾಗಿರುತ್ತೆ ಅನ್ನೋದು.
0: ವೆರಿ ಟ್ರೂ.

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ

0: ಆತ್ಮೀಯ ಕೇಳುಗರೆ, ಪರಿಮಳ ಕಾರ್ಯಕ್ರಮದಲ್ಲಿ ವನ್ಯಜೀವಿ ಸಂರಕ್ಷಕ, ಉರಗ ತಜ್ಞ, ಪ್ರಕೃತಿ ಶಿಕ್ಷಕ ಯಶಸ್ ಭರದ್ವಾಜ್ ಅವರು ನಮ್ಮ ಜೊತೆ ಇದ್ದಾರೆ. ನಿಜವಾಗ್ಲೂ ಅವರು ಹೇಳ್ತಾ ಇರೋ ಅಂಶಗಳನ್ನು ಕೇಳ್ತಾ ಹೋದರೆ ಪರಿಮಳ ಕಾರ್ಯಕ್ರಮ ಒಂದು ಗಂಟೆ ಅಲ್ಲ, ಒಂದು 3 ಗಂಟೆ ಧಾರಾಳವಾಗಿ ನಡೆಸ್ಕೊಂಡು ಹೋಗ್ಬೋದು ಅಂತ ಅನಿಸುತ್ತೆ. ಯಾಕೆಂದರೆ ಅಷ್ಟೊಂದು ವಿಷಯ ಇದೆ. ನೀವು ಕೂಡ ಅನೇಕರು ಸಂದೇಶಗಳನ್ನು ಕಳಿಸ್ತಾ ಇದ್ದೀರಾ. ಕಾರ್ಯಕ್ರಮದ ಕೊನೆಯಲ್ಲಿ ನಿಮ್ಮೆಲ್ಲರ ಸಂದೇಶಗಳನ್ನು ತೆಗೆದುಕೊಳ್ಳೋಣ. ಯಶಸ್ ಅವರೇ, ನನಗೆ ಈ ಸಂದರ್ಭದಲ್ಲಿ ಹಾವುಗಳ ವಿಷಯ ಹೇಳ್ತಾ ಇದ್ರೆ ನೀವು, ನನಗೊಂದು ಗಾದೆ ನೆನಪಾಗ್ತಾ ಇದೆ. ಹುತ್ತದ ಉತ್ತರಕ್ಕೆ ಬಾವಿ ಅಗಿ ಅಂತ ಒಂದು ಎಲ್ಲೋ ಕೇಳಿದ ಒಂದು ಗಾದೆ ಅದು, ಅಥವಾ ನಾಣ್ಣುಡಿನ ಇರಬಹುದೇನೋ. ಆ ಮಾತು ಕೇಳಿದೀನಿ ಆ ಸಾಲುಗಳನ್ನ. ಅದಕ್ಕೆ ಯಾಕೆ ಹಿಂಗ್ ಹೇಳ್ತಾ ಇದ್ರು?
1: ಇದೊಂದು ಜಾನಪದ ಅಂತ ಹೇಳ್ಬೋದು. ಅಂದ್ರೆ ಸುಮ್ನೆ ಜನರ ಒಂದು ಯೂಸೇಜ್ ಇಂದ ಆ ಪದ ತುಂಬಾ ಫೇಮಸ್ ಆಗಿತ್ತು.
0: ಬಾವಿಯಲ್ಲಿ, ಹುತ್ತದಲ್ಲಿ, ಹುತ್ತದಲ್ಲಿರೋ ಹಾವು ಬಾವಿಗೆ ಬಿದ್ರೆ ಸತ್ತೋಗಲ್ವಾ?
1: ಸೊ ಆಕ್ಚುಲಿ ಈ ಹುತ್ತ ಕಟ್ಟೋದು ಒಂದು ಟರ್ಮೈಟ್ಸ್ ಅಂತ, ಆಯ್ತಾ? ಸೊ ಅದು ನೋಡಕ್ಕೆ ಇರುವೆ ರೀತಿ ಇರುತ್ತೆ, ಬಟ್ ಅವ್ರು ಟೆಕ್ನಿಕಲಿ ಜಿರಳೆ ಜಾತಿಗೆ ಸೇರ್ತಾರಂತೆ. ಜಿರಳೆಗೆ ತುಂಬಾ ಕ್ಲೋಸ್ ರಿಲೇಟಿವ್ಸ್ ಅಂತ ಹೇಳ್ತಾರೆ. ಸೊ ಇವ್ರು ಕಟ್ಟೋ ಅಂತ ಜಾಗ ವೀಕ್ ಝೋನ್ಸ್. ವೀಕ್ ಝೋನ್ಸ್ ಅಲ್ಲಿ ಏನೇನು ಆಕ್ಟಿವಿಟೀಸ್ ನಡೆಯುತ್ತೆ ಅಂತ ಏನಾದರೂ ನಾವು ನೋಡ್ತಾ ಹೋದ್ರೆ ನೇಚರ್ನಲ್ಲಿ, ನೀವು ಈ ವಾಟರ್ ಟೋಪೋಗ್ರಫಿ ಅರ್ಥ ಮಾಡ್ಕೊಂಡಿದ್ರೆ ವ್ಯಾಲಿ ಝೋನ್ಸ್ಗೆ ಎಲ್ಲ ಬಂದು ನೀರು ಸೇರುವಂಥದ್ದು. ಸೊ ಆ ವ್ಯಾಲಿ ಝೋನ್ಸ್ ಕೂಡ ವೀಕ್ ಝೋನ್ಸ್ ಆಗಿರುತ್ತೆ. ಸೊ ವೀಕ್ ಝೋನ್ಸ್ ಈ ಟರ್ಮೈಟ್ಸ್ಗೆ ತುಂಬ ಫೇವ್ರೇಟ್. ಸೊ ವೀಕ್ ಝೋನ್ಸ್ ಅಲ್ಲಿ ನೀರು ಬೇಗ ಇಳಿಯುತ್ತೆ, ಗ್ರೌಂಡ್ ವಾಟರ್ ತುಂಬ ಬೇಗ ಹಾರ್ವೆಸ್ಟ್ ಆಗುತ್ತೆ, ಮತ್ತೆ ಮಣ್ಣೆಲ್ಲ ಸ್ವಲ್ಪ ತೇವ ಇರುತ್ತೆ, ಸ್ವಲ್ಪ ಈಸಿ ಇರುತ್ತೆ, ಹೋಗುತ್ತೆ. ಈ ಹುತ್ತ ಕಟ್ಬೇಕಾದ್ರೆ ಏನಾಗುತ್ತೆ, ಮೇಲ್ಗಡೆ ನೋಡುವಂತ ಲೇಯರ್ ಅದು ಒಂದು ಕೋಟೆ ರೀತಿ ಪ್ರೊಟೆಕ್ಷನ್ ಮಾತ್ರ. ಅಲ್ಲಿ ಅದ್ರ ತನ್ನ ಜೀವನ ಶೈಲಿ ಏನು ನಡೆಸೋದಿಲ್ಲ. ನೀವೇನಾದ್ರೂ ಮೇಲ್ಗಡೆ ಒಂದು 4 ಅಡಿ 3 ಅಡಿ 2 ಅಡಿ ನೋಡಿದ್ರೆ ಇಟ್ಸ್ ಎಕ್ಸಾಕ್ಟ್ಲಿ ಆಸ್ ಇಟ್ ಇಸ್ ಇನ್ ದ ಡೌನ್. ಇವಾಗ ಮೇಲ್ಗಡೆ 2 ಇದ್ರೆ ಕೆಳಗಡೆನು 2 ಅಡಿ ಇರುತ್ತೆ. ಸೊ ಟೋಟಲ್ ವಿಲ್ ಬಿ 4 ಫೀಟ್. ಸೊ ಮೇಲ್ಗಡೆ 6 ಅಡಿ ಇದ್ರೆ ಅದು ಕೆಳಗಡೆ 6 ಅಡಿ, ಟೋಟಲ್ 12 ಅಡಿ. ತನ್ನ ಮನೆ ಫ್ಲಡ್ಸ್ ಆಗಬಾರ್ದು. ಸೊ ದಿನಕ್ಕೆ ನಾನು ಆಗ್ಲೇ ಹೇಳಿದೆ 1.5 ಲಕ್ಷ ಮೊಟ್ಟೆ ಇರುತ್ತೆ, ಆ ಮರಿಗಳನ್ನೆಲ್ಲ ನೋಡ್ಕೊಬೇಕು. ಸೊ ಹನಿ ಬೀಸ್ ತರ ಒಂದು ಫ್ಯಾಮಿಲಿ ಸ್ಟ್ರಕ್ಚರ್ಸ್ ಇರುತ್ತೆ, ಅದಕ್ಕೆ ಕ್ವೀನ್ ಇರುತ್ತೆ, ಕಿಂಗ್ ಇರುತ್ತೆ, ಲೇಬರರ್ಸ್ ಇರ್ತಾರೆ, ಸೋಲ್ಜರ್ಸ್ ಇರ್ತಾರೆ, ವರ್ಕರ್ಸ್ ಇರ್ತಾರೆ, ಇವ್ರದೆಲ್ಲ ಒಂದು ಕೆಲಸಗಳಿರುತ್ತೆ. ಒಂದು ಸೊಸೈಟಿ ರೀತಿ ಜೀವನ ಮಾಡ್ತಿರ್ತಾರೆ, ಡೆಡಿಕೇಟೆಡ್ ಸ್ಪೇಸಸ್ ಇರುತ್ತೆ. ಸೊ ಫ್ಲೆಟ್ಸ್ ಆಗಬಾರ್ದು, ಹಾಳಾಗಬಾರ್ದು. ಸೊ 6 ಅಡಿ ಕಂಟಿನ್ಯೂಸ್ ಆಗಿ ಅದು ಕೆಳಗಡೆ ಒಂದು ಚಾನಲ್ ತರ ಮಾಡಿ ಹೊರಗಡೆ ವಾಟರ್ ಫ್ಲೋ ಆಗಕ್ಕೆ ಸಿಸ್ಟಮ್ ಕೆಳಗೆ ಬಿಟ್ಬಿಟ್ಟಿರುತ್ತೆ. ಸೊ ಇಟ್ ಡಸಂಟ್ ಜಸ್ಟ್ ಸ್ಟೋರ್ ಅರೌಂಡ್ ದೇರ್ ಸ್ಪೇಸ್. ಸೊ ಈ ತರ ಆಗಿ ಆಗಿ ಆಗಿ ಆಗಿ ಆಗಿ ಕಾಡಲ್ಲಿ ಬರುವಂತ ಅಷ್ಟು ನೀರ್ಗಳನ್ನ ಇವ್ರು ಬೇಸಿಕಲಿ ತಗೊಂಡು ಕೆಳಗಡೆ ಗ್ರೌಂಡ್ ಬಿಟ್ಟಿರ್ತಾರೆ. ಅದಾದ್ಮೇಲೆ ನೀವೇನಾದ್ರೂ ಆಗಿದ್ರೆ ನಿಮ್ಗೆ ಅಲ್ಲಿ ನೀರ್ ಸಿಗತ್ತೆ. ಸೊ ದಟ್ ಬಿಕಮ್ಸ್ ಯುವರ್ ಬಾವಿ. ಸೊ ದ ಕರೆಂಟ್ ಜನರೇಷನ್ ಬೋರ್ವೆಲ್ ಅಂತ ಹೇಳ್ಬೋದು. ಮುಂಚೆ ಹುತ್ತದ ಹತ್ರ ಬಾವಿ ಆಗಿತಾ ಇದ್ರು, ಇವಾಗ ಅದ್ರಲ್ಲಿ ಬೋರ್ವೆಲ್ ಆಗಿತಾ ಇದ್ದಾರೆ. ಸೊ ಸೈಂಟಿಫಿಕಲಿ ತಗೊಂಡ್ರು ಇಟ್ ಪ್ಲೇಸ್ ರಿಯಲಿ, ಇಟ್ ರಿಯಲಿ ಮೇಕ್ ಸೆನ್ಸ್ ಅಂತ ಹೇಳ್ಬೋದು. ನಾವು ಹುತ್ತ ಇರೋ ಸುತ್ತಮುತ್ತ ಜಾಗ ವಾಟರ್ ಹಾರ್ವೆಸ್ಟ್ ಆಗಿರುತ್ತೆ. ನಾನು ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅಂತ ಒಂದು ಗ್ರೀನ್ ಸ್ಪೇಸ್, ಅದು ಆಕ್ಚುಲಿ ಲಂಗ್ ಸ್ಪೇಸ್, ಅಲ್ಲಿ ನಾವು ಸ್ಟಡೀಸ್ ಮಾಡಿದೀವಿ. ಸೊ ಅದ್ರ ಸುತ್ತಮುತ್ತ ಆಕ್ಚುಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿಲಿ ಹುತ್ತುಗಳು ಜಾಸ್ತಿ, ವಾಟರ್ ಕನ್ಸರ್ವೇಷನ್ ಎಲ್ಲ ಮಾಡಿ ಕಡೆಯಲ್ಲಿ ನೋಡಿದ್ರೆ 150-200 ಅಡಿಗೆಲ್ಲ ನೀರು ಸಿಗಕ್ ಶುರು ಆಗ. ಸೊ ಬೆಂಗಳೂರಲ್ಲಿ ಇವಾಗ್ಲೂ ಕೆಲವು ಜಾಗದಲ್ಲಿ 1,000 ಅಡಿ 2,000 ಅಡಿ ಹೋಗಿದ್ರು ಕೂಡ. ಸೊ ನಾವು ಹುತ್ತ ಮತ್ತೆ ಕೆಲವು ಒಂದು ನ್ಯಾಚುರಲ್ ವೇ ಆಫ್ ವಾಟರ್ ಹಾರ್ವೆಸ್ಟಿಂಗ್ ನ ಮಾಡ್ತಾ ಹೋದ್ರೆ ಹಳೆ ಕಾಲದಲ್ಲಿ ಇದ್ದಿದ್ದಂತ ಕೆರೆ ನದಿಗಳನ್ನ ಉಳಿಸ್ಕೊಂಡು
0: ಹಳೆ ಬೆಂಗಳೂರನ್ನ ಮತ್ತೆ ನೋಡಕ್ ಸಾಧ್ಯ ಇದೆ.
1: ಎಸ್, ಮಾಡಿದ್ರೆ ವಿ ವುಡ್ನ್ಟ್ ಹ್ಯಾವ್ ಪ್ರಾಬ್ಲಮ್ ವಿತ್ ವಾಟರ್. ನಮ್ಗೆ ಇವಾಗ ಆಗ್ತಾ ಇರುವಂತ ಈ ಹೀಟ್ ವೇವ್ಸ್ ನಮ್ಗೆ ಜಾಸ್ತಿ ಇರೋದಿಲ್ಲ. ಸೊ ಏರ್ ಕ್ವಾಲಿಟಿ ಇಂಡೆಕ್ಸ್ ಕಡಿಮೆ ಆಗ್ತಿದೆ ಅಂತ ಇವಾಗ ಬೆಳಿಗ್ಗೆ ಜಸ್ಟ್ ಒಂದು ಆರ್ಟಿಕಲ್ ಓದ್ದೆ. ಸೊ ಅದರಲ್ಲೆಲ್ಲ ಅದಕ್ಕೆಲ್ಲ ಸೊಲ್ಯೂಷನ್ ನಮ್ಮ ಹತ್ರ ಇದೆ, ಬಟ್ ಅದನ್ನ ಜಸ್ಟ್ ಫಾಲೋ ಮಾಡ್ತಾ ಹೋಗ್ಬೇಕಷ್ಟೇ.
0: ನಿಜವಾಗ್ಲೂ ತುಂಬಾ ಯೋಚನೆ ಮಾಡಬೇಕಾದ ಅಂಶಗಳನ್ನ ಹೇಳಿದ್ದಾನೆ.
1: ಸೊ ಇದೇ ಕ್ಯೂರಿಯಾಸಿಟಿ ನನ್ನ ನೇಚರ್ ಯಾವಾಗ್ಲೂ ನನ್ನ ಟೀಚರ್ ಅನ್ನೋ ಒಂದು ಕಾನ್ಸೆಪ್ಟ್ ನಲ್ಲಿ ಕರ್ಕೊಂಡು ಹೋಗಿದ್ದು. ಯಾಕೆ ಇದು ಹಿಂಗಿರುತ್ತೆ ಅಂತ ತಿಳ್ಕೊಂಡಾಗ ಅದಿನ್ನೊಂದಕ್ಕೆ ಅಂತ ಗೊತ್ತಾಗುತ್ತೆ. ಅದ್ಯಾಕೆ ಅಂತ ತಿಳ್ಕೊಳಕ್ ಹೋದ್ರೆ ಮತ್ತಿನ್ನೊಂದು ಆ ಕ್ಯೂರಿಯಾಸಿಟಿ ಯಾವ

0: ಮತ್ತು ಅದು ಎಂಡೇ ಆಗಲಿಲ್ಲ. ಸೊ ಪ್ರತಿಯೊಂದು ಜೀವಿ ತನಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನೇಚರ್ಗೆ ಏನೋ ಒಂದು ಮಾಡ್ತಾನೆ ಇರುತ್ತೆ ಮನುಷ್ಯ ಒಬ್ಬ ಬಿಟ್ಟು. ಸೊ ಮನುಷ್ಯನಿಂದ ಜಾಸ್ತಿ ಡಿಸ್ಟ್ರಾಕ್ಷನ್ಸೇ ಆಗ್ತಿದೆ ಹೊರತು ನೇಚರಿಗೆ ಯಾವುದೇ ಇದಿಲ್ಲ. ಯಾಕೆಂದರೆ ನೇಚರ್ ನಮಗಿಂತ ಮುಂಚೆದು ಅದಿಲ್ಲ ಅಂದರೆ ನಾವು ಇಲ್ಲ ಅಂತ ಎಲ್ಲರಿಗೂ ಗೊತ್ತು. ವಿ ಆರ್ ವೆರಿ ವೆಲ್ ನೋನ್ ಅಬೌಟ್ ಇಟ್. ಬಟ್ ನಮ್ಮಲ್ಲಿ ಎನ್ವೈರನ್ಮೆಂಟಲ್ ಲಿಟ್ರಸಿ ಅಂತ ಏನು ಹೇಳ್ತೀವಿ ಅದು ಒಂದು 10-12 ಇಯರ್ ಸ್ಟಡಿಗೆ ಪ್ರಕಾರ ನೋಡಿದ್ರೆ ಬರೀ 3% ಅಷ್ಟೇ ಅಂತ ನಮ್ಮ. ಸೊ ಸ್ಕೂಲ್ ಲೆವೆಲ್ಸ್ ಅಲ್ಲಿ ಆ ಲೆವೆಲ್ಸ್ ಅಲ್ಲಿ ನಾವು ಕೆಲವೊಂದು ಬೇಕಾಗಿರುವಂತ ಲಿಟ್ರಸಿನ ಇನ್ಕ್ರೀಸ್ ಮಾಡ್ತಾ ಹೋದಷ್ಟು ಅದ್ರ ಮೇಲೆ ಅವೇರ್ನೆಸ್ ಜಾಸ್ತಿ ಇರುತ್ತೆ, ಅದ್ರ ಬಗ್ಗೆ ಗೊತ್ತಿರುತ್ತೆ. ಸೊ ಅದ್ರ ಬಗ್ಗೆ ತಿಳ್ಕೊಂಡಿರ್ತೀವಿ, ಅದ್ರ ಜೊತೆ ಜೀವನ ಮಾಡ್ತೀವಿ. ಇದೆ ಅಂತ ಗೊತ್ತಿದ್ದಾಗ ಹೆಂಗೋ ಜೀವನ ಮಾಡ್ಬಿಡ್ತೀವಿ, ಇಲ್ಲ ಅಂತ ಗೊತ್ತಿದ್ದಾಗಲೇ ನಮ್ಗೆ ಆಕ್ಚುಲಿ ಪ್ರಾಬ್ಲಮ್ ಆಗೋದು. ಅದು ದಟ್ಸ್ ವೆನ್ ದ ಕಾನ್ಫ್ಲಿಕ್ಟ್ ಗೆಟ್ ಇನ್ ಟು ಅ ಬ್ಯಾಡ್ ಸೈಡ್.
1: ಅಲ್ಲ ಈಗ ಸ್ಕೂಲ್ಸ್ ಅಲ್ಲೆಲ್ಲ ಇವಿಎಸ್ ಇವಿಎಸ್ ಅಂತ ಒಂದು ಸಬ್ಜೆಕ್ಟ್ ಇಟ್ಟೇ ಇರ್ತಾರೆ.
0: ಎಸ್,
1: ಅದು ಏನು ಅಷ್ಟು ಎಫೆಕ್ಟಿವ್ ಇಲ್ವಾ ಮಕ್ಕಳ ಮನಸ್ಸ ಮೇಲೆ? ಹೇಗೆ?
0: ಐ ಮೀನ್ ನೀವು ಆಕ್ಚುಲಿ ಕರಿಕ್ಯುಲಮ್ಸ್ ನ ಸ್ಟಡಿ ಮಾಡಿ ಏನಾದರೂ ಬೈ ಚಾನ್ಸ್ ನೋಡಿದ್ರೆ ಇವಿಎಸ್ ಎಲ್ಲ ಜಸ್ಟ್ ಇಟ್ಸ್ ಕನ್ಸಿಡರ್ಡ್ ಆಸ್ ಜಸ್ಟ್ ಯಾವುದೋ ಒಂದು ಒನ್ ಆಫ್ ಇಟ್ ಒಂದು ಯಾವುದೋ ಸಬ್ಜೆಕ್ಟ್ ಅನ್ನೋ ಥರ. ಥ್ರೂ ಔಟ್ ದಿ ಇಯರ್ ಅದನ್ನು ನಾವು ಸಿಲೆಬಸ್ ಆ ಕರಿಕ್ಯುಲಮ್ ಮಾಡೋದಿಲ್ಲ. ಮೆಜಾರಿಟಿ ಕನ್ಸಿಡರ್ಡ್ ಆಸ್ ಎನ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ. ಬಟ್ ನಮ್ಮ ಎಜುಕೇಷನ್ ಸಿಸ್ಟಮ್ ಆ್ಯಕ್ಚುಲಿ ಈಸ್ ಡನ್ ಸಮಥಿಂಗ್ ರಿಯಲಿ ಗ್ರೇಟ್. ನಮ್ಮ ನೀವು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ನೋಡಿ ಅಥವಾ ಸ್ಟೇಟ್ ಎಜುಕೇಷನ್ ಪಾಲಿಸಿ ನೋಡಿ ಎನ್ವೈರ್ಮೆಂಟಲ್ ಎಜುಕೇಷನ್ ಮಾಡಬೇಕು ಅಂತ ಹೇಳಿ ಕೆಲವೊಂದು ಪಾಲಿಸೀಸ್ಗಳಲ್ಲಿ ಬರೆದಿದ್ದಾರೆ. ಮತ್ತು ಔಟ್ಡೋರ್ ಎಜುಕೇಷನ್ ಮಾಡಬೇಕು, ಹೊರಗಡೆ ಹೋಗಿ ಎಕ್ಸ್ಪೀರಿಯನ್ಸ್ ಥ್ರೂ ಮಾಡಬೇಕು ಅಂತೆಲ್ಲ ಹೇಳಿದಾಗ ದೇ ಹ್ಯಾವ್ ಮೇಡ್ ಇಟ್ ಮ್ಯಾಂಡೇಟ್. ಬಟ್ ಆ ಚೇಂಜ್ ತಂದರೆ ಬೈ ಚಾನ್ಸ್ ಐ ಥಿಂಕ್ ವಿ ವಿಲ್ ಆಲ್ ಬಿ ಎನ್ವೈರ್ಮೆಂಟಲಿ ಲಿಟ್ರೇಟ್. ಜಸ್ಟ್ ಗೊತ್ತಿರೋದು ಬೇರೆ, ಆ ನಾಲೆಜ್ ನಮ್ಮಲ್ಲಿ ಒಂದು ಬೆಳ್ತಿರೋವಂಥದ್ದು ಬೇರೆ. ಕೆಲವೊಂದು ಜಸ್ಟ್ ನಾವು ಥಿಯರಮ್ಸ್ನ ಬಾಯ್ ಔಟ್ ಮಾಡಿ ನೋಡ್ಕೊಂಡ್ಬಿಡ್ತೀವಿ, ಅದನ್ನ ಹೆಂಗೆ ಅಪ್ಲೈ ಮಾಡಬೇಕು ಅನ್ನೋದು ಎಷ್ಟೊಂದು ನನಗೆ ಗೊತ್ತಿರೋದಿಲ್ಲ. ಸೊ ಅದ್ರ ಬಗ್ಗೆ ಆ್ಯಕ್ಚುಯಲ್ ಆಗಿ ತಿಳ್ಕೊಂಡು ಅಪ್ಲೈ ಮಾಡಿದ್ರೆ ಐ ಥಿಂಕ್ ವಿ ಆರ್ ಸಿಸ್ಟಮ್ ಇಸ್ ಆ್ಯಕ್ಚುಲಿ ಡನ್ ಇಟ್. ವಿ ಹ್ಯಾವ್ ಟು ಇಂಪ್ಲಿಮೆಂಟ್ ಇಟ್, ಫಾಲೋ ಇಟ್ ಆ್ಯಂಡ್ ಡೂ ಇಟ್ ರೈಟ್.
1: ಈಗ ಎಜುಕೇಷನ್ ಬಗ್ಗೆ ಹೇಳ್ತಾ ಇದ್ರಿ, ನನಗೊಂದು ಮನೇಲಿ ಮನಸ್ಸಿನಲ್ಲೇ ನಿಮ್ಮನ್ನು ನೋಡ್ತಾ ಇದ್ರೆ ಒಂದು ಪ್ರಶ್ನೆ ಬರ್ತಾ ಇದೆ. ಮನೇಲಿ ನಿಮ್ಮ ಈ ಎಲ್ಲ ಇಂಟ್ರೆಸ್ಟ್ಸ್ಗೆ ಹೇಗೆ ಸಪೋರ್ಟ್ ಇದೆ? ಯಾಕೆಂದರೆ ಈಗ ಒಬ್ಬ ಹುಡುಗ ಓದಿದ್ದಾನೆ, ಪಿ ಯು ಸಿ ಆಯಿತು, ಸಿ ಇ ಟಿ ತಗೋ, ಇಂಜಿನಿಯರಿಂಗ್ ಮಾಡು, ಡಾಕ್ಟ್ರ್ ಮಾಡು, ಇನ್ನೊಂದು ಏನು ಸಿ ಎ ಓದು, ಕೆಲವೇ ಚಾನಲ್ಗೆ ಅವ್ರನ್ನ ತಳ್ಳಕ್ಕೆ ನೋಡ್ತಾರೆ. ಸೊ ನಿಮಗೆ ಇದರಲ್ಲಿ ಆಸಕ್ತಿ ಇದ್ದಾಗ ನಿಮ್ಮ ಹಿರಿಯರು ಹೇಗೆ, ನಿಮ್ಮ ಪೋಷಕರು ಇದನ್ನ ನಿಮ್ಮ ಆಸಕ್ತಿಗೆ ನೀರೆರೆದ್ರು?
0: ಅದರಲ್ಲಿ ನಾನು ಆಕ್ಚುಲಿ ಒಂದು ಸ್ವಲ್ಪ ಪ್ರಿವಿಲೇಜ್ ಕ್ಲಾಸ್ ಅಂತ ಹೇಳ್ತೀನಿ. ನಮ್ಮ ಫಾದರ್ ಅಂತೂ ಹೇಳ್ತಿದ್ದಂಗೆ ವಾಸ್ ಅ ಕನ್ಸರ್ವೇಷನಿಸ್ಟ್. ಸೊ ನಾನು ಮಾಡ್ತಿದ್ದ ಕೆಲಸ ಅವ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಕೆಲವೊಂದು ಟೈಮಲ್ಲಿ ನಾನು ಕಾಡುಗಳಿಗೆ ಹೋಗಿ ರಿಸರ್ಚ್ ಪ್ರಾಜೆಕ್ಟ್ಸ್ಗಳನ್ನೆಲ್ಲ ತಗೊಂಡು ಕೂತಕ್ಕ ಅಪ್ಪಂಗೆ ನನಗೊಂದು ಡ್ರೀಮ್ ಇತ್ತು, ಈ ಥರ ನನ್ನ ಮಗ ಮಾಡಿದ್ದಾನೆ ಅಂತ ಖುಷಿ ಪಡ್ತಾ ಇದ್ರು. ಸೊ ಆ ಥರ ವೆರಿ ಸಪೋರ್ಟ್. ನಮ್ಮ ಮಮ್ಮಿಗೆ ಭಯ ಇತ್ತು, ಇಟ್ಸ್ ನಾಟ್ ದಟ್ ಶಿ ಡಸಂಟ್ ವಾಂಟ್ ಮೀ ಟು ಡೂ, ಬಟ್ ಏನೋ ಆದರೆ ಅನ್ನೋದು ಅದು ಎಲ್ಲರ ತಾಯಿಗೂ ಭಯ ಇರುತ್ತೆ. ನಾನು ಅದನ್ನು ಕಾನ್ಫಿಡೆನ್ಸ್ ಕೊಟ್ಟಿದ್ದೆ ಅನಿಸುತ್ತೆ. ಸ್ವಲ್ಪ ಭಯ ಪಡೋರು ಕಳ್ಸೋಕ್ಕೆ ಕಳ್ಸೋರು, ಅದಾದ್ಮೇಲಿಂದ ಆಫ್ಟರ್ ಅ ಪಾಯಿಂಟ್ ಆಫ್ ಟೈಮ್ ಇವನು ಎಷ್ಟೇ ಹೇಳಿದ್ರು ಬೇಡ ಅಂದ್ರು ಅವ್ನು ಕೇಳಲ್ಲ ಅನ್ನೋ ಒಂದು ಫೇಸ್ ರೀಚ್ ಆಗೋಯ್ತು.
1: ಸೊ ನೇಚರ್ ಈಸ್ ಯುವರ್ ಟೀಚರ್ ಅನ್ನೋದನ್ನ ನೀವು ತೋರಿಸ್ಕೊಟ್ರಿ.
0: ಎಸ್ ಎಸ್ ಎಸ್. ಸ್ಕೂಲ್ಸ್ ಅಲ್ಲಿ ಕಲ್ತಿದ್ದಕ್ಕಿಂತ ನಾನು ಜಾಸ್ತಿ ಹೊರಗೆ ಕಲ್ತಿದ್ದು. ಎಷ್ಟೊಂದು ಸಲ ನಾನು ಸ್ಕೂಲ್ಸು ಕಾಲೇಜಸ್ ಎಲ್ಲ ಬಂಕ್ ಹಾಕಿ, ನಮ್ಮ ಟೀಚರ್ಸ್ ಕೇಳಿಸ್ಕೊಂಡ್ರೆ ಗೊತ್ತಾಗಿರುತ್ತೆ, ಸ್ಕೂಲ್ಸು ಕಾಲೇಜಸ್ ಬಂಕ್ ಹಾಕಿ ನಾನು ಪ್ರಾಣಿ ಪಕ್ಷಿಗಳನ್ನ ಹಿಡಿಯಕ್ಕೆ ಹೋಗ್ತಾ ಇದ್ದೆ. ಇವಾಗಲೂ ನಾನು ಮಾಸ್ಟರ್ಸ್ ಕಲಿಬೇಕಾದ್ರೆ ಆ್ಯಕ್ಚುಲಿ ಟೀಚರ್ ಒಬ್ರು ಟ್ವೀಟ್ ಕೂಡ ಮಾಡಿದ್ರು, ಭಾಳ ಒಂದು ಸ್ವಲ್ಪ ವೈರಲ್ ಆಗಿತ್ತದು. ನಾನು ಕ್ಲಾಸ್ ಲೇಟಾಗಿ ಬಂದು ಯಾಕೆ ಅಂತ ಕೇಳಿದೆ, ಯಾವುದೋ ಒಂದು ಕಾಗೆ ಅಲ್ಲಿ ಬಿದ್ದಿತ್ತು, ಸೊ ಅದಕ್ಕೆ ಏನೋ ಮಾಡಬೇಕಾಗಿತ್ತು, ಮಾಡಿ ಬಂದೆ ಅಂತ.
1: ಟ್ರೀಟ್ಮೆಂಟ್ ಮಾಡಿ ಬಂದೆ.
0: ಸೊ ಯೂಶಲಿ ಅವ್ರು ಬಿಡಲ್ಲ ಲೇಟ್ ಆದರೆ ಕ್ಲಾಸಿಗೆ, ಇದು ಹೇಳಿದ ತಕ್ಷಣ ಅವ್ರಿಗೆ ಒಂದು ಸಾಫ್ಟ್ ಕಾರ್ನರ್ ಬಂದು ಕ್ಲಾಸಿಗೆ ಬಿಟ್ಟರು ನನ್ನ. ಸೊ ಈ ಥರ ನನ್ನ ಟೀಚರ್ಸ್ ಆಗಲಿ, ನನ್ನ ಪೇರೆಂಟ್ಸ್ ಆಗಲಿ ಎಲ್ಲ ಕೂಡ ಸಪೋರ್ಟ್ ಮಾಡ್ತಾ ಬಂದಿದ್ದರು. ಆ್ಯಂಡ್ ನಾನು ಹಾಗೆ ಅದೃಷ್ಟ ಇದ್ದು ಐ ಆಲ್ಸೋ ಗ್ರೂ ಅಪ್ ವಿತ್ ದೋಸ್ ಸೇಮ್ ಮೆಂಟಾಲಿಟಿ ಪೀಪಲ್. ಕೆಲವೊಬ್ಬರು ವೈಲ್ಡ್ ಲೈಫ್ನಲ್ಲಿ ವರ್ಕ್ ಮಾಡ್ತಾ ಇರೋ ತುಂಬ ಜನರುಗಳು ನನ್ನ ಸುತ್ತಮುತ್ತ ಇದ್ದರು. ಐ ಸ್ಟಾರ್ಟೆಡ್ ವರ್ಕಿಂಗ್ ವಿತ್ ದೆಮ್, ದೇ ಆಲ್ ಡನ್ ರಿಯಲಿ ಗ್ರೇಟ್ ಜಾಬ್. ಅವ್ರ ಜೊತೆ ವಾಲಂಟಿಯರ್ ಮಾಡೋಕ್ಕೆ, ಇಂಟರ್ನ್ಶಿಪ್ ಮಾಡೋಕ್ಕೆ, ವರ್ಕ್ ಮಾಡೋಕ್ಕೆ ಎಲ್ಲ ಚಾನ್ಸ್ ಸಿಕ್ತು. ಒಂದು ದಟ್ಸ್ ವೇರ್ ಐ ಕುಡ್ ಲರ್ನ್ ಅ ಲಾಟ್, ಇಂಪ್ಲಿಮೆಂಟ್ ಅ ಲಾಟ್. ಸೊ ಇವಾಗ ಏನು ಮಾಡ್ತಾ ಇದ್ದೀನಿ, ಇಟ್ ವಾಸ್ ಆಲ್ ಲೈಕ್ ಅ ಫೌಂಡೇಶನ್ ಫಾರ್ ಮಿ.
1: ತುಂಬ ಖುಷಿ ಆಗುತ್ತೆ ನೀವು ನಿಮ್ಮ ಮಾತುಗಳು ಕೇಳ್ತಾ ಇದ್ರೆ. ಹಾಗೆ ಒಂದು ಮತ್ತೊಂದು ಪ್ರಶ್ನೆ ಮನಸ್ಸಲ್ಲಿ ಬರುತ್ತೆ, ಇದಕ್ಕೆಲ್ಲ ಫಂಡಿಂಗ್ ಹೇಗೆ ಅನ್ನೋದು. ಬಿಕಾಸ್ ಮೈನ್ ಸ್ಟ್ರೀಮ್ನವರಾದರೆ ಎಲ್ಲೋ ಇಂಜಿನಿಯರಿಂಗ್ ಮಾಡ್ತಾರೆ, ಇನ್ನೆಲ್ಲೋ ಇಂಟರ್ನ್ಶಿಪ್ ಮಾಡ್ತಾರೆ, ಏನೋ ಒಂಚೂರು ಕೆಲಸ ಅಂತ ಸಿಗಬಹುದು. ಈಗ ಅದು ಕಷ್ಟ ಇದೆ ಬೇರೆ ಫೀಲ್ಡ್ಸ್ ಅಲ್ಲೂ, ಬಿಕಾಸ್ ಟೂ ಕಾಂಪಿಟೇಟಿವ್ ಆಗ್ಬಿಟ್ಟಿದೆ
0: ಇವಾಗ ಆಕ್ಚುಲಿ ನಾನು.
1: ಬಟ್ ನಿಮ್ದು ಆ ಎಲ್ಲ ಮೈನ್ ಚಾನೆಲ್ಗಿಂತ ಡಿಫ್ರೆಂಟ್ ಲೈನ್ ನಿಮ್ದು.
0: ಎಸ್, ಮುಂಚಿಂದ ಆಕ್ಚುಲಿ ಕಂಪೇರ್ ಮಾಡಿದ್ರೆ ಇವಾಗ ದಿಸ್ ಲೈನ್ ಇಸ್ ಆಲ್ಸೋ ಕಮ್ ಟು ಅ ಮೇನ್ ಸ್ಟ್ರೀಮ್ ಅಂತ ಹೇಳಿ.

0: ಇವಾಗ ಬೀಯಿಂಗ್ ಅ ನ್ಯಾಚುರಲಿಸ್ಟ್, ಬೀಯಿಂಗ್ ಎನ್ ಔಟ್ಡೋರ್ ಎಜುಕೇಟರ್, ಅಥವಾ ಬೀಯಿಂಗ್ ಸಂಬಡಿ ಹೂ ಇಸ್ ವರ್ಕಿಂಗ್ ಔಟ್ಡೋರ್ಸ್, ಕಾಡಲ್ಲಿ ಕೆಲಸ ಮಾಡೋರು, ರಿಸರ್ಚ್ ಮಾಡೋರು ಅಂದರೆ ಮುಂಚೆಗೆ ಇರೋದಕ್ಕಿಂತ ಇವಾಗ ಸೊಸೈಟಿನಲ್ಲಿ ಒಂದು ಸ್ವಲ್ಪ ಮೇನ್ ಸ್ಟ್ರೀಮ್ ಬಂದಿದೆ. ಆ್ಯಂಡ್ ಮನಿ ಈಸ್ ಆಲ್ಸೋ ಸ್ಟಾರ್ಟೆಡ್ ಟು ಫ್ಲೋ. ತುಂಬ ಜನ ನ್ಯಾಚುರಲಿಸ್ಟ್ ಆಗಲಿ, ಅಥವಾ ವೈಲ್ಡ್ ಲೈಫ್ ಬಯಾಲಜಿಸ್ಟ್ ಆಗಲಿ, ಅಥವಾ ವೆಟರಿನರಿಯನ್ಸ್ ಆಗಲಿ, ಅಥವಾ ಆ್ಯನಿಮಲ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇರೋ ಆಫೀಸರ್ಸ್ ಆಗಲಿ, ಅವ್ರಿಗೆಲ್ಲರಿಗೂ ಮುಂಚೆ ಕೂಡ ಫೈನಾನ್ಷಿಯಲಿ ಅಷ್ಟೊಂದು ಸ್ಟೇಬಲ್ ಇರಲಿಲ್ಲ. ಇವಾಗ ಅದೆಲ್ಲ ಕೂಡ ಒಂದು ನಾರ್ಮಲ್ ಆಗಿದೆ. ಕೆಲವೊಂದು ಆರ್ಗನೈಸೇಷನ್ಸ್ ಇಂದ ಆಕ್ಚುಲಿ ಪೀಪಲ್ ಆರ್ ನೌ ಸೀಯಿಂಗ್ ಸ್ಯಾಲರಿ ಆಸ್ ಸಿಮಿಲರ್ ಟು ಆರ್ ನಾರ್ಮಲ್ ಜಾಬ್ಸ್ ಅಂತ ಹೇಳ್ಬೋದು. ಸಂವನ್ ವಾಸ್ ಎನ್ ಇಂಜಿನಿಯರ್ ಆರ್ ಸಂವನ್ ವಾಸ್ ವರ್ಕಿಂಗ್ ಇನ್ ದ ಸಾಫ್ಟ್ವೇರ್. ಸೊ ಅದರಿಂದ ಇಟ್ ಇಸ್ ಆಲ್ಸೋ ಬಿಕಮ್ ಸ್ಟೇಬಲ್, ಅಂದರೆ ಥ್ರೂ ಔಟ್ ನಾನು ಸ್ಟಾರ್ಟ್ ಮಾಡಿದಾಗಿಂದ ಹಿಡಿದು ಇವಾಗ ನಾವೇನಾದರೂ ನೋಡಿದಾಗ, ಸೊ ದಟ್ ಇಸ್ ಆಲ್ಸೋ ಬಿಕಮ್ ಅನ್ ಆಲ್ಟರ್ನೇಟಿವ್ ವೇ ಆಫ್ ವರ್ಕ್ ದಟ್ ಪೀಪಲ್ ಆರ್ ಡೂಯಿಂಗ್ ಅಂತ ಹೇಳ್ಬೋದು.
1: ಸೊ ಆ ಫೀಲ್ಡ್ಸ್ಗಿಂತ ಇದು ಅದು ಒಂಥರ ಒಂದು ಪಾಯಿಂಟ್ ಅಲ್ಲಿ ಮೊನೊಟನಸ್ ಅಂತ ಅನ್ನಿಸಬಹುದು, ಬಟ್ ದಿಸ್ ಎವ್ರಿ ಡೇ ಯು ಹ್ಯಾವ್ ಎ ನ್ಯೂ ಥಿಂಗ್.
0: ಇಟ್ ಇಸ್ ಆಲ್ಸೋ ಅ ಕೆರಿಯರ್ ದಟ್ ಪೀಪಲ್ ಕ್ಯಾನ್ ಆಕ್ಚುಲಿ ಚೂಸ್ ಕರೆಂಟ್ಲಿ. ಇದು ಅಂದ್ರೆ ಬೆಳವಣಿಗೆ ನೋಡ್ತಾ ಹೋದ್ರೆ ಮುಂದೆ ಅದು ಕೂಡ ಆಕ್ಚುಲಿ ಇನ್ನ ದೊಡ್ಡದಾಗಿ ಬೆಳಿಬಹುದು. ವಿ ಕ್ಯಾನ್ ಸಿ ಅ ಸ್ಕೋಪ್ ಆಲ್ಸೋ ಕಮಿಂಗ್. ಇವಾಗ ಗೌರ್ಮೆಂಟ್ ಅವರು ಕೂಡ ಕೆಲವೊಂದು ಈ ತರ ಈ ನೇಚರ್ ಎಜುಕೇಟ್ ಮಾಡೋರ್ನ, ಅಥವಾ ನೇಚರ್ ನಲ್ಲಿ ಕೆಲಸ ಮಾಡೋರ್ನ, ಅದಕ್ಕೆ ಬೇರೆ ಬೇರೆ ಬೇರೆ ಪರ್ಟಿಕ್ಯುಲರ್ ಥಿಂಗ್ಗೆ ಅವ್ರನ್ನ ಕರ್ಕೊಂತಾನೆ ಇರ್ತಾರೆ. ಸೀಯಿಂಗ್ ದಟ್ ಹ್ಯಾಪನಿಂಗ್, ಬೇರೆ ಬೇರೆ ಪಾಲಿಸೀಸ್ ಕೂಡ ಬರ್ತಾ ಇದೆ. ಸೊ ಇಟ್ಸ್ ಆಲ್ ಗ್ರೋಯಿಂಗ್ ಔಟ್. ಸೊ ಅದರಿಂದ ಅದು ಅಂದ್ರೆ ಯು ಸಿ ದ ಸ್ಕೇಲ್, ಅದು ಕೆಳಗಡೆ ಇಲ್ಲದೇ ಇಲ್ಲ. ಸೊ ಅದರಿಂದ ಸೊ ಐ ಎ ಸಿ ಅಂತ ಸಂಸ್ಥೆಗಳು ಮತ್ತೆ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ಗಳು ಇವಾಗ ಕೋರ್ಸಸ್ ಕೂಡ ತಗೊಂಡ್ಬಂದಿದೆ. ಮುಂಚೆ ನಾವು ಹೋದಾಗ ಪರ್ಟಿಕ್ಯುಲರ್ ಈ ಸ್ಪೀಶೀಸ್ ಮೇಲೆ ಕೋರ್ಸ್ ಅನ್ನೋದೊಂದು ಇರಲಿಲ್ಲ. ವೈಲ್ಡ್ ಲೈಫ್ ಕನ್ಸರ್ವೇಶನ್ ಅನ್ನೋ ಕೋರ್ಸ್ ಆದ್ರೆ ಯಾವುದೋ ಒಂದು ಮೂಲೆನಲ್ಲಿ ಹೋಗಿ ಕಾಡ ಹತ್ರ ಮಾಡಬೇಕಾಗಿತ್ತು. ಇವಾಗ ಹಂಗಿಲ್ಲ, ತುಂಬಾ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಬಂದಿದೆ. ಸೊ ನಾನು ಐ ವಾಸ್ ಅಸೋಸಿಯೇಟೆಡ್ ವಿತ್ ಐ ಎ ಸಿ, ಸೊ ಸೆಂಟರ್ ಫಾರ್ ಇಕಾಲಜಿಕಲ್ ಸೈನ್ಸ್ ಅಂತ. ನಾನು ಇಂಟರ್ನ್ ಆಗಿದ್ದೆ ಅಲ್ಲಿಗೆ. ಸೊ ಐ ಯೂಸ್ ಟು ಇನಿಷಿಯಲಿ ವಾಲಂಟಿಯರ್ ವಿತ್ ದೋಸ್ ಪೀಪಲ್ ಟು ಡೂ ದಟ್ ರಿಸರ್ಚ್ ಅಂಡ್ ಸ್ಟಡೀಸ್ ದೇ ಡೂ. ಅದಾದ್ಮೇಲೆ ನನಗೆ ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ನನಗೇನು ಓದ್ ಇಂಟ್ರೆಸ್ಟ್ ಇರಲಿಲ್ಲ. ನಾನು ತುಂಬಾ ಚಿಕ್ಕ ವಯಸ್ಸಲ್ಲೇ ಹೋಗಿ ಸೇರ್ಕೊಂಡಿದ್ದು, ಬಟ್ ಅಲ್ಲಿ ನಿನಗೆ ಡಿಗ್ರಿ ಬೇಕು ಇದನ್ನೆಲ್ಲ ಮಾಡೋದಕ್ಕೆ ಅಂತೆಲ್ಲ ಹೇಳ್ದಾಗ, ದಟ್ಸ್ ವೆನ್ ಐ ಥಾಟ್ ಓಕೆ ನಾನು ಡಿಗ್ರಿ ಮಾಡ್ಕೊಂಡು ವಾಪಸ್ ಬರ್ತೀನಿ ಅನ್ನೋ ಥರ. ಸೊ ಐ ಡಿಡ್ ಮೈ ಬ್ಯಾಚುಲರ್ಸ್. ಆಫ್ಟರ್ ದ್ಯಾಟ್ ಬ್ಯಾಚುಲರ್ಸ್ ಮುಗಿಸಿ ಐ ಎ ಸಿನಲ್ಲಿ ಪ್ರಾಜೆಕ್ಟ್ಸ್ಗಳು, ನಾನು ಮುಂಚೆ ವಾಲಂಟಿಯರ್ ಆಗಿ ಜಾಯ್ನ್ ಆಗ್ತಿದ್ದು, ಲೇಟರ್ ಐ ಗಾಟ್ ಮೈ ಓನ್ ಪ್ರಾಜೆಕ್ಟ್ಸ್ ಅಂಡ್ ದನ್ ಸ್ಟಾರ್ಟೆಡ್ ವರ್ಕಿಂಗ್ ಎಟ್. ಸೊ ಎಸ್,
1: ಸೊ ಇಂಡಿಪೆಂಡೆಂಟ್ ಪ್ರಾಜೆಕ್ಟ್ಸ್ ಮಾಡಿದ್ದೀನಿ.
0: ಇಂಡಿಪೆಂಡೆಂಟ್ ಪ್ರಾಜೆಕ್ಟ್
1: ಮಾಡಿದ್ದೀರಾ?
0: ಸೊ ನಾನು ಕೆಲವೊಂದು ಡೇಟಾ, ಇವಾಗ ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ನಾವು ನೋಡಿದ್ರೆ ಅಲ್ಲಿ ಏನೇನು ಜೀವಿಗಳು ಇದೆ ಅನ್ನೋದು ಐಡಿಯಾ ಇರಲಿಲ್ಲ. ಸೊ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಬಯೋಪಾರ್ಕ್ ಅವರಿಗೆ ನಾನು ಒಂದು ಡೇಟಾನ ತೆಕ್ಕೊಟ್ಟಿದ್ದೆ, ಅಲ್ಲಿ ಏನೇನು ಸ್ಪೀಶೀಸ್ಗಳು ಸರ್ವೈವ್ ಮಾಡುತ್ತೆ ಅಂತ, ಹರ್ಪೆಟೋಫೌನಾ ಅಂತ ಒಂದು ಸ್ಟಡಿ ಮಾಡಿ. ಸೊ ಆ ಒಂದು ಪ್ರಾಜೆಕ್ಟ್ಸ್ ಮಾಡಿದಾಗ ವಿ ಆಲ್ಸೋ ಬೇಸಿಕಲಿ ಚಾರ್ಜ್ ಸರ್ಟನ್ ಥಿಂಗ್ಸ್ ದಟ್ ಬೇಸಿಕ್ ನಮಗೆ ಖರ್ಚಾಗೋದು ಆ ಥ್ರೂ ಔಟ್ ಪಾಯಿಂಟ್. ಇವಾಗ ಒಂದು ಜಾಗದಲ್ಲಿ ನೀವೇನಾದರೂ ಕಂಡುಹಿಡಿಯಬೇಕು ಏನು ಜೀವಿ ಇದೆ ಅಂದರೆ, ಒಂದಿನ ಸುಮ್ಮನೆ ಹೋಗಿ ಸೆನ್ಸಸ್ ಮಾಡಿ ಬರ್ಲಿಕ್ಕಾಗಲ್ಲ. ಸೊ ಥ್ರೂ ಔಟ್ ದ ಸೀಸನ್ಸ್ ಚೆಕ್ ಮಾಡಬೇಕು. ಮಳೆಗಾಲದಲ್ಲಿ ಬೇರೆ ಆಕ್ಟಿವಿಟಿ ಇರುತ್ತೆ, ಬಿಸಿಲುಗಾಲದಲ್ಲಿ ಬೇರೆ ಆಕ್ಟಿವಿಟಿ ಇರುತ್ತೆ, ಸ್ಪ್ರಿಂಗ್ಸಲ್ಲಿ ಬೇರೆ ಇರುತ್ತೆ, ಆಟಮ್ಸಲ್ಲಿ ಬೇರೆ ಇರುತ್ತೆ. ಸೊ ಥ್ರೂ ಔಟ್ ಕಾರ್ಡ್ ಸ್ಟಡಿ ಮಾಡಬೇಕು ಅಂದರೆ ಥ್ರೂ ಔಟ್ ಸೀಸನ್ ಸ್ಟಡಿ ಮಾಡಬೇಕು. ನಮ್ಮ ಟೈಮು, ನಮ್ಮ ಎಫರ್ಟು, ಇದಕ್ಕೆಲ್ಲ ಅದಕ್ಕೂ ವಿ ಯೂಸ್ ಟು ಬೇಸಿಕಲಿ ಗೆಟ್ ಪೇಡ್ ಅಕಾರ್ಡಿಂಗ್ ಟು ಪರ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಇದರಿಂದ ಜೀವನ ನಡೀತಾ ಇತ್ತು ನಂದು.
1: ಯಾರು ಪೇ ಮಾಡ್ತಾ ಇದ್ರು?
0: ಸೊ ಐ ಎ ಸಿ ಪೇ ಮಾಡೋದು. ದೇ ಯೂಸ್ ಟು ಬೇಸಿಕಲಿ ಗಿವ್ ಅಸ್ ದ ಫಂಡ್ಸ್ ದೇ ಹ್ಯಾವ್ ಫಾರ್ ಪ್ರಾಜೆಕ್ಟ್ಸ್, ಅದರಲ್ಲಿ ಇಷ್ಟು ಖರ್ಚಾಗುತ್ತೆ ಅಂತ ಹೇಳಿ ನಾವು ಅವ್ರಿಗೆ ಕೊಟ್ಟಾಗ ದೇ ಯೂಸ್ ಟು ರಿಎಂಬರ್ಸ್ ಆರ್ ಮನೀಸ್ ಬ್ಯಾಕ್ ಆ ಟೈಮಲ್ಲಿ. ಆ್ಯಂಡ್ ದೇ ಯೂಸ್ ಟು ಪೇ ಸರ್ಟನ್ ಮಂತ್ ಥಿಂಗ್ಸ್ ಆಸ್ ಅ, ಇವಾಗ ನೀವು ಆರು ತಿಂಗಳು ಪ್ರಾಜೆಕ್ಟ್ ಮಾಡ್ತಾ ಇದ್ರೆ ಮಂತ್ಲಿ ಇಷ್ಟು ಖರ್ಚು ಇರುತ್ತೆ ಅಂತ ಹೇಳಿ ನಾವು ಕೊಟ್ಟಿದ್ರೆ ಇಷ್ಟು ಅಂತ ಪ್ರಾಜೆಕ್ಟ್ಗೆ ಫಂಡ್ಸ್ ರಿಲೀಸ್ ಮಾಡ್ತಾ ಇದ್ರು. ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಸ್ ಜೊತೆ ವರ್ಕ್ ಮಾಡಿದ್ದೀನಿ, ಮತ್ತೆ ಬೇರೆ ಎನ್ ಜಿ ಒಸ್ಗೆ ನಾನು ರಿಸರ್ಚ್ ಪ್ರಾಜೆಕ್ಟ್ಸ್ ಮಾಡಿಕೊಟ್ಟಿದ್ದೀನಿ, ಆ್ಯಂಡ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಜೊತೆ ವರ್ಕ್ ಮಾಡಿದ್ದೀನಿ, ಅವ್ರಿಗೆ ಬೇಕಾಗಿರುವಂಥ ಡೇಟಾಸ್ಗಳನ್ನ ಕಾಡಿಂದ ತಂದುಕೊಟ್ಟಿದ್ದೀನಿ. ಬಿಕಾಸ್ ಸೈಂಟಿಸ್ಟ್ ಇನ್ ದ ಲ್ಯಾಬ್ ಆರ್ ಸೈಂಟಿಸ್ಟ್ ಇನ್ ದ ಆಫೀಸ್ ಆರ್ ಟೋಟಲಿ ಡಿಫ್ರೆಂಟ್, ಸೈಂಟಿಸ್ಟ್ ಇನ್ ದ
1: ಫೀಲ್ಡ್ಸ್ ಆರ್ ಡಿಫ್ರೆಂಟ್.
0: ಸೊ ನಮ್ಮ ಮೆಜಾರಿಟಿ ಫೀಲ್ಡ್ಸಲ್ಲೇ ವರ್ಕ್ ಮಾಡಿರೋದು, ಫೀಲ್ಡಲ್ಲಿ ಬೇಕಾಗಿರುವಂಥ ಡೇಟಾನ ತೆಗೆದು ಕೊಡ್ತಾ ಇದ್ದೀವಿ ನಾವು. ಸೊ ವಿ ಆಲ್ಸೋ ಯೂಸ್ ಟು ಗೆಟ್ ಪೇಡ್ ಫಾರ್ ದಟ್ ಪರ್ಟಿಕ್ಯುಲರ್ ಥಿಂಗ್. ಇವಾಗ ಬೈ ಚಾನ್ಸ್ ಈ ವಾಂತರ ಅಂತ ಹೇಳಿ ಒಂದು ಜಾಗ ಶುರು ಆಗಿದೆ, ನೀವು ನೋಡಿರ್ಬೋದು. ಸೊ ಅಲ್ಲಿ ನೋಡಿದ್ರೆ ದೇ ಡೂಯಿಂಗ್ ಗ್ರೇಟ್ ಜಾಬ್. ಸೊ ಪರ್ ಅ ಬಯಾಲಜಿಸ್ಟ್, ಅ ವೆಟರಿನೇರಿಯನ್ ಇಸ್ ಗೆಟಿಂಗ್ ಆಸ್ ಸಿಮಿಲರ್ ಟು ಅ ಸಾಫ್ಟ್ವೇರ್ ಇಂಜಿನಿಯರ್ ಲಕ್ಷ ಲಕ್ಷ ಸ್ಯಾಲ್ರಿ. ಸೊ ದ ಫೀಲ್ಡ್ ಇಸ್ ಆಲ್ಸೋ ಹ್ಯಾಸ್ ದ ಪೇ. ಸೊ ಜನ ಅದಕ್ಕೆ ಮಾಡಕ್ಕೆ ರೆಡಿ ಇದ್ದಾರೆ, ಅದು ನಡೀತಾ ಇದೆ, ನಾವು ಪೀಪಲ್ ಆರ್ ಆಲ್ಸೋ ಗೆಟಿಂಗ್ ಪೇಡ್. ಸೊ ಐ ಥಿಂಕ್ ದಿಸ್ ಇಸ್ ಆಲ್ಸೋ ಗೆಟಿಂಗ್ ಸ್ಟೇಬಲ್ ಜಾಬ್ ಅಂತ ಹೇಳ್ಬೋದು ನಾವು. ಯು ಕ್ಯಾನ್ ಈಸಿಲಿ
1: ಸೋ ಎಲ್ಲ ಬೇರೆ ಫೀಲ್ಡ್ಸ್ ಎಲ್ಲ ಒಂಥರ ಸ್ಯಾಚುರೇಷನ್ ಬರ್ತಾ ಇದೆ. ಸಚ್ ಫೀಲ್ಡ್ ಶುಡ್ ಕಮ್ ಅಪ್.
0: ಯೆಸ್,
1: ಇಟ್ ವಾಸ್ ಆಲ್ರೆಡಿ ದೇರ್, ಬಟ್
0: ಅಂಡ್ ಈ ಫೀಲ್ಡ್ಗಳಿಂದ ಆ್ಯಕ್ಚುಲಿ ನಮಗೆ ಆ್ಯಕ್ಚುಲಿ ಅಡ್ವಾಂಟೇಜಸ್ ಜಾಸ್ತಿ, ನಾವು ಬದುಕುವಂತ ಒಂದು ಶೈಲಿ ಚೇಂಜ್
1: ಆದಾಗ
0: ಎನ್ವೈರನ್ಮೆಂಟ್ ಹೆಲ್ದಿ ಇದ್ರೆ ನಾವು ಹೆಲ್ದಿ ಇರ್ತೀವಿ, ಊಟ ಹೆಲ್ದಿ ಇದ್ರೆ ನಾವು ಹೆಲ್ದಿ, ಸೊ ನೀರ್ ಹೆಲ್ದಿ ಇದ್ರೆ ನಾವು ಹೆಲ್ದಿ, ಪೊಲ್ಯೂಟ್ ಆಗ್ತಿದ್ದಷ್ಟು ನಮ್ ಬಾಡಿ ಪೊಲ್ಯೂಟ್, ನಮ್ ಬ್ರೈನ್ ಪೊಲ್ಯೂಟ್. ಸೊ
1: ಇದಕ್ಕೆ ಸಂಬಂಧಪಟ್ಟಾಗೆ ಜನರನ್ನ ನೀವು ಒಂದು ಗುಂಪು ಕಟ್ಕೊಂಡು ಎವ್ರಿ ಸಂಡೇ ಹಾಗೆ ಸುತ್ತಾಡ್ತೀರಾ ಇದರಲ್ಲಿ ಅಂತ ಕೇಳ್ಪಟ್ಟೆ.
0: ನಾನು ಸಿಟಿನಲ್ಲಿ ಇರುವಂತ ಅರ್ಬನ್ ಜಂಗಲ್ಸ್ ನ ಉಳ್ಸಕ್ ಟ್ರೈ ಮಾಡ್ತೀನಿ. ಆಕ್ಚುಲಿ ಪ್ರತಿ ಒಂದು ಪಾರ್ಕ್ ಗಳಿಗೆ ನಾನು ಕರ್ಕೊಂಡು ಹೋಗಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಿದ್ದೆ, ಆಮೇಲೆ ಜನರಿಗೆ ಕರ್ಕೊಂಡು ಹೋಗಿ ಅವ್ರ ಪಾರ್ಕ್ ಅಲ್ಲಿ ಏನಿದೆ ಅಂತ. ಅವರು ಡೈಲಿ ನಡೀತಾ ಇರ್ತಾರೆ, ಬಟ್ ಇದೊಂದು ಇದೆ ಅಂತ ಅವ್ರು ನೋಡೋರ್ಗೂ ಗೊತ್ತಾಗೋದಿಲ್ಲ, ಯಾಕೆಂದ್ರೆ ದಟ್ಸ್ ಹೌ ದ ಇಕೋಸಿಸ್ಟಮ್ ವರ್ಕ್ಸ್. ಕೆಲವೊಂದು ಈ ಇನ್ಸೆಕ್ಟ್ಸ್ ಗಳು, ಕೆಲವೊಂದು ಕಪ್ಪೆಗಳು, ಕೆಲವೊಂದು ಹಲ್ಲಿಗಳು ಅಲ್ಲಿ ಇರುತ್ತೆ, ಬಟ್ ಅದ್ರ ಬಣ್ಣ ಸೇಮ್ ಕಲರ್ ಅಲ್ಲಿ ಬ್ಲೆಂಡ್ ಆಗಿ ಕ್ಯಾಮಫ್ಲೋಜ್ ಆಗಿರುತ್ತೆ ಕಣ್ಣಿಗೆ ಕಾಣಿಸಲ್ಲ. ನನಗೆ ಅವ್ರನ್ನ ತೋರಿಸಿದಾಗ ಅದು ಎಷ್ಟು ಬಿ ಅಮೇಸ್ಡ್. ಸೊ ಆಮೇಲೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅಂತ ಒಂದು ಕಾಡು, 300 ಕಾಯಿ 300 ಎಕರೆ ಚಿಲ್ಲರೆ ಇದೆ ಅಲ್ಲಿ. ಸೊ ಬೆಂಗಳೂರಿಗೆ ಸಿಕ್ಕಾಪಟ್ಟೆ ಆಕ್ಸಿಜನ್ ಕೊಡ್ತಾ ಇದೆ, ವಾಟರ್ ರಿಸೋರ್ಸಿಗೆ ಹೆಲ್ಪ್ ಮಾಡ್ತಾ ಇದೆ, ತುಂಬ ಒಂದು ರೇರ್ ಆನಿಮಲ್ಸ್ ಎಲ್ಲ ಆ್ಯಕ್ಚುಲಿ ಇರ್ತಾ ಇದೆ. ಎಂಡೇಂಜರ್ಡ್ ಸ್ಪೀಶೀಸ್ ಇದೆ, ಕಾಡು ಪಾಪ ಅಂತ ಹೇಳಿ ಕರಿತೀವಿ ಅದನ್ನು. ಓಪನ್ ಆಗಿ ಹೇಳಿದ್ರೆ ದಟ್ ವಿಲ್ ಬಿ ರಿಯಲಿ ಮಿಸ್ಯೂಸ್ಡ್ ಬಿಕಾಸ್ ಪೀಪಲ್ ಆರ್ ಆ್ಯಕ್ಚುಲಿ ಕಿಲ್ಲಿಂಗ್ ಇಟ್ ಫಾರ್ ಅ ಲಾಟ್ ಆಫ್ ರೀಸನ್ಸ್. ಸೊ ಅದಕ್ಕೋಸ್ಕರ ಆ ಥರ ಜೀವಿಗಳನ್ನ ನಾವು ಸಾಯಿಸಿ, ಈ ಥರ ಒಂದು ಜಾಗಗಳನ್ನ ನಾವು ಸಾಯಿಸಿ ಹೋದಷ್ಟು ತೊಂದರೆ ನಮಗೆ ಜಾಸ್ತಿ. ಸೊ ಈ ಕಾರಣದಿಂದ ಈ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅಂತ ಕಾಡಕ್ಕೆ ಕರ್ಕೊಂಡು ಹೋಗಿ ನೇಚರ್ ಹೆಂಗಿರುತ್ತೆ ಅಂತ ತೋರಿಸಿ, ನೇಚರ್ ಜೊತೆ ನಾವು ಹೇಗೆ ಬಿಹೇವ್ ಮಾಡಬೇಕು, ವಾಟ್ ಈಸ್ ಯುವರ್ ಎಥಿಕ್ಸ್ ಇನ್ ಇಟ್, ಕಾಡ್ಗೆ ಹೋದಾಗ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಹೇಳ್ಕೊಟ್ಟು ಅವರಿಗೆ, ವೇರ್ ಇಸ್ ದಟ್ ಬಾರ್ಡರ್ ಆರ್ ದ ಲಿಮಿಟ್ ದಟ್ ವಿ ಹ್ಯಾವ್ ಟು ಫಾಲೋ, ವೇರ್ ವಿ ಹ್ಯಾವ್ ಟು ಡ್ರಾ ದಟ್ ಲೈನ್. ಸೊ ಈ ಥರ ಒಂದು ಪರ್ಟಿಕ್ಯುಲರ್ ತಿಂಗಳು ಅವ್ರಿಗೆ ಹೋಗಿ ಒಂದು ಕಾಡಿಗಿಂತ ಕೆಲಸ ಮಾಡುತ್ತೆ ಅಂತೆಲ್ಲ ತೋರಿಸಿ
1: ಎಲ್ಲ ಪ್ರಾಕ್ಟಿಕಲ್ ನಾಲೆಡ್ಜ್ ಕೊಡ್ತೀರಾ.
0: ಯೆಸ್.
1: ಸೊ ಹೇಗಿದೆ ಜನರ ಸ್ಪಂದನೆ?
0: ಜನರು
1: ಅನ್ನೋದಕ್ಕಿಂತ ಮಕ್ಕಳು ಬಹಳ ಖುಷಿ ಪಟ್ಟು ಬರ್ತಾರೆ,
0: ತುಂಬಾ ಖುಷಿ ಪಡ್ತಾರೆ. ನಾನು ಆಕ್ಚುಲಿ ಸ್ಕೂಲ್ಸ್ ಜೊತೆಗೂ ಕೂಡ ಇದೇ ರೀತಿ ವರ್ಕ್ ಮಾಡ್ತೀನಿ. ಐ ಟ್ರೈ ಟು ಕವರ್ ದೇರ್ ಸೈನ್ಸ್, ಮ್ಯಾಥಮ್ಯಾಟಿಕ್ಸ್ ಅಂಡ್ ಅ ಲಿಟಲ್ ಬಿಟ್ ಆಫ್ ಸೋಷಿಯಲ್ ಸ್ಟಡೀಸ್. ಅವ್ರ ಸ್ಕೂಲ್ ಸುತ್ತಮುತ್ತ ಇರುವಂತ ಪಾರ್ಕು ಮತ್ತೆ ಕೆರೆಗಳ ಜಾಗಕ್ಕೆ ಕರ್ಕೊಂಡೋಗಿ ಒಂದು 30% ಸಿಲೆಬಸ್ ನ ಆದಷ್ಟು ಅವ್ರಿಗೆ ಹೊರಗಡೆ ಕಳ್ಸಿಕೊಡ್ತೀನಿ. ಮಕ್ಕಳು ಆಕ್ಟಿವಿಟಿ ಮಾಡ್ತಾರೆ, ಮಕ್ಕಳು ನಾನು ಕೆಲವೊಂದು ಕ್ವಶನರ್ಸ್ ನ ಕೊಟ್ಟು ಒಳಗಡೆ ಕಲಿಸಿ ಟ್ರೆಜರ್ ಅಂತ ಹುಡುಕಿ ಅಂತ ಹೇಳಿ ಅವ್ರ ಅದನ್ನ ಹುಡುಕಿದಾಗ ಅವ್ರ ವಾಪಸ್ ಟೆಕ್ಸ್ಟ್ ಬುಕ್ ತೆಗ್ದಿ ಅದು ಸೇಮ್ ಇದು ಅಂತ ನೋಡಿದಾಗ ಇದರಿಂದ ವೇ ದೇ ಲರ್ನ್ ವಿಲ್ ಬಿ ಟೋಟಲಿ ಡಿಫ್ರೆಂಟ್ ಲೈಫ್ ಲಾಂಗ್, ಅದು ಯಾವತ್ತೂ ಅವ್ರ ಬ್ರೈನ್ ಅಲ್ಲಿ ಉಳ್ಕೊಂಡಿರುತ್ತೆ. ಸೊ ಈ ರೀತಿ ಒಂದು ಎಜುಕೇಷನ್ ನಡೆಸ್ತಾ ಇದ್ದೀನಿ. ಅಡಲ್ಟ್ಸು ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ರು. ನನಗೆ ಆಕ್ಚುಲಿ ಒಂದೇ ಒಂದು ಭಾವನೆ ಇತ್ತು, ದೊಡ್ಡವ್ರು ನಾನು ಅಡಲ್ಟ್ಸ್ಗೆ ಎಜುಕೇಟ್ ಮಾಡೋದು ಕಡಿಮೆ ಮಾಡಬೇಕು ಅನ್ನೋದೊಂದು ಬಂದ್ಬಿಡಿತ್ತು ನನಗೆ. ಬಿಕಾಸ್ ಯು ನೋ ವಿ ಆಲ್ರೆಡಿ ಹ್ಯಾವ್ ಅನ್ ಇನ್ಫಾರ್ಮೇಶನ್ ಇನ್ ದ ಬ್ರೈನ್ ಅಂಡ್ ವಿ ಡೋಂಟ್ ಡಿಲೀಟ್ ಇಟ್. ಸೊ ನಾನು ಏನಾದರೂ ಯಾವ ಹಾಲು ಕುಡಿಯಲ್ಲ ಅಂತ ಹೇಳಿದ್ರೆ ಇವಾಗ ನಾವು ಮುಂಚಿಂದ ಮಾಡ್ಕೊಂಬಂದಿದ್ದೀವಿ, ನೀವು ಸುಳ್ಳು ಹೇಳ್ತೀರಾ, ನೀವು ಸೈನ್ಸು ಅದು ಇದು ಅಂತ. ಅವರು ಮ್ಯಾಮಲ್ಸೇ ಅಲ್ಲ, ಮ್ಯಾಮರಿ ಗ್ಲ್ಯಾಂಡ್ ಇಲ್ಲ, ಹಾಲು ಉತ್ಪತ್ತಿ ಆಗಲ್ಲ, ಲ್ಯಾಕ್ಟೋಸ್ ಜೀರ್ಣ ಆಗಲ್ಲ. ಸೊ ಹಾಲು ಕೊಟ್ಟರೆ ವೆರಿ ಡಿಫಿಕಲ್ಟ್ ಅದು. ಸೊ ಅವರು ಆ ಟೈಮಲ್ಲಿ ಡಿಹೈಡ್ರೇಷನ್ ಇದ್ರೆ ಏನೋ ಲಿಕ್ವಿಡ್ ಅಂತ ಕುಡಿದ್ಬಿಡ್ತಾರೆ, ಬಟ್ ಅದಾದ್ಮೇಲೆ ಡೈಜೆಸ್ಟ್ ಮಾಡ್ಕೊಳಕ್ ಆಗಲ್ಲ, ದೇ ಸಫರ್. ಸೊ ಈ ತರ ಕೆಲವೊಂದು ಹ್ಯಾಬಿಟ್ಸ್ಗಳನ್ನ ಚೇಂಜ್ ಮಾಡ್ಕೊಳ್ಳೋದು, ಕೆಲವೊಂದು ಎವ್ರಿ ಡೇ ನಡೆಯುವಂತ ಒಂದು ಕೆಲಸಗಳಲ್ಲಿ ಒಂದು ಸಣ್ಣ ನಮ್ಮಿಂದ ಏನು ಚೇಂಜ್ ಆಗ್ಬೋದು ಅಂತೆಲ್ಲ ಜನರಿಂದ ಎಕ್ಸ್ಪೆಕ್ಟ್ ಮಾಡಿ ಪೀಪಲ್ ಹ್ಯಾವ್ ಟರ್ನ್ ಔಟ್. ಅವರಷ್ಟು ಟೈಮ್ ಬೆಳಿಗ್ಗೆ, ನಾನು ಆ್ಯಕ್ಚುಲಿ ಅದೇ ಖುಷಿ ಪಡೋದು, ಸಂಡೇ ಬೆಳಿಗ್ಗೆ ಅವರು 7:30 ನನ್ನ ಹತ್ರ ಇರಬೇಕು ಅಂದರೆ ದೇ ಹ್ಯಾವ್ ಟು ವೇಕಪ್ ಅಟ್ 6:00, 6:30 ಅಲ್ಲಿಂದ ಹೊರಟು. ಪೀಪಲ್ ಆರ್ ರೆಡಿ ಟು ಸ್ಪೆಂಡ್ ಫಾರ್ ದ್ಯಾಟ್, ಸ್ಪೆಂಡ್ ಅಂದರೆ ಐ ಡೋಂಟ್ ಇವನ್ ಚಾರ್ಜ್ ಫಾರ್ ದ್ಯಾಟ್ ಫ್ರೀ. ಆ್ಯಕ್ಚುಲಿ ನನ್ನ ಒಂದು ಹುಚ್ಚಿಗೆ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಯಾರಾದರೂ ಕೇಳಿದ್ರೆ ನಿನ್ಗೇನು ಲಾಭ ಅಂತ ಕೇಳಿದ್ರೆ ನಂಗೆ ಲಾಭ ಬೇಡ, ಜಸ್ಟ್ ವಾಂಟ್ ಪೀಪಲ್ ಟು ಬೇಸಿಕಲಿ ಅಂಡರ್ಸ್ಟ್ಯಾಂಡ್ ನೇಚರ್ ಅಂಡ್ ಎಕ್ಸಿಸ್ಟೆಂಟ್. ನನಗೆ ಹೊಟ್ಟೆ ಪಾಡಿಗೆ ಏನೋ ನಡೀತಾ ಇದೆ, ನಮ್ದು ಬಿಸ್ನೆಸ್ ಇದೆ, ದಟ್ ಇಸ್ ದ ಮೇನ್ ಸೋರ್ಸ್ ಆಫ್ ಇನ್ಕಮ್ ಫಾರ್ ಮೀ ಅಂತ ಹೇಳ್ಬೋದು. ನಮ್ ತಾತ ಶುರು ಮಾಡಿದ ಬಿಸ್ನೆಸ್.
1: ಸೊ ಇದರಿಂದ ನೀವೇನು ಬದುಕಬೇಕಾಗಿಲ್ಲ, ಜಸ್ಟ್ ಗಿವ್ ಅವೇರ್ನೆಸ್ ಟು ಪೀಪಲ್, ಅವ್ರ ಕಣ್ಣು ತೆರೆಸೋದಕ್ಕೆ ಮಾಡ್ತಾ ಇದ್ದೀರಾ. ನಿಮ್ಮ ನಾಲೆಡ್ಜ್ ಬಗ್ಗೆ ನಮ್ಮ ಕೇಳುಗರು ಅಥಣಿಯಿಂದ ಚಂದ್ರಕಾಂತ್ ಅವರು ಹೇಳ್ತಾ ಇದ್ದಾರೆ, ದೊಡ್ಡವ್ರಿಗೂ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಈ ನಿಮ್ಮ ಮಾತುಗಳು. ಖಂಡಿತ ನಾವು ನೇಚರ್ ಬಗ್ಗೆ ಸ್ವಲ್ಪ ಕೇರ್ ಮಾಡಬಹುದು ಅಂತ ಅನ್ನಿಸ್ತಾ ಇದೆ, ಕೇರ್ ಮಾಡಬೇಕು ಅಂತಲೇ ಅನ್ನಿಸ್ತಾ ಇದೆ ಅಂತ ಇದ್ದಾರೆ. ಮತ್ತು ಮಾಧವನ್ ಜಯಲಕ್ಷ್ಮಿ ಚೆನ್ನೈಯಿಂದ ಹೇಳ್ತಾ ಇದ್ದಾರೆ, ಬೇಸಿಗೆ ರಜೆ ಕಳೆಯೋದಕ್ಕೆ ಒಂದು ಉತ್ತಮ ಹವ್ಯಾಸ ಇದು ಮಕ್ಕಳಿಗೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸುರೇಶ್ ಕಲಬುರ್ಗಿಯಿಂದ, ಪೂರ್ಣಿಮಾ ಮೇಸ್ತ್ರಿ ಜಯನಗರ ಧಾರವಾಡದಿಂದ, ಯಶಸ್ ಭರದ್ವಾಜ್ ಅವರ ಮಾತುಗಳು ತುಂಬ ಖುಷಿ ಕೊಡ್ತಾ ಇವೆ. ಎಷ್ಟು ವಿಷಯ ಇದೆ ಈ ಒಂದು ಈಗ ಪರಿಸರ ಸಂರಕ್ಷಣೆ ಬಗ್ಗೆ ಮತ್ತೆ ಹಾವುಗಳ ಬಗ್ಗೆ ತಿಳ್ಕೊಳ್ಳೋದು ಎಷ್ಟೊಂದು ರೀತಿ ಇದೆ ಅಂತ, ಎಷ್ಟೊಂದು ಅಂಶಗಳು ಇದರಲ್ಲೂ ಒಳಗೊಂಡಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಜಗದ

0: ಹುಲ್ಲು ಇದೆಲ್ಲ. ಸೊ ಅದು ಅವ್ರ ವಿಷನ್ ಅಷ್ಟೊಂದು ಕೆಲಸ ಮಾಡಲ್ಲ. ಬಟ್ ಒಂದು ಸ್ಪೆಷಲ್ ಆರ್ಗನ್ ಇದೆ ಅವ್ರ ಬಾಡಿನಲ್ಲಿ, ಅದು ಜೇಕಬ್ಸನ್ ಆರ್ಗನ್ ಅಂತ ಹೇಳ್ತೀವಿ. ಒಂದು ಕಂಪ್ಯೂಟರ್ ರೀತಿ ಕೆಲಸ ಮಾಡುತ್ತೆ. ಹಾವುಗಳು ಅಂದ ತಕ್ಷಣ ನಮ್ಮ ಮನ್ಸಿಗೆ ಬರೋದು ಯೂಶಲಿ ಹಾವು ನಾಲಿಗೆ ಹೊರಗೆ ಬಿಡೋದು. ಸೊ ಆ ನಾಲಿಗೆ ಹೊರಗೆ ಬಿಟ್ಟಾಗ ಸರೌಂಡಿಂಗ್ಸ್ ಅಲ್ಲಿ ಏನ್ ಇದೆ ಅಂತ ಹೇಳಿ ಅವರು ಟೇಸ್ಟ್ ಮಾಡಿ ನೋಡ್ತಾರೆ
1: ನಾಲಿಗೆ ಮೂಲಕ. ಅದು ಸೆನ್ಸ್ ಮಾಡುತ್ತೆ, ಹಾಗಾಗಿ ಕಣ್ಣು ಕಾಣಲ್ಲ ಕಿವಿ ಕೇಳಲ್ಲ ಅದೆಲ್ಲ ಮ್ಯಾಟ್ರೇ ಆಗಲ್ಲ.
0: ಅದಕ್ಕೆ ದೇ ಹ್ಯಾವ್ ಡಿಫ್ರೆಂಟ್ ಸೆನ್ಸಸ್ ಟು ಹೆಲ್ಪ್. ನಮಗೆ ಜಸ್ಟ್ 5 ಸೆನ್ಸ್ ಆರ್ಗನ್ಸ್ ಇದೆ ಅವ್ರಿಗೆ. ಅವ್ರಿಗೆ ಅದಕ್ಕಿಂತ ಕೆಲವೊಂದಷ್ಟು ಅವ್ರು ಕಳ್ಕೊಂಡು ಬೇರೆ ಸೆನ್ಸ್ ಆರ್ಗನ್ಸ್ ಅಲ್ಲಿ ಅವ್ರ ಜೀವನ ಮಾಡ್ತಾರೆ.
1: ಪ್ರಕೃತಿ ಅಮೇಝಿಂಗ್ ಅಂತ ಹೇಳಬೇಕು.
0: ತುಂಬಾ ಕೆಲವೊಂದು ಜೀವಿಗಳಿಗಂತೂ ಹೀಟ್ ಸೆನ್ಸಿಂಗ್ ಪಿಟ್ ಅಂತ ಕೊಟ್ಟಿದ್ದಾರೆ. ಎಲ್ಲಾದ್ರೂ ವಾರ್ಮ್ ಬ್ಲಡೆಡ್ ಅನಿಮಲ್ಸ್ ಅಥವಾ ಬಿಸಿ ಶಾಖ ಟ್ರಾವೆಲ್ ಆಗ್ತಿದೆ ಅಂದ್ರೆ ಅದು ಇನ್ಫ್ರಾರೆಡ್ ರೀತಿ ಕಾಣಿಸುತ್ತೆ. ಸೊ ಈ ವೈಪರ್ಸ್ ಅಂತ ಹೇಳ್ತೀವಿ ಅಥವಾ ಪೈಥನ್ಸ್ ಅಂತ ಹೇಳ್ತೀವಿ, ಮಂಡಲ್ದಾವು ಮತ್ತೆ ಹೆಬ್ಬಾವು, ಈ ಜಾತಿಗಳಲ್ಲಿ ಆ ರೀತಿ ವಿಷನ್ ಇರುತ್ತೆ. ಸೊ ಸುತ್ತಮುತ್ತ ಏನಾದ್ರೂ ಅದಕ್ಕೆ ಇಲಿ ಏನಾದ್ರೂ ಓಡೋದ್ರೆ ಕೆಂಪು ಕಾಣುತ್ತೆ. ಸೊ ನೇಚರ್ ಇಸ್ ವೆರಿ ಕ್ರೇಜಿ ಅಂತ ಹೇಳ್ಬೋದು.
1: ಒಟ್ಟಾರೆಯಾಗಿ ಇಷ್ಟೆಲ್ಲ ಹೇಳಿದ್ರಲ್ಲ ನೀವು ವನ್ಯ ಜೀವಿಗಳ ಬಗ್ಗೆ, ವನ್ಯ ಪ್ರಾಣಿಗಳ ಬಗ್ಗೆ ಅಥವಾ ಪ್ರಕೃತಿ ಇವು ಎಲ್ಲದ್ರ ಬಗ್ಗೆ ನಿಮ್ಗೆ ಸಾಕಷ್ಟು ಆಸಕ್ತಿ ಇದೆ. ಆ ಆಸಕ್ತಿಯನ್ನ ಇಟ್ಕೊಂಡು ನಮ್ಮ ಕೇಳುಗರಿಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ?
0: ಸೊ ಆದಷ್ಟು ಒಂದು ನೇಚರ್ ಜೊತೆ ನಾವು ಯುದ್ಧ ಮಾಡೋದು ಬೇಡ, ಆದಷ್ಟು ನೇಚರ್ನ ನಾವು ನಮ್ಮ ಅಪೋಸಿಷನ್ ಅಂತ ತಿಳ್ಕೊಂಡು ನಾವು ಬದುಕೋದು ಬೇಡ. ನಮ್ಮ ಒಂದು ಸುತ್ತಮುತ್ತಲಿನ ವಾತಾವರಣ ಪರಿಸರ ನಮ್ಮದು ಅಂತ ತಿಳ್ಕೊಂಡು ಬದುಕಿದ್ರೆ ಐ ಥಿಂಕ್ ನಮಗೂ ಒಳ್ಳೆಯದು ಅವ್ರಿಗೂ ಒಳ್ಳೆಯದು. ನಾವು ಹಿಸ್ಟ್ರಿ ತೆಗೆದು ನೋಡಿದ್ರು ನೇಚರ್ಗೆ ನಾವು ಕಾಂಪೀಟ್ ಅಂತೂ ಕೊಡೋಕ್ಕಾಗಲ್ಲ. ನೇಚರ್ ಸುಮ್ಮನೆ ಒಂದು ಸಲ ಏನಾದರೂ ನಾನು ಮಾಡಬೇಕು ಅಂತ ಭೂಕಂಪ ಬಂತು, ಇನ್ನೊಂದೇನೋ ಬಂತು, ಅದು ಅಷ್ಟು ಎಕ್ಸ್ಟ್ರೀಮ್. ಸೊ ಅದಕ್ಕೆ ನಾವು ಆದಷ್ಟು ತುಪ್ಪ ಸುರಿಬಾರ್ದು ಉರಿಯೋ ಬೆಂಕಿಗೆ, ಆದಷ್ಟು ನಾವು ಜೊತೆಗಿರ್ಬೋದು, ಕೋಎಕ್ಸಿಸ್ಟ್ ಮಾಡಿ ಕಸಗಳನ್ನ ಆದಷ್ಟು ಗೊತ್ತಿದ್ದಂಗೆ ನೀವು ಇದು ಮಾಡಿ. ಸೊ ವೇಸ್ಟ್ ಮ್ಯಾನೇಜ್ಮೆಂಟಿಂದ ತುಂಬ ತೊಂದರೆ, ನಮಗೂ ತೊಂದರೆ, ಪ್ರಾಣಿಗಳಿಗೂ ತೊಂದರೆ, ಅದರಿಂದ ತುಂಬ ಕೆಟ್ಟ ಕಾನ್ಫ್ಲಿಕ್ಟ್ಸ್ಗಳಾಗುತ್ತೆ. ಸೊ ಆಗೋದು ಬೇಡ. ಸೊ ಆದಷ್ಟು ಜಸ್ಟ್ ಟ್ರೈ ಟು ಬಿ ಆಸ್ ಹೆಂಗೆ ಹೇಳ್ಬೋದು ಅಂದರೆ ಆಸ್ ಕಾಮ್ ಆಸ್ ಪೀಸ್ಫುಲ್ ಆಸ್ ಪಾಸಿಬಲ್ ವೆನ್ ಇಟ್ ಕಮ್ಸ್ ಟು ಯುವರ್ ಸರೌಂಡಿಂಗ್ಸ್ ಅಷ್ಟೇ.
1: ತುಂಬ ಒಳ್ಳೆ ಮಾತು ಹೇಳಿದ್ರಿ. ಒನ್ ಅವರ್ ಕಳೆದಿದ್ದೆ ಗೊತ್ತಾಗಲಿಲ್ಲ. ನಮ್ಮ ಕೇಳುಗರು ತುಂಬ ಖುಷಿಯಿಂದ ಕಾರ್ಯಕ್ರಮ ಕೇಳಿ ಎಂಜಾಯ್ ಮಾಡಿದ್ದಾರೆ. ನಮ್ಮ ಸ್ಟುಡಿಯೋಸ್ಗೆ ಬಂದು ಇವತ್ತಿನ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಕ್ಕಾಗಿ ಯಶಸ್ ಭರದ್ವಾಜ್ ಅವರಿಗೆ ಧನ್ಯವಾದಗಳು.
0: ಥ್ಯಾಂಕ್ ಯು ಮ್ಯಾಮ್.
1: ಪರಿಮಳ ಕಾರ್ಯಕ್ರಮ ನೀವು ಕೇಳ್ತಾ ಇದ್ರಿ. ಇವತ್ತಿನ ನಮ್ಮ ಅತಿಥಿ ವನ್ಯಜೀವಿ ಸಂರಕ್ಷಕ, ಪ್ರಕೃತಿ ಶಿಕ್ಷಕ, ಊರಗ ತಜ್ಞರಾದ ಯಶಸ್ ಭಾರದ್ವಾಜ್ ಅವರು. ಇದಾಗಿತ್ತು ಈ ದಿನದ ಪರಿಮಳ ಕಾರ್ಯಕ್ರಮ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಇನ್ನು ಮುಂದೆ ಕೇಳೋಣ 5 ಗಂಟೆಯ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ತಮಿಳುನಾಡು ಮುಖ್ಯಮಂತ್ರಿ ಸ್ಥಾನಕ್ಕೆ ಎಂಕೆ ಸ್ಟಾಲಿನ್ ರಾಜೀನಾಮೆ ನೀಡಿದ್ದು, ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ರಾಜೀನಾಮೆ ಅಂಗೀಕರಿಸಿದ್ದಾರೆ. ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿಯಲು ಮನವಿ ಮಾಡಿದ್ದಾರೆ. ಶೃಂಗೇರಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಬಿದ್ದಿರುವ ಅಂಚೆ ಮತಗಳನ್ನು ತಿದ್ದುವ ಮೂಲಕ ಮರು ಎಣಿಕೆಯಲ್ಲಿ ಅಕ್ರಮ ನಡೆದಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ. ಶೃಂಗೇರಿ ಕ್ಷೇತ್ರದ ಫಲಿತಾಂಶ ಪ್ರಕಟಣೆ ಬಳಿಕ ಬೆಳವಣಿಗೆ ಹಿನ್ನೆಲೆಯಲ್ಲಿ ಮಧ್ಯಪ್ರವೇಶಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ನೇತೃತ್ವದ ಬಿಜೆಪಿ ನಿಯೋಗ ರಾಜ್ಯಪಾಲರಿಗೆ ಮನವಿ ಮಾಡಿದೆ. ರಾಜ್ಯಾದ್ಯಂತ ಉಪಶಮನ ಆರೈಕೆ ಕೇಂದ್ರ ವಿಸ್ತರಣೆಗೆ ಚಿಂತನೆ ನಡೆಸಲಾಗಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಕ್ಯಾನ್ಸರ್, ಕಿಡ್ನಿ ವೈಫಲ್ಯ ಸೇರಿದಂತೆ ಇತರ ರೋಗಿಗಳ ಆರೈಕೆಗೆ ಈ ವಾರ್ಡ್ ಸಹಾಯಕವಾಗಲಿದೆ ಎಂದು ಹೇಳಿದ್ದಾರೆ. ಭಾರತೀಯ ಸೇನೆಗೆ 5 ಭೂ ಆಧಾರಿತ ಮೊಬೈಲ್ ಎಲೆಕ್ಟ್ರಾನಿಕ್ ವ್ಯವಸ್ಥೆಗಳ ಖರೀದಿಗಾಗಿ ರಕ್ಷಣಾ ಸಚಿವಾಲಯವು ಹೈದರಾಬಾದ್ನ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಇದು ದೇಶದ ಸ್ಥಳೀಯ ರಕ್ಷಣಾ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲಿದೆ. ರಾಜ್ಯ ಸರ್ಕಾರ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಐಎಸ್ಇಜಿ ಫೌಂಡೇಶನ್ನೊಂದಿಗೆ ಇಂದು ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕಿದೆ. ಬೆಂಗಳೂರಿಗೆ ಸಮಗ್ರ ಆರ್ಥಿಕ ಮಾಸ್ಟರ್ ಪ್ಲಾನ್ ಅಭಿವೃದ್ಧಿಪಡಿಸಲು ಈ ಒಪ್ಪಂದದಲ್ಲಿ ಉದ್ದೇಶಿಸಲಾಗಿದೆ. ನವದೆಹಲಿಯಲ್ಲಿಂದು ತಮಿಳುನಾಡು, ಪುದುಚೇರಿ ಮತ್ತು ಗುಜರಾತ್ನಾದ್ಯಂತ ಹೆದ್ದಾರಿ ನಿರ್ವಹಣಾ ಉಪಕ್ರಮಗಳ ಕುರಿತು ಕೇಂದ್ರ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಪರಿಶೀಲನಾ ಸಭೆ ನಡೆಸಿದರು. ವಿಯೆಟ್ನಾಂ ಅಧ್ಯಕ್ಷ ಟೋಲ್ಯಾಮ್ ಭಾರತ ಪ್ರವಾಸ ಕೈಗೊಂಡಿದ್ದು, ಇಂದು ಬಿಹಾರದ ಬೋಧ್ಗಯಾದಲ್ಲಿರುವ ವಿಶ್ವ ಪ್ರಸಿದ್ಧಿ ಮಹಾಬೋಧಿ ದೇವಾಲಯದಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಬೆಂಗಳೂರಿನ ಯಶವಂತಪುರ ಮತ್ತು ನಂದಿನಿ ಲೇಔಟ್ ಪ್ರದೇಶಗಳಲ್ಲಿ ಅಕ್ರಮ ಮಾದಕ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದ ಆರೋಪದ ಹಿನ್ನೆಲೆಯಲ್ಲಿ ಪೊಲೀಸರು 6 ಮಂದಿಯನ್ನು ಬಂಧಿಸಿದ್ದಾರೆ.

ಕೋಟಿ ರೂಪಾಯಿ ಮೌಲ್ಯದ ಎಂಡಿಎಂಎ ಹಾಗೂ ಹೈಡ್ರೋಗಾಂಜಾ ವಶಪಡಿಸಿಕೊಂಡಿದ್ದಾರೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿಯಾಗಲಿವೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಆತ್ಮೀಯ ಶ್ರೋತೃ ಬಾಂಧವರೇ, ಸಂಜೆಯ ಪ್ರಸಾರಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ.

ಇವತ್ತಿನ ಸಂಜೆಯ ಪ್ರಸಾರದಲ್ಲಿ ಎಂದಿನಂತೆ 5 ಗಂಟೆಯಿಂದ 6 ಗಂಟೆಯವರೆಗೆ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳ್ತೀರಿ. ಗಾನ ಭಜನಾ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಹಾಗೆ 7 ಗಂಟೆಗೆ ಆಕಾಶವಾಣಿಗೆ 90 ತುಂಬಿದ ಸಂದರ್ಭದಲ್ಲಿ ಆಕಾಶ ಬುಟ್ಟಿ ಕಗ್ಗದ ಸಿರಿ ಕಾರ್ಯಕ್ರಮಗಳನ್ನು ಕೇಳ್ತೀರಿ. ಮಂಗಳವಾರ ಅಂದರೆ ನಿಮಗೆಲ್ಲ ಸಂತೋಷದ ಸಮಯ. ರಾತ್ರಿ ಕೂಡ ಫೋನ್ ಮಾಡಿ ಹಾಡು ಕೇಳಬಹುದು. ನಿಮ್ಮ ಆಯ್ಕೆ. ಪ್ರಸಾರವಾಗುತ್ತೆ 8:02 ದಿಂದ 9 ಗಂಟೆಯವರೆಗೆ. 9:15 ಕ್ಕೆ ಹಿಂದಿ ಚಿತ್ರಗೀತೆಗಳು, ಪ್ರೇಮ ನಿನಾದ, ಪ್ರೇಮ ಗೀತೆಗಳ ಕಾರ್ಯಕ್ರಮ 10:02 ಕ್ಕೆ. ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ.

0: ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ತೀರದ ಬೈಕೆ ಚಿತ್ರದ ಗೀತೆ ಕೇಳಿದಿರಿ. ವಿಜಯಭಾಸ್ಕರ್ ಅವರ ಸಂಗೀತ ನಿರ್ದೇಶನವಿತ್ತು.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಕೇಳ್ತಾ ಇದ್ದೀರಿ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಸುಬ್ಬಿ ಸುಬ್ಬಕ್ಕ ಸುವಲಾಲಿ ಚಿತ್ರದ ಗೀತೆ ಕೇಳಿದಿರಿ ವಾಣಿ ಜಯರಾಮ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ. ದೊಡ್ಡರಂಗೇಗೌಡರ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದವರು ವಿಜಯ ಭಾಸ್ಕರ್.

ನಾರದ ವಿಜಯ ಚಿತ್ರದ ಗೀತೆ ಕೇಳಿದಿರಿ. ಕೆಜೆ ಯೇಸುದಾಸ್ ಹಾಗೂ ಎಸ್ ಜಾನಕಿಯವರ ಧ್ವನಿಗಳಲ್ಲಿತ್ತು ಈ ಗೀತೆ. ಚಿ ಉದಯಶಂಕರ್ ಅವರು ಬರೆದ ಗೀತೆ ಇದು. ಸಂಗೀತ ನೀಡಿದವರು ಅಶ್ವಥ್ ವೈದಿ. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಗೊತ್ತು. ನಿನ್ ನೋಡಿ ಏನೇನೋ ಆಸೆ ನಂಗಾಯ್ತು. ಹಗಲೆಲ್ಲ ಈರುಳೆಲ್ಲ ನಿಂದೇ ಕನಸಾಯ್ತು. ನೀನಿಲ್ದೆ ಬದುಕಳಾರೇ ಅಂತ ಮನಸ್ಸು ಹೇಳ್ತು. ಅದಕ್ಕೆ ಅದಕ್ಕೆ ಅದಕ್ಕೆ

ವಯಸ್ಸು ಏನೇನೋ ನನಗೆ ಹೇಳುತ್ತೆ, ಈ ಮನಸ್ಸು ದಿನವೆಲ್ಲ ನನ್ನ ಕಾಡುತ್ತೆ. ಕಣ್ಣಲ್ಲಿ ಕಣ್ಣಿಟ್ಟು ನೀ ನೋಡು ಮತ್ತೆ ನನ್ನ ಆಸೆ ಏನು ಅಂತ ನಿಂಗೆ ಗೊತ್ತಾಗತ್ತೆ. ನೋಡು ನೋಡು ನೋಡು.

ಎಸ್ ಜಾನಕಿಯವರ ಧ್ವನಿಯಲ್ಲಿ ಮಂಜಿನ ತೆರೆ ಚಿತ್ರದ ಗೀತೆ ಕೇಳಿದಿರಿ. ಚಿ ಉದಯಶಂಕರ್ ಅವರು ಬರೆದ ಗೀತೆ ಇದು. ರಾಗ ಸಂಯೋಜನೆ ಮಾಡಿದವರು ಉಪೇಂದ್ರ ಕುಮಾರ್.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರು ಹಾಡಿದ ಗೀತೆ ಕೇಳಿದಿರಿ. ಸ್ವರ್ಗದಲ್ಲಿ ಮದುವೆ ಚಿತ್ರದಿಂದ ಈ ಗೀತೆಯನ್ನು ಆರಿಸಿದ್ದು ಬರೆದವರು ಶ್ಯಾಮ್ ಸುಂದರ ಕುಲಕರ್ಣಿ, ಸಂಗೀತ ನೀಡಿದವರು ಎಂ ರಂಗರಾವ್.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿಯವರ ಯುಗಳ ಧ್ವನಿಗಳಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ರಚನೆ ಕೇಳಿದಿರಿ. ಜಗು ಚಿತ್ರದ ಗೀತೆ ಇದು. ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ.

ಎರಡು ನಕ್ಷತ್ರಗಳು ಚಿತ್ರಕ್ಕೆಂದು ಜಿ ಉದಯಶಂಕರ್ ಅವರು ಬರೆದ ಗೀತೆ, ಜಿ ಕೆ ವೆಂಕಟೇಶ್ ಅವರು ಸಂಗೀತ ನೀಡಿದ ಗೀತೆಯನ್ನು ಕೇಳಿದಿರಿ. ಮೂಡಿಬಂದ ಧ್ವನಿಗಳು ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್ ಅವರದು. ಸಮಯ 5:45 ಕೇಳ್ತಾ ಇದ್ದೀರಿ ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು.

ಏನು ಅರಿಯೇ ನಾನು. ಎಸ್ ಜಾನಕಿಯವರ ಧ್ವನಿಯಲ್ಲಿ ಕೇಳಿದಿರಿ ಹಾಡನ. ಆರದ ಗಾಯ ಚಿತ್ರದಿಂದ ಗೀತೆಯನ್ನು ಆರಿಸಿದ್ದು ಬರೆದವರು ಚಿ ಉದಯಶಂಕರ್, ಸಂಗೀತ ನೀಡಿದವರು ಸತ್ಯಂ.

ಬಹಳ ಪ್ರಶ್ನೆಗಳು ಏನೇ ಇರಲಿ ಎದುರಿಸಿ ನಗಲು ಕಲಿಯಬೇಕು. ಸುಂದರ ಸ್ವಪ್ನಗಳು ಚಿತ್ರದ ಗೀತೆ ಕೇಳಿದಿರಿ, ಎಸ್ ಪಿ ಶೈಲಜಾ ಅವರ ಧ್ವನಿಯಲ್ಲಿ. ಆರ್ ಎನ್ ಜಯಗೋಪಾಲ್ ಅವರು ಬರೆದ ಗೀತೆ ಇದು, ಸಂಗೀತ ವಿಜಯ ಭಾಸ್ಕರ್ ಅವರದು.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಪ್ರೇಮ ಗಂಗೆ ಚಿತ್ರದ ಗೀತೆ ಕೇಳಿದಿರಿ. ರಾಜನ್ ನಾಗೇಂದ್ರ ಅವರ ರಾಗ ಸಂಯೋಜನೆ ಇತ್ತು. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. 6:02 ಸೇಫ್ ಡ್ರೈವ್ ಗಾನ ಭಜಾನ ಸಮಯ ಈಗ 6:00 ಕೇಳೋಣ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಮುಖ್ಯಸ್ಥ ವಿಜಯ್ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ಭಾರತ ಮತ್ತು ಜಪಾನ್ ನಡುವಿನ ಆರೋಗ್ಯ ರಕ್ಷಣಾ ಕುರಿತಾದ ಮೂರನೇ ಜಂಟಿ ಸಮಿತಿ ಸಭೆ ಇಂದು ದೆಹಲಿಯ ಭಾರತ್ ಮಂಟಪದಲ್ಲಿ ನಡೆಯಿತು. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಮತ್ತು ಜಪಾನ್ನ ಆರೋಗ್ಯ ರಕ್ಷಣಾ ನೀತಿಯ ಉಸ್ತುವಾರಿ ಸಚಿವೆ ಕಿಮಿ ಒನೋಡಾ ಅವರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ವಿಯೆಟ್ನಾಂ ಅಧ್ಯಕ್ಷ ಟೋಲಾಮ್ ಅವರು ತಮ್ಮ ಮೊದಲ ಭಾರತ ಭೇಟಿಗಾಗಿ ನವದೆಹಲಿಗೆ ಆಗಮಿಸಿದ್ದಾರೆ. ಅವರನ್ನು ಗೃಹ ವ್ಯವಹಾರಗಳ ರಾಜ್ಯ ಸಚಿವ ನಿತ್ಯಾನಂದ ರೈ ಬರಮಾಡಿಕೊಂಡರು. ಈ ಭೇಟಿ ಭಾರತ ಮತ್ತು ವಿಯೆಟ್ನಾಂ ನಡುವಿನ ಬಹುಮುಖಿ ಮತ್ತು ದೃಢವಾದ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದೆ. ನವದೆಹಲಿಯಲ್ಲಿ ವಿಕಸಿತ ಭಾರತಕ್ಕಾಗಿ ಸ್ಥಿತಿಸ್ಥಾಪಕ ರಾಜ್ಯ ಹಣಕಾಸು ನಿರ್ಮಾಣದ ಕುರಿತು ಆರ್ಥಿಕ ಬೆಳವಣಿಗೆ ಸಂಸ್ಥೆ ಆಯೋಜಿಸಿದ ಚರ್ಚೆಯಲ್ಲಿ ನೀತಿ ಆಯೋಗ ಭಾಗವಹಿಸಿತ್ತು. ಕಳೆದ ದಶಕದಲ್ಲಿ ಭಾರತ ರಕ್ಷಣಾ ಉಪಕರಣಗಳ ಪ್ರಮುಖ ಆಮದುದಾರ ಸ್ಥಾನದಿಂದ ಉದಯೋನ್ಮುಖ ರಫ್ತುದಾರ ರಾಷ್ಟವಾಗಿ ಪರಿವರ್ತನೆಗೊಂಡಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಇಂದು ಪ್ರಯಾಗ್ರಾಜ್ನಲ್ಲಿ ಹೇಳಿದ್ದಾರೆ. ರಕ್ಷಣಾ ಉತ್ಪಾದನೆಯು ಶೇಕಡಾ 124ರಷ್ಟು ಏರಿಕೆಯಾಗಿ 1,54,00,000 ಕೋಟಿ ರೂಪಾಯಿಗಳಿಗೆ ತಲುಪಿದ್ದು ರಫ್ತು ಶೇಕಡಾ 34 ಪಟ್ಟು ಹೆಚ್ಚಾಗಿ 23,622 ಕೋಟಿ ರೂಪಾಯಿಗಳಿಗೆ ತಲುಪಿದೆ. ಮುಸ್ಲಿಂ ಸಮುದಾಯದ ಪವಿತ್ರ ಹಜ್ ಯಾತ್ರೆಯ ಹಜ್ 2026 ಯಾತ್ರಾರ್ಥಿಗಳ ವಿಮಾನಯಾನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿದರು. ಮತಪತ್ರಗಳನ್ನು ತಿದ್ದಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಶೃಂಗೇರಿ ಕ್ಷೇತ್ರದ ಶಾಸಕ ಡಿಎನ್ ಜೀವರಾಜ್ ವಿರುದ್ದ ದಾಖಲಾಗಿದ್ದ ಕ್ರಿಮಿನಲ್ ಪ್ರಕರಣಕ್ಕೆ ಉಚ್ಚ ನ್ಯಾಯಾಲಯ ಮಧ್ಯಂತರ ತಡೆ ನೀಡಿದೆ. ನ್ಯಾಯಮೂರ್ತಿ ವಿ ಶ್ರೀಶಾನಂದ ಅವರ ರಜಾಕಾಲದ ಏಕಸದಸ್ಯ ಪೀಠ ವಿಚಾರಣೆಯನ್ನು ಈ ತಿಂಗಳ 7ಕ್ಕೆ ಮುಂದೂಡಿದೆ. ಬೆಂಗಳೂರಿನ ಕಬ್ಬನ್ ಉದ್ಯಾನವನದಲ್ಲಿ ರಾಜ್ಯಮಟ್ಟದ ಮಾವು ಮತ್ತು ಹಲಸು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ 8ರಿಂದ 17ರವರೆಗೆ ನಡೆಯಲಿದೆ. ತೋಟಗಾರಿಕಾ ಇಲಾಖೆ ಮತ್ತು ರಾಜ್ಯ ಮಾವು ಅಭಿವೃದ್ದಿ ಮಾರುಕಟ್ಟೆ ನಿಗಮ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಈ ಮೇಳ ಆಯೋಜನೆ ಮಾಡಲಾಗಿದೆ. ಐಸಿಸಿ ಪುರುಷರ ಟಿ20 ಶ್ರೇಯಾಂಕ ಪಟ್ಟಿಯಲ್ಲಿ ಭಾರತ ತನ್ನ ಅಗ್ರಸ್ಥಾನವನ್ನು ಉಳಿಸಿಕೊಂಡಿದೆ. ಭಾರತ 275 ರೇಟಿಂಗ್ ಅಂಕಗಳೊಂದಿಗೆ ಶ್ರೇಯಾಂಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಮುಂದುವರೆಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7:00.

ನಮಸ್ತೆ, ನಾನು ಯೋಗರಾಜ್ ಭಟ್ ಮಾತಾಡ್ತಿದ್ದೀನಿ. ವಿವಿಧ ಭಾರತಿ ಎಫ್ಎಂ ನಾನು ಸದಾ ಕೇಳ್ತೀನಿ, ತುಂಬಾ ಇಷ್ಟದ ಸ್ಟೇಷನ್ ನಂಗಿದು. ನೀವು ಕೇಳಿ ಆನಂದಿಸಿ, ಕಿವಿಗೊಳ್ಳೆದು. ಜೈ ವಿವಿಧ ಭಾರತಿ.

0: ಅಮ್ಮ ಅಮ್ಮ
1: ಏನೇ ಅದು? ಸ್ವಲ್ಪ ಇರು, ಕಸ್ತವ್ರು ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
0: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವ್ರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ಮ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಹೇಳಿ, ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟ್ ಎಲ್ಲ ಬೇರೆ ಬೇರೆ ಮಾಡಿದೀಯಾ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಸೇಫ್ ಡ್ರೈವ್ ಗಾನ ಭಜಾನ. ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ, ಸುಮಾರು ಸಂದೇಶಗಳಿವೆ. ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಪ್ರಸಾರವಾದ ಗೀತೆಗಳು ಇಷ್ಟ ಆಯಿತು ಅಂತ ಜಗದಾಂಬಿಕಾ ಹಂಸವೇಣಿ ಮತ್ತು ಮನೆಯವರು, ಹಾಗೆ ನಾಗರಾಜ ಶರ್ಮಾ ಅವರು ಕೌಸಲ್ಯ ಬನಶಂಕರಿಯಿಂದ, ಹೋಳಿ ಲಕ್ಷ್ಮೀ ಚಂದ್ರಶೇಖರ್, ಶಿವಮೊಗ್ಗದ ರಾಜ ಹುಸೇನ್ ಮತ್ತು ಮನೆಯವರು, ಕವಿತಾ ಶ್ರೀನಿವಾಸ್ ಧಾರವಾಡದಿಂದ, ವೆಂಕಟೇಶ್ ಸುಂಕದ ಕಟ್ಟೆ, ಕಲಬುರಗಿ ಕಡಗಂಚಿಯ ಧರ್ಮಣ್ಣ ಧನ್ನಿ, ರಾಜು ಹೊಯ್ಸಳ, ತ್ರಿವೇಣಿ, ಸುದರ್ಶನ್ ಮತ್ತು ಮನೆಯವರು. ಇನ್ನಷ್ಟು ಸಂದೇಶಗಳಿವೆ, ನಿಮ್ಮೆಲ್ಲ ಸಂದೇಶಗಳಿಗೆ ಧನ್ಯವಾದಗಳು. ಕೇಳ್ತಾ ಇರಿ, ನಮ್ಮೊಂದಿಗಿರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಕಳೆದ ಸಮೀಕ್ಷೆಯಲ್ಲಿ ನೀವು ನಮ್ಮ ಹೆಸರು ಓದಲಿಲ್ಲ, ಈ ಸಮೀಕ್ಷೆಯಲ್ಲಾದರೂ ನನ್ನ ಹೆಸರು ಓದ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಯಾವ ವಿಷಯವಾಗಿ ಸಮೀಕ್ಷೆ ಮಾಡ್ತೀರಾ, ನಾವು ಕಾಯ್ತಾ ಇದ್ದೀವಿ ಅಂತ ಒಬ್ಬರು ಸಂದೇಶ ಕಳಿಸಿದರೆ, ಇನ್ನು ಕೆಲವರು ಸಮೀಕ್ಷೆ ಅಂದ್ರೇ ನಮಗೆ ತುಂಬ ತುಂಬ ಇಷ್ಟ, ಯಾಕೆಂದರೆ ನಮ್ಮ ಹಾಗೆ ಎಷ್ಟು ಜನ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗತ್ತೆ ಸಮೀಕ್ಷೆಗಳ ಮೂಲಕ. ಇವತ್ತು ಯಾವ ವಿಷಯ ಅಂತ ಕೂಡ ಕೇಳಿದಿರಿ. ನಿಮ್ಮ ಕುತೂಹಲ ಕಾತುರ ಹಾಗೆ ಇರಲಿ, ಈ ಗೀತೆ ಕೇಳಿ ಆಮೇಲೆ ಸಮೀಕ್ಷೆ ಏನು ಅಂತ ಗೊತ್ತಾಗತ್ತೆ. ಸಮೀಕ್ಷೆ ವಿಭಾಗ ಗಾನ ಭಜನಾ ಸಮೀಕ್ಷೆ ವಿಷಯಕ್ಕಾಗಿ ಕಾಯ್ತಾ ಇರಿ.

ಒನ್ಸ್ ಮೋರ್ ವಾಸ್ಕೋಡಿಗಾಮ ಚಿತ್ರದ ಗೀತೆ ಕೇಳಿದಿರಿ. ಟಿಪ್ಪು, ತೇಜಸ್ವಿನಿ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಯೋಗರಾಜ್ ಭಟ್ ಅವರು ಬರೆದ ಗೀತೆ. ಸಂಗೀತ ನೀಡಿದವರು ಪೂರ್ಣಚಂದ್ರ ತೇಜಸ್ವಿ. ಸರಿ, ಕೇಳ್ತಾ ಇದ್ದೀವಿ ಸೇಫ್ ಡ್ರೈವ್ ಗಣಭಜನ ವಿಭಾಗ ಸಮೀಕ್ಷೆ. ಏನು ಆದದ್ದು ಒಂದು, ಅಂದುಕೊಂಡದ್ದು ಒಂದು, ಇದು ಒಂದು ರೀತಿ. ಅಂದುಕೊಂಡು ಪ್ಲ್ಯಾನ್ ಮಾಡಿ ಹೀಗೇ ಆಗಬೇಕು ಅಂದ್ಕೊಂಡಿರ್ತೀವಿ, ಏನೇನೋ ಆಗೋಗುತ್ತೆ, ಇದು ಒಂಥರ. ಕೆಲವು ಸಲ ನಾವು ಮಾಡಬೇಕು ಅಂತ ಅಂದುಕೊಂಡಿದ್ದು ಪ್ಲ್ಯಾನ್ ಮಾಡದೇನೆ ತಾನಾಗಿಯೇ ಆ ಕ್ಷಣದಲ್ಲಿ ನಡೆದೇ ಹೋಗುತ್ತೆ. ಅಯ್ಯೋ, ಪ್ಲ್ಯಾನ್ ಮಾಡದೆ ಸುಮ್ಮನೆ ಇದ್ದುಬಿಡೋದೇ ಮೇಲು, ಏನಾಗುತ್ತೋ ಅದಾಗಲಿ ಅನ್ನೋದು ಒಂದು ರೀತಿ. ಪ್ರತಿಯೊಂದು ಸಣ್ಣ ಸಣ್ಣ ಸಂಗತಿಗಳನ್ನು ಪ್ಲ್ಯಾನ್ ಮಾಡ್ತಾ ಹೀಗೆ ಇರಬೇಕು ಅನ್ನುವಂಥದ್ದು ಒಂದು ಕಡೆ. ಆದರೆ ಏನಾದರೂ ಆಗಲಿ, ಮಾಡೋದು ನಮ್ಮ ಪಾಡಿ ನಾವು, ಆದರೆ ಆಗೋದು ಏನಾಗಬೇಕೋ ಅದೇ ಆಗುತ್ತೆ ಅಂತ ಯೋಚನೆ ಮಾಡೋರು, ಮಾತಾಡೋರು, ವಾದ ಮಾಡೋರು, ನಮ್ಮ ತಪ್ಪನ್ನು ಹಾಗೇ ವಿಧಿ ಮೇಲೆ ಹಾಕೋರು, ಎಲ್ಲ ರೀತಿಯ ಮಂದಿಯನ್ನು ನಾವು ನೋಡ್ತಾನೆ ಇರ್ತೇವೆ. ನಾವು ಅವರಲ್ಲಿ ಯಾರೋ ಒಬ್ಬರು ಹಾಗೆ ಇರ್ತೇವೆ. ಪ್ಲ್ಯಾನ್ ಮಾಡಬೇಕಾ ಅಥವಾ ಲಾಸ್ಟ್ ಮೊಮೆಂಟ್ನಲ್ಲಿ ಕೊನೆಯ ಕ್ಷಣದಲ್ಲಿ ಏನೋ ಒಂದು ಮಾಡಿದ್ರೆ ಆಯ್ತಪ್ಪ ಅಂತ ಹಾಯಾಗಿ ಇದ್ದು ಬಿಡಬೇಕಾ? ಇರಲಿ, ಇಷ್ಟೆಲ್ಲ ಆಲೋಚನೆಗಳ ಮಧ್ಯೆ ಬರೋದು ಇದೇ ಪ್ರಶ್ನೆ, ಏನು ಮಾಡಲಿ ಏನು ಮಾಡಲಿ? ಪ್ಲ್ಯಾನ್ ಮಾಡಲೋ ಬೇಡವೋ? ಸಣ್ಣ ಸಣ್ಣ ಸಂಗತಿಗಳನ್ನು ಕೂಡ ನಾವು ಪ್ಲ್ಯಾನ್ ಮಾಡ್ತೀವಿ. ಕೆಲವು ಸರಿ ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದೇಳಬೇಕು, ಯಾವ ಡ್ರೆಸ್ನ ಹಾಕ್ಕೊಳ್ಬೇಕು, ಹೇಗೆ ಹೋಗಬೇಕು, ಇವತ್ತಿನ ಕೆಲಸ ಕಾರ್ಯಕ್ರಮಗಳು ಏನಿದೆ, ಎಷ್ಟು ಹೊತ್ತಿಗೆ ಕಾಫಿ ಕುಡಿಬೇಕು, ಎಷ್ಟು ಹೊತ್ತಿಗೆ ತಿಂಡಿ ತಿನ್ನಬೇಕು, ಹೀಗೆ ಎಲ್ಲ ಸಂಗತಿಗಳನ್ನು ಇಡಿಯಾಗಿ ಹೀಗೆ ಅಂತ ಮಾಡುವವರ ವರ್ಗ ಒಂದಾದರೆ ಹೇಗೆ ಬರುತ್ತೋ ಹಾಗೆ ನೋಡೋಣ, ಹೇಗಾಗುತ್ತೋ ಹಾಗೆ, ಎಷ್ಟೊತ್ತಿಗಾದರೆ ಅಷ್ಟೊತ್ತಿಗೆ ಆ ಕ್ಷಣ ಏನಾಗುತ್ತೋ ಹಾಗಾಗಲಿ ಅನ್ನುವವರ ವರ್ಗ ಇನ್ನೊಂದು. ಇವರನ್ನು ನೋಡಿದ್ರೆ ಅವರಿಗೆ ಅಬ್ಬಬ್ಬಬ್ಬಾ ಎಷ್ಟು ಪ್ಲ್ಯಾನ್ ಮಾಡ್ತಾರಪ್ಪ, ಅತೀ ಆಯಿತು ಅಂತ ಅನಿಸುತ್ತೆ. ಅವ್ರನ್ನ ನೋಡಿದ್ರೆ ಇವರಿಗೆ ಅಯ್ಯೋ ಅದು ಹೆಂಗಪ್ಪ ಹಿಂಗಿರೋಕ್ಕಾಗತ್ತೆ, ಒಂದು ಚೂರು ಪ್ಲ್ಯಾನ್ ಮಾಡಲ್ಲ ಇವರು ಅಂತ ಅನಿಸುತ್ತೆ. ಈಗ ನಾವು ಹಾಗೆ ಯೋಚನೆ ಮಾಡೋಣ, ನಾವು ಹೇಗೆ ಪ್ಲ್ಯಾನ್ ಮಾಡಬೇಕು, ಪ್ಲ್ಯಾನ್ ಮಾಡ್ತೀವೋ ಇಲ್ಲವೋ, ಅಥವಾ ಕೊನೆಯ ಗಳಿಗೆನಲ್ಲಿ ಏನಾಗುತ್ತೋ ಅದಾಗಲಿ ಅಂತ ಬಿಡ್ತೀವೋ? ಹಾಗೆ ಯೋಚನೆ ಮಾಡಿ ಹೇಳಿ ನಿಮಗೇನಿಷ್ಟ. ಕೊನೆ ಗಳಿಗೆಯಲ್ಲಿ ಪ್ಲ್ಯಾನ್ ಮಾಡದೆ ಕೊನೆ ಗಳಿಗೆಯಲ್ಲಿ ಏನಾಗುತ್ತೋ ಅದಾಗಲಿ ಅಂತ ನಿಚ್ಚಳವಾಗಿ ಇದ್ದುಬಿಡೋದು, ಅಥವಾ ಸರಿಯಾಗಿ ಕರೆಕ್ಟಾಗಿ ಹೀಗೆ ಆಗಬೇಕು ಅಂತ ಇರಬೇಕು, ಯಾವುದು ನಿಮ್ಮ ಆಯ್ಕೆ? ನಮಗೆ ಸಂದೇಶಗಳನ್ನು ಕಳಿಸ್ಬೋದು ವಾಟ್ಸಪ್ ಮೂಲಕ 9483091091. ಅಬ್ಬಾಬಾಬಾಬ ಇಷ್ಟು ಫಾಸ್ಟಾಗಿ ಹೇಳಿದ್ರೆ ನಾವು ಬರ್ಕೊಳ್ಳೋದು ಹೇಗೆ ಅಂತೀರಾ? ನಿಧಾನವಾಗಿ ಒಂದು ಸರಿ 9483091029. ಈ ಸಂಖ್ಯೆಗೆ ನೀವು ವಾಟ್ಸಪ್ ಮೂಲಕ ನಿಮ್ಮ ಅನಿಸಿಕೆಯನ್ನು ಹೇಳ್ಬೋದು. 7:55 ನೋಡೋಣ ನಾವು ಮಧ್ಯೆ ಪ್ರದೇಶ ಸಮಾಚಾರ ಕೇಳಬೇಕು, ಹಾಗೆ ವಾರ್ತಾ ಪ್ರಸಾರವನ್ನು ಕೇಳಬೇಕು. ಆಕಾಶಬುಟ್ಟಿ ಕಾರ್ಯಕ್ರಮಗಳನ್ನು 7:07 ಕೇಳಬೇಕು. ಈ ಎಲ್ಲ ಧ್ವನಿ ಮುದ್ರಿತ ಕಾರ್ಯಕ್ರಮಗಳನ್ನು ಕೇಳ್ತಾ, ಗೀತೆಗಳನ್ನು ಕೇಳ್ತಾ, ಕನ್ನಡ ರತ್ನ ಭಂಡಾರವನ್ನು ಆಲಿಸ್ತಾ, ಮಧ್ಯೆ ಮಧ್ಯೆ ಹಾಗೆ ಯೋಚನೆ ಮಾಡ್ತಾ, ಹಾಡುಗಳನ್ನು ಕೇಳ್ತಾ, 7:55 ಗಾನ ಭಜನ ಮುಂದುವರೆಸ್ತಾ ನಿಮ್ಮ ಸಂದೇಶಗಳನ್ನು ನೋಡೋಣ. ಯಾರೆಲ್ಲ ಪ್ಲ್ಯಾನ್ ಮಾಡಿದ್ರೆ ಒಳ್ಳೆಯದು ಅಂದರು,

ಯಾರು ಕೊನೆಗಳಿಗೆ ಬಿಟ್ಬಿಡೋಣ ಏನಾಗುತ್ತೋ ಅದಾಗಲಿ ಅಂದವರು ಯಾರು, ಎಷ್ಟು ಜನ ಹಾಗಂದ್ರು, ಎಷ್ಟು ಜನ ಹೀಗಂದ್ರು ಅಂತ 7:55 ನೋಡೋಣ. ಕೇಳ್ತಾ ಇರಿ, ಕಾಯ್ತಾ ಇರಿ, ಯೋಚನೆ ಮಾಡ್ತಾ ಇರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸೇಫ್ ಡ್ರೈವ್, ಗಾನ ಬಜಾನಾ.

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸೇಫ್ ಡ್ರೈವ್ ಗಾನ ಭಜನ ವಿಭಾಗ ಸಮೀಕ್ಷೆ ಕೇಳ್ತಾ ಇದ್ದೀರಿ. ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚಿತ್ರದ ಗೀತೆ ಕೇಳಿದಿರಿ. ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನವಿತ್ತು. ಇದಕ್ಕಿಂತ ಮುಂಚೆ ನೀವು ಕೇಳಿದ ಗೀತೆ ತಿತಿಲಿ ತಿತಿಲಿ, ರನ್ನ ಚಿತ್ರದ ಗೀತೆ, ಟಿಪ್ಪು ಹಾಗೂ ಸಂಗೀತ ರವೀಂದ್ರನಾಥ್ ಅವರ ಧ್ವನಿಗಳಲ್ಲಿತ್ತು. ಕೆ ಕಲ್ಯಾಣ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ವಿ ಹರಿಕೃಷ್ಣ. ಆಯಿತು, ಕೇಳ್ತಾ ಇದ್ದೀವಿ ಸಮೀಕ್ಷೆ. ಇನ್ನೊಂದು ಸಾರಿ ಸಮೀಕ್ಷೆಯ ವಿಷಯನ ಹಾಗೇ ನೋಡೋದಾದರೆ, ಕೆಲವು ಸರಿ ನಾವು ಅಂದುಕೊಂಡಿದ್ದು ಎಷ್ಟೆಲ್ಲ ಹೀಗೆ ಹಾಗೆ ಅಂತ ಸರಿಯಾಗಿ ಪ್ಲ್ಯಾನ್ ಮಾಡಿದ್ದು ಕೈಕೊಟ್ಟು ನಮಗೆ ಅದು ಆಗದೇನೆ ಇರಬಹುದು. ಮತ್ತು ಕೆಲವು ಸಲ ನಾವೇನು ಅಂದುಕೊಂಡೇ ಇರೋದಿಲ್ಲ, ಆದರೆ ನಮ್ಮ ಮನಸ್ಸಿನಲ್ಲಿ ಇರೋದು ತಾನಾಗಿಯೇ ಆಗಿರಬಹುದು. ಇನ್ನು ಕೆಲವೊಮ್ಮೆ ದಿನನಿತ್ಯದ ಸಂಗತಿಗಳಲ್ಲೂ ಕೂಡ ನಾವು ಹೀಗಿರಬೇಕು, ಇಷ್ಟು ಹೊತ್ತಿಗೆ ಎದ್ದೇಳಬೇಕು ಅಂದರೆ ಕೆಲವರು ಅಲಾರಾಮ್ ಇಟ್ಕೊಂಡು ಅಷ್ಟೊತ್ತಿಗೆ ಹೇಳ್ತಾರೆ. ಮತ್ತು ಆ ಕಡೆ ಈ ಕಡೆ ಕೆಲವರು ಹೇಳೋದನ್ನು ಕೇಳ್ಬೋದು, ಅವರನ್ನು ನೋಡಿ, ಅವರು ಎದ್ದಿರೋ ಟೈಮ್ನ ನೋಡಿ ನಾವು ಗಡಿಯಾರ ಸೆಟ್ ಮಾಡಿಕೊಳ್ಳಬಹುದು ಅಂತ. ಅಷ್ಟು ಪರ್ಫೆಕ್ಟಾಗಿ ಹಾಗೆ ಗೆರೆ ಹಾಕಿದ ಹಾಗೆ

ಮಾಡಿ ಇರೋರು ಕೆಲವರಾದರೆ ಏನಾರೂ ಆಗಲಿ, ಆಕಾಶ ತಲೆ ಮೇಲೆ ಬಿದ್ದರೂ ಅದಕ್ಕೂ ನನಗೂ ಸಂಬಂಧ ಇಲ್ಲ, ಏನಾಗಬೇಕೋ ಅದಾಗುತ್ತೆ, ನಾವ್ಯಾಕೆ ಅಷ್ಟು ತಲೆ ಕೆಡಿಸ್ಕೊಳ್ಬೇಕು ಅಂತ ಇರುವವರ ಲೆಕ್ಕಾಚಾರ ಇನ್ನು ಬೇರೆ ರೀತಿ. ಎರಡು ತರಹದ ಜನಗಳನ್ನು ನಾವು ನೋಡ್ತಾ ಇರ್ತೀವಿ. ನಾವು ಹೇಗೆ, ನಾವೇನು ಮಾಡ್ತೀವಿ ಅಂತ ಯೋಚನೆ ಮಾಡಿದ್ರೆ ಕೆಲವು ಸಾರಿ ಹೀಗಿರ್ತೀವಿ, ಮತ್ತೆ ಕೆಲವು ಸಾರಿ ಹಾಗಿರ್ತೀವಿ ಅಂತಲೂ ಅನ್ನಿಸ್ಬಹುದು. ಆದರೂ ಈ ಸ್ವಭಾವ ಅಂತ ಒಂದಿರುತ್ತಲ್ಲ, ಅದು ನಮ್ಮನ್ನು ನಡೆಸ್ತಾ ಇರುತ್ತೆ. ಹಾಗೆ ಇವತ್ತಿನ ನಮ್ಮ ಸಮೀಕ್ಷೆಯಲ್ಲಿ ನಮ್ಮ ಶ್ರೋತೃಗಳು ಹಾಗೆಯೇ ಆಲೋಚನೆ ಮಾಡಬಹುದು. ನಾವು ಹೇಗೆ ಎಲ್ಲವನ್ನ ಪ್ಲ್ಯಾನ್ ಮಾಡಿ ನಾವು ಮಾಡ್ತೀವೋ, ಪ್ರತಿಯೊಂದಕ್ಕೂ ನಾವು ಸಣ್ಣ ಸಣ್ಣ ಸಂಗತಿಗಳನ್ನು ಕೂಡ ಇದು ಹೀಗಿರಬೇಕು ಅಂತ ನಿರ್ದಿಷ್ಟವಾಗಿ ನಾವು ಆಲೋಚನೆ ಮಾಡ್ತೀವೋ, ಅಥವಾ ಬಂದದ್ದೆಲ್ಲ ಬರಲಿ ಭಗವಂತನ ದಯೆ ಇರಲಿ ಅಂತ ಬಿಟ್ಟು ಬಿಡ್ತೀವೋ, ಯಾವುದು ಸರಿ ಅಂತ ಅನಿಸುತ್ತೆ ಅಥವಾ ಸರಿ ತಪ್ಪು ಅನ್ನೋಕ್ಕಿಂತ ನಮ್ಮ ಸ್ವಭಾವ ಏನು ಅಂತ ಹಾಗೆ ಆಲೋಚನೆ ಮಾಡೋಣ ಅಂತ ಇವತ್ತಿನ ಸಮೀಕ್ಷೆ. ಸುಮಾರು 7:55 ಎಷ್ಟು ಉತ್ತರಗಳು ಬಂದಿವೆ ಅಂತ ನೋಡ್ತಾ, ಯಾರೆಲ್ಲ ಏನು ಹೇಳಿದ್ರು, ಹೀಗಿದ್ದಾರೋ ಹಾಗಿದ್ದಾರೋ, ನಮ್ಮ ಸ್ನೇಹಿತರು ಏನನ್ನು ಇಷ್ಟಪಡ್ತಾರೆ, ಯಾವ ವರ್ಗದಲ್ಲಿ ಇದ್ದಾರೆ ಅಂತ ಹಾಗೆಯೇ ಸುಮ್ಮನೆ ನೋಡೋಣ. ಹಾಡುಗಳನ್ನು ಕೇಳ್ತಾ ಈಗ ನೀವು ಕೇಳ್ತಾ ಇರೋ ಗೀತೆ ಸ್ಟೈಲ್ ರಾಜಾ ಚಿತ್ರದ ನವೀನ್ ಸಜ್ಜು ಮತ್ತು ಜೋಗಿ ಸುನೀತಾ ಅವರ ಧ್ವನಿಗಳಲ್ಲಿ. ಎನ್ ಬಿ ಲೋಕೇಶ್ ಅವರು ಬರೆದಿರುವ ಗೀತೆ, ಸಂಗೀತ ರಾಜೇಶ್ ರಾಮನಾಥ್.

ತಾರಕ ಚಿತ್ರದ ಗೀತೆ ಕೇಳಿದಿರಿ, ನೀತಿ ಮೋಹನ್ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಗೀತೆ ಇದು. ಸಂಗೀತ ನೀಡಿದವರು ಅರ್ಜುನ್ ಜನ್ಯಾ.

0: ಶ್ರೇಯಾ ಘೋಷಲ್ ಅವರ ಧ್ವನಿಯಲ್ಲಿ ರೋಗ್ ಚಿತ್ರದ ಗೀತೆ ಕೇಳಿದಿರಿ. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಗೀತೆಗೆ ಸಂಗೀತ ನೀಡಿದವರು ಸುನಿಲ್ ಕಶ್ಯಪ್. ಕೇಳ್ತಾ ಇದ್ರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಈಗ ಸಮಯ 6:40 ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ. ಇನ್ನು ಇವತ್ತಿನ ಸೇಫ್ ಡ್ರೈವ್ ಗಾನ ಭಜನ ಸಮೀಕ್ಷೆಯ ವಿಷಯ. ಪ್ಲಾನ್ ಮಾಡಬೇಕಾ ಅಥವಾ ಲಾಸ್ಟ್ ಮೊಮೆಂಟ್ನಲ್ಲಿ ಏನೋ ಒಂದು ಮಾಡಿದರೆ ಆಯ್ತಪ್ಪ, ಎಲ್ಲವೂ ಪ್ಲಾನ್ ಮಾಡಿದ ಹಾಗೆ ಆಗಲ್ವಲ್ಲ, ಹಾಗಾಗಿ ಕೊನೆ ಗಳಿಗೆಗೆ ಬಿಟ್ಟು ಬಿಡೋಣ ಅಂತ ಅನ್ನಬೇಕಾ? ಕೊನೆ ಗಳಿಗೆಯಲ್ಲಿ ಏನಾಗುತ್ತೋ ಆಗಲಿ ಅನ್ನೋದು ಒಳ್ಳೆಯದೋ, ಅಥವಾ ಪ್ರತಿಯೊಂದನ್ನು ಚಿಕ್ಕ ಚಿಕ್ಕದನ್ನು ಪ್ಲಾನ್ ಮಾಡೋದು ಓಕೆನೋ, ನಾವು ಹೇಗೆ ಅಂತ ಹಾಗೆಯೇ ಯೋಚನೆ ಮಾಡುವ ಒಂದು ಸಮೀಕ್ಷೆ ಇವತ್ತಿನ ಸಮೀಕ್ಷೆ. ಸೇಫ್ ಡ್ರೈವ್ ಗಾನ ಭಜನ ವಿಭಾಗ ಸಮೀಕ್ಷೆ. ನಮ್ಮ ವಾಟ್ಸಪ್ ಸಂಖ್ಯೆ 9483010209. ಸಮಯ 6:40. ಕೇಳೋಣ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಅಕ್ರಮ ಆರೋಪ, ಕಾನೂನು ಹೋರಾಟ ನಡೆಸಲು ಕಾಂಗ್ರೆಸ್ ನಿರ್ಧಾರ. ಶಾಸಕ ಡಿಎನ್ ಜೀವರಾಜ್ ವಿರುದ್ಧ ದಾಖಲಾಗಿದ್ದ ಕ್ರಿಮಿನಲ್ ಪ್ರಕರಣಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆ, ಮಧ್ಯಪ್ರವೇಶಿಸುವಂತೆ ರಾಜ್ಯಪಾಲರಿಗೆ ಬಿಜೆಪಿ ಮನವಿ. ಬೌರಿಂಗ್ ಆಸ್ಪತ್ರೆ ದುರಂತ ಪ್ರಕರಣ, ಇದೇ 16 ವರದಿ ಸಲ್ಲಿಸುವಂತೆ ವಿಶೇಷ ತಂಡಕ್ಕೆ ಲೋಕಾಯುಕ್ತ ನ್ಯಾಯಮೂರ್ತಿ ಸೂಚನೆ. ರಾಜ್ಯಾದ್ಯಂತ ಉಪಶಮನ ಆರೈಕೆ ಕೇಂದ್ರ ವಿಸ್ತರಣೆಗೆ ಚಿಂತನೆ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಜೀವನಶೈಲಿ ಕಾಯಿಲೆಗೆ ಹೋಮಿಯೋಪತಿ ಸಮಗ್ರ ಪರಿಹಾರ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಶೃಂಗೇರಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಬಿದ್ದಿರುವ ಅಂಚೆ ಮತಗಳನ್ನು ತಿದ್ದುವ ಮೂಲಕ ಮರು ಎಣಿಕೆಯಲ್ಲಿ ಅಕ್ರಮ ನಡೆದಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದಲ್ಲಿ ಹಿಂದೆಂದೂ ಇಂತಹ ಅಪರಾಧ ನಡೆದಿಲ್ಲ, ಇದರ ವಿರುದ್ಧ ಕಾನೂನು ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಮತ ಎಣಿಕೆ ಸಮಯದಲ್ಲಿ ಪ್ರತಿ ಅಂಚೆ ಮತವನ್ನು ತೆರೆದು ಎರಡೂ ಪಕ್ಷಗಳ ಏಜೆಂಟರು ಹಾಗೂ ಅಧಿಕಾರಿಗಳಿಗೆ ತೋರಿಸಿ ಅದನ್ನು ಮಾನ್ಯ ಮಾಡಿ ಎಣಿಕೆ ಮಾಡಲಾಗಿದೆ. ಮತ ಎಣಿಕೆ ಮಾಡಿದ ಬಳಿಕ ಬಿಜೆಪಿ ಅಭ್ಯರ್ಥಿ ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಂಡು ಅಂಚೆ ಮತಗಳನ್ನು ತಿದ್ದಿದ್ದಾರೆ ಎಂದು ದೂರಿದ್ದಾರೆ. ಹೀಗಾಗಿಯೇ ಅವರು ನಿರ್ದಿಷ್ಟ ಮತಗಳ ಬಂಡಲನ್ನೇ ಮರು ಎಣಿಕೆ ಮಾಡಿ ಎಂದು ಜೀವರಾಜ್ ಪಟ್ಟು ಹಿಡಿದಿದ್ದರು. ಅಧಿಕಾರಿಗಳು ಹಾಗೂ ಬಿಜೆಪಿ ಅಭ್ಯರ್ಥಿ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದು ಗಂಭೀರವಾದ ತನಿಖೆ ನಡೆಯಬೇಕು ಎಂದು ಆಗ್ರಹಿಸಿದ್ದಾರೆ. ಮತಪತ್ರಗಳನ್ನು ತಿದ್ದಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಶೃಂಗೇರಿ ಕ್ಷೇತ್ರದ ಶಾಸಕ ಡಿಎನ್ ಜೀವರಾಜ್ ವಿರುದ್ಧ ದಾಖಲಾಗಿದ್ದ ಕ್ರಿಮಿನಲ್ ಪ್ರಕರಣಕ್ಕೆ ಉಚ್ಚ ನ್ಯಾಯಾಲಯ ಮಧ್ಯಂತರ ತಡೆ ನೀಡಿದೆ. ನ್ಯಾಯಮೂರ್ತಿ ವಿ ಶ್ರೀಶಾನಂದ ಅವರ ರಜಾಕಾಲದ ಏಕಸದಸ್ಯ ಪೀಠ ವಿಚಾರಣೆಯನ್ನು ಈ ತಿಂಗಳ 7 ಮುಂದೂಡಿದೆ. ಗೊಂದಲಗಳಿದ್ದರೆ ಚುನಾವಣಾ ತಕರಾರು ಅರ್ಜಿಯಲ್ಲೇ ಉಲ್ಲೇಖಿಸಬೇಕಿತ್ತು. ರಾಜಕೀಯ ಒತ್ತಡದಿಂದ ದೂರು ದಾಖಲಿಸಿದ್ದು ಸರಿಯಲ್ಲ. ಹೀಗಾದರೆ ಯಾವ ಅಧಿಕಾರಿಯೂ ಸ್ವತಂತ್ರವಾಗಿ ಕೆಲಸ ಮಾಡಲು ಸಾಧ್ಯವಿಲ್ಲ ಎಂದು ನ್ಯಾಯಾಲಯ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಶೃಂಗೇರಿ ಕ್ಷೇತ್ರದ ಅಂಚೆ ಮತ ಎಣಿಕೆಯ ಫಲಿತಾಂಶ ಪ್ರಕಟಣೆ ಬಳಿಕ ನಡೆಯುತ್ತಿರುವ ರಾಜಕೀಯ ಬೆಳವಣಿಗೆ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಮಧ್ಯಪ್ರವೇಶಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ನೇತೃತ್ವದ ಬಿಜೆಪಿ ನಿಯೋಗ ಮನವಿ ಮಾಡಿದೆ. ಬಳಿಕ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಅವರಿಗೆ ಚುನಾವಣಾ ಆಯೋಗ ಗೆಲುವಿನ ಬಳಿಕ ಪ್ರಮಾಣಪತ್ರ ನೀಡಿದೆ. ಮರು ಮತ ಎಣಿಕೆಯ ಬಳಿಕ ಫಲಿತಾಂಶ ಘೋಷಣೆ ಮಾಡುವಂತೆ ಹೈಕೋರ್ಟ್ ಆದೇಶ ನೀಡಿದ್ದರೂ ಯಾಕೆ ಫಲಿತಾಂಶ ಘೋಷಿಸಿಲ್ಲ ಎಂದು ಪ್ರಶ್ನಿಸಿದ್ದಾರೆ. ರಾಜ್ಯಪಾಲರು ತಮ್ಮ ಮನವಿಗೆ ಸ್ಪಂದಿಸಿದ್ದು ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ತಿಳಿಸಿದ್ದಾರೆ. ಸಭಾಧ್ಯಕ್ಷ ಯುಟಿ ಖಾದರ್ ಶಾಸಕರಾಗಿ ಪ್ರಮಾಣವಚನ ಸ್ವೀಕರಿಸಲು ಜೀವರಾಜ್ ಅವರಿಗೆ ಅವಕಾಶ ನೀಡದಿರುವುದನ್ನು ಆರ್ ಅಶೋಕ ಖಂಡಿಸಿದ್ದಾರೆ.
2: ಜೀವರಾಜ್ ಅವರು ಎಲೆಕ್ಟ್ ಆಗಿದ್ದಾರೆ ಅಂತ ಸರ್ಟಿಫಿಕೇಟ್ ಬಂದಿದೆ, ಅಂದ್ರೆ ಸಂವಿಧಾನ ದತ್ತವಾಗಿ ಗೆಜೆಟ್ ಆಗಿದೆ, ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಆಮೇಲೆ ಸಭಾಧ್ಯಕ್ಷರಿಗೆ ಲೆಟರ್ ಕೊಟ್ಟಿದ್ದೀರಿ, ಕೋರ್ಟ್ ಮೇಲೆ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗಿರ್ತಾರೆ, ಅದೇನು ಲೆಕ್ಕ ಬರಲ್ಲ. ಸರ್ಟಿಫಿಕೇಟ್ ತಗೊಂಡು ಸ್ವೇರಿಂಗ್ ಮಾಡ್ತಾರೆ ಅಷ್ಟೇ, 45 ಇರ್ತೈತೆ ಅವ್ರಿಗೆ. ಆ 45 ಅವರು ಕೋರ್ಟ್ಗೆ ಹೋಗೋದಾದ್ರೆ ಹೋಗ್ಬೋದು ಅಷ್ಟೇ, ಆದ್ರೆ ಆ ಕೋರ್ಟ್ಗೆ ಹೋಗ್ತಾರೆ ಅಂತ ಯಾರನ್ನೂ ಇಲ್ಲಿ ವಿಧಾನಸಭೆಯಲ್ಲಿ ಸ್ವೇರಿಂಗ್ ಕೊಡುವಂತದ್ದು ನಿಲ್ಲೋ ಅಂತ ಪದ್ಧತಿ ಇಲ್ಲ. ಸ್ಪೀಕರ್ ಅವರು ಹೊಸ ಪದ್ಧತಿಯನ್ನ ಜಾರಿಗೆ ಮಾಡ್ತಾ ಇದ್ದಾರೆ.
1: ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿದು 7 ಮಂದಿ ಸಾವನ್ನಪ್ಪಿದ ದುರಂತದ ತನಿಖೆಗಾಗಿ ಲೋಕಾಯುಕ್ತ ವಿಶೇಷ ತಂಡ ರಚಿಸಲಾಗಿದೆ. ಪೊಲೀಸ್ ವರಿಷ್ಠಾಧಿಕಾರಿ ದರ್ಜೆಯ ಅಧಿಕಾರಿಯನ್ನು ತನಿಖಾ ಅಧಿಕಾರಿಯಾಗಿ ನೇಮಿಸಲಾಗಿದೆ. ಈ ತಂಡದಲ್ಲಿ ಜಿಲ್ಲಾ ನ್ಯಾಯಾಧೀಶರು ಮತ್ತು ಲೋಕಾಯುಕ್ತ ಸಂಸ್ಥೆಯ ತಾಂತ್ರಿಕ ವಿಭಾಗದ ಮುಖ್ಯ ಎಂಜಿನಿಯರ್ ಸೇರಿದ್ದಾರೆ. ಇದೇ 16 ವರದಿ ಸಲ್ಲಿಸುವಂತೆ ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ತಂಡಕ್ಕೆ ನಿರ್ದೇಶನ ನೀಡಿದ್ದಾರೆ. ದುರಂತ ಸಂಭವಿಸಿದ ಬಳಿಕ ಲೋಕಾಯುಕ್ತ ನ್ಯಾಯಮೂರ್ತಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು. ಘಟನೆಯಲ್ಲಿ 7 ಮಂದಿ ಸಾವನ್ನಪ್ಪಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ರಾಜ್ಯಾದ್ಯಂತ ಉಪಶಮನ ಆರೈಕೆ ಕೇಂದ್ರ ವಿಸ್ತರಣೆಗೆ ಚಿಂತನೆ ನಡೆಸಲಾಗಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಸರನಂ ಇಂಡಿಯಾ ಸಂಸ್ಥೆಯ ಸಹಯೋಗದೊಂದಿಗೆ ಬೆಂಗಳೂರಿನ ಮಲ್ಲೇಶ್ವರಂ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಉಪಶಮನ ಆರೈಕೆ ಕೇಂದ್ರ ಉದ್ಘಾಟನೆ ಮಾಡಿದ ಅವರು, ಈ ಕೇಂದ್ರದಲ್ಲಿ ಚಿಕಿತ್ಸೆ ನೀಡುವುದಿಲ್ಲ, ಆದರೆ ಅಸಾಧಾರಣ ನೋವು, ಮಾನಸಿಕ ಒತ್ತಡದಿಂದ ಬಳಲುವ ರೋಗಿಗಳಿಗೆ ಮತ್ತು ಅಂತಹ ರೋಗಿಗಳ ಆರೈಕೆ ಮಾಡುತ್ತಿರುವ ಕುಟುಂಬ ವರ್ಗದವರಿಗೆ ಇದು ವರದಾನವಾಗಲಿದೆ ಎಂದು ಹೇಳಿದರು.

ಿದ್ದಾರೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಪ್ರಾಥಮಿಕವಾಗಿ 5 ಬೆಡ್ಗಳ ಒಂದು ವಾರ್ಡ್ ನಿರ್ಮಾಣ ಮಾಡಲಾಗಿದೆ. ಮಾರಣಾಂತಿಕ ಅಥವಾ ತೀವ್ರವಾದ ಕಾಯಿಲೆಗಳಿಂದ ಬಳಲುತ್ತ ಅಂತಿಮ ಹಂತದಲ್ಲಿರುವ ರೋಗಿಗಳಿಗೆ ಇದು ವಿಶೇಷ ಘಟಕ ಆಗಿದೆ. ಕ್ಯಾನ್ಸರ್, ಕಿಡ್ನಿ ವೈಫಲ್ಯ ಸೇರಿದಂತೆ ಇತರ ರೋಗಿಗಳ ಆರೈಕೆಗೆ ಈ ವಾರ್ಡ್ ಸಹಾಯಕವಾಗಲಿದೆ ಎಂದು ತಿಳಿಸಿದ್ದಾರೆ. ಭಾರತದಲ್ಲಿ ಹೋಮಿಯೋಪತಿ ಶಕ್ತಿಶಾಲಿ ಮತ್ತು ಜನಪ್ರಿಯ ವೈದ್ಯಕೀಯ ಪದ್ಧತಿಯಾಗಿ ರೂಪುಗೊಳ್ಳುತ್ತಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ಹೋಮಿಯೋಪತಿ ಫೌಂಡೇಶನ್ ಮತ್ತು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಆಯೋಜಿಸಿದ್ದ ವಿಶ್ವ ಹೋಮಿಯೋಪತಿ ದಿನಾಚರಣೆಯಲ್ಲಿ ಮಾತನಾಡಿದ ಅವರು, ಜೀವನಶೈಲಿ ಕಾಯಿಲೆಗೆ ಹೋಮಿಯೋಪತಿ ಸಮಗ್ರ ಪರಿಹಾರವಾಗಿದೆ ಎಂದು ತಿಳಿಸಿದ್ದಾರೆ. ಹೋಮಿಯೋಪತಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳೇ ಈ ಕ್ಷೇತ್ರದ ಭವಿಷ್ಯ ಎಂದು ತಿಳಿಸಿದ್ದಾರೆ. ಸಂಶೋಧನೆಯಲ್ಲಿ ಹೊಸ ನೆಲೆ ಕಂಡುಕೊಳ್ಳಲು ಮತ್ತು ಹೋಮಿಯೋಪತಿಯನ್ನು ಜಾಗತಿಕ ಮನ್ನಣೆಗೆ ತರಲು ವಿದ್ಯಾರ್ಥಿಗಳಿಗೆ ಅವಕಾಶವಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮಾಲಿನ್ಯದಿಂದ ರೋಗ ರುಜಿನ ಹೆಚ್ಚಳವಾಗುತ್ತಿದ್ದು ಉತ್ತಮ ಆರೋಗ್ಯಕ್ಕಾಗಿ ಪ್ರತಿಯೊಬ್ಬರೂ ಪ್ರಕೃತಿ ಪರಿಸರ ಸಂರಕ್ಷಣೆಗೆ ಮುಂದಾಗಬೇಕು ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಮಾತನಾಡಿದ ಅವರು, ಕಾಡು ಹಸಿರು ಹೊದಿಕೆ ಇಂದು ಕ್ಷೀಣಿಸುತ್ತಿದ್ದು ಆಹಾರ ನೀರು ವಾಯುಮಾಲಿನ್ಯ ಹೆಚ್ಚಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಪ್ರಕೃತಿ ಉಳಿದಾಗ ಮಾತ್ರ ಮನುಷ್ಯ ನೆಮ್ಮದಿಯ ಬದುಕು ನಡೆಸಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಆಯುರ್ವೇದ ಜಗತ್ತಿನ ಪ್ರಾಚೀನ ವೈದ್ಯ ಪದ್ಧತಿಯಾಗಿದ್ದು ಯಾವುದೇ ಅಡ್ಡ ಪರಿಣಾಮ ಇಲ್ಲದ ಆಯುರ್ವೇದದ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಜನರ ಒಲವು ಹೆಚ್ಚಾಗುತ್ತಿದೆ ಎಂದು ಹೇಳಿದ್ದಾರೆ. ಬೆಂಗಳೂರಿನ ಯಶವಂತಪುರ ಮತ್ತು ನಂದಿನಿ ಲೇಔಟ್ ಪ್ರದೇಶಗಳಲ್ಲಿ ಅಕ್ರಮ ಮಾದಕ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದ ಆರೋಪದ ಹಿನ್ನೆಲೆಯಲ್ಲಿ ಪೊಲೀಸರು 6 ಮಂದಿಯನ್ನು ಬಂಧಿಸಿದ್ದಾರೆ. 20 ಕೋಟಿ ರೂಪಾಯಿ ಮೌಲ್ಯದ MDMA ಹಾಗೂ ಹೈಡ್ರೋ ಗಾಂಜಾ ವಶಪಡಿಸಿಕೊಂಡಿದ್ದಾರೆ. ವಶಪಡಿಸಿಕೊಳ್ಳಲಾದ ಮಾದಕ ವಸ್ತುಗಳ ಮೌಲ್ಯ 10 ಕೋಟಿ 5 ಲಕ್ಷ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಅದರ ಮಾರುಕಟ್ಟೆ ಮೌಲ್ಯ 20 ಕೋಟಿ 10 ಲಕ್ಷ ರೂಪಾಯಿ ಆಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ತುಮಕೂರು ನಗರದಲ್ಲಿ ಇದೇ 10ರವರೆಗೆ ಆಯೋಜಿಸಲಾಗಿರುವ ITF WO 35 ರ್ಯಾಂಕಿಂಗ್ ತುಮಕೂರು ಓಪನ್ ಟೂರ್ನಿಗೆ ಇಂದು ವಿದ್ಯುಕ್ತ ಚಾಲನೆ ದೊರೆತಿದೆ. ತುಮಕೂರು ವಿಶ್ವವಿದ್ಯಾಲಯದ ಆವರಣದಲ್ಲಿ ರಾಜ್ಯ ಅಥ್ಲೆಟಿಕ್ ಅಸೋಸಿಯೇಷನ್ ಅಧ್ಯಕ್ಷ ಹಾಗೂ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಕ್ರೀಡಾಕೂಟವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗೃಹ ಸಚಿವ ಡಾ ಜಿ ಪರಮೇಶ್ವರ್, ತುಮಕೂರನ್ನು ಕ್ರೀಡೆಯಲ್ಲೂ ವಿಶ್ವದರ್ಜೆಗೆ ಕೊಂಡೊಯ್ಯುವುದು ತಮ್ಮ ಗುರಿ ಎಂದು ತಿಳಿಸಿದ್ದಾರೆ. ಪಂಚರಾಜ್ಯಗಳ ಚುನಾವಣೆಗಳ ಪೈಕಿ 3 ರಾಜ್ಯಗಳಲ್ಲಿ ಬಿಜೆಪಿಯ ಗೆಲುವು 2028ರಲ್ಲಿ ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಲು ಪ್ರೇರಣೆಯಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಕೊಡಗು ಜಿಲ್ಲೆಯ ಮಾದಾಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದೇ 9ರಂದು ಚಿತ್ರದುರ್ಗದಲ್ಲಿ ಆಯೋಜಿಸಲಾಗಿರುವ ಯಡಿಯೂರಪ್ಪ ಅಭಿನಂದನೋತ್ಸವದ ಮೂಲಕ ಕರ್ನಾಟಕದಲ್ಲಿ ಬಿಜೆಪಿ ಚುನಾವಣಾ ರಣಕಹಳೆ ಊದಲಿದೆ ಎಂದು ತಿಳಿಸಿದ್ದಾರೆ. ಈ ವಿಜಯೋತ್ಸವ ಕಾಂಗ್ರೆಸ್ ಸರ್ಕಾರದ ಪತನಕ್ಕೆ ದಿನಗಣನೆ ಪ್ರಾರಂಭಿಸಲಿದೆ ಎಂದು ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಬಿಸಿಲು ಹೆಚ್ಚಾಗಿರುವುದರಿಂದ ಸಾರ್ವಜನಿಕರು ಬಿಸಿಲಿನ ಝಳಕ್ಕೆ ತತ್ತರಿಸಿ ಬಳಲುತ್ತಿದ್ದಾರೆ. ರಸ್ತೆಗಳಲ್ಲಿ ಸಂಚರಿಸುವಾಗ ಬಿಸಿಲಿನ ಸಂಕಟದಿಂದ ರಕ್ಷಿಸಲು ವೃತ್ತಗಳ ಸಿಗ್ನಲ್ಗಳಲ್ಲಿ ನೆರಳಿನ ಛಾವಣಿಗಳನ್ನು ನಿರ್ಮಿಸಿ ಅನುಕೂಲ ಮಾಡಿಕೊಡಲಾಗಿದೆ. ಬೆಳಗಾವಿ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಹಾಗೂ ಮಹಾನಗರ ಪಾಲಿಕೆಯು ಬೆಳಗಾವಿ ನಗರದ ಆಯ್ದ ಕೆಲ ಸಿಗ್ನಲ್ ಸ್ಥಳಗಳಲ್ಲಿ ನೆರಳು ಛಾವಣಿ ಅಳವಡಿಸುವ ಕಾರ್ಯ ಕೈಗೆತ್ತಿಕೊಂಡಿದೆ. ಇದರ ಮೊದಲ ಭಾಗವಾಗಿ ನಗರದ ಹೃದಯ ಭಾಗದಲ್ಲಿರುವ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದ ಸಿಗ್ನಲ್ನಲ್ಲಿ ನೆರಳು ಛಾವಣಿ ಅಳವಡಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಅಕ್ರಮ ಆರೋಪ, ಕಾನೂನು ಹೋರಾಟ ನಡೆಸಲು ಕಾಂಗ್ರೆಸ್ ನಿರ್ಧಾರ. ಶಾಸಕ ಡಿಎನ್ ಜೀವರಾಜ್ ವಿರುದ್ಧ ದಾಖಲಾಗಿದ್ದ ಕ್ರಿಮಿನಲ್ ಪ್ರಕರಣಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆ, ಮಧ್ಯಪ್ರವೇಶಿಸುವಂತೆ ರಾಜ್ಯಪಾಲರಿಗೆ ಬಿಜೆಪಿ ಮನವಿ. ಬೌರಿಂಗ್ ಆಸ್ಪತ್ರೆ ದುರಂತ ಪ್ರಕರಣ ಇದೇ 16ರೊಳಗೆ ವರದಿ ಸಲ್ಲಿಸುವಂತೆ ವಿಶೇಷ ತಂಡಕ್ಕೆ ಲೋಕಾಯುಕ್ತ ನ್ಯಾಯಮೂರ್ತಿ ಸೂಚನೆ. ರಾಜ್ಯಾದ್ಯಂತ ಉಪಶಮನ ಆರೈಕೆ ಕೇಂದ್ರ ವಿಸ್ತರಣೆಗೆ ಚಿಂತನೆ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಜೀವನಶೈಲಿ ಕಾಯಿಲೆಗೆ ಹೋಮಿಯೋಪತಿ ಸಮಗ್ರ ಪರಿಹಾರ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @ G.

0: ಕನ್ನಡ ರತ್ನ ಭಂಡಾರ ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಚಿಂತಲಪಲ್ಲಿ ವೆಂಕಟರಾವ್. ಕರ್ನಾಟಕದ ಸಂಗೀತ ವಿದ್ವಾಂಸರ ಪರಂಪರೆಯನ್ನ ಗಮನಿಸುವಾಗ ಕಂಡುಬರುವ ಮಹಾನ್ ವಿದ್ವಾಂಸರು ಚಿಂತಲಪಲ್ಲಿ ವೆಂಕಟರಾಯರು. ಸೌಜನ್ಯ, ಸರಳತೆಯ ಮೂರ್ತಿ. ಅವರು ದೇವರ ನಾಮಗಳನ್ನ ಹಾಡುತ್ತಿದ್ರೆ ಗಂಟೆಗಟ್ಟಲೆ ಅಭಿಮಾನಿಗಳು ಕೇಳುತ್ತಿದ್ರು. ಶಿಷ್ಯಂದಿರನ್ನು ಬೆಳೆಸಿದರು. ಸಂಗೀತದಲ್ಲಿ ಅಗ್ರಸ್ಥಾನದಲ್ಲಿ ಇದ್ದವರು ಚಿಂತಲಪಲ್ಲಿ ವೆಂಕಟರಾವ್ ಅವರು. ಚಿಂತಲಪಲ್ಲಿ ಎಂದೇ ಖ್ಯಾತರು.
1: ಆವಾಗ ನಿರ್ಮಲು ಸ್ವರ ಹಾಡೋದಿಲ್ಲ, ಬರೀ ಕೀರ್ತನೆ ರಾಗ ಹಾಡಿ ಕೀರ್ತನೆ ಹಾಡಿ ಮತ್ತೆ ಸ್ವಾಮಿ ದಹಿಸ್ಕೊಂಡು ಮನಸ್ಸು ಚೆನ್ನಾಗಿ ಆ ಭಾವನೆಯಿಂದ ಹಾಡೋ ಪರಿಸ್ಥಿತ್ತು. ಭಾವ ಬೇಕು ಅದಕ್ಕೆ. ಮಿಕ್ಕಿನಾದ್ರೆ ಪಲ್ಲವಿ ಗಿರ್ವಿ ಆದಾಗ ಅವಾಗ ಕಾರ್ವೇ ಗಿರ್ಬೇಕು ನೆರವು ಗಿರುಗಳು ಮಾಡಿಕೊಂಡು ಅದಕ್ಕೆ ಬೇಕಾದ ಕೆಲಸ ಮಾಡ್ತೀವಿ. ಕೀರ್ತನೆ ಹೆಚ್ಚೆಲ್ಲ ಮಾಡ್ತಾ ಇರಲಿಲ್ಲ, ಕೀರ್ತನೆ ಹೆಚ್ಚಾಗಿ ಹಾಡ್ತಾಲೂ ಇರಲಿಲ್ಲ. ಲಯಕ್ಕೆ ಅಂದರೆ ಭಾವಕ್ಕೆ ಅನುಗುಣ್ಯವಾದ ಲಯದಿಂದ ಆ ಭಾವ ಪೋಷಣೆ ಮಾಡ್ತಾಯಿದ್ರು. ಭಾವಕ್ಕೆ ಹೆಚ್ಚು ಪ್ರಾಶಸ್ತ್ಯ ಇರಬೇಕು, ಲಯ ಬಿಡಬಾರ್ದು. ಆ ಲಯ ಭಾವನ ಅನುಸರಿಸ್ಕೊಂಡಿರಬೇಕಾದ್ರೆ ಈ ಗಂಡಿ ಸಂಬಂಧವಾದ ಲೆಕ್ಕಗಳು ಆವಾಗ ಅಷ್ಟು ಇರಲಿಲ್ಲ. ಹೇಳಿದ್ರು ಲಯಕ್ಕೆ ಅನುಸರಿಸ್ಕೊಂಡು ಭಾವಕ್ಕೆ ಇರಬಾರ್ದು. ಮುಖ್ಯವಾದ ಸಂಗೀತಕ್ಕೆ ಬೇಕಾದ ಭಾವ, ಭಾವಕ್ಕೆ ಬೇಕಾದ ಸಾಹಿತ್ಯವನ್ನು ಪಾಲನೆ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಆ ಸಾಹಿತ್ಯವನ್ನು ಪಾಲನೆ ಮಾಡಿಕೊಂಡು ಭಕ್ತಿಯಿಂದ ಭಾವದಿಂದ ಹಾಡಬೇಕು. ಒಂದು ಕಚೇರಿ ಈ ಸಭಾ ಕಚೇರಿಯಲ್ಲೇನೋ ಅದಕ್ಕೆ ಟೈಮ್ ಇಟ್ಕೊಂಡಿರೋರು. ಮಿಕ್ಕಿನಾದಂತೆ ಬೆಳಗಿನ ಜಾವಾಗೋತಿ 3 ಗಂಟೆ ಆಯಿತು 4 ಗಂಟೆ ಲೆಕ್ಕವೇ ಇಲ್ಲ. ಎಷ್ಟು ತಾಗಿ ಜನಗಳು ಕೇಳ್ತಾ ಇದ್ರು. ಆವಾಗಿನ ಕಾಲದಲ್ಲೇ ಆಗಿತ್ತು, 1,000 ಜನ 2,000 ಜನ ಕೂತ್ಕೊಂಬರು. ಆವಾಗಿನ ಶ್ರುತಿಗಳೇ ಬೇರೆ. ಆಗಿನ ಶ್ರುತಿ ಹೇಗೆ ಅಂದರೆ ತಂಬೂರಿ ಮ್ಯಾಲೆ ಕುದುರೆ ಬಂದಿರೋದು, ಅದನ್ನು ಎಳೆದು ಬಿಡೋದು. ಎಲ್ಲಿಗಂದಲ್ಲಿ ಶ್ರುತಿ ಇತ್ತು ಆ ಶ್ರುತಿ ಯಾವಾಗ ಆ ಟೈಮ್ ಅವತ್ತಿನ ದಿನಕ್ಕೆ ಶಾರೀರಿಕ ಯಾವ ಶ್ರುತಿ ಆ ಶ್ರುತಿ ಇಟ್ಕೊಂಡು ಹಾಡೋ ಪರಿಸ್ಥಿತಿ ಇತ್ತು. ಆ ಮೈಕೂ ಇಲ್ಲ ಏನೂ ಇಲ್ಲ, 1,000 ಜನ ಕೇಳ್ತಾ ಇದ್ರು ಸ್ವಾಮಿ.
2: ಭೈರವಿ ಅಂತ ಹೇಳಿದ್ರಿ, ಆ ಭೈರವಿ ಕೊಂಚ ಆಗಿನ ಕಾಲದಲ್ಲಿ ಭೈರವಿ ಯಾವ ಮಟ್ಟದಲ್ಲಿ ಇತ್ತು ಅಂತ ಸ್ವಲ್ಪ ನಾವು ತಿಳ್ಕೊಳ್ಳೋಣ.
1: ವಯಸ್ಸಾಗಿದೆ ನಾನು ಹಾಡಿದ್ರೆ

ಚಿಂತಲಪಲ್ಲಿ ಶೈಲಿ ಅಂತಾನೆ ನಾವು ಇವತ್ತು ಕರ್ನಾಟಕ ಸಂಗೀತದಲ್ಲಿ ಕೇಳ್ತೇವೆ. ಚಿಂತಲಪಲ್ಲಿ ವೆಂಕಟರಾವ್ ಅವರ ಗಾಯನದ ಸಣ್ಣ ಝಲಕ್ ಮತ್ತು ಧ್ವನಿಯನ್ನು ಆಲಿಸಿದಿರಿ ಇವತ್ತಿನ ಕನ್ನಡ ರತ್ನ ಭಂಡಾರದಲ್ಲಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

0: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸೇಫ್ ಡ್ರೈವ್ ಗಾನ ಭಜನ ವಿಭಾಗ ಸಮೀಕ್ಷೆ. ಕೆಲವು ಸಲ ಪ್ಲಾನ್ ಮಾಡ್ತೀವಿ, ಎಷ್ಟೋ ಏನೇನೋ ಆಗೋಗುತ್ತೆ, ಪ್ಲಾನ್ನಲ್ಲಿ ಇದ್ದಂತೆ ಆಗೋದೇ ಇಲ್ಲ. ಮತ್ತೆ ಕೆಲವು ಸಲ ಪ್ಲಾನೇ ಮಾಡಿರೋದಿಲ್ಲ, ಏನೋ ಅಂದುಕೊಂಡಿದ್ದೆಲ್ಲ ತಾನಾಗೆ ಆಗಿ ಹೋಗುತ್ತೆ. ಕೆಲವರು ಹೇಳ್ತಾರೆ, ನಾನು ಪ್ಲಾನೇ ಮಾಡಲ್ಲಪ್ಪ, ಲಾಸ್ಟ್ ಗಳಿಗೆನಲ್ಲಿ ಏನಾಗುತ್ತೋ ಅದಾಗಲಿ ಅಂತ. ಮತ್ತೆ ಕೆಲವರು ಸಣ್ಣ ಸಣ್ಣ ಸಂಗತಿಗಳನ್ನು ಅಯ್ಯೋ ಅಯ್ಯೋ ಅಯ್ಯೋ ಪ್ಲಾನ್ ಇಲ್ಲದೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತಾರೆ. ನೀವು ಹೇಗೆ ನೋಡೋಣ. 7:55 ನಿಮ್ಮ ಸಂದೇಶಗಳನ್ನು 9483091029 ಕಳಿಸಿ. ಯಾರು ಏನಂದರು, ಎಷ್ಟು ಜನ, ಯಾವ ತರಹ ಅಂತ ನೋಡೋಣ. ಕೇಳ್ತಾ ಇರಿ, ನಮ್ಮೊಂದಿಗಿರಿ. ಸಮಯ ಆಗಿದೆ 7:00. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಯುಎಇಯ ಫುಜೈರಾ ಮೇಲೆ ನಡೆದ ದಾಳಿಯಲ್ಲಿ 3 ಭಾರತೀಯ ಪ್ರಜೆಗಳಿಗೆ ಗಾಯಗಳಾಗಿದ್ದನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ತೀವ್ರವಾಗಿ ಖಂಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ನಾಗರಿಕರು ಮತ್ತು ಮೂಲಸೌಕರ್ಯವನ್ನು ಗುರಿಯಾಗಿಸಿಕೊಂಡು ನಡೆಸಲಾದ ದಾಳಿಯನ್ನು ಸ್ವೀಕಾರಾರ್ಹವಲ್ಲ ಎಂದು ಅವರು ಹೇಳಿದ್ದಾರೆ. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಇಂದು ನವದೆಹಲಿಯಲ್ಲಿ ಜಪಾನ್ ಅಧ್ಯಕ್ಷ ಟಕಾಯುಕಿ ಕೊಬಾಯಾಶಿಯನ್ನು ಭೇಟಿಯಾದರು. ಭಾರತ ಜಪಾನ್ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬಲಪಡಿಸುವುದು, ಸುರಕ್ಷಿತ ಮತ್ತು ಸುಸ್ಥಿರ ಇಂಧನ ಭವಿಷ್ಯಕ್ಕಾಗಿ ಸಹಕಾರವನ್ನು ಹೆಚ್ಚಿಸಲಾಗುವುದು ಎಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಗೆ ಬಿಜೆಪಿ ಹಿರಿಯ ನಾಯಕ ಮತ್ತು ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನು ಕೇಂದ್ರ ವೀಕ್ಷಕರನ್ನಾಗಿ ನೇಮಿಸಿದೆ. ಒಡಿಶಾ ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಝಿ ಅವರನ್ನು ರಾಜ್ಯದಲ್ಲಿ ಕೇಂದ್ರ ಸಹ ವೀಕ್ಷಕರಾಗಿ ನೇಮಿಸಲಾಗಿದೆ. ಜಾಗತಿಕ ಕಚ್ಚಾ ತೈಲ ಬೆಲೆಗಳು ಇಂದು ಕುಸಿತ ಕಂಡಿವೆ. ಬ್ರೆಂಟ್ ಕಚ್ಚಾ ತೈಲವು ಪ್ರತಿ ಬ್ಯಾರೆಲ್ಗೆ 1.5% ಹೆಚ್ಚು ಕುಸಿದು 112 ಅಮೆರಿಕನ್ ಡಾಲರ್ ಮತ್ತು 65 ಸೆಂಟ್ಗಳಲ್ಲಿ ವಹಿವಾಟು ನಡೆಸುತ್ತಿದೆ. ಭಾರತದಲ್ಲಿ ಹೋಮಿಯೋಪತಿ ಶಕ್ತಿಶಾಲಿ ಮತ್ತು ಜನಪ್ರಿಯ ವೈದ್ಯಕೀಯ ಪದ್ಧತಿಯಾಗಿ ರೂಪುಗೊಳ್ಳುತ್ತಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ಹೋಮಿಯೋಪತಿ ಫೌಂಡೇಶನ್ ಮತ್ತು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಆಯೋಜಿಸಿದ್ದ ವಿಶ್ವ ಹೋಮಿಯೋಪತಿ ದಿನಾಚರಣೆಯಲ್ಲಿ ಮಾತನಾಡಿದ ಅವರು, ಜೀವನ ಶೈಲಿ ಕಾಯಿಲೆಗೆ ಹೋಮಿಯೋಪತಿ ಸಮಗ್ರ ಪರಿಹಾರವಾಗಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿದು 7 ಸಾವನ್ನಪ್ಪಿದ ದುರಂತದ ತನಿಖೆಗಾಗಿ ಲೋಕಾಯುಕ್ತ ವಿಶೇಷ ತಂಡ ರಚಿಸಲಾಗಿದೆ. ಪೊಲೀಸ್ ವರಿಷ್ಠಾಧಿಕಾರಿ ದರ್ಜೆಯ ಅಧಿಕಾರಿಯನ್ನು ತನಿಖಾ ಅಧಿಕಾರಿಯಾಗಿ ನೇಮಿಸಲಾಗಿದೆ. ಈ ತಂಡದಲ್ಲಿ ಜಿಲ್ಲಾ ನ್ಯಾಯಾಧೀಶರು ಮತ್ತು ಲೋಕಾಯುಕ್ತ ಸಂಸ್ಥೆಯ ತಾಂತ್ರಿಕ ವಿಭಾಗದ ಮುಖ್ಯ ಎಂಜಿನಿಯರ್ ಸೇರಿದ್ದಾರೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8:00.

0: ಅಮ್ಮ ಅಮ್ಮ
1: ಸಹನಾ ಅವರಮ್ಮ ಮೆಸೇಜ್ ಮಾಡಿದಾರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
2: ಹೌದು, ನನಗೂ ಬಂದಿದೆ ಕಣೆ.
1: ಏ ಅಮ್ಮ ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
3: ಹಲೋ ನಮನ, ಸಹನಾ ಅಮ್ಮದು ಮೆಸೇಜ್ ಬಂದಿದೆ ನಂಗೆ.
1: ಅಯ್ಯೋ ನಿಂಗೂ ಬಂತಾ?
3: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
1: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು.
4: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
5: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಆಕಾಶವಾಣಿಗೆ 90 ತುಂಬಿದ ಸಂಭ್ರಮದಲ್ಲಿ ಪ್ರತಿದಿನ ಸರಣಿ ಕಾರ್ಯಕ್ರಮಗಳನ್ನು ನೀವು ಕೇಳುತ್ತಿದ್ದೀರಿ. ಆಕಾಶ ಬುಟ್ಟಿ, ಇವತ್ತಿನ ಆಕಾಶ ಬುಟ್ಟಿ ಕಾರ್ಯಕ್ರಮ ಬಾನುಲಿ ಕಲಿಗಳು ಸರಣಿ ಪ್ರಸಾರವಾಗಲಿದೆ. ನಂತರ ಕಗ್ಗದ ಸಿರಿ ಕೇಳಬಹುದು. ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಬಾನುಲಿ ಕಲಿಗಳು ಸರಣಿ.
6: ಆಕಾಶವಾಣಿ
7: ನುಡಿ ತೇರ ನೆಳೆದವರು ಬಾನುಲಿ ಕಲಿಗಳು.
5: ನಾನು ಆಕಾಶವಾಣಿ ಸೇರುವುದಕ್ಕೆ ಸಾಧ್ಯನಾ, ಅದು ಒಂದು ಕನಸು ಅಂದ್ಕೊಂಡಿದ್ರು ಇವರು.
8: ಆಕಾಶವಾಣಿಗೆ ಸೇರೋದು ಅನ್ನೋದು ನನ್ನ ಊಹೆಗೆ ನಿಲುಕದ ವಿಷಯ ಆಗಿತ್ತು. ಅಲ್ಲಿಗೆ ನನ್ನ ಪ್ರವೇಶದ ಸಾಧ್ಯತೆ ಬಗ್ಗೆ ನನಗೆ ಸ್ವಲ್ಪನೂ ಒಂದು ಕಲ್ಪನೆನೇ ಇರಲಿಲ್ಲ.
5: ಸಂಗೀತ ಗುರುಗಳ ಪತಿ ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ತಾವೇ ಅಪ್ಲಿಕೇಶನ್ ತುಂಬಿ ಸೈನ್ ಮಾಡಿಸಿ ಪ್ರಯತ್ನ ಪಡು ಅಂದಾಗ ಪರೀಕ್ಷೆ ಸಂದರ್ಶನ ಎದುರಿಸಿ ಗೆದ್ದು ಬಂದವರು ಇವರು.
8: ಒಂದು ಕಾರ್ಯಕ್ರಮವನ್ನ ರೂಪಿಸಿ ಶ್ರೋತೃಗಳಿಗೆ ತಲುಪಿಸುವವರೆಗೆ ನಡೆಯುವ ಎಲ್ಲ ಪ್ರಕ್ರಿಯೆಗಳು ನನಗೆ ತುಂಬಾ ಖುಷಿ ಕೊಡ್ತಾ ಇತ್ತು.
5: ಯುಪಿಎಸ್ಸಿ ಸಂದರ್ಶನದಲ್ಲಿ ನಿಮಗೆ ಈ ಕೆಲಸ ಯಾಕೆ ಬೇಕು ಅಂದಾಗ ಧೈರ್ಯವಾಗಿ ನಾನು ಆತ್ಮನಿರ್ಭರ ಆಗಬೇಕು, ಸಂಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡಬೇಕು ಅಂತ ಉತ್ತರ ಕೊಟ್ಟವರು ಇವರು.
9: ನನ್ನ ವೃತ್ತಿ ಜೀವನದಲ್ಲಿ ಸಂಗೀತ, ಸಾಹಿತ್ಯ, ಗಮಕ, ಯುವಕರು, ಮಕ್ಕಳು, ಮಹಿಳೆಯರು, ಕಾರ್ಮಿಕರು, ಹಿರಿಯರು ಹೀಗೆ ಎಲ್ಲ ವಿಭಾಗದಲ್ಲೂ ಕೆಲಸ ಮಾಡುವಂತಹ ಅವಕಾಶ ಕೂಡಿ ಬಂದಿತ್ತು.
5: ಸಬಲೆ ಸರಣಿಯ ರೂವಾರಿ ವಿಕಾಸಿನಿಯನ್ನು ಸೃಷ್ಟಿ ಮಾಡಿದವರು.
9: ವಿಕಾಸಿನಿ ಇದ್ದಾರಾ ಅಂತ ಫೋನ್ ಕರೆ ಬರ್ತಾ ಇತ್ತು.
5: ಇಬ್ಬರು ಸಂಗೀತ ಸಾಮ್ರಾಜ್ಞಿಯರು, ಒಬ್ಬರು ಅಮೃತ ವರ್ಷಿಣಿಯ ಅಮೃತ ಕಲಶ ಹೊತ್ತು ನಿಂತರೆ ಇನ್ನೊಬ್ಬರು ದೇಶದ ಏಕೈಕ ಡಿಟಿಎಚ್ ಶಾಸ್ತ್ರೀಯ ಸಂಗೀತ ವಾಹಿನಿ ರಾಗಂ 24/7 ಜವಾಬ್ದಾರಿ ಹೊತ್ತವರು.
9: ದಿನದ 24 ಗಂಟೆಗಳ ಪ್ರಸಾರ, ಹೊಸ ಆಪ್ನ ಪ್ರಯೋಗ, ಎಲ್ಲಾ ಕೇಂದ್ರಗಳ ಜೊತೆಗಿನ ಸಮನ್ವಯತೆ ನಮಗೆ ಒಂದು ಸವಾಲೇ ಆಗಿತ್ತು ಅವಾಗ.
5: ಬಿವಿ ಪದ್ಮಾ, ಗೀತಾ ರಮಾನಂದ್. ಪದ್ಮಾ ಮಂಡ್ಯದವರು, ಗೀತಾ ಮೈಸೂರಿನವರು, ಆಕಾಶವಾಣಿಯ ಸಂಗೀತ ಕಾವೇರಿಯರು.
9: ಮ್ಯಾಥಮೆಟಿಷಿಯನ್ ಶಕುಂತಲಾ ದೇವಿ ಅವರ ಸಂದರ್ಶನವನ್ನ ಬೆಂಗಳೂರಿನಲ್ಲಿ ಮಾಡಿದ್ದನ್ನ ಇವತ್ತಿಗೂ ಮರೆಯಕ್ಕೆ ಆಗಿಲ್ಲ.
5: ಬಿವಿ ಪದ್ಮಾ,
9: ಹ್ಯೂಮನ್ ಕಂಪ್ಯೂಟರ್ ಎಂದೇ ಹೆಸರಾಗಿದ್ದಂತಹ ಶಕುಂತಲಾ ದೇವಿಯವರು ತಾವು ಪ್ರದರ್ಶನ

0: ದೂರದರ್ಶನದ ಬೊಂಬೆಯಾಗಿ ತಮ್ಮ ಬಾಲ್ಯ ಹಾಳಾದಂತೆ ಬೇರೆ ಮಕ್ಕಳ ಬಾಲ್ಯ ಹಾಳಾಗಬಾರ್ದು ಅಂತ ಹೇಳಿದರು. ಮಹಿಳಾ ಕಾರ್ಯಕ್ರಮದಲ್ಲಿ ಚೀನಾ ಮಂಗಳ, ಟಿ ಸುನಂದಮ್ಮ, ಸುಧಾಮೂರ್ತಿ, ಮಧುರ ಛತ್ರಪತಿ, ಪದ್ಮಶೇಷಾದ್ರಿ, ಮಾಲತಿ ಹೊಳ್ಳ, ಹಾಗೆ ನಟಿಯರಾದಂತಹ ಬಿ ಜಯಶ್ರೀ, ಕೃಷ್ಣಕುಮಾರಿ, ಬಿ ಸರೋಜದೇವಿ, ಹೀಗೆ ಅನೇಕ ಯಶಸ್ವಿ ಮಹಿಳೆಯರ ಸಂದರ್ಶನಗಳು ಹೆಜ್ಜೆ ಗುರುತು ಮೂಡಿಸಿದ್ದವು. ಸಂದರ್ಶನಗಳು, ಚರ್ಚೆಗಳು, ಸಂವಾದಗಳು, ರೂಪಕಗಳು, ನಾಟಕಗಳು, ಫ್ಯಾಮಿಲಿ ಸೀರಿಯಲ್ಸ್, ಹೀಗೆ ಅನೇಕ ಪ್ರಕಾರಗಳಲ್ಲಿ ಕಾರ್ಯಕ್ರಮ ನಿರೂಪಿಸಿ ಎಫ್ಎಂ ರೈನ್ಬೋಗೆ ಹಲವು ಆರ್ಜೆಗಳಿಗೆ ತರಬೇತಿ ಕೊಟ್ಟು ಅವರೂ ಒಳ್ಳೆಯ ಆರ್ಜೆಗಳಾಗಿದ್ದಾರೆ ಅನ್ನೋದು ಸಂತೋಷದ ವಿಷಯ.
1: ಡಿವಿ ಪದ್ಮ, ತಂದೆ ವೆಂಕಟ ಸುಬ್ಬಯ್ಯ, ತಾಯಿ ಜಯಲಕ್ಷ್ಮಮ್ಮ ಹುಟ್ಟಿದ್ದು ಅಕ್ಟೋಬರ್ 12 1957. ಬಿಎ ಸಂಗೀತ, ಕನ್ನಡ ಸ್ನಾತಕೋತ್ತರ ಪದವಿ, ಸಾಹಿತ್ಯದಲ್ಲಿ ಅಪಾರ ಆಸಕ್ತಿ. ಆಕಾಶವಾಣಿ ಸೇರಿದ್ದು 1984. ಧಾರವಾಡ, ಬೆಂಗಳೂರು, ಮಂಗಳೂರು, ಭದ್ರಾವತಿ, ವಿವಿಧ ಭಾರತಿ, ಹಾಸನ ಕೇಂದ್ರಗಳಲ್ಲಿ ಸೇವೆ. ವಿವಿ ಪದ್ಮ, ಇವತ್ತಿಗೂ ಮೊದಲು ನೆನಪಿಸಿಕೊಳ್ಳುವುದು ವಿಕಾಸಿನಿ ಸರಣಿ.
0: 500 ರೂಪಾಯಿಗಳ ಬಜೆಟ್ನಿಂದ 2 ಲಕ್ಷ ಬಜೆಟ್ವರೆಗೆ ಯಾವ್ಯಾವ ಉದ್ಯಮಗಳನ್ನು ಮಾಡಬಹುದು, ಮಾರ್ಕೆಟ್ ಸರ್ವೆ, ಪ್ರಾಜೆಕ್ಟ್ ರಿಪೋರ್ಟ್, ಸಾಲ ಸೌಲಭ್ಯಗಳು ಮತ್ತು ಇನ್ನೂ ಇತರ ವಿಚಾರಗಳಿಗೆ ಯಾವ್ಯಾವ ಸಂಘ ಸಂಸ್ಥೆ, ಬ್ಯಾಂಕ್ಗಳನ್ನು ಸಂಪರ್ಕಿಸಬೇಕು, ಯಶಸ್ವಿ ಉದ್ಯಮಶೀಲರ ಸಂದರ್ಶನ, ಹೀಗೆ ಅನೇಕ ವಿಷಯಗಳನ್ನು ಒಳಗೊಂಡಂತಹ ಕಾರ್ಯಕ್ರಮ ಸರಣಿ ವಿಕಾಸಿನಿ. ಎಂದೋ ಬಸ್ಸಿನಲ್ಲಿ ಭೇಟಿಯಾದ ಮಹಿಳೆ ಪದ್ಮಕಲಾ ನಮ್ಮ ವಿಕಾಸಿನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನೆನಪನ್ನು ಮೆಲುಕು ಹಾಕಿ ಈಗಲೂ ತಮ್ಮ ಉದ್ಯಮವನ್ನು ಮುಂದುವರಿಸುತ್ತಿರುವ ಬಗ್ಗೆ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದಾಗ ನಮ್ಮ ಕಾರ್ಯಕ್ರಮದ ಸಾರ್ಥಕ್ಯವನ್ನು ಅವರಲ್ಲಿ ಗಮನಿಸಿದೆ. ಟೆಕ್ಸಾಕ್ ಮತ್ತು ಕೈಗಾರಿಕಾ ಹಾಗೂ ವಾಣಿಜ್ಯ ಇಲಾಖೆ ಜೊತೆ ಸೇರಿ ಮಾಡಿದ ಕಾರ್ಯಕ್ರಮ ಪುಸ್ತಕವಾಗಿಯೂ ಕೂಡ ಪ್ರಕಟಗೊಂಡಿತು. ವಿಕಾಸಿನಿ ಕಾರ್ಯಕ್ರಮ ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲೂ ನಡೆದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಯಶಸ್ವಿ ಮಹಿಳಾ ಉದ್ಯಮಿಗಳು ತಯಾರಿಸಿದಂತಹ ವಸ್ತುಗಳ ಪ್ರದರ್ಶನವೂ ಕೂಡ ಏರ್ಪಟ್ಟಿತ್ತು.
2: ನೆನಪು ನಿನಾದ.
1: ನೆನಪು ನಿನಾದ ಧ್ವನಿ ಭಂಡಾರದ ಸಂಗೀತ ಸುರುಳಿಗಳನ್ನು ಮಾತಿನಲ್ಲಿ ಅದ್ದಿ ತೆಗೆದ ದಿಗ್ಗಜರ ಧ್ವನಿ ಜೇನು.
2: ಪ್ರಸ್ತುತಪಡಿಸುವವರು ಕಲಾ ವಿಮರ್ಶಕ ಇಆರ್ ಸೇತುರಾಮ್.
3: ಮೈಸೂರಿನಲ್ಲಿ ಬಿಡಾರದ ಕೃಷ್ಣಪ್ಪನವರು, ರಾಮ ಮಂದಿರಕ್ಕೆ ಮತ್ತು ಎಲ್ಲ ಕಡೆ ಬರೋರನ್ನೆಲ್ಲ ನಂಜನಗೂಡಿಗೂ ಕರ್ಕೊಂಡು ಬಂದು ಅಲ್ಲಾದ್ಮೇಲೆ ಇಲ್ಲಿ ಹಾಡಿಸೋರು. ಆಗ ಮೊದಲು ನನಗೆ ಪ್ರಭಾವ ಮಾಡಿದ್ದು ಬಿಡಾರನ್ ಕೃಷ್ಣಪ್ಪನವರು.
1: ಡಾಕ್ಟರ್ ದೊರೆಸ್ವಾಮಿ ಅಯ್ಯಂಗಾರ್, ಆರ್ ಕೆ ಶ್ರೀಕಂಠನ್, ಡಾಕ್ಟರ್ ಬಿ ವಿ ಕೆ ಶಾಸ್ತ್ರಿ ಮುಂತಾದವರ ಮಾತಿನ ಸರಣಿ. ಸಂಜೆ ಗಣ್ಣಿನ ಹಿನ್ನೋಟ, 80 ತುಂಬಿದ ಹಿರಿಯರ ಅನುಭವಾಮೃತ ಸರಣಿ.
0: ಪ್ರೊಫೆಸರ್ ಜಿ ವೆಂಕಟ ಸುಬ್ಬಯ್ಯ ಅವರಿಗೆ ನಮಸ್ಕಾರ.
4: ನಮಸ್ಕಾರ. ಸರಿ, ನೀವು ಸಂಜೆಗಣನ ಹೆಣ್ಣೋಟ ಅನ್ನೋದು ನಮ್ಮ ಮೂರ್ತಿರಾಯರ ಪುಸ್ತಕದ ಹೆಸರು.
0: ಅನುಮತಿ ಜೊತೆಗೆ ಮೊದಲ ಕಾರ್ಯಕ್ರಮ ಅವರದೇ ಪ್ರಸಾರ ಆಯ್ತು.
4: ಅಬ್ಬಾಸ್, ಒಳ್ಳೆ ಕೆಲಸ ಮಾಡಿದ್ರಿ.
1: ಎ ಎನ್ ಮೂರ್ತಿರಾವ್, ಪ್ರೊಫೆಸರ್ ಜಿ ವೆಂಕಟ ಸುಬ್ಬಯ್ಯ, ನಿಟ್ಟೂರು ಶ್ರೀನಿವಾಸರಾವ್, ಎಚ್ ಎಲ್ ನಾಗೇಗೌಡ, ಗರ್ಗೇಶ್ವರಿ ಇವರೆಲ್ಲರ ಅಪೂರ್ವ ಸಂದರ್ಶನಗಳು. ಪದ್ಮ, ವಿವಿಧ ಭಾರತಿ ನಿರ್ದೇಶಕರಾಗಿದ್ದಾಗ ಸುವರ್ಣ ಮಹೋತ್ಸವ ಸಂಭ್ರಮ, ಸುವರ್ಣ ಚಿತ್ರಭಾರತಿ, ಸ್ವರ್ಣ ರಿಂಗಣ, ವಿವಿಧ ಭಾರತೀಯ 50ರ ಪಯಣ, ಮೈಲಿಗಲ್ಲುಗಳು, ಈ ಎಲ್ಲ ಕಾರ್ಯಕ್ರಮಗಳು ಇಂದಿಗೂ ಸ್ಮರಿಸಿಕೊಳ್ಳುವಂಥದ್ದು. ಶಾಪಿಂಗ್ ಮಾಲ್,
0: ಆಗ ಶಾಪಿಂಗ್ ಮಾಲ್ ಅನ್ನೋ ಕಾರ್ಯಕ್ರಮವನ್ನ ಸೀರೆ, ಚಿನ್ನ ಬೆಳ್ಳಿ ಅಂಗಡಿಗಳಿಂದ, ಹೋಟೆಲ್ ಮಾಲ್ಗಳಿಂದ ಮೊಬೈಲ್ ಮುಖಾಂತರ ನೇರ ಪ್ರಸಾರ ಮಾಡಿದ್ದು ಆ ಕಾಲಕ್ಕೆ ವಿಶೇಷ ಅನುಭವ.
1: ಆದಾಯವನ್ನು ಗಳಿಸಿಕೊಟ್ಟ ಅತ್ಯಂತ ಜನಪ್ರಿಯ ಕಾರ್ಯಕ್ರಮ.
0: ಶ್ರೋತೃಗಳ ಸಮ್ಮುಖದಲ್ಲಿ ನಡೆದಂತಹ ಸಂಗೀತ ಕಾರ್ಯಕ್ರಮಗಳು, ಮಕ್ಕಳ, ಮಹಿಳೆಯರ ಹಾಗೂ ಆಕಾಶವಾಣಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದವರ ಕಾರ್ಯಕ್ರಮ, ಭದ್ರಾವತಿಯಲ್ಲಿದ್ದಾಗ ಶೃಂಗೇರಿಯಲ್ಲಿ ಹಮ್ಮಿಕೊಂಡಿದ್ದ ಎಂಎಸ್ ಶೀಲಾ ಅವರ ಸಂಗೀತ ಕಾರ್ಯಕ್ರಮ, ಬೆಂಗಳೂರಿನಲ್ಲಿ ನಡೆದಂತಹ ಆಕಾಶವಾಣಿ ಸಂಗೀತ ಸಮ್ಮೇಳನ, ಇವುಗಳನ್ನು ಆಯೋಜಿಸಿದ್ದು ಇಂದಿಗೂ ನನ್ನ ಮನಸ್ಸಿನಲ್ಲಿದೆ.
1: ಪದ್ಮ ತಮ್ಮ ತಂಡಕ್ಕೆ ಹುರಿದುಂಬಿಸಿ ತಾವು ಕಾರ್ಯತತ್ಪರರಾಗುತ್ತಿದ್ದರು.
0: ಒಂದು ಸಂಗೀತ ವಾಹಿನಿಯನ್ನು ಆರಂಭ ಮಾಡುವ ಸುಯೋಗ ನನಗೆ ಒದಗಿ ಬಂತು.
5: ದಿಸ್ ಇಸ್ ರಾಗಂ 24/7 DTH ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಚಾನಲ್.
0: ಆಗ ಮೊದಲು ದಕ್ಷಿಣ ಭಾರತದ ಕೇಂದ್ರಗಳಿಗೆ ಸೀಮಿತವಾದ ಬರೀ ಕರ್ನಾಟಕ ಸಂಗೀತ ಪ್ರಸಾರ ಮಾಡುವ ಕೇಂದ್ರಗಳನ್ನು ಒಟ್ಟುಗೂಡಿಸಿ ಚರ್ಚೆ ನಡೆಸ್ತಾ ಇದ್ವಿ. ಆಗ ಹಿಂದೂಸ್ತಾನಿ ಸಂಗೀತವು ಈ ವಾಹಿನಿಯಲ್ಲಿ ಪ್ರಸಾರ ಆಗಲೇಬೇಕು, ಅದು ಭಾರತದಾದ್ಯಂತ ಅಲ್ಲದೆ ಅಂತಾರಾಷ್ಟ್ರೀಯವಾಗಿಯೂ ಪ್ರಸಾರ ಆಗಬೇಕು ಅಂತ ಆದೇಶ ಬಂತು. ನಾನು ವೃತ್ತಿಯ ಸಮಯದಲ್ಲಿ ಖಾಸಗಿಯಾಗಿ ಒಮ್ಮೆ ಅಮೆರಿಕಾಗೆ ಹೋಗಿದ್ದಾಗ ಎಲ್ಲೋ ಆ ದೇಶದಲ್ಲಿ ಕಾರಿನಲ್ಲಿ ಸಂಚರಿಸಿ

0: ಆಚರಿಸ್ತಾ ಇದ್ದಾಗ ನಮ್ಮ ರಾಗಂ ವಾಹಿನಿಯ ಆ್ಯಪ್ನಲ್ಲಿ ಸಂಗೀತವನ್ನು ಕೇಳಿದಾಗ ಮೈ ರೋಮಾಂಚನಗೊಂಡಿತ್ತು.
1: ಏಷ್ಯಾ ಪೆಸಿಫಿಕ್ ಇನ್ಸ್ಟಿಟ್ಯೂಟ್ ಫಾರ್ ಬ್ರಾಡ್ಕಾಸ್ಟಿಂಗ್ ಡೆವಲಪ್ಮೆಂಟ್ ಆಯೋಜಿಸಿದ ತರಬೇತಿಯಲ್ಲಿ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದರು. ಅಲ್ಲಿ ಜರ್ಮನಿ ಪ್ರತಿನಿಧಿ ಸಹೋದ್ಯೋಗಿಗಳ ಜೊತೆ ಭಾವನಾತ್ಮಕ ಸಂಬಂಧ ಸಲ್ಲದು ಅಂದಾಗ ಅದನ್ನು ಅಲ್ಲಗಳೆದು ಚರ್ಚೆ ಮಾಡಿದ ಪದ್ಮಾ ಎಲ್ಲ ಸಹೋದ್ಯೋಗಿಗಳ ಜೊತೆ ಸೊಗಸಾದ ಬಾಂಧವ್ಯವನ್ನೇ ಹೊಂದಿದ್ದರು. ಅಮೆರಿಕಕ್ಕೆ ಭೇಟಿ ನೀಡಿದಾಗ ಅಲ್ಲಿನ ರೇಡಿಯೋ ಜಿಂದಗಿ ಕೇಂದ್ರಕ್ಕೆ ಅತಿಥಿಯಾಗಿ ಸಂದರ್ಶನ ನೀಡಿದರು.
0: ಬೆಂಗಳೂರು ಆಕಾಶವಾಣಿಯ ನಿರ್ದೇಶಕಳಾಗಿದ್ದಾಗ ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ ಪ್ರಸಾರಿಸುವ ಹೊಣೆಗಾರಿಕೆ ಹಾಗೆ ಸ್ವಚ್ಛ ಭಾರತ ಅಭಿಯಾನದ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಿತು. ಅಂದಿನ ಕೇಂದ್ರ ಮಂತ್ರಿಗಳಾಗಿದ್ದ ಶ್ರೀ ವೆಂಕಯ್ಯನಾಯ್ಡು ಅವರು ಬೆಂಗಳೂರು ಆಕಾಶವಾಣಿ ಕರ್ನಾಟಕದ ಇತರ ಕೇಂದ್ರಗಳ ಜೊತೆ ಮಾಡಿದಂತಹ ಸ್ವಚ್ಛ ಭಾರತ ಅಭಿಯಾನದ ಕಾರ್ಯಕ್ರಮಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಇಂದಿಗೂ ಸವಿನೆನಪೆ. ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಸ್ಟೇಷನ್ ಡೈರೆಕ್ಟರ್ ಆಗಿ ನಿವೃತ್ತಿ ಹೊಂದಿದಾಗ ತಿಟ್ಟತ್ತಿ ತಿರುಗಿ ನೋಡ್ಯಾಳು ಎನ್ನುವ ಜನಪದ ಉಕ್ತಿಯಂತೆ ಅನೇಕ ನೆನಪುಗಳು ಆಕಾಶವಾಣಿಯ ಎತ್ತರಕ್ಕೂ ದೃಷ್ಟಿ ಹಾಯಿಸುತ್ತೆ.
1: ಹೊಸ ಹಾದಿಯ ವಿಕಾಸಿನಿ ಸ್ವರ ತರಂಗವೇರಿದ ಸಬಲ ರಾಗಂ ಬಿವಿ ಪದ್ಮಾ.

0: ಗೀತಾ ರಮಾನಂದ್ ನಿನಾದ ಸದಾಶಿವ ವಾಗ್ಗೇಯ ಸಂಪದ ಮೌನದಾಚೆಯ ಬೆಳಕು ಸಂಗೀತ ರೂಪಿಣಿ ಶ್ರೀ ಚಾಮುಂಡೇಶ್ವರಿ ಸಂಸ್ಕೃತ ಕಾವ್ಯ ಸಂಗೀತ ಹರಿಭಕ್ತ ಗಾನಾಮೃತ ಉಗಾಭೋಗ ದರ್ಶನ ಅಪರೂಪ ರಾಗದರ್ಶನ ಸಮುದಾಯ ಕೃತಿ ರತ್ನಾವಳಿ ರಾಗರಸ ಚಿಂತನ ದಶವಿಧ ಗಮಕ ಪಂಚದಶ ಗಮಕ ತಾನ ವೈವಿಧ್ಯ ಸ್ವರ ಸಿಂಧು ಪ್ರಾಚೀನ ಪಲ್ಲವಿ ಗಾನ ರಸೋತ್ತುಂಗ ಶ್ರೀ ಶ್ಯಾಮಕೃಷ್ಣ ಆನಂದ ಪರಮಾನಂದ ಇದು ಗೀತಾರಮಾನಂದ. ಗೀತಾ ರಮಾನಂದ್ ಅವರ ಸಂಗೀತ ಸರಣಿಯ ಶೀರ್ಷಿಕೆಗಳ ಮಂತ್ರೋಚ್ಚಾರ ರೂಪ ಸ್ಮರಣೆ ಇದು.
1: ಯಾವುದೇ ಸೆಕ್ಷನ್ ಕೊಟ್ಟರು ನನಗೆ ಖಂಡಿತ ಬೇಜಾರಾಗ್ತಾ ಇರಲಿಲ್ಲ, ಯಾಕೆಂದರೆ ಎಲ್ಲ ಕಾರ್ಯಕ್ರಮದಲ್ಲೂ ಎಲ್ಲ ವಿಭಾಗದಲ್ಲೂ ಕೆಲಸ ಮಾಡುವಂತಹ ಅದರ ಬಗ್ಗೆ ತಿಳ್ಕೊಳ್ಳುವಂತಹ ಒಂದು ಸಂಸ್ಕಾರವನ್ನು ನನಗೆ ಮೈಸೂರು ಆಕಾಶವಾಣಿ ಕೊಟ್ಬಿಟ್ಟಿತ್ತು. ಹಾಗಾಗಿ ಎಲ್ಲದರಲ್ಲೂ ನನಗೆ ಉತ್ಸಾಹದಿಂದನೇ ನಾನು ಕೆಲಸ ಮಾಡಿದೆ.
0: ಬೆಂಗಳೂರು ಮೈಸೂರು ಭದ್ರಾವತಿ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸಿರುವ ಗೀತಾ ರಮಾನಂದ್ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕಾರ್ಯಕ್ರಮಗಳಿಗೆ ನೀಡಿರುವ ಕೊಡುಗೆ ಅಪಾರ.
2: ಇಂದಿನ ಸಂಪಥ ಕಾರ್ಯಕ್ರಮದಲ್ಲಿ ಕೇಳಿ ಹಿರಿಯ ಸರೋಡ್ವಾದಕರು ಸಂಶೋಧಕರೂ ಆದ ಪಂಡಿತ್ ರಾಜೀವ್ ತಾರಾನಾಥ್ ಅವರ ಸಂದರ್ಶನ.
1: ವೈವಿಧ್ಯವನ್ನು ತರಬೇಕು ಅಂತ ಒಂದು ದಿನ ಸಂಪಥ ಅಂದರೆ ಹಿರಿಯ ಸಂಗೀತಗಾರರೊಡನೆ ಹಿರಿಯ ಕಲಾವಿದರೊಡನೆ ಒಂದು ಸಂದರ್ಶನ, ಅರ್ಧ ಗಂಟೆ ಸಂದರ್ಶನ. ಆಮೇಲೆ ಸಂಗೀತದ ವಿವಿಧ ವಿಷಯಗಳ ಕುರಿತಾದ ಅಂದರೆ ಲಕ್ಷ್ಯ ಲಕ್ಷಣಕ್ಕೆ ಸಂಬಂಧಪಟ್ಟ ಸೋದಾಹರಣ ಕಾರ್ಯಕ್ರಮಗಳು, ಸಂಗೀತ ರೂಪಕಗಳು, ಇದಲ್ಲದೆ ವಿಶೇಷವಾಗಿ ವಾಗ್ಗೇಯಕಾರರ ರಚನೆಗಳನ್ನು ಒಳಗೊಂಡ ಸಂಗೀತ ಕಾರ್ಯಕ್ರಮದ ಸರಣಿಗಳನ್ನು ಪ್ರಾರಂಭ ಮಾಡಿದೆ.
3: ಸಂಸ್ಕೃತ ಕಾವ್ಯ ಸಂಗೀತ ನಿರ್ಮಾಣ ಗೀತಾ ರಮಾನಂದ.
4: ನಿನಾದ ನಿನಾದ ನಿನಾದ ವೈಣಿಕ ವಾಗ್ಗೇಯ ವಾಹಿನಿ ವಿಶೇಷ ಸಂಗೀತ ಕಾರ್ಯಕ್ರಮ ಸರಣಿ.
1: ಈ ಅಮೃತ ಕಳಶದಲ್ಲಿ ಏಳುವರೆಗೆ ಏನು ಪ್ರಸಾರ ಆಗ್ತಾ ಇತ್ತು ಅದಕ್ಕೆ ಸಾಕಷ್ಟು ಶ್ರೋತೃಗಳು ಸ್ಪಂದನೆಯನ್ನ ತಿಳಿಸ್ತಾ ಇದ್ರು.
0: ತಂದೆ ಡಿ ವಿ ಸುಬ್ರಾವ್ ಮೈಸೂರು ಅರಮನೆಯಲ್ಲಿ ಉದ್ಯೋಗ, ತಾಯಿ ವಿಶಾಲಾಕ್ಷಮ್ಮ. ರೇಡಿಯೋ ಸಂಗೀತ ಕೇಳ್ತಾನೆ ಬೆಳೆದವರು ಗೀತಾ ರಮಾನಂದ್. ಸಂಗೀತದಲ್ಲಿ ಸ್ನಾತಕೋತ್ತರ ಪದವಿ, ವೀಣಾ ವಿದುಷಿ ಗೀತಾ ರಮಾನಂದ್. ಹುಟ್ಟಿದ್ದು 1951 ಆಗಸ್ಟ್ 14, ಆಕಾಶವಾಣಿ ಸೇರಿದ್ದು 1976. ಡಾಕ್ಟರ್ ದೊರೆಸ್ವಾಮಿ ಅಯ್ಯಂಗಾರ್, ಎಚ್ ಕೆ ನಾರಾಯಣ, ಎಚ್ ಆರ್ ಲೀಲಾವತಿ, ಡಾಕ್ಟರ್ ಆರ್ ಕೆ ಶ್ರೀಕಂಠನ್, ಎಸ್ ಕೃಷ್ಣಮೂರ್ತಿ ಮುಂತಾದ ಸಂಗೀತ ದಿಗ್ಗಜರ ಜೊತೆ ಸಹಾಯಕರಾಗಿ ಕೆಲಸ ಮಾಡಿದವರು. ಆಗ ತಂತ್ರಜ್ಞಾನ ಇಷ್ಟು ಮುಂದುವರೆದಿರಲಿಲ್ಲ, ಟ್ರ್ಯಾಕ್ ರೆಕಾರ್ಡಿಂಗ್ ಅಂತೂ ಇರಲೇ ಇಲ್ಲ. ಅಂತಹ ಸಂದರ್ಭದಲ್ಲಿ ಕಣ್ಣು ಮುಚ್ಚಿ ಕಿವಿ ತೆರೆದು ಹೃದಯ ಹೊಕ್ಕವರು ಗೀತಾ. ಬ್ಯಾಲೆನ್ಸಿಂಗ್ ಎಕ್ಸ್ಪರ್ಟ್ ಅಂತಾನೆ ಕರೀತಾ ಇದ್ರು ಸಹೋದ್ಯೋಗಿಗಳು. ಖ್ಯಾತ ಚಲನಚಿತ್ರ ಸಂಗೀತ ನಿರ್ದೇಶಕರಾದ ವಿಜಯಭಾಸ್ಕರ್, ಎಂ ರಂಗ

0: ಅವರು ಒಮ್ಮೆ ಧ್ವನಿ ಮುದ್ರಣಕ್ಕೆ ಆಕಾಶವಾಣಿಗೆ ಬಂದಾಗ ಇವರ ಕೈ ಚಳಕಕ್ಕೆ ಮಾರು ಹೋಗಿದ್ದರು. ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರು ವೃಂದಗಾನ ಧ್ವನಿ ಮುದ್ರಣವೊಂದರಲ್ಲಿ ಇವರ ಸಮಯ ಸ್ಫೂರ್ತಿಯನ್ನು ಮೆಚ್ಚಿದರು.
1: ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರು ಕೆಲವು ಭಕ್ತಿಗೀತೆಗಳನ್ನು ಒಂದು ವೃಂದದ ಜೊತೆಗೆ ಅವರ ಜೊತೆಗೆ ರೆಕಾರ್ಡ್ ಮಾಡುವಂತಹ ಒಂದು ಕಾರ್ಯಕ್ರಮ ಆಕಾಶವಾಣಿಯಲ್ಲಿ. ವಾದ್ಯಗಳು ಎಷ್ಟಿಡಬೇಕು, ವಾಯ್ಸ್ಗಳು ಎಲ್ಲಿ ಬರುತ್ತೆ, ಆಮೇಲೆ ಆ ಬ್ಯಾಕ್ಗ್ರೌಂಡು ಯಾವ ಥರ ಬರುತ್ತೆ, ಅದನ್ನು ಸಹ ನಾವೊಂದು ಮನಸ್ಸಿಗೆ ತೊಗೊಂಡ್ಬಿಡ್ತಾ ಇದ್ದೆ. ನನ್ನ ಅಭಿಪ್ರಾಯದಲ್ಲಿ ಈ ಥರ ಮಾಡಿದಾಗಲೇ ನಾವು ಸರಿಯಾಗಿ ಬ್ಯಾಲೆನ್ಸ್ ಮಾಡೋಕ್ಕಾಗತ್ತೆ ಒಂದು ಕಾಂಪ್ಲಿಕೇಟೆಡ್ ರೆಕಾರ್ಡಿಂಗ್ಸ್ ಇದ್ದಾಗ. ಹಾಗೆ ಬಾಲಮುರಳಿ ಕೃಷ್ಣ ಅವರು ರಿಹರ್ಸಲ್, ಎಂತಹ ರಿಹರ್ಸಲ್ ಅದು ಅಂತಂದರೆ ತುಂಬ ಒಂದು ಸೀರಿಯಸ್ ವಾತಾವರಣ, ಎಲ್ಲ ತನ್ಮಯರಾಗಿ ನುಡಿಸುವಂತಹ ಒಂದು ಒಳ್ಳೆ ವಾತಾವರಣನ ಕೊಟ್ಟು ರಿಹರ್ಸಲ್ ಮಾಡಿಸ್ತಾಯಿದ್ರು. ನಾನು ರಿಹರ್ಸಲ್ಲು ಮಾಡ್ತಾ ಇದ್ದಾಗ ಪೂರ್ತಿ ಹಾಡನ್ನು ರೆಕಾರ್ಡ್ ಮಾಡಿಬಿಟ್ಟೆ. ಸರಿ, ರೆಕಾರ್ಡ್ ಮಾಡಿದ್ಮೇಲೆ ಡಾಕ್ಟರ್ ಬಾಲಮುರಳಿ ಕೃಷ್ಣ ಅವ್ರಿಗೆ ಒಂದ್ಸಲ ಬ್ಯಾಲೆನ್ಸಿಂಗ್ ಸರಿಗಿದೆಯಾ ಕೇಳಿ ನೋಡಿ ಹೇಳಿಬಿಡಿ ಅಂತಂದೆ. ಇದೇ ಫೈನಲ್ ಅಂತ ಪ್ರೂವ್ ಮಾಡಿಬಿಟ್ರು. ಇನ್ನು ಧ್ವನಿ ಶಿಲ್ಪ, ಇದು ಆಕಾಶವಾಣಿ ವಾರ್ಷಿಕ ಸ್ಪರ್ಧೆಗಳಲ್ಲಿ ಎರಡನೇ ಬಹುಮಾನ ಬಂದಂತಹ ಶ್ರೀ ಎಸ್ ಕೃಷ್ಣಮೂರ್ತಿ ಅವರು ನಿರ್ಮಾಣ ಮಾಡಿದಂತಹ ರೂಪಕ. ಬ್ಯಾಲೆನ್ಸಿಂಗ್ ಎಲ್ಲ ನಿಮ್ಮದೇ ಜವಾಬ್ದಾರಿ, ನನ್ನನ್ನು ಕರೆದು ಇದು ಸರಿ ಇದೆಯಾ ಅಂತ ಕೇಳಲೇಬೇಡಿ ಅಂತ ಹೇಳಿಬಿಟ್ರು. ಆ ಒಂದು ರೂಪಕಕ್ಕೆ ರಾಷ್ಟ್ರಮಟ್ಟದಲ್ಲಿ ದ್ವಿತೀಯ

0: ನಾಳೆಗಳು ನಮಗಿರಲಿ ಪ್ರಶಸ್ತಿ ಪಡೆದ ರೂಪಕ.
1: ಕಾಲದ ಕಾಣದ ನಿಯಮ,
2: ಜನನ ಮರಣಗಳು ಕಾಲದ ಕಾಣದ ನಿಯಮ.
3: ಬಿ ವಿ ಕೆ ಶಾಸ್ತ್ರಿಯವರು ನಮ್ಮ ಆಫೀಸ್ ಗಾಡಿ ಹತ್ತುತ್ತಾ ಇದ್ರು, ಮನೆಗೆ ಹೋಗ್ತಾ ಇದ್ರು. ಅವಾಗ ನನ್ನ ನೋಡಿದ ತಕ್ಷಣ, ಓ ನೀ ಬಂದ್ಯಾ ನೀನು, ನಾ ಇನ್ಮೇಲ್ ಮ್ಯೂಸಿಕ್ ಮ್ಯಾಗ್ಝೈನ್ ಮಾಡ್ತೀನಿ ಅಂತಂದ್ರು. ನಮ್ಮ ವೃತ್ತಿಯಲ್ಲಿ ಒಂದು ಕೆಲವು ಸಾರ್ಥಕ ಕ್ಷಣಗಳು ಅನ್ಸುತ್ತಲ್ಲ, ಆ ಒಂದು ಕ್ಷಣ ಇದು.
0: ಗೀತಾ ರಮಾನಂದ್ ವೀಣೆಯಲ್ಲಿ ಟಾಪ್ ಗ್ರೇಡ್ ಕಲಾವಿದೆ. ಸಂಗೀತ ಕಚೇರಿಗಳು, ಧ್ವನಿ ಮುದ್ರಣಗಳ ಮೂಲಕ ದೇಶ ವಿದೇಶಗಳಲ್ಲಿ ಪ್ರಸಿದ್ಧರಾಗಿದ್ದಾರೆ. ವೀಣೆಯ ಕಂಪನ, ಮಾತಿನ ಸಿಂಚನ, ಗೀತೆ ಪ್ಲಸ್ ಆನಂದ, ಗೀತಾ ರಮಾನಂದ.
4: ಬಾನುಲಿ ಕಲಿಗಳು ನುಡಿಚಿತ್ರಾವಳಿ ಕೇಳಿದಿರಿ. ಕಾರ್ಯಕ್ರಮ ಪರಿಕಲ್ಪನೆ, ನಿರೂಪಣಾ ಸಾಹಿತ್ಯ, ನಿರ್ಮಾಣ ಬಿ ಕೆ ಸುಮತಿ, ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ.
0: ಧ್ವನಿ ಮುದ್ರಣ ಭಂಡಾರ ನೆರವು ಪುಣ್ಯವತಿ ಎಸ್ ಬಿ.
4: ಸಮಗ್ರ ನಿರ್ವಹಣೆ ಡಾಕ್ಟರ್ ನಿರ್ಮಲಾ ಸಿ ಎಲಿಗಾರ್.
0: ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ಬಾನುಲಿ ಕಲಿಗಳು ಸರಣಿ ಕೇಳಿದಿರಿ. ಆಕಾಶವಾಣಿಗೆ 90 ಸಂಭ್ರಮದ ಮತ್ತೊಂದು ಸರಣಿ ಕಗ್ಗದ ಸಿರಿ.
5: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ಕಾರ್ಯನಕ್ಷಯ ವಿಧಿಸ ಹೊರಡದಿರು. ಅಧಿಕಾರಿ ನೀನಲ್ಲ, ವಿಧಿ ಬೆಪ್ಪನಲ್ಲ. ವಿಧಿಗೆ ನೀಂ ಕಾರ್ಯನಕ್ಷಯ ವಿಧಿಸ ಹೊರಡದಿರು. ಅಧಿಕಾರಿ ನೀನಲ್ಲ, ವಿಧಿ ಬೆಪ್ಪನಲ್ಲ. ಹದವರಿತು ವಿಧಿ ತಾನೆ ಕುದುರಿಸುವನೆಲ್ಲವನು ಅದಟದಿರು. ನೀನವನ ಮಂಕುತಿಮ್ಮ.
1: ಹದವರಿತು ವಿಧಿ ತಾನೆ ಕುದುರಿಸುವನೆಲ್ಲವನು ಅದಟದಿರು. ನೀನವನ ಮಂಕುತಿಮ್ಮ.

ಬೇಕು. ವಿಧಿಗೆ ಕಾರ್ಯನಕ್ಷೆಯನ್ನು ಹಾಕಿಕೊಡಬೇಡ, ನೀನು ಅಧಿಕಾರಿಯಲ್ಲ. ವಿಧಿಯು ನಿನ್ನಿಂದ ಸಲಹೆಯನ್ನು ಪಡೆದು ಅವನು ಕಾರ್ಯಪ್ರವರ್ತನಾಗಲು ಅವನು ವೆಪ್ಪನೂ ಅಲ್ಲ. ಹೀ ಈಸ್ ಅ ವೆರಿ ಇಂಟೆಲಿಜೆಂಟ್ ಕ್ರಿಯೇಟರ್. ಅವನು ಪಾಕಪ್ರವೀಣನು. ಈ ಜೀವನ ಬಾಣಲಿಯಲ್ಲಿ ಒಂದು ವಸ್ತು ಮಾತ್ರ ನೀನು. ಅದು ಹದವಾಗಿದೆ ಅಂದಾಗ, ಬೆಂದಿದೆ ಅಂದಾಗ ತೆಗೆಯುತ್ತಾನೆ. ನೀನು ಅವನನ್ನು ಗದರಿಸುವ ಗೋಜಿಗೆ ಹೋಗಬೇಡ. ಅಷ್ಟೇ ಅಲ್ಲ, ಪ್ರಾರ್ಥಿಸುವುದಷ್ಟೇ ನಿನ್ನ ಕೆಲಸ. ಅವನ ಸಮಯ ಕೂಡಿ ಬಂದಾಗ ಅವನು ಕರುಣಿಸುತ್ತಾನೆ. ಅದಕ್ಕೆ ಅನ್ಕಂಡೀಷನಲ್ ಅಕ್ಸೆಪ್ಟೆನ್ಸ್ ಆಫ್ ಎವ್ರಿಥಿಂಗ್ ಇಂಟೆಲೆಕ್ಚುವಲಿ ಗುಡ್ ಆರ್ ಬ್ಯಾಡ್. ಅಂದರೆ ಮತ್ತೊಂದೆಡೆ ದಿವಿಜಿಯವರು ಹೇಳುತ್ತಾರೆ, ತರುವುದೆಲ್ಲವನ್ನು ಸಕಾಲದಲ್ಲಿ, ಕರ್ಮಚಕ್ರಂ ಆಗತೇ ಸ್ವಾಗತಂ ಕುರ್ಯಾತ್ ಗಚ್ಛಂತಂನ ನಿವಾರಯೇತ್. ಬ್ಯಾಲೆನ್ಸ್ ಆಗಿ ಸ್ವೀಕರಿಸುವ ಜೀವನವನ್ನು ಯಾವುದು ಹೇಗೆ ಬರುತ್ತದೋ ಹಾಗೆ ಸ್ವೀಕರಿಸು. ಅಂದರೆ ಬ್ಯಾಲೆನ್ಸ್ಡ್ ಮೈಂಡ್, ಪೂರ್ವ ಕರ್ಮಾನುಸಾರವಾಗಿ ಸಮಚಿತ್ತ ಬುದ್ಧಿಯಿಂದ ಎಲ್ಲವನ್ನು ಸ್ವೀಕರಿಸುತ್ತಾ ನಡೆದರೆ ನಿನಗೆ ಯಾವ ತೊಂದರೆಯೂ ಬರಲಾರದು. ಜೀವನವನ್ನು ಸಲೀಸಾಗಿ, ಆನಂದಮಯವಾಗಿ, ಸುಖವಾಗಿ ನಡೆಸಬಹುದು.

ತಾಳಿ ಮೆಲು ಮೆಲನೊಮ್ಮೆ ಧಾಳಿ ರಭಸದಿನೊಮ್ಮೆ ಹೇಳದೆಯೇ ಕೇಳದೆಯೇ ಬಹನು ವಿಧಿರಾಯ. ತಾಳಿ ಮೆಲು ಮೆಲನೊಮ್ಮೆ ಧಾಳಿ ರಭಸದಿನೊಮ್ಮೆ ಹೇಳದೆಯೇ ಕೇಳದೆಯೇ ಬಹನು ವಿಧಿರಾಯ. ಕೀಳ ಮೇಲಾಗಿಪನು ಮೇಲ ಕೀಳಾಗಿಪನು ತಾಳಿಮೆಯಿ ನಿರು ನೀನು ಮಂಕುತಿಮ್ಮ. ಕೀಳ ಮೇಲಾಗಿಪನು ಮೇಲ ಕೀಳಾಗಿಪನು ತಾಳಿಮೆಯಿ ನಿರು ನೀನು ಮಂಕುತಿಮ್ಮ.

ವಿಧಿ ಕಾರ್ಯಗಳನ್ನು ನಾವು ಊಹಿಸಲು ಸಾಧ್ಯವಿಲ್ಲ. ಅವನು ಹೇಳಿ ಕೇಳಿ ಮಾಡುವವನೂ ಅಲ್ಲ. ಅವನ ಪ್ರಭಾವ ಮೆಲ್ಲ ಮೆಲ್ಲಗೆ ಮಂದಮಾರುತದಂತೆ ಬರಬಹುದು, ಅಥವಾ ಸುನಾಮಿ ಹಾಗೆ ಸುಂಟರಗಾಳಿಯಂತೆ ರಭಸದಿಂದ ಬರಬಹುದು. ಚಕ್ರಾನುಗತಿಯಂತೆ ಅವನ ಲೀಲೆಯು ಕೆಳಗಿರುವವರನ್ನು ಮೇಲಕ್ಕೆತ್ತುತ್ತಾನೆ, ಮೇಲಿರುವವರನ್ನು ಕೆಳಕ್ಕೆತ್ತಾನೆ. ಜಾಯಿಂಟ್ ವೀಲ್ ನಾವು ಜಾತ್ರೆಯಲ್ಲಿ ನೋಡ್ತೀವಲ್ಲ, ಹಾಗೆ ಒಬ್ಬವನು ಮೇಲಿದ್ದವನು ಕೆಳಗೆ ಬರಲೇಬೇಕು, ಏರಿದವನು ಇಳಿದಾನು ತಾಳೆ.

0: ಬಾಳಿದವನು ಬಾಳಿಯ ಅನ್ನುವಂಥ ಒಂದು ಗಾದೆ ಇದೆ. ಅದೇ ರೀತಿ ನಾವು ತಾಳುವಗಿಂತ ಅನ್ಯ ತಪವಿಲ್ಲ ಅಂತ ಒಂದು ಕಡೆ ಹೇಳ್ತಾರೆ. ತಾಳುವಿಕೆಗಿಂತ ಅನ್ಯ ತಪವಿಲ್ಲ, ತಲ್ಲಣಿಸದೆರು ಕಂಡ್ಯ ತಾಳು ಮನವೇ ಅಂತ ದಾಸರು ನಮ್ಮನ್ನು ಮೇಲೆ ಮೇಲೆ ಎಚ್ಚರಿಸಿದ್ದಾರೆ. ಎಲ್ಲ ಕವಿವಾಣಿ ದಾಸವಾಣಿ ನಮ್ಮ ಎಚ್ಚರಿಸಲಿಕ್ಕೆ ಮಾತ್ರ ಇರುವುದು. ಹೀಗೆ ದೈವೇಚ್ಛೆಯೆಂದು ಬಗೆದು ದುಡುಕದೇ ಸಹಿಸಿಕೋವಂಥ ಡಿ ಬಿ ಜಿಯವರು ಒಂದು ಕಡೆ ಹೇಳ್ತಾರೆ, ಅದು ಒಳಿತು ಇದು ಕೆಟ್ಟದೆಂಬ ಹಠ ನಿನಗೇಕೆ, ಹೊದಿಸಿಹುದು ದೈವವೆಲ್ಲಕ ಒಂದು ತೆರೆಯ ಸ್ವದೆಯ ಸೌರಭ ನಂಜ ಬಟ್ಟಲಿನಂತೆ ತೋರಿತು ವಿಧಿಯ ಬಗೆಯಂತಿಹುದು ಅಂತ ಹೇಳುತ್ತಾರೆ. ಪುರಂದರದಾಸರ ಜೀವನವನ್ನೇ ನಾವು ತೆಗೆದುಕೊಂಡರೆ ಪುರಂದರದಾಸರು ತುಂಬ ಜಿಪುಣಾಗ್ರೇಸರನಾದ ಶ್ರೀಮಂತನಾದ ಅವನು ದಾಸನಾಗಬೇಕಾದರೆ ಒಂದು ಪತ್ನಿಯ ಒಂದು ಸಲಹೆ ಒಂದು ಇದಾಯಿತು. ದೈವ ಯಾವ ರೀತಿಯಿಂದ ಯಾವಾಗ ಯಾಗ ಮಾಡುತ್ತೆ ಅಂತ ಹೇಳೋದೇ ಕಷ್ಟ. ಪತ್ನಿಯು ತನ್ನ ಮೂಗುತಿಯನ್ನು ಸಿಗದೇ ಇದ್ದಾಗ ಬಟ್ಟಲಿನಲ್ಲಿ ವಿಷವನ್ನು ಹಾಕಿಕೊಂಡು ತಗೊಳ್ಳುವಾಗ ಅಲ್ಲಿ ಭಗವಂತನು ದಯೆಯಿಂದ ಅಲ್ಲಿ ಮತ್ತೆ ಆ ಮೂಗುತಿ ಕಾಣುವ ಹಾಗೆ ಮಾಡಿ ಅದೇ ಒಂದು ಜೀವನನ ತಿರುವಿಗೆ ಪುರಂದರದಾಸರ ಜೀವನ ತಿರುವಿಗೆ ಕಾರಣವಾಗುತ್ತದೆ. ಹಾಗೆ ಮೀರಾಬಾಯಿ ಕೂಡ ವಿಷದ ಬಟ್ಟಲನ್ನು ಕೊಟ್ಟಾಗ ಅದು ಭಗವಂತನ ಕೃಷ್ಣನ ಬಂದು ಇದು ಅಂತ ಪ್ರಸಾದವೆಂದು ತೆಗೆದುಕೊಂಡು ತನ್ನ ಜೀವನವನ್ನೇ ಮಾರ್ಪಾಟಾಯಿತು. ಸೊ ಒಬ್ಬರ ಜೀವನದಲ್ಲಿ ಹೇಗೆ ಮಾರ್ಪಾಟಾಗುತ್ತೆ ಅಂತ ಹೇಳೋದೇ ಕಷ್ಟ. ಅದಕ್ಕೆ ವಿಧಿಯ ಆಟ ಹೀಗೆ ಅಂತ ಹೇಳಲಿಕ್ಕಾಗೋದಿಲ್ಲ.
1: ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಆರ್ ಚಂದ್ರಿಕಾ, ವ್ಯಾಖ್ಯಾನ ಡಾಕ್ಟರ್ ಎಚ್ ಎಸ್ ಘಳಿಗಿ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಅನುರಾಧ ಭಟ್ ಮತ್ತು ರಾಜೇಶ್ ಕೃಷ್ಣನ್ ಅವರ ಯುಗಳ ಧ್ವನಿಗಳಲ್ಲಿ ಯುಗಪುರುಷ 2017 ತೆರೆ ಕಂಡ ಯುಗಪುರುಷ ಚಿತ್ರದ ಗೀತೆ ಕೇಳಿದಿರಿ. ಸಮಯ 7:35. ಈಗ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಭಾರತ ಮತ್ತು ಜಪಾನ್ ನಡುವಿನ ಆರೋಗ್ಯ ರಕ್ಷಣೆ ಕುರಿತ 3ನೇ ಜಂಟಿ ಸಮಿತಿ ಸಭೆ. ಭಾರತ ಪ್ರವಾಸದಲ್ಲಿ ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್, ನಾಳೆ ರಾಷ್ಟ್ರಪತಿ ಮತ್ತು ಪ್ರಧಾನಿ ಅವರೊಂದಿಗೆ ಮಹತ್ವದ ಚರ್ಚೆ. ಭಾರತೀಯ ಸೇನೆಗೆ 5 ಭೂ ಆಧಾರಿತ ಮೊಬೈಲ್ ಎಲೆಕ್ಟ್ರಾನಿಕ್ ವ್ಯವಸ್ಥೆ ಖರೀದಿಗೆ ರಕ್ಷಣಾ ಸಚಿವಾಲಯ, ಬಿಇಎಲ್ನೊಂದಿಗೆ ಒಪ್ಪಂದ. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷದ ಶಾಸಕಾಂಗ ನಾಯಕರಾಗಿ ಜೋಸೆಫ್ ವಿಜಯ್ ಸರ್ವಾನುಮತದಿಂದ ಆಯ್ಕೆ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಭಾರತ ಮತ್ತು ಜಪಾನ್ ನಡುವಿನ ಆರೋಗ್ಯ ರಕ್ಷಣೆ ಕುರಿತಾದ 3ನೇ ಜಂಟಿ ಸಮಿತಿ ಸಭೆ ಇಂದು ದೆಹಲಿಯ ಭಾರತ್ ಮಂಟಪಂನಲ್ಲಿ ನಡೆಯಿತು. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ JP ನಡ್ಡಾ ಮತ್ತು ಜಪಾನ್ನ ಆರೋಗ್ಯ ರಕ್ಷಣಾ ನೀತಿಯ ಉಸ್ತುವಾರಿ ಸಚಿವೆ ಕಿಮಿ ಒನೋಡಾ ಅವರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ನಿಯೋಗವನ್ನು ಸ್ವಾಗತಿಸಿದ ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ಪುಣ್ಯ ಸಲೀಲಾ ಶ್ರೀವಾಸ್ತವ, ಭಾರತ ಮತ್ತು ಜಪಾನ್ ಪರಸ್ಪರ ವಿಶ್ವಾಸ ಮತ್ತು ಭವಿಷ್ಯದ ಹಂಚಿಕೆಯ ದೂರದೃಷ್ಟಿಯನ್ನು ಆಧರಿಸಿದ ಪಾಲುದಾರಿಕೆಯನ್ನು ಹಂಚಿಕೊಂಡಿವೆ ಎಂದು ಮಾಹಿತಿ ನೀಡಿದರು. ಈ ವೇಳೆ ಮಾತನಾಡಿದ ಸಚಿವ JP ನಡ್ಡಾ, ಆರೋಗ್ಯ ಕ್ಷೇತ್ರದಲ್ಲಿ ಸಹಯೋಗವನ್ನು ಬಲವರ್ಧನೆಗೊಳಿಸಲು ಮತ್ತು ನೂತನ ಪಾಲುದಾರಿಕೆಗಳನ್ನು ಬೆಳೆಸಲು ಎರಡೂ ದೇಶಗಳ ಹಂಚಿಕೆಯ ಬದ್ಧತೆಯನ್ನು ಸಭೆ ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದರು. ಆರೋಗ್ಯ ರಕ್ಷಣೆಯಲ್ಲಿ ಭಾರತ ಜಪಾನ್ ಸಹಕಾರವು ಆರೋಗ್ಯ ರಕ್ಷಣೆ ಮತ್ತು ಸ್ವಾಸ್ಥ್ಯದಲ್ಲಿನ ಸಹಕಾರ ಒಪ್ಪಂದ ಹಾಗೂ ಆರೋಗ್ಯ ವ್ಯವಸ್ಥೆಗಳನ್ನು ಬಲಪಡಿಸುವ, ಲಭ್ಯತೆಯನ್ನು ಸುಧಾರಿಸುವ ಮತ್ತು ಉತ್ತಮ ಆರೋಗ್ಯ ಫಲಿತಾಂಶಗಳಿಗಾಗಿ ನಾವೀನ್ಯತೆಯನ್ನು ಉತ್ತೇಜಿಸುವ ಹಂಚಿಕೆಯ ದೂರದೃಷ್ಟಿಯಿಂದ ಮಾರ್ಗದರ್ಶಿಸಲ್ಪಟ್ಟಿವೆ ಎಂದು ಅವರು ಹೇಳಿದರು. ಭಾರತ ಮತ್ತು ಜಪಾನ್ ನಡುವಿನ ದೀರ್ಘಕಾಲೀನ ಮತ್ತು ಬಹುಮುಖಿ ಸಂಬಂಧವನ್ನು ಪ್ರಮುಖವಾಗಿ ಪ್ರಸ್ತಾಪಿಸಿದ ಸಚಿವ JP ನಡ್ಡಾ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂಬ ಮಾರ್ಗದರ್ಶಿ ತತ್ವದ ಅಡಿಯಲ್ಲಿ ಸಮಗ್ರ ಅಭಿವೃದ್ಧಿಗೆ ಭಾರತದ ಬದ್ಧತೆಯನ್ನು ಪುನರುಚ್ಚರಿಸಿದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಜಪಾನ್ ಉಸ್ತುವಾರಿ ಸಚಿವೆ, ನಾವೀನ್ಯತೆ, ತಂತ್ರಜ್ಞಾನ ಮತ್ತು ಸಂಶೋಧನೆಯ ಮೂಲಕ ಆರೋಗ್ಯ ರಕ್ಷಣಾ ಸಹಕಾರವನ್ನು ಮುಂದುವರಿಸುವಲ್ಲಿ ಜಪಾನ್ನ ನಿರಂತರ ಸಹಭಾಗಿತ್ವವನ್ನು ಮತ್ತು ದ್ವಿಪಕ್ಷೀಯ ಸಹಯೋಗವನ್ನು ಮತ್ತಷ್ಟು ಬಲಪಡಿಸುವ ಬದ್ಧತೆಯನ್ನು ವ್ಯಕ್ತಪಡಿಸಿದರು. ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್ ಅವರು ತಮ್ಮ ಮೊದಲ ಭಾರತ ಭೇಟಿಗಾಗಿ ನವದೆಹಲಿಗೆ ಆಗಮಿಸಿದ್ದಾರೆ. ಅವರನ್ನು ಗೃಹ ವ್ಯವಹಾರಗಳ ರಾಜ್ಯ ಸಚಿವ ನಿತ್ಯಾನಂದ ರೈ ಬರಮಾಡಿಕೊಂಡರು. ಈ ಭೇಟಿ ಭಾರತ ಮತ್ತು ವಿಯೆಟ್ನಾಂ ನಡುವಿನ ಬಹುಮುಖಿ ಮತ್ತು ದೃಢವಾದ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದೆ. ಇದಕ್ಕೂ ಮೊದಲು ಬಿಹಾರದ ಬೋಧ್ಗಯಾದಲ್ಲಿರುವ ವಿಶ್ವಪ್ರಸಿದ್ಧ ಮಹಾಬೋಧಿ ದೇವಾಲಯಕ್ಕೆ ಇಂದು ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್ ಅವರು ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದರು. ಪವಿತ್ರ ಬೋಧಿ ವೃಕ್ಷದ ಕೆಳಗೆ ಧ್ಯಾನ ಮಾಡುವ ಮೂಲಕ ಅವರು ಭಗವಾನ್ ಬುದ್ಧನಿಗೆ ನಮನ ಸಲ್ಲಿಸಿದರು. ನಂತರ ಅಧ್ಯಕ್ಷ ಟೋ ಲಾಮ್ ವಿಯೆಟ್ನಾಂ ಮಠಕ್ಕೆ ಭೇಟಿ ನೀಡಿದರು. ಅಲ್ಲಿ ಅವರು ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದರು. ಅಧ್ಯಕ್ಷ ಟೋ ಲಾಮ್ ಅವರಿಗೆ ನಾಳೆ ರಾಷ್ಟ್ರಪತಿ ಭವನದ ಮುಂಭಾಗದಲ್ಲಿ ಔಪಚಾರಿಕ ಸ್ವಾಗತ ನೀಡಲಾಗುತ್ತದೆ.

0: ನಂತರ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಅಧ್ಯಕ್ಷ ಟೋಲಾಮ್ ಅವರೊಂದಿಗೆ ಸಭೆ ನಡೆಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಧ್ಯಕ್ಷ ಟೋಲಾಮ್ ಅವರೊಂದಿಗೆ ದ್ವಿಪಕ್ಷೀಯ ಸಂಬಂಧ, ಪ್ರಾದೇಶಿಕ ಹಾಗೂ ಜಾಗತಿಕ ವಿಷಯಗಳ ಕುರಿತು ವ್ಯಾಪಕ ಚರ್ಚೆ ನಡೆಸಲಿದ್ದಾರೆ. ಈ ನಡುವೆ ಇತರ ಭಾರತೀಯ ಗಣ್ಯರು ಸಹ ಅಧ್ಯಕ್ಷ ಟೋಲಾಮ್ ಅವರನ್ನು ಭೇಟಿ ಮಾಡುವ ನಿರೀಕ್ಷೆ ಇದೆ. ಭಾರತೀಯ ಸೇನೆಗೆ ಕನಿಷ್ಠ 72% ಸ್ಥಳೀಯ ವಿಷಯವನ್ನು ಹೊಂದಿರುವ 5 ನೆಲ ಆಧಾರಿತ ಮೊಬೈಲ್ ಎಲೆಕ್ಟ್ರಾನಿಕ್ ವ್ಯವಸ್ಥೆಗಳ ಖರೀದಿಗಾಗಿ ರಕ್ಷಣಾ ಸಚಿವಾಲಯ ಹೈದರಾಬಾದ್ನ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ನವದೆಹಲಿಯಲ್ಲಿ ಇಂದು ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರ ಸಮ್ಮುಖದಲ್ಲಿ ಖರೀದಿ ವಿಭಾಗದ ಅಡಿಯಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಎಂದು ಸಚಿವಾಲಯ ತಿಳಿಸಿದೆ. ಈ ವ್ಯವಸ್ಥೆಯು ಭಾರತೀಯ ಸೇನಾ ಘಟಕಗಳನ್ನು ಆಧುನೀಕರಿಸುತ್ತದೆ ಮತ್ತು ದೇಶದ ಸ್ಥಳೀಯ ರಕ್ಷಣಾ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ ಎಂದು ಸಚಿವಾಲಯ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಮಿಳುನಾಡಿನ ಚೆನ್ನೈನಲ್ಲಿಂದು ನಡೆದ ತಮಿಳಗ ವೆಟ್ರಿ ಕಳಗಂ TVK ಸಭೆ ಮುಕ್ತಾಯಗೊಂಡಿದ್ದು, ಶಾಸಕಾಂಗ ಪಕ್ಷದ ನಾಯಕರಾಗಿ ಪಕ್ಷದ ಮುಖ್ಯಸ್ಥ ಜೋಸೆಫ್ ವಿಜಯ್ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. TVK ಪಕ್ಷ 234 ಸ್ಥಾನಗಳ ಪೈಕಿ 108 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಜಯಗಳಿಸಿ ತಮಿಳುನಾಡು ವಿಧಾನಸಭೆಯಲ್ಲಿ ಏಕೈಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಸರ್ಕಾರ ರಚನೆಗೆ 118 ಶಾಸಕರ ಅಗತ್ಯವಿದೆ. ಈ ನಡುವೆಯೇ ತಮಿಳುನಾಡಿನ ಮುಖ್ಯಮಂತ್ರಿ MK ಸ್ಟಾಲಿನ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಅವರು ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರನ್ನು ಭೇಟಿಯಾಗಿ ರಾಜೀನಾಮೆ ನೀಡಿದರು. ರಾಜ್ಯಪಾಲರು ರಾಜೀನಾಮೆಯನ್ನು ಅಂಗೀಕರಿಸಿದ್ದು, ಮುಂದಿನ ಸರ್ಕಾರ ರಚನೆಯಾಗುವವರೆಗೆ ಹಂಗಾಮಿಯಾಗಿ ಮುಂದುವರೆಯಲು ಸೂಚಿಸಿದ್ದಾರೆ. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಜಯಗಳಿಸಿದ ನಂತರ ರಾಜ್ಯದಲ್ಲಿ ನೂತನ ಸರ್ಕಾರ ರಚನೆ ಮತ್ತು ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಸಿದ್ಧತೆಗಳು ಭರದಿಂದ ಸಾಗಿವೆ. ಗುರುದೇವ ರವೀಂದ್ರನಾಥ ಟ್ಯಾಗೋರ್ ಅವರ ಜನ್ಮದಿನಾಚರಣೆಯಾದ ಈ ತಿಂಗಳ 9 ನೂತನ ಸಚಿವ ಸಂಪುಟದ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಮಾರಂಭದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಪುದುಚೇರಿ ವಿಧಾನಸಭಾ ಚುನಾವಣೆಯಲ್ಲಿ ರಾಷ್ಟೀಯ ಪ್ರಜಾಸತ್ತಾತ್ಮಕ ಒಕ್ಕೂಟದ ನಿರ್ಣಾಯಕ ಗೆಲುವಿನ ಒಂದು ದಿನದ ನಂತರ ನೂತನ ಸರ್ಕಾರ ರಚನೆಯ ಕುರಿತು ಬಿರುಸಿನ ಸಮಾಲೋಚನೆಗಳು ಪ್ರಾರಂಭವಾಗಿವೆ. ರಾಜ್ಯ ಪ್ರಧಾನ ಕಚೇರಿಯಲ್ಲಿ ಪುದುಚೇರಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಪಿ ರಾಮಲಿಂಗಂ ಅಧ್ಯಕ್ಷತೆಯಲ್ಲಿ ಇಂದು ಹೊಸದಾಗಿ ಆಯ್ಕೆಯಾದ ಬಿಜೆಪಿ ಶಾಸಕರ ಸಮಾಲೋಚನಾ ಸಭೆ ನಡೆಯಿತು. ಕೇಂದ್ರ ಸಚಿವ ಮತ್ತು ಬಿಜೆಪಿ ಚುನಾವಣಾ ಉಸ್ತುವಾರಿ ಡಾ ಮನ್ಸುಖ್ ಮಾಂಡವೀಯ, ರಾಜ್ಯ ಉಸ್ತುವಾರಿ ನಿರ್ಮಲ್ ಕುಮಾರ್ ಸುರಾನಾ ಮತ್ತು ಇತರ ಹಿರಿಯ ನಾಯಕರು ಸಭೆಯಲ್ಲಿ ಭಾಗವಹಿಸಿದ್ದರು. ಮುಂಬರುವ ದಿನಗಳಲ್ಲಿ ತೆಗೆದುಕೊಳ್ಳಬೇಕಾದ ರಾಜಕೀಯ ಮತ್ತು ಆಡಳಿತಾತ್ಮಕ ಕ್ರಮಗಳ ಕುರಿತು ವಿಶೇಷವಾಗಿ ಕೇಂದ್ರಾಡಳಿತ ಪ್ರದೇಶದಲ್ಲಿ ಹೊಸ ಸರ್ಕಾರ ರಚನೆಗೆ ಸಂಬಂಧಿಸಿದಂತೆ ಸಭೆಯಲ್ಲಿ ವಿವರವಾಗಿ ಚರ್ಚಿಸಲಾಯಿತು. ಪಶ್ಚಿಮ ಬಂಗಾಳದಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಗೆ ಬಿಜೆಪಿ ಹಿರಿಯ ನಾಯಕ ಮತ್ತು ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನು ಕೇಂದ್ರ ವೀಕ್ಷಕರನ್ನಾಗಿ ನೇಮಿಸಿದೆ. ಒಡಿಶಾ ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಝಿ ಅವರನ್ನು ರಾಜ್ಯದಲ್ಲಿ ಕೇಂದ್ರ ಸಹ ವೀಕ್ಷಕರಾಗಿ ನೇಮಿಸಲಾಗಿದೆ. ಅಸ್ಸಾಂನಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಚುನಾವಣೆಗೆ ಕೇಂದ್ರ ಸಚಿವ ಜೆಪಿ ನಡ್ಡಾ ಅವರನ್ನು ಕೇಂದ್ರ ವೀಕ್ಷಕರಾಗಿ ನೇಮಿಸಲಾಗಿದೆ. ಹರಿಯಾಣ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಅವರನ್ನು ರಾಜ್ಯದಲ್ಲಿ ಕೇಂದ್ರ ಸಹ ವೀಕ್ಷಕರಾಗಿ ನೇಮಿಸಲಾಗಿದೆ. ದೇಶದ ಹತ್ತಿ ಉತ್ಪಾದನೆ ಮತ್ತು ರೈತರ ಆದಾಯವನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರ ಮಿಷನ್ ಫಾರ್ ಕಾಟನ್ ಪ್ರೊಡಕ್ಟಿವಿಟಿ ಕಪಾಸ್ ಕ್ರಾಂತಿ ಎಂಬ ಮಹತ್ವದ ಯೋಜನೆಗೆ ಅನುಮೋದನೆ ನೀಡಿದೆ. ಇಂದು ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಅಶ್ವಿನಿ ವೈಷ್ಣವ್, ಈ ಯೋಜನೆಗಾಗಿ 5,659 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗುವುದು ಎಂದು ಪ್ರಕಟಿಸಿದ್ದಾರೆ. ಈ ಮಿಷನ್ ಮೂಲಕ ಹತ್ತಿ ಕೃಷಿಯಲ್ಲಿ ಸುಧಾರಿತ ತಳಿಗಳು ಮತ್ತು ಡಿಜಿಟಲ್ ಮೂಲಸೌಕರ್ಯಗಳನ್ನು ಅಳವಡಿಸಲು ಒತ್ತು ನೀಡಲಾಗುವುದು. ಕರ್ನಾಟಕ, ಮಧ್ಯಪ್ರದೇಶ, ರಾಜಸ್ಥಾನ, ಉತ್ತರ ಪ್ರದೇಶ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಾದ್ಯಂತ 19 ಜಿಲ್ಲೆಗಳನ್ನೊಳಗೊಂಡ 3 ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಗಳಿಗೆ ಸಂಪುಟ ಅನುಮೋದನೆ ನೀಡಿದ್ದು, ಯೋಜನೆಗಳ ಒಟ್ಟು ಅಂದಾಜು ವೆಚ್ಚ 23,437 ಕೋಟಿಯಾಗಿದ್ದು 2030-31 ಪೂರ್ಣಗೊಳ್ಳಲಿದೆ ಎಂದು ತಿಳಿಸಿದರು. ನವದೆಹಲಿಯಲ್ಲಿ ವಿಕಸಿತ ಭಾರತಕ್ಕಾಗಿ ಸ್ಥಿತಿಸ್ಥಾಪಕ ರಾಜ್ಯ ಹಣಕಾಸು ನಿರ್ಮಾಣದ ಕುರಿತು ಆರ್ಥಿಕ ಬೆಳವಣಿಗೆ ಸಂಸ್ಥೆ ಆಯೋಜಿಸಿದ ಚರ್ಚೆಯಲ್ಲಿ ನೀತಿ ಆಯೋಗ ಭಾಗವಹಿಸಿತ್ತು.

0: ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರ ಡಾಕ್ಟರ್ ವಿ ಅನಂತ ನಾಗೇಶ್ವರನ್ ಮಾಡಿದ ಪ್ರಮುಖ ಭಾಷಣದ ಮೂಲಕ ಈ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು ಎಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಆಯೋಗ ತಿಳಿಸಿದೆ. ಐಸಿಸಿ ಪುರುಷರ ಟಿ20 ಶ್ರೇಯಾಂಕದಲ್ಲಿ ಭಾರತ ತನ್ನ ಅಗ್ರಸ್ಥಾನವನ್ನು ಉಳಿಸಿಕೊಂಡಿದೆ. ಟಿ20 ವಿಶ್ವಕಪ್ ಪ್ರಶಸ್ತಿಯನ್ನು ಯಶಸ್ವಿಯಾಗಿ ಉಳಿಸಿಕೊಳ್ಳುವ ಮೂಲಕ ಮತ್ತು ಮಾರ್ಚ್ನಲ್ಲಿ ದಾಖಲೆಯ ಮೂರನೇ ಬಾರಿಗೆ ಗೆದ್ದ ಮೊದಲ ತಂಡ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಸಾಧನೆಯೊಂದಿಗೆ ಭಾರತ 275 ಮೌಲ್ಯಮಾಪಕ ಅಂಕಗಳೊಂದಿಗೆ ಶ್ರೇಯಾಂಕದಲ್ಲಿ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ. ಇಂಗ್ಲೆಂಡ್ 262 ಅಂಕಗಳೊಂದಿಗೆ ಎರಡನೇ ಸ್ಥಾನದಲ್ಲಿದ್ದರೆ ಆಸ್ಟ್ರೇಲಿಯಾ 258 ಅಂಕಗಳೊಂದಿಗೆ ಹಿಂದಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಭಾರತ ಮತ್ತು ಜಪಾನ್ ನಡುವಿನ ಆರೋಗ್ಯ ರಕ್ಷಣೆ ಕುರಿತ ಮೂರನೇ ಜಂಟಿ ಸಮಿತಿ ಸಭೆ. ಭಾರತ ಪ್ರವಾಸದಲ್ಲಿ ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್, ನಾಳೆ ರಾಷ್ಟ್ರಪತಿ ಮತ್ತು ಪ್ರಧಾನಿ ಅವರೊಂದಿಗೆ ಮಹತ್ವದ ಚರ್ಚೆ. ಭಾರತೀಯ ಸೇನೆಗೆ 5 ಭೂ ಆಧಾರಿತ ಮೊಬೈಲ್ ಎಲೆಕ್ಟ್ರಾನಿಕ್ ವ್ಯವಸ್ಥೆ ಖರೀದಿಗೆ ರಕ್ಷಣಾ ಸಚಿವಾಲಯ ಬಿಇಎಲ್ನೊಂದಿಗೆ ಒಪ್ಪಂದ. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷದ ಶಾಸಕಾಂಗ ನಾಯಕರಾಗಿ ಜೋಸೆಫ್ ವಿಜಯ್ ಸರ್ವಾನುಮತದಿಂದ ಆಯ್ಕೆ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಈಗ ಸಮಯ 7:45.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಕೇಳ್ತಾ ಇದ್ದೀರಿ ಸೇಫ್ ಡ್ರೈವ್ ಗಾನ ಭಜನ ವಿಭಾಗ ಸಮೀಕ್ಷೆ. ಹೌದು, ವಿಭಾಗ ಸಮೀಕ್ಷೆಯ ವಿಷಯ ಏನು? ವಿಷಯ ಇಷ್ಟೇ, ಎಷ್ಟೊಂದು ಸಣ್ಣ ಸಣ್ಣ ಸಂಗತಿಗಳನ್ನು ನಾವು ಪ್ಲ್ಯಾನ್ ಮಾಡಬೇಕು ಅಂದ್ಕೊಳ್ತೀವಿ, ಹೀಗೆ ಇರಬೇಕು ಅಂದ್ಕೊಳ್ತೀವಿ, ಹಾಗೆ ಇರಬೇಕು ಅಂದ್ಕೋತೀವಿ, ಇದು ಇಷ್ಟು ಹೊತ್ತಿಗೆ, ಇದಿಷ್ಟು ಹೊತ್ತಿಗೆ, ಇದಿಷ್ಟು ಹೊತ್ತಿಗೆ, ಹೀಗೆಲ್ಲ ಏನೇನೋ ಅಂದ್ಕೊಂಡು ದಿನನಿತ್ಯ ನಾವು ಸಾಕಷ್ಟು ವಿಚಾರಗಳನ್ನು ಪ್ಲ್ಯಾನ್ ಮಾಡ್ತೀವಿ. ಅಕಸ್ಮಾತ್ ಪ್ಲ್ಯಾನ್ ಮಾಡಿದ ಹಾಗೆ ಏನೋ ನಡೀದೇ ಇದ್ದರೆ ನಾವು ಒತ್ತಡಕ್ಕೆ ಒಳಗಾಗ್ತೀವಿ. ಇನ್ನೂ ಕೆಲವು ಸಲ ಪ್ಲ್ಯಾನೇ ಮಾಡದಿರಾ, ಕೊನೆಯ ಗಳಿಗೆಯಲ್ಲಿ ಏನೋ ನಮ್ಮ ಮೇಲೆ ಒತ್ತರಿಸಿಕೊಂಡು ಬಂದಾಗ ಒತ್ತಡಕ್ಕೆ ಒಳಗಾಗ್ತೀವಿ. ಜೊತೆಗೆ ಅಯ್ಯೋ ಪ್ಲ್ಯಾನ್ ಮಾಡಿದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಳ್ತೀವಿ. ಅಯ್ಯೋ ಪ್ಲ್ಯಾನ್ ಮಾಡಿದ್ರೂ ಮಾಡದೇ ಇದ್ರೂ ಏನಾಗಬೇಕು ಅಂತಿದೆಯೋ ಅದೇ ಅಲ್ವಾ ಆಗೋದು. ಸೊ ನಾನು ಪ್ಲ್ಯಾನೇ ಮಾಡಲ್ಲ ಅನ್ನೋರು ಕೆಲವರು, ಪ್ಲ್ಯಾನ್ ಮಾಡಿ ಹೀಗೇ ಇರ್ತೀನಿ ಅನ್ನುವವರು ಕೆಲವರು, ನಾವು ಹೇಗೆ ಅಂತ ಹಾಗೆಯೇ ಒಂದು ಪುಟ್ಟ ಆಲೋಚನೆ ಇವತ್ತಿನ ನಮ್ಮ ಸಮೀಕ್ಷೆಯಲ್ಲಿ. ಈಗಾಗಲೇ ಸುಮಾರು 52 ಹೆಚ್ಚು ಸಂದೇಶಗಳು ಬಂದಿವೆ. ಅನೇಕರು ನಿಮ್ಮ ಅಭಿಪ್ರಾಯಗಳನ್ನು ನಾವು ಹೀಗೆ ಅಂತ ಹೇಳಿದಿರಿ. ಯಾರ್ಯಾರು ಹೇಗೆ ಹೇಗೆ, ಎಷ್ಟು ಜನ ಹೀಗೆ, ಎಷ್ಟು ಜನ ಹಾಗೆ ಅಂತ ನೋಡೋಣ. 7:55 ಕೇಳ್ತಾ ಇದ್ದೀರಿ ಸೇಫ್ ಡ್ರೈವ್ ಗಾನ ಭಜನ ವಿಭಾಗ ಸಮೀಕ್ಷೆ. ನಾವು ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದೀವಿ. ನಾವು ಹೇಗೆ ಇರಲಿ, ನಮ್ಮ ವಿಭಾಗ ಶ್ರೋತೃಗಳು ಯಾವ ಯಾವ ಉತ್ತರಗಳನ್ನು ಕೊಟ್ಟಿದ್ದಾರೆ, ಹೇಗೆಲ್ಲ ಹೇಳಿದ್ದಾರೆ ಅಂತ ಕೇಳುವ ಕುತೂಹಲ ನಮಗೆ ಅಂತ ಕೂಡ ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ. ಕೇಳ್ತಾ ಇರಿ, ನಿಮ್ಮ ಕುತೂಹಲ ತಣಿಯಲಿದೆ 7:55.

0: deem, tak it the deems, tak it the deems, tak it the tak.
1: ಮಾನಸ ಹೊಳ್ಳ ಮತ್ತು ಸಂಗಡಿಗರು ಹಾಡಿದ ದೊಡ್ಡರಂಗೇಗೌಡ ಅವರ ರಚನೆ ಕೇಳಿದಿರಿ. ಹಳ್ಳಿ ಸೊಗಡು ಚಿತ್ರದಿಂದ ಈ ಗೀತೆಯನ್ನು ಆರಿಸಲಾಗಿತ್ತು. ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸೇಫ್ ಡ್ರೈವ್ ಗಾನ ಭಜನ ವಿಭಾಗ ಸಮೀಕ್ಷೆ. ಸುಮಾರು ಉತ್ತರಗಳು ಬಂದಿವೆ, ವಿಭಿನ್ನವಾದ ಹಾಗೆ ಅನಿಸಿಕೆಗಳನ್ನು ಹೇಳುವ ಉತ್ತರಗಳನ್ನು ಎಲ್ಲ ಶ್ರೋತೃಗಳು ಕಳಿಸಿದ್ದೀರಿ. ನಿಮ್ಮ ಸಂದೇಶಗಳನ್ನು ಹಾಗೆ ನೋಡುವ ಸಮಯ ಇದು. ವಿಭಾಗ ಸೇಫ್ ಡ್ರೈವ್ ಗಾನ ಭಜನ ವಿಭಾಗ ಸಮೀಕ್ಷೆಯ ವಿಷಯ ಏನಿತ್ತಪ್ಪ ಅಂದರೆ, ಎಷ್ಟೊಂದು ನಾವು ಪ್ಲ್ಯಾನ್ ಮಾಡಿ ಕೆಲವೊಮ್ಮೆ ಮಾಡ್ತೀವಿ, ಆದರೆ ನಮ್ಮ ಪ್ಲ್ಯಾನ್ಗಳು ನಾವು ಅಂದುಕೊಂಡ ಹಾಗೆ ಆಗೋದಿಲ್ಲ. ಅಂದರೆ ರಿಸಲ್ಟ್, ಫಲಿತಾಂಶ ನಾವೇನು ಅಂದುಕೊಂಡಿರ್ತೀವೋ ಹಾಗಾಗೋಲ್ಲ. ಕೆಲವೊಮ್ಮೆ ನಮಗೆ ಗೊತ್ತಿಲ್ಲದೇ ಏನೇನೋ ಆಗಿ ಹೋಗಿರುತ್ತೆ ಅನ್ನೋದು ಒಂದು ಕಡೆ. ಮತ್ತೊಂದು ಕಡೆ ನಾವು ಕೊನೆಯ ಗಳಿಗೆನಲ್ಲಿ ಏನಾಗುತ್ತೋ ಅದಾಗಲಿ ಅಂತ ಬಿಟ್ಟುಬಿಡೋದು ಒಳ್ಳೆಯದಾ, ಅಥವಾ ಪ್ಲ್ಯಾನ್ ಮಾಡಿಯೇ ಮಾಡಬೇಕಾ ಕೆಲಸಗಳನ್ನು, ಅಥವಾ ಪ್ರತಿದಿನ ಸಣ್ಣ ಸಣ್ಣ ಸಣ್ಣ ಸಣ್ಣ ಸಂಗತಿಗಳನ್ನು ಹೇಳೋದ್ರಿಂದ ಹಿಡಿದು ಮಲಗೋದರವರೆಗೆ, ಸ್ನಾನ ಮಾಡೋದರವರೆಗೆ, ತಿಂಡಿ ತಿನ್ನೋದರವರೆಗೆ, ಪ್ರತಿಯೊಬ್ಬರು ಟೈಮ್ ಅಂದರೆ ಟೈಮ್ ಹೀಗೆ ಅಂತ ಕೆಲವರು ಇರ್ತಾರೆ, ಮತ್ತು ಕೆಲವರು ಹಾಗೂ ಹೀಗೂ ಇರೋದನ್ನು ನಾವು ನೋಡ್ತೇವೆ. ನಾವು ಹೇಗೆ, ನೀವು ಹೇಗೆ, ನಮ್ಮ ವಿಭಾಗ ಶ್ರೋತೃಗಳಲ್ಲಿ ಯಾರ್ಯಾರು ಹೇಗೆ ಹೇಗೆ ಏನೇನು ಹೇಳ್ತಾರೆ ನೋಡೋಣ ಅಂತ ಹಾಗೆಯೇ ಒಂದಷ್ಟು ಆಲೋಚನೆ ಮಾಡಿದ್ದು. ಸುಮಾರು ಸಂದೇಶಗಳು ಇವೆ, ನಿಮ್ಮ ಸಂದೇಶಗಳನ್ನು ನೋಡೋಣ. ನನಗೆ ಇಷ್ಟವಾದ ಹಾಡು ಮರೆಯಲಾರೆ ಈ ದಿನ, ಇದನ್ನು ಪ್ರಸಾರ ಮಾಡಿದ್ರಿ ಓಲ್ಡ್ ಇಸ್ ಗೋಲ್ಡ್ನಲ್ಲಿ, ನನಗೆ ತುಂಬ ತುಂಬ ಸಂತೋಷ ಆಯಿತು ಅಂತಾರೆ ವನಿತಾ ಸುರೇಶ್ ಅವರು. ಶುಭ ಸಂಜೆ, ನಾವು ಸಮೀಕ್ಷೆಗಾಗಿ ಕಾಯ್ತಾ ಇದ್ದೀವಿ ಅಂತಾರೆ ಬಿಂದುಮತಿಯವರು. ಹೌಳಿ ಲಕ್ಷ್ಮೀ ಚಂದ್ರಶೇಖರ್ ಅವರು ಹರಿಹರದಿಂದ, ನಮಗಿಷ್ಟವಾದ ಗೀತೆಗಳನ್ನು ನೀವು ಪ್ರಸಾರ ಮಾಡಿದಿರಿ ಓಲ್ಡ್ ಇಸ್ ಗೋಲ್ಡ್ನಲ್ಲಿ, ಧನ್ಯವಾದ ಅಂತ ಹೇಳಿದಿರಿ. ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸಿದ್ದೀರಿ. ಹಾಗೆ ಕವಿತಾ ಶ್ರೀನಿವಾಸ್ ಅವರು, ಸಮೀಕ್ಷೆಯಲ್ಲಿ ನಾನು ಪಾಲ್ಗೊಳ್ಳದೇ ಇದ್ದರೂ ನಾನು ಫಲಿತಾಂಶದ ಪ್ರೇಮಿ ಅಂತ ಹೇಳಿದ್ದಾರೆ. ಮತ್ತು ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಬಹಳ ಅಪರೂಪದ ಸೂಪರ್ ಹಾಡುಗಳು ಪ್ರಸಾರ ಆಯಿತು, ನಮಗೆ ಖುಷಿಯಾಯಿತು ಅಂತಾರೆ ನಮ್ಮ ಶ್ರೋತೃ ವೆಂಕಟೇಶ್ ಸುಂಕದ ಕಟ್ಟೆ. ಗೋಧುಳಿ ಸಮಯದಲ್ಲಿ ವಿವಿಧ ಭಾರತಿಯಲ್ಲಿ ಓಲ್ಡ್ ಇಸ್ ಗೋಲ್ಡ್ ಕೇಳೋದು ಆನಂದದಾಯಕ ಅಂತಾರೆ ರಾಜರಾಜೇಶ್ವರಿ ನಗರದ ಸುಧಾ. ಕನಕಪುರ ರಸ್ತೆಯ ವಿನಯ್ ಪಾರ್ಥ ಅವರು, ಬಹಳ ಒಳ್ಳೆ ಗೀತೆಗಳು ಮೂಡಿ ಬರ್ತಾ ಇವೆ ಅಂತ ಹೇಳಿದಿರಿ. ಕಲಬುರಗಿ ಮಾದನ ಹಿಪ್ಪರಗಿಯ ಶಿವಲಿಂಗಪ್ಪ ಮಲ್ಲಪ್ಪ ಭದ್ರೆ ಅವರು, ಹಾಡುಗಳನ್ನು ಕೇಳ್ತಾ ಇದ್ದೀವಿ, ಸಮೀಕ್ಷೆ ಕಾಯ್ತಾ ಇದ್ದೀವಿ ಅಂತಾರೆ ನಾಗರಾಜ ಶರ್ಮಾ ಅವರು. ಸಮೀಕ್ಷೆಗೆ ಉತ್ತರ ಹೇಳ್ತಾರೆ, ಪ್ಲ್ಯಾನಿಂಗ್ ಇರಬೇಕು, ಆದರೆ ಎಷ್ಟೋ ಸಲ ನಾವು ಎಷ್ಟೇ ಪ್ಲ್ಯಾನ್ ಹಾಕಿದರೂ ಅದು ಕೈಗೂಡೋದಿಲ್ಲ. ಕೆಲವೊಮ್ಮೆ ಪ್ಲ್ಯಾನ್ ಮಾಡದೇ ಇದ್ದರೂ ಕೂಡ ದಿಢೀರಂತ ಕೈಗೂಡುತ್ತೆ. ಯಾಕೆ ಹೀಗಾಗುತ್ತೆ ಗೊತ್ತಿಲ್ಲ, ಸಾಕಷ್ಟು ಬಾರಿ ನನಗೆ ಹೀಗಾಗಿದೆ ಅಂತಾರೆ. ಆದರೆ ನೀವು ಹೇಗೆ ಅಂತ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಮ್ಮ ನಾಗರಾಜ ಶರ್ಮ ಅವರು ಕೊಡಲಿಲ್ಲ. ಹಾಡುಗಳು ಚೆನ್ನಾಗಿದೆ, ನಾನು ಪ್ಲ್ಯಾನ್ ಮಾಡೋಲ್ಲ, ಏನು ಬೇಕಾದ್ರೂ ಆಗಲಿ ಅಂತ ಬಿಟ್ಬಿಡ್ತೀನಿ ಅಂತಾರೆ ಪುಷ್ಪ ಶಾನ್ಭಾಗರ್ ಅವರು ಗದಗ್ನಿಂದ. ಕೌಸಲ್ಯ ಬನಶಂಕರಿಯಿಂದ, ಪ್ಲ್ಯಾನ್ ಮಾಡಿ ಮಿಸ್ ಆದರೆ ಕೊರಗೋದು ಯಾಕೆ, ಏನಾಗುತ್ತೋ ಅದಾಗಲಿ ಬಿಡಿ, ಅಷ್ಟೊಂದು ಪ್ಲ್ಯಾನ್ ಮಾಡಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬಾರ್ದು ಅಂತಾರೆ. ಪ್ಲ್ಯಾನಿಂಗ್ ಇರಲೇಬೇಕು, ಪ್ಲ್ಯಾನ್ ಇಲ್ಲದೆ ಇದ್ದರೆ ಏನು ಸಾಧ್ಯ ಅಂತ ಮೋನಿ ಮಾನಿ ಅವರು ಹೇಳ್ತಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯ ಧರ್ಮಣ್ಣ ಧನ್ಯವರು, ಕೊನೆ ಗಳಿಗೆನಲ್ಲಿ ಯೋಚಿಸಿ ನಿರ್ಧಾರ ತಗೊಳ್ಬೇಕು ಅಂತಾರೆ. ಹಾಂ ಹಾಂ, ಅದು ಹೇಗೆ ಕೊನೆ ಗಳಿಗೆನಲ್ಲಿ ಯೋಚಿಸಿ ನಿರ್ಧಾರ ತಗೊಳ್ಳೋದು ಗೊತ್ತಿಲ್ಲ, ನಮ್ಮ ಧರ್ಮಣ್ಣ ಅವರು ಇದನ್ನು ಹೇಳಿರೋದು. ಹೆಬ್ಬಾಳದ

ಎಂಥ ಚಂದದ ಕಾರ್ಯಕ್ರಮ ಅಂತ ಹೇಳಿದಿರಿ. ಎನ್ ಆರ್ ಪ್ರಸಾದ್ ಅವರು ಹೇಳ್ತಾರೆ, ಐ ಆಲ್ವೇಸ್ ಪ್ರಿಫರ್ ಟು ಪ್ಲ್ಯಾನ್, ಡೇಟ್ ವೈಸ್ ನಾನು ಪ್ಲ್ಯಾನ್ ಮಾಡ್ತೀನಿ. ವಿದೇಶ ಯಾತ್ರೆ ಎಲ್ಲ ಮಾಡುವಾಗ ಪ್ಲ್ಯಾನ್ ಎ ಮತ್ತು ಪ್ಲ್ಯಾನ್ ಬಿ ಅಂತ ಎರಡೆರಡು ಪ್ಲ್ಯಾನ್ ಇಟ್ಕೊಂಡಿರ್ತೀನಿ. ಯಾವುದಾದ್ರೂ ಆಗೇ ಆಗುತ್ತೆ, ಕೈಗೂಡುತ್ತೆ. ಕೈಗೂಡದೇ ಇದ್ದರೆ ನಾವು ಏನಾಗುತ್ತೋ ಅದನ್ನು ಸ್ವೀಕರಿಸ್ತೀವಿ ಅಂತ ವಾಣಿಶ್ರೀ ಅವರು ಹೇಳ್ತಾರೆ. ಎಂಥ ಒಳ್ಳೊಳ್ಳೆ ಹಾಡುಗಳು ಬಂತು, ಪ್ಲ್ಯಾನ್ ಮಾಡೋದ್ರಿಂದನೇ ಕೆಲಸಗಳು ಸುಗಮವಾಗಿ ಸಾಗುತ್ತೆ ಅಂತ ಶಾರದಾ ದಿವಾಕರ್ ಸಂದೇಶ ಕಳಿಸಿದ್ದೀರಿ. ಯಾವುದೇ ಕೆಲಸಕ್ಕೆ ಪ್ರಿಪ್ರೇಷನ್ ಇರಬೇಕಲ್ವಾ ಅಂತಾರೆ ಯಾದಗಿರಿಯ ಸುರೇಶ್ ಮದ್ದೂರ್ ಅವರು. ಆಕಾಶ ಬುಟ್ಟಿ ತುಂಬ ಚೆನ್ನಾಗಿತ್ತು ಅಂತೀರಿ. ಹೀಗೆ ನಮ್ಮ ಶ್ರೋತೃ ಪ್ರಭು ಅವರು ಕಾರ್ಯಕ್ರಮವನ್ನು ಮೆಚ್ಚಿದಿರಿ. ಭೀಮರಾವ್ ಅವರು ನ್ಯೂ ಜರ್ಸಿಯಿಂದ, ಪ್ಲ್ಯಾನಿಂಗ್ ಬೇಕೇ ಬೇಕು ಅಂತೀರಿ. ಇನ್ನೂ ಒಂದಷ್ಟು ಸಂದೇಶಗಳು ಉಳಿದಿವೆ, ಆದರೆ ಸಮಯ 8 ಗಂಟೆ ಆಗಿದೆ. ಒಟ್ಟಿನಲ್ಲಿ ವಿಭಾಗ ಸಮೀಕ್ಷೆಯಲ್ಲಿ ಪಾಲ್ಗೊಂಡು ಹೇಳಿದಂತಹ ಉತ್ತರಗಳನ್ನು ಕೊಟ್ಟಂತಹ ಸಮೀಕ್ಷೆಯಲ್ಲಿ ಪಾಲ್ಗೊಂಡು ನಿಮ್ಮ ಅನಿಸಿಕೆ ಹೇಳಿದ ಎಲ್ಲರ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿದರೆ ಎಲ್ಲವನ್ನೂ ಪ್ಲ್ಯಾನ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿದವರು 26 ಮಂದಿ, ಪ್ಲ್ಯಾನ್ ಮಾಡಿದ್ದೆಲ್ಲ ಆಗಲ್ಲ ಅಂದವರು 12 ಮಂದಿ, ಪ್ಲ್ಯಾನ್ ಮಾಡೋದೇ ಇಲ್ಲ, ಏನಾದರೂ ಆಗಲಿ ಲಾಸ್ಟ್ ಮಿನಿಟ್ ನಾವು ರೆಡಿ ಅಂತಾರೆ 10 ಮಂದಿ, ಪ್ಲ್ಯಾನ್ ಮಾಡಬೇಕು ಜೊತೆಗೆ ಕೊನೆ ಗಳಿಗೆಗೆ ತಯಾರೂ ಆಗಿರಬೇಕು ಅಂತಾರೆ 20 ಮಂದಿ. ಒಟ್ಟು 68 ಸಂದೇಶಗಳು ನಮಗೆ ಬಂದಿವೆ. ವೈವಿಧ್ಯಮಯ ಅಭಿಪ್ರಾಯಗಳನ್ನು ನೀಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಪ್ರೀತಿಯ ಶ್ರೋತೃಗಳೇ, ನಿಮಗೆ ಧನ್ಯವಾದ. ಕೇಳ್ತಾ ಇರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸಮಯ 8:50. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೇಶದ ಹತ್ತಿ ಉತ್ಪಾದನೆ ಮತ್ತು ರೈತರ ಆದಾಯವನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರ ಮಿಷನ್ ಫಾರ್ ಕಾಟನ್ ಪ್ರೊಡಕ್ಟಿವಿಟಿ ಕಪಾಸ್ ಕ್ರಾಂತಿ ಎಂಬ ಮಹತ್ವದ ಯೋಜನೆಗೆ ಅನುಮೋದನೆ ನೀಡಿದೆ. ಇಂದು ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಅಶ್ವಿನಿ ವೈಷ್ಣವ್, ಈ ಯೋಜನೆಗಾಗಿ 5,659 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗುವುದು ಎಂದು ಪ್ರಕಟಿಸಿದ್ದಾರೆ. ಯುಎಇಯ ಫುಜೈರಾ ಮೇಲೆ ನಡೆದ ದಾಳಿಯಲ್ಲಿ 3 ಭಾರತೀಯ ಪ್ರಜೆಗಳಿಗೆ ಗಾಯಗಳಾಗಿದ್ದನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ತೀವ್ರವಾಗಿ ಖಂಡಿಸಿದ್ದಾರೆ. ನಾಗರಿಕರು ಮತ್ತು ಮೂಲಸೌಕರ್ಯವನ್ನು ಗುರಿಯಾಗಿಸಿಕೊಂಡು ನಡೆಸಲಾದ ದಾಳಿಯನ್ನು ಸ್ವೀಕಾರಾರ್ಹವಲ್ಲ ಎಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ತಿಳಿಸಿದ್ದಾರೆ. ಕರ್ನಾಟಕ ಸರ್ಕಾರವು ಸುಸ್ಥಿರ ಉದ್ಯೋಗ ಮತ್ತು ಅಭಿವೃದ್ಧಿ ದತ್ತಿ ಸಂಸ್ಥೆಯ ಸಹಯೋಗದೊಂದಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಐಎಸ್ಇಜಿ ಫೌಂಡೇಶನ್ನೊಂದಿಗೆ ಇಂದು ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕಿದೆ. ರಾಜ್ಯಾದ್ಯಂತ ಉಪಶಮನ ಆರೈಕೆ ಕೇಂದ್ರ ವಿಸ್ತರಣೆಗೆ ಚಿಂತನೆ ನಡೆಸಲಾಗಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಸರನಂ ಇಂಡಿಯಾ ಸಂಸ್ಥೆಯ ಸಹಯೋಗದೊಂದಿಗೆ ಬೆಂಗಳೂರಿನ ಮಲ್ಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಉಪಶಮನ ಆರೈಕೆ ಕೇಂದ್ರ ಉದ್ಘಾಟನೆ ಮಾಡಿ ಈ ವಿಷಯ ತಿಳಿಸಿದರು. ಮಾಲಿನ್ಯದಿಂದ ರೋಗ ರುಜಿನ ಹೆಚ್ಚಳವಾಗುತ್ತಿದ್ದು ಉತ್ತಮ ಆರೋಗ್ಯಕ್ಕಾಗಿ ಪ್ರತಿಯೊಬ್ಬರೂ ಪ್ರಕೃತಿ ಸಂರಕ್ಷಣೆಗೆ ಮುಂದಾಗಬೇಕು ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಕರೆ ನೀಡಿದ್ದಾರೆ. ದೇಶೀಯ ಷೇರು ಸೂಚ್ಯಂಕಗಳು ಇಂದು ಮಧ್ಯಮ ನಷ್ಟದೊಂದಿಗೆ ಕೊನೆಗೊಂಡವು. ಸೆನ್ಸೆಕ್ಸ್ 252 ಪಾಯಿಂಟ್ಗಳ ಕುಸಿತದೊಂದಿಗೆ 77,000 ಮತ್ತು 18,000 ಮುಕ್ತಾಯವಾದರೆ ನಿಫ್ಟಿ 87 ಪಾಯಿಂಟ್ಗಳ ಕುಸಿತದೊಂದಿಗೆ 24,000 ಮತ್ತು 33,000 ಸ್ಥಿರವಾಯಿತು. ತುಮಕೂರು ನಗರದಲ್ಲಿ ಇದೇ 10 ಆಯೋಜಿಸಲಾಗಿರುವ ITFW 35 ರ್ಯಾಂಕಿಂಗ್ ತುಮಕೂರು ಓಪನ್ ಟೂರ್ನಿಗೆ ಇಂದು ವಿದ್ಯುಕ್ತ ಚಾಲನೆ ದೊರೆತಿದೆ. ತುಮಕೂರು ವಿಶ್ವವಿದ್ಯಾಲಯದ ಆವರಣದಲ್ಲಿ ರಾಜ್ಯ ಅಥ್ಲೆಟಿಕ್ ಅಸೋಸಿಯೇಷನ್ ಅಧ್ಯಕ್ಷ ಹಾಗೂ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರು ಕ್ರೀಡಾಕೂಟವನ್ನು ಉದ್ಘಾಟಿಸಿದರು. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇತ್ತೀಚಿನ ವರದಿ ಬಂದಾಗ ಡೆಲ್ಲಿ ಕ್ಯಾಪಿಟಲ್ಸ್ 6 2 ವಿಕೆಟ್ ನಷ್ಟಕ್ಕೆ 37 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ಗುಡ್ಡ,
1: ಕೆರೆ, ಕುಂಟೆ,
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿಯಿದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.
2: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಅನೇಕರು ನಾವು ಉತ್ತರ ಕೊಟ್ಟಿದ್ವಿ, ಆದರೆ ನಮ್ಮ ಹೆಸರುಗಳನ್ನು ಹೇಳಲಿಲ್ಲ. ಕೆಲವರು ನಾವು ಎಷ್ಟೆಲ್ಲ ಸಂದೇಶಗಳನ್ನು ಕಳಿಸಿದರೂ ನಮ್ಮ ಹೆಸರನ್ನು ಓದೋದಿಲ್ಲ. ನಿಮಗೆ ಒಂದು ಸಂದೇಶ ಕಳಿಸಿದವರು ಇಷ್ಟ ಆಗಲ್ಲ, ಹೀಗೆಲ್ಲ ಒಂದಷ್ಟು ಏನೇನೋ ಹೇಳಿದಿರಿ. ಹಾಗಲ್ಲ ಆತ್ಮೀಯರೇ, ಸಂದೇಶಗಳನ್ನು ನಾವು ಓದ್ತಾನೆ ಹೋದರೆ ಸಂದೇಶಗಳು ಬರ್ತಾನೆ ಇರುತ್ತೆ. ನಿಮ್ಮ ಹೆಸರುಗಳನ್ನು ನಾವು ಖಂಡಿತ ಓದ್ತಾ ಇರ್ತೀವಿ ಒಂದಲ್ಲ ಒಂದು ಸಮಯದಲ್ಲಿ. ಅದು 6:55 ಓದಿದರೆ 8:55 ಓದೋದಕ್ಕೆ ಸಾಧ್ಯ ಆಗದಿರಬಹುದು, ಅಥವಾ 7:55 ಓದಿದರೆ ಮತ್ತೊಂದು ಸಮಯದಲ್ಲಿ ಓದದೇ ಇರಬಹುದು. ಮತ್ತೆ ಮತ್ತೆ ಅವರವರ ಹೆಸರುಗಳನ್ನೇ ನಾವು ಓದ್ತಾ ಹೋದರೆ ಹೊಸ ಶ್ರೋತೃಗಳು ನಮಗೆ ಅನೇಕರು ಸಂದೇಶಗಳನ್ನು ಕಳಿಸಿದಾಗ ಅವರು ನಮ್ಮ ಹೆಸರನ್ನು ಓದಲಿಲ್ಲ ಅಂತ ಅಂದುಕೊಳ್ಳಬಹುದು. ಈ ಎಲ್ಲ ಕಾರಣಗಳಿಂದ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ 5 ನಿಮಿಷ ಇದೆ ಅನ್ನುವಾಗ 7:55 ಬೆಳಿಗ್ಗೆ, ಹಾಗೆ ಮಧ್ಯಾಹ್ನದ ಸಮಯದಲ್ಲಿ 1 ಗಂಟೆಯಿಂದ 1:10 ಮತ್ತೆ ಸಂಜೆ 7:55, ಬೆಳಿಗ್ಗೆ 8:55, ಸಾಯಂಕಾಲ 4:55, ಹಾಗೆ 9:55, ರಾತ್ರಿ, ಹೀಗೆ ಕೆಲವು

ನಿಗದಿತ ಸಮಯದಲ್ಲಿ ಮಾತ್ರ ನಾವು ಸಂದೇಶಗಳನ್ನು ಓದ್ತೇವೆ. ಹಾಗಾಗಿ ನೀವು ಆ ಸಮಯದಲ್ಲಿ ನಿಮ್ಮ ಹೆಸರು ಬರಬಹುದಾ, ನಿಮ್ಮ ಅನಿಸಿಕೆಗಳು ಏನಿದೆ ಅವುಗಳನ್ನು ಆ ಸಮಯದಲ್ಲಿ ನಾವು ಓದುವುದಕ್ಕೆ ನೀವು ಕಾಯಬಹುದು. ನಮ್ಮ ಸಂಖ್ಯೆ ನಿಮಗೆ ಗೊತ್ತಿದೆ, 9483091029. ಅಕಸ್ಮಾತ್ ನಿಮ್ಮ ಸಂದೇಶಗಳನ್ನು ಓದದೇ ಇದ್ದರೂ ಕೂಡ ನಿಮ್ಮ ಸಂದೇಶಗಳು, ನಿಮ್ಮ ಸಂದೇಶದ ಒಂದು ಏನಿದೆ ಅದರ ಅಭಿವ್ಯಕ್ತಿ, ನೀವೇನು ಹೇಳಿದಿರಿ ಅದು ಖಂಡಿತ ನಮಗೆ ತಲುಪುತ್ತೆ. ಹಾಗಾಗಿ ಕೇಳ್ತಾ ಇರಿ, ನಿಮ್ಮ ಅನಿಸಿಕೆಗಳನ್ನು ಕಳಿಸೋದು ನಿಲ್ಲಿಸಬೇಡಿ, ಕೋಪಿಸಬೇಡಿ ಆತ್ಮೀಯರೇ. ನಿಮ್ಮ ಸಂದೇಶಗಳೇ ಆಕಾಶವಾಣಿಯ ಜೀವಾಳ, ನಿಮ್ಮ ಕೇಳ್ಮೆಯೇ ನಮ್ಮ ಸ್ಫೂರ್ತಿ, ಹೌದಲ್ಲ? ಹಾಗಾಗಿ ಕೇಳ್ತಾ ಇರಿ ನಮ್ಮ ಕಾರ್ಯಕ್ರಮಗಳನ್ನು, ನಿಮ್ಮ ಅನಿಸಿಕೆಗಳನ್ನು ನಮಗೆ ರವಾನಿಸಿ. ಜೊತೆಗೆ ಮಧ್ಯಾಹ್ನ 2:15 ಸ್ಪಂದನವನ್ನು ಕೂಡ ನೀವು ಕೇಳಬಹುದು. ಸ್ಪಂದನ ಕಾರ್ಯಕ್ರಮದಲ್ಲಿ ನಿಮ್ಮ ಇಮೇಲ್ಗಳನ್ನು ನಾವು ಓದ್ತೇವೆ, ನಿಮ್ಮ ಪತ್ರಗಳನ್ನು ಓದ್ತೇವೆ. ಹಾಗೆ ಯಾಕೆ ನಾವು ಕೆಲವು ಸಂದರ್ಭದಲ್ಲಿ ಏನನ್ನು ಮಾಡ್ತಾ ಇದ್ದೇವೆ, ಯಾವ ಸಂದೇಶಗಳನ್ನು ಓದುವುದಿಲ್ಲ ಅಂದರೆ ಅದಕ್ಕೆ ಕಾರಣ ಏನು, ಇಂತಹ ಅಂಶಗಳನ್ನು ನೀವು ಅಲ್ಲಿ ಕೇಳಬಹುದು. ನಿಮ್ಮ ಸಲಹೆ, ಸೂಚನೆ, ಮೆಚ್ಚುಗೆ, ಅಭಿಪ್ರಾಯಗಳನ್ನು ಕನ್ನಡ ವಿವಿಧ ಭಾರತಿ @gmail.com ಇಲ್ಲಿಗೆ ಕಳಿಸಬಹುದು. ಜೊತೆಗೆ ಪತ್ರವನ್ನು ಬರೀಬಹುದು. ನಿಲಯ ನಿರ್ದೇಶಕರು, ವಿವಿಧ ಭಾರತಿ, ರಾಜಭವನ ರಸ್ತೆ, ಬೆಂಗಳೂರು 5600001. ಈ ವಿಳಾಸಕ್ಕೆ ಪತ್ರಗಳನ್ನು ಬರೆಯಬಹುದು, ವಾಟ್ಸಪ್ ಮಾಡಬಹುದು. 9483091029 ಈ ಸಂಖ್ಯೆಗೆ ನಿಮ್ಮ ಮನದ ಮಾತು ಖಂಡಿತ ನಮ್ಮ ಹೃದಯವನ್ನು ತಲುಪುತ್ತೆ, ಸಂದೇಹ ಬೇಡ.

0: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಮಂಗಳವಾರ ಬಂತು ಅಂದರೆ ನಮ್ಮ ಶ್ರೋತೃಗಳಿಗೆ ಖುಷಿ, ಯಾಕೆಂದರೆ ಬೆಳಗ್ಗೆಯೆಲ್ಲ ಯಾವಾಗಲೂ ನಾವು ಪ್ರತಿದಿನ ಮೆಚ್ಚಿನ ಗೀತೆಗಳನ್ನು ಪ್ರಸಾರ ಮಾಡ್ತೀವಿ. ನಿಮ್ಮ ಮೆಚ್ಚಿನ ಗೀತೆಗಳನ್ನು ನೇರ ಫೋನಿನ ಕಾರ್ಯಕ್ರಮದಲ್ಲಿ ನೀವು ಕೇಳ್ತೀರಿ, ನಿಮ್ಮೊಂದಿಗೆ ಮಾತಾಡ್ತೀವಿ. ಆದರೆ ಸಾಯಂಕಾಲದ ಕಾರ್ಯಕ್ರಮದಲ್ಲಿ ಒಂದೇ ಒಂದು ದಿನ ಈ ಫೋನಿನ್ ಇದೆ. ಯಾರಿಗಾದರೂ ಬೆಳಿಗ್ಗೆ ಕೇಳಲಿಕ್ಕೆ ಸಾಧ್ಯ ಆಗದೇ ಇರುವವರು ಸಂಜೆ ಫೋನ್ ಮಾಡಲಿ, ನಮ್ಮ ಕಾರ್ಯಕ್ರಮಗಳನ್ನು ಕೇಳಲಿ, ಮೆಚ್ಚಿನ ಗೀತೆಗಳಿಗೆ ಅವಕಾಶ ಬರಲಿ ಅನ್ನುವಂಥದ್ದು. ಈಗ ನಮ್ಮ ಜೊತೆ ಯಾರಿದ್ದಾರೆ ಈ ನೇರ ಫೋನಿನ ಕಾರ್ಯಕ್ರಮದಲ್ಲಿ, ನೀವು ನಮಗೆ ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆ ಯಾವುದು, ಏನು ಹೇಳಬೇಕು ಅಂತಿದ್ದೀರಿ, ನಮ್ಮೊಟ್ಟಿಗೆ ಮಾತಾಡಬಹುದು. ಹಲೋ, ನಮಸ್ಕಾರ.
1: ನಮಸ್ಕಾರ, ನಾನು ವಿಜಯಕುಮಾರ್ ಗಿರಿನಗರದಿಂದ ಮಾತಾಡ್ತಾ ಇದ್ದೀನಿ.
0: ಹೇಳಿ ವಿಜಯಕುಮಾರ್.
1: ತವರಿನ ಸೇರಿಂದ ಬಾಳಿನ ಬೀದಿ ಬೇರಪೇರಂತ ತುಂಬಾ ಒಂದು ಅರ್ಥಗರ್ಭಿತ ಹಾಡಿದೆ. ಇದನ್ನ ಕೇಳಿದ್ರೆ ಜೀವನದಲ್ಲಿ ನಾವು ಮುಂದೆ ಬರಕಂತ ಒಂದು ಕಲ್ಪನೆ ಕೂಡ ಬರುತ್ತೆ. ಎಲ್ಲ ಅರ್ಥ ಆಗುತ್ತೆ ಹಾಡಿನಲ್ಲಿ. ಸಾಹಿತ್ಯ ಸಂಗೀತ ತುಂಬಾ ಅದ್ಭುತವಾಗಿದೆ. ಅದಕ್ಕೋಸ್ಕರ ಈ ಹಾಡು ನೆನಪಾಯ್ತು. ಅದಕ್ಕೋಸ್ಕರ
0: ಆಗ್ಲಿ ವಿಜಯಕುಮಾರ್, ನಿಮ್ಮ ಹಾಡನ್ನ ಕೇಳೋಣ. ಯಾವುದು ಬಾಳಿನ?
1: ಥ್ಯಾಂಕ್ ಯು ಮೇಡಮ್.
0: ಓಕೆ, ನಮಸ್ಕಾರ.
1: ನಮಸ್ಕಾರ.

0: ಸಮಯವಾಗಿದೆ 8:16. ನಮಗೆ ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 0802273 7 0 0 2 2 3 7 0 7 9 0 2 2 6 1 2 5 7. ಈ ಮೂರು ಸಂಖ್ಯೆಗಳಲ್ಲಿ ನೀವು ಯಾವುದಕ್ಕಾದರೂ ಮಾಡಬಹುದು. ನಾವು ಆ ಸಮಯದಲ್ಲಿ ಕರೆಯನ್ನು ಸ್ವೀಕರಿಸ್ತೇವೆ. ಒಂದು ಕರೆಯಲ್ಲಿ ಮಾತಾಡುವಾಗ ಇನ್ನೊಂದು ಕರೆ ಲೈನ್ ಆಗ್ತಾ ಇದೆ ಅಥವಾ ಅದು ರಿಂಗ್ ಆಗ್ತಾ ಇದೆ ಅಂತ ನಿಮಗೆ ಅನಿಸುತ್ತೆ. ಆದರೆ ಎಲ್ಲರಿಗೂ ಅವಕಾಶ ಸಿಕ್ಕಲಿ, ಎಲ್ಲರೂ ಕೂಡ ಪ್ರಯತ್ನ ಪಡಲಿ ಅನ್ನೋ ದೃಷ್ಟಿಯಲ್ಲಿ ಮೂರು ಸಂಖ್ಯೆಗಳನ್ನು ನಾವು ಕೊಟ್ಟಿದ್ದೇವೆ. ಈಗ ನೋಡೋಣ ಯಾರಿದ್ದಾರೆ. ಹಲೋ, ನಮಸ್ತೆ. ಹೇಳಿ, ಯಾರು? ಮತ್ತಿಕೆರೆಯ ಜಗದಾಂಬಿಕಾ, ಎಷ್ಟೊಂದು ಸಂದೇಶಗಳನ್ನು ಕಳಿಸ್ತೀರಿ, ಆಮೇಲೆ ರೆಗ್ಯುಲರ್ ಆಗಿ ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತೀರಿ, ಸ್ಪಂದಿಸ್ತೀರಿ, ತುಂಬಾ ತುಂಬಾ ಸಂತೋಷ ಜಗದಾಂಬಿಕಾ.
1: ನಮ್ಗೂ ಸಂತೋಷ ಮೇಡಮ್, ಇಂತ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಮ್ಗೋಸ್ಕರ ನೀವು ನೀಡ್ತಿರಲ್ಲ, ಅದರಿಂದಾಗಿ ನಮ್ಗೂ ಸ್ಫೂರ್ತಿ, ಏನಾದ್ರೂ ಸಂದೇಶ ಕಳಿಸ್ಬೇಕಂದ್ರೆ ನೀವುಗಳ ಸ್ಫೂರ್ತಿಗಳು ಮೇಡಮ್.
0: ಏನು ಹಾಡಿಗೆ ಏನ್ ಮಾಡ್ತಿದ್ರಿ ಈಗ? ಇವಾಗ ರಜಾನಾ ಅಥವಾ ಹೇಗೆ? ಮಕ್ಕಳಿಗೆಲ್ಲ ರಜಾ ಅಲ್ಲ ಈಗ?
1: ಮಕ್ಕಳಿಗೆಲ್ಲ ರಜಾ ಮೇಡಮ್, ಆದ್ರೂ ಮನೆ ಪಾಠ ಮಾಡ್ತಾ ಇದ್ವಿ, ಬೇಗ ಮುಗಿಸ್ಕೊಳ್ತೀನಿ ಇವಾಗ.
0: ಅಂದ್ರೆ ಈ ರಜದಲ್ಲೆಲ್ಲ ಈ ಹೋಮ್ ವರ್ಕ್ ಅದೆಲ್ಲ ಕೊಟ್ಟಿರ್ತಾರಲ್ಲ, ಅದನ್ನೆಲ್ಲ ಮಾಡಿಸೋದು ಹಾಗೆಲ್ಲ?
1: ಇಲ್ಲ ಮೇಡಮ್, ಅದನ್ನ ಮನೇಲೆ ಮಾಡ್ಕೊಳ್ತಾರೆ. ನಾನು ಭಾಷೆಗಳನ್ನ ಕಲಿಸ್ತೀನಿ, ಕನ್ನಡ, ಹಿಂದಿ, ಇಂಗ್ಲಿಷ್. ಈ ರಜದ ಸಮಯದಲ್ಲಿ ಯಾವ ಮಕ್ಳಿಗೆ ಬರಲ್ವೋ ಅದನ್ನ ಕಲಿಸ್ತೀನಿ ಒಂದ್ ತಿಂಗಳಲ್ಲಿ.
0: ಓಹೋ ಹೋ, ಅಂದ್ರೆ ಹಿಂದಿ, ಕನ್ನಡ ಎಲ್ಲ ಎಲ್ಲ. ನಿಮಗೆ ಎಷ್ಟು ಭಾಷೆ ಬರುತ್ತೆ ಹಾಗಾದ್ರೆ?
1: ಮೂರೇ ಭಾಷೆ ಮೇಡಮ್, ಕನ್ನಡ, ಹಿಂದಿ, ಇಂಗ್ಲಿಷ್, ಮೂರೇ ಬರೋದು.
0: ಓಹೋ, ಸರಿ ಸರಿ, ಒಳ್ಳೇದು. ಅಂದ್ರೆ ಇತ್ತೀಚೆಗೆ ಈ ಒಂದು ಒಂದು ಸಣ್ಣ ವಾಕ್ಯವನ್ನ ರಚನೆ ಮಾಡೋದು ಕೂಡ ನಮ್ಮ ಹುಡುಗರು ಎಲ್ಲೋ ತಪ್ತಾರೆ, ಭಾಷೆ ಅಷ್ಟಾಗಿ ಬರಲ್ಲ ಅಂತೆಲ್ಲ ಅನ್ಸತ್ತಲ್ವಾ?
1: ಹೌದು ಮೇಡಮ್, ತುಂಬಾ ಕಷ್ಟ ಪಡ್ತಾರೆ, ಪದಗಳು ಗೊತ್ತಿರಲ್ಲ ಮಕ್ಳಿಗೆ. ಅದನ್ನೆಲ್ಲ ಹೇಳ್ಕೊಡ್ಬೇಕಾಗುತ್ತೆ ಮೇಡಮ್, ಸ್ಕೂಲಲ್ಲಿ ಅದು ಸಾಕಾಗಲ್ಲ ಸಮಯ ಅವ್ರಿಗೆ. ನಮ್ಮಂಗಿಗೆ ಮನೇಲಿ ಬಿಡುವಾಗಿರ್ತೀವಲ್ಲ, ಅವ್ರಿಗೆ ಮಾಡ್ಬೋದು ಈ ಕೆಲ್ಸನ.
0: ಬಹಳ ಒಳ್ಳೆ ಕೆಲ್ಸ ಮಾಡ್ತಾ ಇದೀರ ಜಗದಾಂಬಿಕಾ. ಯಾವ ಹಾಡು ಬೇಕು ಇವಾಗ ನಿಮ್ಗೆ?
1: ದೋಣಿ ಸಾಗಲಿ ಚಿತ್ರದಿಂದ ಬೇಕಿತ್ತು.
0: ಹಾ, ಯಾವುದು?
1: ಚಿಗುರುತಿ ಪ್ರೇಮ ಅಂತಿದೆ.
0: ಹಾ, ಚಿಗುರಿತು ಪ್ರೇಮ ಗೀತೆ ನಿಮಗೆ ಈಗ ಆಯ್ತು. ಪ್ರೇಮ ಚಿಗುರಲಿ, ಎಲ್ಲ ಕಡೆ ಇರ್ಲಿ, ಎಲ್ಲರೂ ಖುಷಿಯಾಗಿರ್ಲಿ, ಎಲ್ಲರೂ ಒಬ್ರನ್ನೊಬ್ರು ಪ್ರೀತಿಸ್ಲಿ. ಎಂತ ಚಂದ ಅಲ್ವಾ ಜಗತ್ತು ಅಲ್ವಾ? ಅದೇ ಜಗದಾಂಬಿಕಾ ಹಾಡು ಪ್ರಸಾರ ಆಗೋಯ್ತು, ನನ್ನ ಹಾಡು ಆಗ್ಲಿಲ್ಲ ಅನ್ಬಿಟ್ರೆ ಅಲ್ಲಿ ಪ್ರೀತಿ ಹೊರಟೋಯ್ತು. ಆಗ್ಲಿ ಜಗದಾಂಬಿಕಾ, ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ.
1: ಧನ್ಯವಾದಗಳು.
0: ನಮಸ್ತೆ.
2: Mm-hmm.

0: ಕೇಳ್ತಾ ಇದ್ದೀರಿ, ನಿಮ್ಮ ಆಯ್ಕೆ ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆಗಳನ್ನ ಕೇಳ್ತಾ ಇದ್ದೀರಿ. ನಮ್ಮ ಜೊತೆ ಈಗ ಯಾರಿದ್ದಾರೆ? ಹಲೋ, ನಮಸ್ತೆ.
1: ಹಲೋ, ನಮಸ್ಕಾರ.
0: ಹೇಳಿ.
1: ನಾನು ಶಂಕರ್ ಅಂತೇಳಿ, ಉಳ್ಳಾಳು ಕುಣಕರದಿಂದ.
0: ನಮಸ್ಕಾರ ಶಂಕರ್ ಅವರೇ.
1: ಹೌದು ಸುಮಿತೆ ಮೇಡಮ್, ನಿಮ್ಮ ಹತ್ರ ನಿಮ್ಮೊಂದು ಮಾತು ಕೇಳ್ಬೇಕಂತೇಳಿ ನಮ್ಗೆ ಒಂದು ಸ್ಫೂರ್ತಿ ಇದೆ. ಆದ್ರಿಂದ ಇವತ್ತು ಒಂದು ಹಾಡು ಕೇಳ್ಬೇಕು, ನಿಮ್ಗೆ ಡೆಡಿಕೇಟ್ ಮಾಡ್ಬೇಕಂತೇಳಿ ಇದೀವಿ.
0: ಅಯ್ಯೋ ದೇವ, ಹೇಳಿ ಯಾವ ಹಾಡು?
1: ಅದು ಕಸ್ತೂರಿ ನಿವಾಸದಿಂದ ಯಾವ್ದಾದ್ರು ಒಂದು ಹಾಡು ನಿಮ್ಗೆ ಡೆಡಿಕೇಟ್ ಮಾಡ್ಬೇಕಂತೇಳಿ.
0: ಕಸ್ತೂರಿ ನಿವಾಸದಲ್ಲಿ ಎಲ್ಲಾ ಹಾಡುಗಳು ಬಹಳ ಪಾಪ್ಯುಲರ್ ಹಾಡುಗಳೇ ಅಲ್ವಾ?
1: ಇಷ್ಟನೋ ಅದನ್ನ ನೀವು ಹಾಕ್ಬೇಕು ಅಂತೇಳಿ ನನಗೆ.
0: ನಿಮ್ ಕಸ್ತೂರಿ ನಿವಾಸ ನೋಡಿದೀರಾ ಸಿನಿಮಾ?
1: ಹೌದೌದು
0: ಅಲ್ವಾ? ಎಂತ ಅಂದ್ರೆ ಆ ನಂತರ ಬಂತಲ್ಲ ಇನ್ನೊಂದು ಹಾಡು, ಏನು ದೊಡ್ಡ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಅಭಿನಯದಲ್ಲಿ, ಅದನ್ನು ನೋಡಿದ್ರ ಅಂದ್ರೆ ಅದರ ಹಿನ್ನೆಲೆಯಲ್ಲಿ ಅಥವಾ ಅದರ ಒಂದು ಇನ್ನೊಂದು ಒಂದು ಭಾವ ಅಂತ ಹೇಳಿ ಅದಕ್ಕೆ ಸಾಕಷ್ಟು ಪ್ರಚಾರ ಎಲ್ಲ ಕೊಟ್ಟಿದ್ರು ಅಲ್ವಾ ಶಂಕರ್? ಮೂಲಗೀತೆ ಮತ್ತೆ ಆ ಗೀತೆ ಎರಡು ಕೇಳಿದಾಗ ನಿಮ್ಗೆ ಯಾವ್ದು ಇಷ್ಟ ಅನ್ಸುತ್ತೆ?
1: ನಮ್ಗೆ ಹಳೇದು ತುಂಬಾ ಇಷ್ಟ. ಅದು ಹೊಸ್ತಂತೇಳಿದ್ರೆ ಇದೆ, ಆದ್ರೂ ಹಳೆ ಪಿಕ್ಚರ್ ಇಂದ ರಾಜ್ಕುಮಾರ್ ಮಾಡಿದ್ರೆಲ್ಲ ತುಂಬಾ ಇಷ್ಟ. ಹೌದೌದು.
0: ಸರಿ, ಮತ್ತೆ ಕಸ್ತೂರಿ ನಿವಾಸದ ಗೀತೆಗಳು ನಿಮಗೆ ಇಷ್ಟವಾದ ಗೀತೆ ಹಾಕಿ ಅಂತ ನೀವು ನನಗೆ ಚಾಯ್ಸ್ ಕೊಟ್ಬಿಟ್ರಿ. ಶಂಕರ್ ಅವ್ರೆ, ಏನ್ ಮಾಡ್ತೀರಿ ನೀವು?
1: ನಾವೊಂದು ಸಣ್ಣದೊಂದು ಶಾಪ್ ಇಟ್ಕೊಂಡಿದೀವಿ, ಟೀ ಶಾಪ್ ಇಟ್ಕೊಂಡಿದೀವಿ.
0: ಓಹೋ, ಕೇಳ್ತೀರಿ?
1: ಯಾವಾಗ್ಲೂ ಯೂತ್ ಬರ್ತೀನಿ ಕೇಳು ಮೊದ್ಲಿಂದ.
0: ಅಂದ್ರೆ ಅಲ್ಲಿ ಬಂದು ಜೋರಾಗಿ ಹಾಕಿರ್ತೀರಾ ದೊಡ್ಡದಾಗಿ ಅಂಗಡಿಯಲ್ಲಿ?
1: ಹೌದೌದು. ಈಗ ನಿಮ್ ನಾನು ಹೊರಗಡೆಗಿದ್ದೀನಿ, ನಮ್ದು ಇದಿದೆ ಸೆಟ್ ಅಪ್ ಬಾಕ್ಸ್ ತರ ಇದೆ, ಅದರಲ್ಲಿ ಹಾಕ್ತಾ
0: ಇದ್ದೀವಿ. ಬೆಂಗಳೂರೇನ ಯಾವೂರು?
1: ಬೆಂಗಳೂರು ಉಳ್ಳಾಳು ಉಪನಗರ.
0: ಉಳ್ಳಾಳು, ಉಳ್ಳಾಳು. ಸರಿ ಸರಿ ಸರಿ, ಮಾಡ್ತಿರ್ತೀರಾ ಶಂಕರ್? ಕಾಲ್ ಮಾಡ್ತಿರ್ತೀರಾ ನಮ್ಗೆ?
1: ನಿಮ್ಮ ಹತ್ರ ನಾವು ಒಂದ್ಸಲ ಮಾತಾಡಿದೀವಿ. ಹೌದು, ಯಾವಾಗ ಅಪರೂಪಕ್ಕೆ ಮಾತಾಡ್ತಾ ಇದ್ದೀವಿ.
0: ಕಸ್ತೂರಿ ನಿವಾಸದ ಹಾಡು ಯಾವ್ದಾದ್ರು ಹಾಡು ನಿಮ್ ಇಷ್ಟದ್ದು ಅಂದ್ರೆ, ನನಗಂತೂ ಕಸ್ತೂರಿ ನಿವಾಸದಲ್ಲಿ ಎಲ್ಲಾ ಹಾಡುಗಳು ಚೆನ್ನಾಗಿದೆ.

0: ಆದರೆ ಸಾಮಾನ್ಯವಾಗಿ ಹೆಚ್ಚು ಪ್ರಸಾರ ಆಗದೇ ಇರುವ ಒಂದು ಹಾಡು ಹಾಕೋಣ ಅಥವಾ ಜನಪ್ರಿಯ ಗೀತೆ ಹಾಕೋಣ?
1: ನಿಮಗೆ
0: ಬೇಡ, ಜನಪ್ರಿಯ ಗೀತೆನೆ ಹಾಕೋಣ, ಎಲ್ಲರಿಗೂ ಖುಷಿಯಾಗಲಿ. ಕಸ್ತೂರಿ ನಿವಾಸದ ಈ ಒಂದು ಯುಗಳ ಗೀತೆಯನ್ನ ನಾನೀಗ ನಿಮಗಾಗಿ ಪ್ರಸಾರ ಮಾಡ್ತೇನೆ. ಹಾಗೆ ಇದು ಎಲ್ಲರಿಗೂ ಯಾವಾಗಲೂ ಇಷ್ಟ ಆಗುವಂತಹ ಹಾಡು.
1: ಧನ್ಯವಾದಗಳು.
0: ಧನ್ಯವಾದ ಶಂಕರ್. ನಮಸ್ತೆ.
1: ನಮಸ್ತೆ.

0: ಪಿ ವಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರು ಹಾಡಿದ ಕಸ್ತೂರಿ ನಿವಾಸ ಚಿತ್ರದ ಗೀತೆ ಕೇಳಿದಿರಿ. ಸಮಯ 8:30 ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಹಲೋ, ನಮಸ್ತೆ. ಹೇಳಿ, ಯಾರು?
1: ಶಂಭುಲಿಂಗ.
0: ಹಾ ಹಾ, ಶಂಭುಲಿಂಗ ಅವ್ರು ಯಾವ ಊರಿಂದ ಮಾಡ್ತಿದ್ದೀರಿ?
1: ಬೆಂಗಳೂರು.
0: ಓಹೋ, ಮೊದಲ ಸಲ ಮಾಡ್ತಿದ್ದೀರಾ ಶಂಭುಲಿಂಗ ಅವರೇ? ಹೆಚ್ಚಾಗಿ ರಾತ್ರಿ ರಾತ್ರಿ ಕೇಳ್ತೀರಾ ಅಥವಾ ಯಾವಾಗ್ಲೂ ಕೇಳ್ತೀರಾ ನಮ್ಮ ಕಾರ್ಯಕ್ರಮ?
1: ರಾತ್ರಿ 11 ತನಕ ಕೇಳ್ತಾ ಇರ್ತೀವಿ. ಪ್ರೇಮಣಿ ಇದನ್ನ ಪ್ರೇಮಣಿ ನಾದ ಅಂತ ಎಲ್ಲ ಕೇಳ್ತಾ ಇರ್ತೀವಿ.
0: ಓಹೋ, ಸರಿ ಸರಿ,
1: 11 ತನಕ ಕೇಳ್ತೀವಿ. ಆಮೇಲೆ ಸಂಡೇ ಇದ್ದಾಗ ಫೋನಿನ ಕಾರ್ಯಕ್ರಮ ಎಲ್ಲ ಕೇಳ್ತೀವಿ. ಚೆನ್ನಾಗಿರುತ್ತೆ ಮೇಡಮ್, ಸಾಂಗ್ಗಳೆಲ್ಲ ಚೆನ್ನಾಗಿರ್ತವೆ.
0: ಮತ್ತೆ

0: ಈಗ ಹೆಚ್ಚು ಒಂದಷ್ಟು ಬದಲಾವಣೆಗಳು ಆಗಿದೆಯಲ್ಲ ನಮ್ಮ ಕಾರ್ಯಕ್ರಮಗಳಲ್ಲಿ, ಹೇಗನ್ಸುತ್ತೆ, ಏನು ನೀವು ಅಂತೀರಿ, ನಿಮ್ಗೆ ಏನನ್ಸುತ್ತೆ?
1: ಇನ್ನೊಂದೇನಂದ್ರೆ ನಾವು ಬ್ಲೆಂಡ್ ಆಗಿರೋದ್ರಿಂದ
0: ಓಹೋ
1: ವಾಟ್ಸ್ಆಪ್ ಮೆಸೇಜ್ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಾವು ಕರೆಗಳನ್ನ ಮಾಡಬೇಕು, ಆ ತರ ಬ್ಲೈಂಡ್ ಗೆ ಅನುಮತಿ ಕೊಡಬೇಕಲ್ಲ ಅಂತ ಸ್ವಲ್ಪ ಅದೊಂದು ಬದಲಾವಣೆ ಇಟ್ಕೋಬೇಕಾಗುತ್ತೆ.
0: ಅಂದ್ರೆ ಅದಕ್ಕಾಗಿನೇ ಈಗ ಕರೆ ಮಾಡುವ ಗೀತೆಗಳಿದೆ, ಅಂದ್ರೆ ಪ್ರತಿದಿನ ಕರೆ ಮಾಡುವಂತಹ ಮೆಚ್ಚಿನ ಗೀತೆಗಳು ಕೂಡ ಇದೆಯಲ್ಲ. ನೀವು ಇಲ್ಲಿ ಮಾಡಬಹುದು, ವಾಟ್ಸ್ಆಪ್ ಮಾಡಕ್ಕೆ ಸಾಧ್ಯ ಆಗದೇ ಇದ್ರೆ ನೀವು ಇಲ್ಲಿ ನಿಮ್ಮ ಹಾಡುಗಳನ್ನ ಕೇಳಬಹುದು, ಹಾಗೆ ರಾತ್ರಿ ಮಂಗಳವಾರಗಳಂದು ಕೇಳಬಹುದು.
1: ಹೌದು, ಮಂಗಳವಾರ ಕೇಳ್ತೀವಿ, ಆಮೇಲೆ ಶನಿವಾರ 12 ಗಂಟೆಯಿಂದ ಕೇಳ್ತೀವಿ.
0: ಹೌದು.

0: ಧನ್ಯವಾದ. ಯಾವ ಹಾಡು ಬೇಕು ನಿಮಗೆ?
1: ಬುದ್ಧಿ ಮಾತು ಕೇಳಿ ಬುದ್ಧಿ ಮಕ್ಕಳೇ.
0: ಮನೇಲೇನೋ ಮನೇಲೇನೋ ಸದ್ದಾಗ್ತಾ ಇದೆಯಲ್ಲ ಮಕ್ಕಳದ್ದು.
1: ಯಾಕಂದ್ರೆ ಈಗೆಲ್ಲ ಮೊಬೈಲ್ ಬಿಟ್ಟು ಎಲ್ಲ ಬುದ್ಧಿ ಮಾತು ಕೇಳಬೇಕು. ಯಾಕಂದ್ರೆ ಈಗ ಜನ ಮೆಚ್ಚುವಾಗಿ ಇರ್ಬೇಕು, ಮೆಚ್ಚುವಾಗಿರ್ಬೇಕು.
0: ಕೇಳ್ತಾರ ಬುದ್ಧಿ ಮಾತು ಮಕ್ಕಳು?
1: ಕೆಲವು ಕೇಳ್ತಾರೆ. ರಜೆ ದಿನ ಎಲ್ಲ ಸ್ವಲ್ಪ ಡೌಟ್, ಕೇಳೋದು ಸ್ವಲ್ಪ ಕಷ್ಟ.
0: ಸೊ ನಾವೇ ಸರಿಯಾಗಿ ಅವ್ರು ಕೇಳೋ ಹಾಗೆ ಹೇಳ್ಬೇಕು ಅಲ್ವಾ? ಆಗ್ಲಿ ಶಂಭುಲಿಂಗ ಅವರೇ ಹೇಳಿ.
1: ರಜೆ ದಿನ ಇತ್ತಂದ್ರೆ ಸ್ವಲ್ಪ ಮಾತು ಕಮ್ಮಿನೇ. ಸ್ಕೂಲ್ ವರ್ಕ್ ಅಂದ್ರೆ ಮಾತು ಕೇಳೇ ಕೇಳ್ತಾರೆ.
0: ಸರಿ ಸರಿ ಸರಿ ಸರಿ ಶಂಭುಲಿಂಗ ಅವರೇ, ನಿಮ್ಮ ಗೀತೆ ಪ್ರಸಾರ ಮಾಡೋಣಂತೆ. ಮಕ್ಕಳು ಎಲ್ಲ ಬುದ್ಧಿ ಮಾತು ಕೇಳಿ, ಇವತ್ತಿನ ಮಕ್ಕಳೇ ನಾಳಿನ ಪ್ರಜೆಗಳು. ಒಳ್ಳೆ ಮಾತನ್ನ ನಾವು ಅವ್ರಿಗೆ ಹೇಳೋಣ. ನಮಸ್ಕಾರ, ಧನ್ಯವಾದ ಶಂಭುಲಿಂಗ ಅವರೇ.
1: ಥ್ಯಾಂಕ್ ಯು ಮೇಡಮ್.

0: ಒಲವು ಮೂಡಿದಾಗ ಚಿತ್ರಕ್ಕೆಂದು ಎಸ್ ಜಾನಕಿಯವರು ಹಾಡಿದ ಗೀತೆ ಕೇಳಿದಿರಿ. ಶಂಭುಲಿಂಗ ಅವರು ಕರೆ ಮಾಡಿ ಚಿತ್ರದ ಹೆಸರು ಗೊತ್ತಿಲ್ಲ, ದಯಮಾಡಿ ಈ ಗೀತೆ ಪ್ರಸಾರ ಮಾಡಿ ಅಂತ ಹೇಳಿದ್ರು. ಶಂಭುಲಿಂಗ ಅವರೇ ಕರೆ ಮಾಡಿ ಗೀತೆಯನ್ನು ಕೇಳಿದ್ರಿ, ಧನ್ಯವಾದ. ಕರೆಗೊಂದು ಹಾಡು ಅಥವಾ ನಿಮ್ಮ ಕರೆ ನಿಮ್ಮ ಆಯ್ಕೆ ಮಂಗಳವಾರಗಳಂದು 8:02 9:00 ಪ್ರಸಾರ ಆಗುತ್ತೆ. ನಮಗೆ ನೀವು ಕರೆ ಮಾಡಬಹುದು, ನಿಮ್ಮ ಮೆಚ್ಚಿನ ಗೀತೆಗಳನ್ನು ಕೇಳಬಹುದು. ಹಲೋ, ನಮಸ್ತೆ.
1: ನಮಸ್ಕಾರ ಮೇಡಮ್.
0: ಹೇಳಿ, ಯಾರು?
1: ಮೇಡಮ್, ಗೌರಿಬಿದ್ದೂರಿಂದ ಸುರೇಶ್ ಭಟ್.
0: ನಮಸ್ಕಾರ ಸುರೇಶ್ ಭಟ್ ಅವರೇ, ಹೇಗಿದ್ದೀರಿ? ಊಟ ಮಾಡಿದ್ರ?
1: ನಿನ್ನ ಇಲ್ಲ ಮೇಡಮ್, 9:00.
0: 9:00? ಓ, ಸರಿಯಾಗಿ ಪ್ಲಾನ್ ಮಾಡ್ಕೊಂಡ್ ಬಿಡ್ತೀರಾ ಅನ್ಸತ್ತಂಗ.
1: ಹೌದು ಮೇಡಮ್, ಪ್ರೋಗ್ರಾಮ್ ಕೇಳ್ಕೊಂಡೆ ಮೇಡಮ್.
0: ಓಹೋ, ಸರಿ ಸರಿ. ನಿತ್ಯವೂ 9:30 ಸುರೇಶ್ ಭಟ್ ಅವರು ತಟ್ಟೆ ಹಾಕುತ್ತಾರೆ ಅಂತ ಗ್ಯಾರಂಟಿ. ಹಾ ಹಾ, ಸರಿ ಸರಿ. ಮತ್ತೆ ಯಾವ ತಿಂಡಿ ನಿಮಗ್ ತುಂಬಾ ಇಷ್ಟ, ಅಥವಾ ಯಾವ ಊಟ, ಯಾವ ತರಕಾರಿ ತುಂಬಾ ಇಷ್ಟ ಸುರೇಶ್ ಭಟ್ಗೆ?
1: ಮೇಡಮ್, ನಾವು ಓಟ್ ಇಟ್ಕೊಂಡಿದ್ವಿ ಮೇಡಮ್, ನಮ್ದು ಎಲ್ಲ ತಿಂಡಿ ಮಾಡ್ತೀನಿ ನಾನು.
0: ನೀವು ಮಾಡೋದು ಬೇರೆ, ನಿಮ್ಗೆ ಇಷ್ಟವಾದದ್ದು ಯಾವುದು?
1: ನಮ್ದು ರೈಸ್ ಬಾತ್.
0: ರೈಸ್ ಬಾತ್? ಓಹೋ, ಮೊನ್ನೆ. ಓಹೋ, ಸರಿ ಸರಿ ಸರಿ. ಆಗ್ಲಿ, ಹಾಡುಗಳು ಕೂಡ ಹಾಗೆ ವಿಭಿನ್ನ ನಿಮ್ಮ ಹೋಟೆಲಿನ ತಿಂಡಿಗಳ ಹಾಗೇನೆ ಬರ್ತಾ ಇರುತ್ತೆ ಅಲ್ವಾ? ಗೀತೆಗಳು, ವೈವಿಧ್ಯಮಯ ಗೀತೆಗಳನ್ನ ಎಲ್ಲಾ ಶ್ರೋತೃಗಳು ಒಬ್ಬೊಬ್ರು ಒಂದೊಂದು ರೀತಿ ಒಂದೊಂದು ಆಯ್ಕೆ ಒಂದೊಂದು ಆಸೆ ಇರುತ್ತೆ ಅಲ್ವಾ ಸುರೇಶ್?
1: ಹೌದೌದು ಮೇಡಮ್,
0: ಏನ್ ಹೇಳ್ತೀರಿ ನಮ್ಮ ಶ್ರೋತೃಗಳಿಗೆ ಈ ಸಮಯದಲ್ಲಿ ನೀವು?
1: ಅದು ಎಲ್ಲ ಒಳ್ಳೆ ಒಳ್ಳೆ ಗೀತೆಗಳು ಬರ್ತದೆ, ವಿವಿಧ ಬರ್ತೀನಿ ಕೇಳಿ ತಪ್ಪದೆ ಅಂತ ಒಂದು ಮಾತನ್ನು ಹೇಳ್ತೀನಿ.
0: ಆಗ್ಲಿ, ನಿಮ್ಮ ಗೀತೆ ಪ್ರಸಾರ ಮಾಡೋಣ. ಯಾವ ಹಾಡು ಬೇಕು?
1: ಕಲ್ಲು ಸಕ್ಕರೆಯಿಂದ ಗುಲಾಬಿ ಹೂವೆ ಬಾ ಹಿಂಗಾರಿ ತಣ್ಣೆ ಬಾ ಅಂತ ಒಂದು ಹಾಡಿಗೆ ಮೇಡಮ್. ಈ ಹಾಡು ಪಿ.ವಿ. ಶ್ರೀನಿವಾಸ್ ಸಖತ್ತ ಗಾಡಿಗಳ ಮೇಡಮ್.
0: ಈ ಹಾಡು ಈಗ ನಿಮ್ಗೆ ಒಂಥರ ನೆನಪಾಯ್ತಲ್ಲ, ಯಾಕೆ ನೆನಪಾಯ್ತು? ಗೊತ್ತಿಲ್ಲ,
1: ಗೊತ್ತಿಲ್ಲ.
0: ಒಂಥರ ಅನ್ಸುತ್ತೆ ಕೆಲವು ಸರಿ, ಕೆಲವು ಹಾಡು ಕೇಳ್ಬೇಕು ಅಂತ ಅನ್ಸುತ್ತಲ್ಲ. ನಿಜ. ಆಗ್ಲಿ, ನಿಮ್ಮ ಪ್ರೀತಿಯ ಗೀತೆನ ಎಲ್ಲರಿಗೂ ಕೇಳಿಸೋಣ. ನಮಸ್ಕಾರ ಸುರೇಶ್.
1: ನಮಸ್ಕಾರ, ತುಂಬಾ ಒಳ್ಳೇದು ಮೇಡಮ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು.

0: ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ಹೇಳಿ, ಯಾರು?
1: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
0: ಹೇಳಿ ಸುಬ್ರಹ್ಮಣ್ಯ ಜಯಂತ್ ಅವರೇ, ಏನ್ ಸಮಾಚಾರ, ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ ಮೇಡಮ್. ಮೊನ್ನೆ ನಮ್ಮ ಹುಡುಗ ಬಹಳ ಖುಷಿಯಾದ ಮೇಡಮ್, ಮಾತಾಡಿ ಮೊದಲನೇ ಕಾಲರ್ ಆಗಿ
0: ಅಲ್ವಾ? ಹೌದು ಹೌದು,
1: ರೆಕಾರ್ಡಿಂಗ್ ಕಳಿಸಿದ ನನಗೆ.
0: ಬಹಳ ಚೆನ್ನಾಗಿ ಮಾತಾಡ್ದ ನಿಮ್ಮ ಮಗ.
1: ಥ್ಯಾಂಕ್ ಯು ಮೇಡಮ್.
0: ಮತ್ತೆ ಎಷ್ಟನೇ ಕ್ಲಾಸ್ ಅಂದಿದವನು?
1: ಸೆಕೆಂಡ್ ಪಾಸ್. ಆಮೇಲೆ ನೀವು ಹಸಿರು ಇದು ತರಕಾರಿಗಳನ್ನೆಲ್ಲ ಕೇಳಿದ್ರಂತೆ ಎಲ್ಲ.
0: ಹೌದು ಹೌದು ಹೌದು ಹೌದು. ಮತ್ತೆ
1: ಹೇಳ್ದಂಗಂತ
0: ಇವತ್ ಯಾವ ಅಡಿಗೆ ಕರೆ ಮಾಡಿದ್ರಿ ನೀವು?
1: ಮೇಡಮ್, ಇದು ನನಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತೆ ಚಂದ್ರಿಕಾ ಗುರುರಾಜ್ ಆಡಿರೋದು ಇಂದ್ರಜಿತ್ ಚಿತ್ರದಲ್ಲಿ. ಇಂದ್ರಜಿತ್ ಚಿತ್ರದಲ್ಲಿ ಕಡಲಿಗೆ ಒಂದು ಕೊನೆ ಇದೆ, ಸ್ನೇಹಕ್ಕೆ ಎಲ್ಲಿದೆ, ಸಾವಿಗೂ ಒಂದು ಮಿತಿ ಇದೆ, ಪ್ರೀತಿಗೆ ಎಲ್ಲಿದೆ ಅಂತ ಇದೆಯಲ್ಲ ಮೇಡಮ್.
0: ನೀವು ಹಾಡ್ತೀರಿ, ನಿಮ್ ಮಗನು ಹಾಡ್ತಾನೆ ಅಲ್ವಾ? ಆಗ್ಲಿ ಆಗ್ಲಿ, ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಸ್ಪಂದಿಸ್ತಾ ಎಷ್ಟೊಂದು ಮಾತಾಡ್ತಾ ಹೃದಯಪೂರ್ವಕವಾಗಿ ನಿಮ್ಮ ಅನಿಸಿಕೆಗಳನ್ನ ಹೇಳ್ತೀರಿ. ಧನ್ಯವಾದ ಸುಬ್ರಹ್ಮಣ್ಯ ಜಯಂತ್ ಅವರೇ.
1: ಥ್ಯಾಂಕ್ ಯು ಸೋ ಮಚ್.
0: ನಮಸ್ಕಾರ, ಕೇಳೋಣ ನಿಮ್ಮ.
1: ನಮಸ್ತೆ.

0: ಕರೆ ಮಾಡ್ತಾ ಇದ್ದೀರಿ, ಹಾಡುಗಳನ್ನು ಕೇಳ್ತಾ ಇದ್ದೀರಿ, ಜೊತೆಗೆ ಸಂದೇಶಗಳನ್ನು ಕೂಡ ಕಳಿಸ್ತಾ ಇದ್ದೀರಿ. ಆತ್ಮೀಯ ಶ್ರೋತೃ ಬಾಂಧವರೇ, ಧನ್ಯವಾದಗಳು. ನಿಮ್ಮ ಆಯ್ಕೆ, ನಿಮ್ಮ ಇಷ್ಟದ ಗೀತೆಗಳನ್ನು ಕೇಳ್ತಾ ಇದ್ದೀರಿ, ಕರೆ ಮಾಡಿ. ಹಲೋ, ನಮಸ್ಕಾರ, ಯಾರು?
1: ನಮಸ್ತೆ ಮೇಡಮ್.
0: ನಮಸ್ತೆ, ಹೇಳಿ.
1: ನನ್ನ ಹೆಸರು ನಾಗರತ್ನ ಅಂತ.
0: ಹೇಳಿ ನಾಗರತ್ನ ಅವರೇ, ಯಾವ ಹಾಡಿಗಾಗಿ ಈಗ ಕರೆ ಮಾಡಿದ್ದು ತಾವು?
1: ನಾವು ಚಿತ್ರದಿಂದ ಶೃಂಗೇರಿ ಶಾರದಕ್ಕ ಅಂತ ಒಂದು ಹಾಡು ಬರುತ್ತಲ್ಲ, ತುಂಬಾ ಚೆನ್ನಾಗಿದೆ. ಇತ್ತೀಚೆಗೆ ಪ್ರಸಾರನೇ ಆಗಿಲ್ಲ ಅದು, ಹಂಗಾಗಿ ನನಗೆ ತುಂಬಾ ಕೇಳ್ಬೇಕಂತ ನೆನಪಾಗ್ತಿತ್ತು.
0: ಸಿನಿಮಾ ನೋಡಿದಿರಾ? ನಾವಿಬ್ಬರು, ನಮಗಿಬ್ಬರು
1: ಮೇಡಮ್, ಪಂಡ್ರಿಬಾಯಿ ಅವರು, ಜಯಂತಿ ಅವರು, ಧೀರೇಂದ್ರ ಗೋಪಾಲ್ ಅವರು, ರಾಘವೇಂದ್ರ ರಾಜ್ಕುಮಾರ್ ಅವರು, ತುಂಬಾ ಕಾಮಿಡಿ ಸಿನಿಮಾ ಚೆನ್ನಾಗಿದೆ ತುಂಬಾ.
0: ಹೆಚ್ಚು ಸಿನಿಮಾಗಳನ್ನ ಥಿಯೇಟರ್ಗೆ ಹೋಗಿ ನೋಡ್ತಿರೋ ಅಥವಾ ಮನೆಯಲ್ಲೇ ನೋಡ್ತಿರೋ?
1: ಮನೆಯಲ್ಲೇ ನೋಡ್ತೀವಿ, ಹೋಗ್ತಿದ್ದೋ ಇವಾಗ ಕಡಿಮೆ
0: ಆಗಿದೆ. ಎಲ್ಲಿಂದ ಮಾತಾಡ್ತಿರೋದು ನಾಗರತ್ನ?
1: ಯಲಹಂಕದಿಂದ.
0: ಓಕೆ, ನಮ್ಗೆ ಸಂದೇಶಗಳನ್ನು ಕಳಿಸ್ತೀರಾ ಅನ್ಸುತ್ತಲ್ಲ ನೀವು?
1: ಇಲ್ಲ ಇಲ್ಲ,
0: ಸರಿ ಸರಿ,
1: ಯಲಹಂಕದಿಂದ.
0: ಆಗ್ಲಿ ನಾಗರತ್ನ ಅವರೇ, ನೀವು ಕರೆ ಮಾಡಿ ಒಂದು ಅಪರೂಪದ ಗೀತೆ ಕೇಳಿದಿರಿ, ನಿಮಗೋಸ್ಕರ ಪ್ರಸಾರ ಮಾಡ್ತೇವೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ತೆ.
1: ಥ್ಯಾಂಕ್ ಯು ಮೇಡಮ್.
0: ನಮಸ್ತೆ.

ನಿಮ್ಮ ಆಯ್ಕೆ ಕರೆಗೊಂದು ಹಾಡು. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳಿದಿರಿ. ನೇರ ಫೋನ್ ಇನ್ ನಿಮ್ಮ ಮೆಚ್ಚಿನ ಗೀತೆಗಳು ಇದುವರೆಗೆ ಪ್ರಸಾರವಾದವು. ವಿಜಯಕುಮಾರ್ ಅವರು, ಜಗದಾಂಬಿಕಾ, ಶಂಕರ, ಶಂಭುಲಿಂಗ, ಸುರೇಶ್ ಭಟ್, ಸುಬ್ರಹ್ಮಣ್ಯ, ಜಯಂತ್, ನಾಗರತ್ನ ಎಲ್ಲ ಕರೆ ಮಾಡಿ ನಿಮ್ಮ ಮನದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡು ನಿಮ್ಮಿಷ್ಟದ ಗೀತೆಗಳನ್ನು ಕೇಳಿದಿರಿ. ಅನೇಕರು ಸಂದೇಶಗಳನ್ನು ಕಳಿಸಿದಿರಿ. ನಾವು ಕೂಡ ಟ್ರೈ ಮಾಡ್ತಾ ಇದ್ದೀವಿ, ನಮಗೆ ಲೈನ್ ಸಿಗಲಿಲ್ಲ, ಏನು ಮಾಡೋದು ಅಂತ. ಏನು ಮಾಡೋದು, ಅದು ನಮಗೂ ನಿಮಗೂ ಉತ್ತರವಿಲ್ಲದ ಒಂದು ಪ್ರಶ್ನೆ ಕೂಡ. ಹಾಡುಗಳೆಲ್ಲ ಚೆನ್ನಾಗಿತ್ತು, ಎಲ್ಲರೂ ಚೆನ್ನಾಗಿ ಮಾತಾಡಿದರು ಅಂತ ಹೇಳ್ತಾರೆ ನಮ್ಮ ಶ್ರೋತರು. ಗಿರಿನಗರದ ಸೌಮ್ಯ ಅವರು, ಹಾಗೆ ರವಿಚಂದ್ರನ್ ಅವರ ಗೀತೆಗಳು ಪ್ರಸಾರ ಆದಾಗಲೆಲ್ಲ ನಮಗೆ ತುಂಬ ಖುಷಿಯಾಗುತ್ತೆ ಅಂತಾರೆ. ಕೃಷ್ಣ ಅವರು, ಹೆಚ್ಚು ಪ್ರಸಾರ ಮಾಡಿ ಅಂತ ಹೇಳ್ತಾರೆ. ಕಾಂಬ್ಳಿ ಅವರು ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದೀರಿ. ಇವರು ಪ್ಲಾನಿಂಗ್ ಬಗ್ಗೆ ಆಗ ನಾವು ಕೇಳಿದ ಸಮೀಕ್ಷೆಗೆ ಉತ್ತರವನ್ನು ಕೊಟ್ಟಿದ್ದೀರಿ.

0: ಕಾಲ ಉರುಳಿದರೂ ಕಾಲಕ್ಕೆ ತಕ್ಕಂತೆ ಕಾರ್ಯಕ್ರಮಗಳ ನಿರ್ವಹಣೆ,
1: ಯುವ ಸಮೂಹದ ಆಸಕ್ತಿಗೆ ತಕ್ಕಂತೆ ಗೀತೆಗಳ ಪ್ರಸಾರ,
0: ನಾಗರಿಕ ಸಮಾಜದಲ್ಲಿ ಸ್ವಚ್ಛತೆ,
1: ಪರಿಸರ ಸಂರಕ್ಷಣೆ,
0: ಪ್ರಾಣಿ ಸಂರಕ್ಷಣೆ, ಸಾರ್ವಜನಿಕ ಆಸ್ತಿ ಪಾಸ್ತಿಗಳ ಕಾಪಾಡುವಿಕೆಯ ಬಗ್ಗೆ
1: ಅರಿವು ಮೂಡಿಸುವ ಏಕೈಕ ವಾಣಿ ಆಕಾಶವಾಣಿ.
2: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 9:16. ಈಗ ಹಿಂದಿ ಚಿತ್ರಗೀತೆಗಳ ಸಮಯ. ಇಂದಿನ ಕಾರ್ಯಕ್ರಮದಲ್ಲಿ ಆಶಾ ಭೋಸ್ಲೆ ಅವರು ಹಾಡಿರುವ ಕೆಲವು ಗೀತೆಗಳನ್ನು ಕೇಳೋಣ.

ಚಿತ್ರ ಗೀತೆಗಳ ಕಾರ್ಯಕ್ರಮದಲ್ಲಿ ಆಶಾ ಭೋಸ್ಲೆ ಅವರು ಹಾಡಿರುವ ಗೀತೆಗಳನ್ನ ಕೇಳುತ್ತಿದ್ದೀರಿ. ಯಾದೋಂ ಕಿ ಬಾರಾತ್ ಚಿತ್ರದಿಂದ ಈ ಗೀತೆಯನ್ನು ಆರಿಸಲಾಗಿತ್ತು. ಆಶಾ ಭೋಸ್ಲೆ ಅವರೊಂದಿಗೆ ಹಾಡಿದವರು ಮೊಹಮ್ಮದ್ ರಫಿ, ಮಜ್ರೂಹ್ ಅವರ ರಚನೆ, ಸಂಗೀತ ನೀಡಿದವರು ಆರ್ ಡಿ ಬರ್ಮನ್.

ಎಸ್ಎಚ್ ಬಿಹಾರಿ ಅವರು ಬರೆದು ಓಪಿ ನಯ್ಯರ್ ಅವರು ಸಂಗೀತ ನೀಡಿದ ಗೀತೆ ಕೇಳಿದಿರಿ. ಮೊಹಬ್ಬತ್ ಜಿಂದಗಿ ಹೈ ಚಿತ್ರದಿಂದ ಗೀತೆಯನ್ನು ಆರಿಸಲಾಗಿತ್ತು.

ಪ್ರಕಾಶ್ ಮೆಹ್ರಾ ಅವರು ಬರೆದ ಗೀತೆ ಕೇಳಿದಿರಿ. ಎಸ್ಎನ್ ತ್ರಿಪಾಠಿ ಅವರ ಸಂಗೀತ ನಿರ್ದೇಶನವಿತ್ತು. ನಾಗದೇವತ ಚಿತ್ರದಿಂದ ಗೀತೆಯನ್ನಾರಿಸಿದ್ದು ಇಂದಿನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆಶಾ ಭೋಸ್ಲೆ ಅವರು ಹಾಡಿರುವ ಕೆಲವು ಆಯ್ದ ಗೀತೆಗಳನ್ನು ಕೇಳುತ್ತಿದ್ದೀರಿ.

ಸಮಾಧಿ ಚಿತ್ರದ ಗೀತೆ ಕೇಳಿದಿರಿ. ಆರ್ ಡಿ ಬರ್ಮನ್ ಅವರ ಸಂಗೀತ ನಿರ್ದೇಶನ, ಮಜ್ರು ಸುಲ್ತಾನ್ಪುರಿ ಅವರ ರಚನೆ. ಈ ಗೀತೆಗೆ ಮುನ್ನ ನೀವು ಕೇಳಿದ ಗೀತೆ ಮಂಜಿಲ್ ಮಂಜಿಲ್ ಚಿತ್ರದ್ದು. ಕಾರ್ಯಕ್ರಮದ ಕೊನೆಯಲ್ಲಿ

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿಯಿಂದಾಗಿ ಆರ್ಥಿಕ ಸವಾಲು ಎದುರಿಸುತ್ತಿರುವ ಅರ್ಹ ಉದ್ಯಮಗಳಿಗೆ ಹೆಚ್ಚುವರಿ ಸಾಲದ ನೆರವು ನೀಡಲು ಕೇಂದ್ರ ಸಚಿವ ಸಂಪುಟ ತುರ್ತು ಸಾಲ ಸೌಲಭ್ಯ ಗ್ಯಾರಂಟಿ ಯೋಜನೆ 5.0 ಅನ್ನು ಅನುಮೋದಿಸಿದೆ. ಈ ಯೋಜನೆಗೆ ಒಟ್ಟು 2,55,00,000 ರೂಪಾಯಿಗಳನ್ನು ವೆಚ್ಚ ಮಾಡಲಾಗುವುದು. ನ್ಯಾಷನಲ್ ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟಿ ಕಂಪನಿ ಲಿಮಿಟೆಡ್ ಮೂಲಕ ಬ್ಯಾಂಕುಗಳಿಗೆ ಕ್ರೆಡಿಟ್ ಗ್ಯಾರಂಟಿ ಒದಗಿಸುವ ಉದ್ಯಮಗಳಿಗೆ ಹೆಚ್ಚಿನ ಸಾಲ ಸಿಗುವಂತೆ ಮಾಡುವುದು ಇದರ ಉದ್ದೇಶವಾಗಿದೆ. ಕರ್ನಾಟಕ, ಮಧ್ಯಪ್ರದೇಶ, ರಾಜಸ್ಥಾನ, ಉತ್ತರ ಪ್ರದೇಶ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಾದ್ಯಂತ 19 ಜಿಲ್ಲೆಗಳನ್ನೊಳಗೊಂಡ 3 ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಗಳಿಗೆ ಸಂಪುಟ ಅನುಮೋದನೆ ನೀಡಿದ್ದು, ಯೋಜನೆಗಳ ಒಟ್ಟು ಅಂದಾಜು ವೆಚ್ಚ 23,437 ಕೋಟಿ ರೂಪಾಯಿಯಾಗಿದ್ದು 2030-31 ಪೂರ್ಣಗೊಳ್ಳಲಿದೆ ಎಂದು ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಇಂದು ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯ ಬಳಿಕ ಈ ಮಾಹಿತಿ ನೀಡಿದ್ದಾರೆ. ಡಿಜಿಟಲ್ ಫೊರೆನ್ಸಿಕ್, ಸೈಬರ್ ಭದ್ರತೆ ಮತ್ತು ಮುಂದುವರಿದ ತಂತ್ರಜ್ಞಾನ ಸಂಶೋಧನೆಯ ಕ್ಷೇತ್ರಗಳಲ್ಲಿ ರಚನಾತ್ಮಕ ಸಹಯೋಗವನ್ನು ಸ್ಥಾಪಿಸಲು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ UIDAI ಮತ್ತು ರಾಷ್ಟ್ರೀಯ ವಿಧಿ ವಿಜ್ಞಾನ ವಿಶ್ವವಿದ್ಯಾಲಯ NFSU ತಿಳುವಳಿಕೆ ಒಪ್ಪಂದಕ್ಕೆ ಇಂದು ಸಹಿ ಹಾಕಿವೆ. UIDAI ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿವೇಕ್ ಚಂದ್ರ ವರ್ಮಾ ಮತ್ತು NFSU ಗುಜರಾತ್ ಘಟಕದ ನಿರ್ದೇಶಕ ಡಾ SO ಜುನಾರೆ ನಡುವೆ ಈ ಒಪ್ಪಂದ ವಿನಿಮಯವಾಯಿತು. ಮತಪತ್ರಗಳನ್ನು ತಿದ್ದಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಶೃಂಗೇರಿ ಕ್ಷೇತ್ರದ ಶಾಸಕ DN ಜೀವರಾಜ್ ವಿರುದ್ಧ ದಾಖಲಾಗಿದ್ದ ಕ್ರಿಮಿನಲ್ ಪ್ರಕರಣಕ್ಕೆ ಉಚ್ಚ ನ್ಯಾಯಾಲಯ ಮಧ್ಯಂತರ ತಡೆ ನೀಡಿದೆ. ನ್ಯಾಯಮೂರ್ತಿ ವಿ ಶ್ರೀಶಾನಂದ ಅವರ ರಜಾಕಾಲದ ಏಕಸದಸ್ಯ ಪೀಠ ವಿಚಾರಣೆಯನ್ನು ಈ ತಿಂಗಳ 7ಕ್ಕೆ ಮುಂದೂಡಿದೆ. ಶೃಂಗೇರಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಬಿದ್ದಿರುವ ಅಂಚೆ ಮತಗಳನ್ನು ತಿದ್ದುವ ಮೂಲಕ ಮರು ಎಣಿಕೆಯಲ್ಲಿ ಅಕ್ರಮ ನಡೆದಿದೆ ಎಂದು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಆರೋಪಿಸಿದ್ದಾರೆ. ಶೃಂಗೇರಿ ಕ್ಷೇತ್ರದ ಅಂಚೆ ಮತ ಎಣಿಕೆಯ ಫಲಿತಾಂಶ ಪ್ರಕಟಣೆ ಬಳಿಕ ನಡೆಯುತ್ತಿರುವ ರಾಜಕೀಯ ಬೆಳವಣಿಗೆ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಮಧ್ಯಪ್ರವೇಶಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ನೇತೃತ್ವದ ಬಿಜೆಪಿ ನಿಯೋಗ ಮನವಿ ಮಾಡಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ T20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ 156 ರನ್ಗಳ ಗೆಲುವಿನ ಗುರಿ ನೀಡಿದೆ. ಇತ್ತೀಚಿನ ವರದಿ ಬಂದಾಗ CSK 6.3 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 45 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ

ಪ್ರೀತಿ ಅಂದರೆ ಹೀಗೇನಾ? ಪ್ರೇಮ ನಿನಾದದಲ್ಲಿ ಉತ್ತರವನ್ನ ಹುಡುಕೋಣ. ಯುವ ಸಾಮ್ರಾಟ್ ಚಿತ್ರದ ಗೀತೆ ಕೇಳಿದಿರಿ, ರಾಜೇಶ್ ಕೃಷ್ಣನ್ ಹಾಗೂ ಸುಪ್ರಿಯಾ ಲೋಹಿತ್ ಅವರ ಧ್ವನಿಗಳಲ್ಲಿ. ಗೀತೆಗೆ ಸಂಗೀತ ನೀಡಿದವರು ಯಶವಂತ್ ಕುಮಾರ್.

ಕಲಾವಿದ ಚಿತ್ರದ ಗೀತೆ ಕೇಳಿದಿರಿ. ಹರಿಹರನ್ ಅವರ ಧ್ವನಿಯಲ್ಲಿತ್ತು. ಹಂಸಲೇಖ ಅವರು ಬರೆದು ಸಂಗೀತ ನೀಡಿದ ಗೀತೆ ಇದು. ಪ್ರೇಮ ನಿನಾದ, ಪ್ರೇಮದ ಸುತ್ತ. ಪ್ರೇಮ ಅಂದರೆ ಏನು? ತಿಳಿಯದೆಯೋ, ತಿಳಿದಿದೆಯೋ, ನಡೆದಿದೆ ಹುಡುಕಾಟ ಅಂತೂ.

ಪ್ರೇಮ ಪ್ರೇಮ ಹಾಲಿವುಡ್ ಚಿತ್ರದ ಗೀತೆ ಕೇಳಿದಿರಿ. ಉದಿತ್ ನಾರಾಯಣ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಉಪೇಂದ್ರ ಅವರ ರಚನೆ ಇದು. ಸಂಗೀತ ನೀಡಿದವರು ಗುರುಕಿರಣ್. ಬ್ಲಡ್ಡಲ್ಲಿ ಬೀಳೋದು, ಬ್ಲಡ್ಡಲ್ಲಿ ಕೊಯ್ಯೋದು, ಮೂಳೆ ಮುರಿದರೂ ಏಳೋದು ಬೀಳೋದು ಪ್ರೇಮ, ಹಾಡೋದು ಪ್ರೇಮ. ಪ್ರೇಮ ಅಂದರೆ

ಲವ್ ಲವ್ ಲವ್ ಅಂದ್ರೆ ಪ್ರೇಮ, ಲವ್ ಮಾಡು ಲೈಕ್ ಬೇಕೇ ಬೇಕಮ್ಮ, ಲವ್ ಹಲವ್ ಹಲವ್ ಅಂದ್ರೆ ಪ್ರೇಮ, ಲವ್ ಮಾಡು ಲೈಕ್ ಬೇಕೇ ಬೇಕಮ್ಮ, ಬಾಯ್ ಬಾಯ್ ಅಂದ್ರೆ

ಹುಡುಗ ಗಯಲ್ ಗಯಲ್ ಅಂದ್ರೆ ಹುಡುಗಿ ಬಾಯ್ ಬಾಯ್ ಅಂದ್ರೆ ಹುಡುಗ ಗರಲ್ ಗರಲ್ ಅಂದ್ರೆ ಹುಡುಗಿ ಹುಡುಗ ಹುಡುಗಿ ಮೀಟಿಂಗ್ ಎಲ್ಲೋ ಕಣ್ಣಿಗೆ ಕಣ್ಣು ಫೈಟಿಂಗ್ ಅಲ್ಲೇ ಲವ್ ಲವ್ ಲವ್.

0: retreat. Dream. Love, love, love, andre prema. Love, madu like, beke bekamma. Love, hello, hello, andre prema. Love, madu like, beke bekamma. Boy, boy, andre huduga. Girl, girl, andre hudugi. ಬಾಯ್ ಬಾಯ್ ಅಂದ್ರೆ ಹುಡುಗ, ಗರಲ್ ಗರಲ್ ಅಂದ್ರೆ ಹುಡುಗಿ. ಹುಡುಗ ಹುಡುಗಿ ಮೀಟಿಂಗ್ ಎಲ್ಲೋ, ಕಣ್ಣಿಗೆ ಕಣ್ಣು ಫೈಟಿಂಗ್ ಅಲ್ಲೇ. ಲವ್ ಲವ್.
1: ಬೀದಿ ಬಸವಣ್ಣ ಚಿತ್ರಕ್ಕೆಂದು ಪಿ ವಿ ಶ್ರೀನಿವಾಸ್ ಅವರು ಹಾಡಿದ ಗೀತೆ, ಜಿ ವಿ ಅಯ್ಯರ್ ಅವರ ರಚನೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ. ಮನಗಳ ಸರಿಗಮ ಪ್ರೇಮ.

ಪ್ರೇಮವೆಂದರೆ ಹೇಳಲು ಬಯಸಿ ಹೇಳಲು ಆಗದ ಮಧುರ ಭಾವನೆ, ಮಧುರ ಕಾಮನೆ, ಮಧುರ ಯೋಚನೆ, ಮಧುರ ಯಾತನೆ, ಅರ್ಪಣೆ, ಸಮರ್ಪಣೆ.

ಯುಗ ಯುಗಗಳು ಕಳೆದರು, ಹಲವು ಜನುಮ ತಳೆದರು, ಓದಿ ಮುಗಿಸದ ಗ್ರಂಥ ಪ್ರೇಮ, ಹಾಡಿ ಮುಗಿಸದ ಗೀತೆ ಪ್ರೇಮ, ಎಂದೂ ಮುಗಿಯದ ಪಯಣ

ಪ್ರೇಮವು ಅನುಭವಕ್ಕೆ ಮಾತ್ರ ನಿಲುಕುವ ಕೋಮಲ ಕಲ್ಪನೆ, ಸ್ಪರ್ಶಿಸಲಾಗುವುದಿಲ್ಲ ಆದರೆ ಮನಸ್ಸು ಹೇಳುತ್ತಿದೆ ಅದು ಇಲ್ಲ.

ನನಗಾಗಿ ಎಂದು ಇಳಿಗೆ ಬಂದು ಕಾಯುತ್ತಿರು.

ಮನೆಗಳ ಮಂಥನ ಪ್ರೇಮ, ಬಿಡಿಸದ ಸ್ಪಂದನ ಪ್ರೇಮ, ಸ್ಪರ್ಶ ಚಿತ್ರದ ಗೀತೆ ಕೇಳಿದಿರಿ. ರಾಜೇಶ್ ಕೃಷ್ಣನ್ ಹಾಗೂ ಅರ್ಚನಾ ಉಡುಪ ಅವರ ಧ್ವನಿಗಳಲ್ಲಿ ಶ್ಯಾಮ್ ಸುಂದರ ಕುಲಕರ್ಣಿ ಅವರ ರಚನೆ, ಸಂಗೀತ ನೀಡಿದವರು ಹಂಸಲೇಖ.

ಐ ಲವ್ ಯು ಅಂದರೇನು ಗೊತ್ತಾಯ್ತಾ? ಮಹಾತ್ಮ ಚಿತ್ರದ ಗೀತೆ ಕೇಳಿದಿರಿ, ಎಲೆನ್ ಶಾಸ್ತ್ರಿ ಹಾಗೂ ಸುಮಾ ಶಾಸ್ತ್ರಿ ಅವರ ಧ್ವನಿಗಳಲ್ಲಿ. ಬರೆದು ಸಂಗೀತ ನೀಡಿದವರು ವಿ ರವಿಚಂದ್ರನ್.

ನೀ ಬರೆದ ಕಾದಂಬರಿ ಚಿತ್ರಕ್ಕೆಂದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಗುರುರಾಜ್ ಅವರು ಹಾಡಿದ ಗೀತೆ ಕೇಳಿದಿರಿ. ಚಿ ಉದಯ ಶಂಕರ್ ಅವರು ಬರೆದ ಗೀತೆ, ರಾಗ ಸಂಯೋಜನೆ ಮಾಡಿದವರು ಎಂ ರಂಗರಾವ್.

ಪ್ರೇಮ ಹಿತವಾಗಿದೆ, ಪ್ರೇಮ ಸುಖವಾಗಿದೆ, ಅಂತರಂಗದ ರಾಗ ಲಹರಿ ಪ್ರೇಮ, ಪಂಚಮ ವೇದ ಪ್ರೇಮ ಫಲಿತಾಂಶ ಹಾಗೂ ಗೆಜ್ಜೆ ಪೂಜೆ ಚಿತ್ರಗಳಿಂದ ಆರಿಸಿದ ಗೀತೆಗಳನ್ನು ಕೇಳಿದಿರಿ.

ಪ್ರೇಮ ಮಧುರಾಕ್ಷರ, ಪ್ರೇಮ ಅಜರಾಮರ, ಇದೇನಾ ಪ್ರೇಮ ಸಂಪ್ರದಾಯ ಚಿತ್ರಕ್ಕೆಂದು ವಾಣಿ ಜಯರಾಮ್ ಅವರು ಹಾಡಿದ ಗೀತೆ ಕೇಳಿದಿರಿ.

ಲವ್ ಯು ಚಿತ್ರದ ಗೀತೆ ಕೇಳಿದಿರಿ, ಇದೇನಾ ಪ್ರೇಮ? ಹರಿಹರನ್ ಹಾಗೂ ಚಿತ್ರ ಅವರ ಯುಗಳ ಧ್ವನಿಗಳಲ್ಲಿತ್ತು. ಕೇಳ್ತಾ ಇದ್ದೀರಿ ಪ್ರೇಮ ನಿನಾದ, ಪ್ರೇಮದ ನಿನಾದ ಕಾರ್ಯಕ್ರಮದ ಕೊನೆ

ಪ್ರೇಮಲೋಕದ ಸಂದೇಶ ಕೇಳಿದಿರಿ. ಪ್ರೇಮಲೋಕ ಚಿತ್ರದಿಂದ ಗೀತೆಯನ್ನ ಆರಿಸಲಾಗಿತ್ತು. ಮಧುರ ನಾದ, ಪ್ರೇಮ ನಿನಾದ ಕೇಳಿಸಲಿ ಸದಾ. ಸಮಯ 11 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯು ದೇಶದ ಮೂಲಸೌಕರ್ಯ ಮತ್ತು ಆರ್ಥಿಕತೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಒಟ್ಟು 152,702 ಕೋಟಿ ರೂಪಾಯಿ ಮೊತ್ತದ ವಿವಿಧ ಬೃಹತ್

ಬಳಿಕ ಮಾತನಾಡಿದ ಅವರು, ಈ ಹೆಚ್ಚುವರಿ ನಿಲುಗಡೆಯು ಸೂಪರ್ಫಾಸ್ಟ್ ಎಕ್ಸ್ಪ್ರೆಸ್ ಸಂಪರ್ಕ ಕಲ್ಪಿಸಬೇಕೆಂಬ ಈ ಪ್ರದೇಶದ ಜನರ ಬಹುದಿನಗಳ ಬೇಡಿಕೆಯನ್ನು ಪೂರೈಸುವುದಲ್ಲದೆ ಇಲ್ಲಿನ ವ್ಯಾಪಾರ, ಪ್ರವಾಸೋದ್ಯಮ ಹಾಗೂ ಸ್ಥಳೀಯ ಆರ್ಥಿಕತೆಯನ್ನು ಉತ್ತೇಜಿಸುವುದು ಎಂದು ಹೇಳಿದರು. ಪಂಚರಾಜ್ಯಗಳ ಚುನಾವಣೆಗಳ ಪೈಕಿ 3 ರಾಜ್ಯಗಳಲ್ಲಿ ಬಿಜೆಪಿಯ ಗೆಲುವು 2028ರಲ್ಲಿ ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಲು ಪ್ರೇರಣೆಯಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಬೆಂಗಳೂರಿನ ಯಶವಂತಪುರ ಮತ್ತು ನಂದಿನಿ ಲೇಔಟ್ ಪ್ರದೇಶಗಳಲ್ಲಿ ಅಕ್ರಮ ಮಾದಕ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದ ಆರೋಪದ ಹಿನ್ನೆಲೆಯಲ್ಲಿ ಪೊಲೀಸರು 6 ಮಂದಿಯನ್ನು ಬಂಧಿಸಿದ್ದಾರೆ. 20 ಕೋಟಿ ರೂಪಾಯಿ ಮೌಲ್ಯದ ಎಂಡಿಎಂಎ ಹಾಗೂ ಹೈಡ್ರೋಗಾಂಜಾ ವಶಪಡಿಸಿಕೊಂಡಿದ್ದಾರೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ದ ಚೆನ್ನೈ ಸೂಪರ್ ಕಿಂಗ್ಸ್ 8 ವಿಕೆಟ್ಗಳ ಜಯ ಸಾಧಿಸಿದೆ. 17.3 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 159 ರನ್ ಗಳಿಸಿ ಗೆಲುವಿನ ನಗೆ ಬೀರಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಿಗ್ಗೆ 6 ಗಂಟೆಗೆ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನವನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೇಗಿವೆ? 6:05 ಬೆಳಗ್ಗೆ ನಾದೋಪಾಸನೆ ಪ್ರಸಾರವಾಗುವುದು. 7:15 ಶುಭೋದಯ ಕರ್ನಾಟಕ. 9:00 ಇಂದಿನ ವಿಶೇಷ. 10:02 ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು. 11:02 ಬ್ಯಾಕ್ ಟು ಬ್ಯಾಕ್ ಜನಪ್ರಿಯ ಹಾಡುಗಳು. 11:30 ಕಲಾಭಾರತಿ. 12:05 ಕರೆಗೊಂದು ಹಾಡು, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು. 1:20 ಪದಬಂಧ. 2:40 ಚಿತ್ರತಾನ. 4:00-5:00 ಪರಿಮಳ, ಮುಕ್ತ ಮಾತಿನ ಮಂಟಪ. ಸಂಜೆ 5:05 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು. 6:02 ಸೇಫ್ ಡ್ರೈವ್ ಗಾನ ಭಜಾನ. 5:40 ನ್ಯಾಯವಾಣಿ ಪ್ರಸಾರವಾಗುವುದು. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ 6:55. ಆಕಾಶವಾಣಿಗೆ 90 ಆಕಾಶಬುಟ್ಟಿ ಹಾಗೂ ಕಗ್ಗದ ಸಿರಿ ಕಾರ್ಯಕ್ರಮ ಪ್ರಸಾರವಾಗುವುದು. 7:07 ಮಧುರಾಲಾಪ. 8:02 ಹಿಂದಿ ಚಿತ್ರಗೀತೆಗಳು. 9:15 10:02 ಪ್ರೇಮ ಗೀತೆಗಳ ಕಾರ್ಯಕ್ರಮ ಪ್ರೇಮ ನಿನಾದ. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿರಿ. ಇನ್ನು ಈ ದಿನದ ಪ್ರಸಾರ ಕಾರ್ಯವನ್ನು ಮುಗಿಸುವ ಮುನ್ನ ಕವಿಸಾಲು. ಹಲವು ಜನುಮದಿಂದ ಬಂದ ಯಾವುದೋನ ಧ್ಯಾನ, ಏಕನಾದದಂದದೊಂದು ತಾನದ ವಿತಾನ, ತನಗೆ ತಾನೇ ಸೋಲುತಿಹುದು ನೂಲುತಿಹುದು ಗಾನ, ಕತ್ತಲಲ್ಲಿ ಬೆಳಕು ಮಿಂಚಿ ಪಡೆದಿ ತೇಳು ಬಣ್ಣ, ಮೂಕ ಮೌನ ತೂಕ ಮೀರಿ ದನಿಯು ಹುಟ್ಟಿ ಸಣ್ಣ, ಕಣ್ಣ ಮಣ್ಣ ಕೂಡಲಲ್ಲಿ ಹಾಡು ಕಟ್ಟಿ ತಣ್ಣ, ಕಣ್ಣ ಮಣ್ಣ ಕೂಡಲಲ್ಲಿ ಹಾಡು ಕಟ್ಟಿ ತಣ್ಣ, ಅಂತರಂಗದ ಮೃದಂಗ ಅಂತೂ ತೋಂತನಾನನ. ಅಂಬಿಕಾ ತನಯ ದತ್ತರ ಕವನದ ಸಾಲುಗಳು ಇವು. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಲ್ಲಿಗೆ ನಮ್ಮ ನಿಲಯದ ಈ ದಿನದ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಈಗ ಸಮಯ 11:05:50. ಮತ್ತೆ ನಾಳೆ ಬೆಳಿಗ್ಗೆ 5:55 ನಮ್ಮ ಕಾರ್ಯಕ್ರಮಗಳನ್ನು ಕೇಳಬಹುದು. ಆತ್ಮೀಯ ಶ್ರೋತೃ ಬಾಂಧವರೇ, ನೆಮ್ಮದಿಯ ನಿದ್ರೆ ನಿಮ್ಮದಾಗಲಿ. ಶುಭರಾತ್ರಿ. ನಿಮಗೆಲ್ಲ ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು. ಜೈ ಹಿಂದ್.